ಆಕಾಶವಾಣಿ ಮಂಗಳೂರು. ಇಂದು ಸೋಮವಾರ, 1948ನೇ ರಾಷ್ಟ್ರೀಯ ಶಕವರ್ಷ, ವೈಶಾಖ ಮಾಸದ 28ನೆಯ ದಿನ, ಅಂದರೆ 2026ನೆಯ ಇಸವಿ, ಮೇ ತಿಂಗಳ 18ನೇ ತಾರೀಖು. ಈಗ ಸಮಯ ಸರಿಯಾಗಿ 5:58:30. ತರಂಗಾಂತರ 275.5 ಮೀಟರ್ಗಳು, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಶ್ರೋತೃ ಬಾಂಧವರಿಗೆಲ್ಲ ನಿಲಯದ ಪರವಾಗಿ ಅರುಣಾ ನಾಯ್ಕ್ ಮಾಡುವ ನಮಸ್ಕಾರ ಮತ್ತು ಕೋರುವ ಸುಪ್ರಭಾತ.

0: ಆಕಾಶವಾಣಿ ಮಂಗಳೂರು, ಸಮಯ ಸರಿಯಾಗಿ 6:30. ಈಗ ಕೇಳಿ ಚಿಂತನ, ಮಧೂರು ಮೋಹನ ಕಲ್ಲೂರಾಯ ಅವರಿಂದ.
1: ಈ ಜಗತ್ತಿನಲ್ಲಿ ಯಾವ ಜೀವಕ್ಕೆ ಬದುಕಬೇಕೆಂಬ ಆಸೆ ಇಲ್ಲ ಹೇಳಿ? ಕೇವಲ ಬದುಕು ಆಸೆ ಮಾತ್ರವೋ? ಅಲ್ಲ, ಒಳ್ಳೆಯ ಸುಖದ ನೆಮ್ಮದಿಯ ಬದುಕನ್ನು ಸಾಯುವಲ್ಲಿವರೆಗೂ ಬದುಕಬೇಕೆಂಬ ಆಸೆ ಇಲ್ಲದವರಾರು? ಸಾಯಲೇಬಾರದು ಎಂಬ ಆಸೆಯೇ ಎಲ್ಲರಿಗೂ ಇರುವುದು ಸಹಜವಾದರೂ ಎಲ್ಲರೂ ಸಾಯುವುದು ಅಷ್ಟೇ ಸಹಜವಾಗಿದೆ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಎಂಬ ಮಾತನ್ನು ನಾವು ಬಾಯಲ್ಲಿ ಹೇಳಿದರೂ ಅನುಷ್ಠಾನಕ್ಕೆ ಬಂದಾಗ ಮನುಷ್ಯನ ಆಸೆ ಇವೆರಡನ್ನು ಮೀರಿ ಆಯಾಸ ಆದರೂ ಸಾಯಬಾರದು. ಮತ್ತೊಬ್ಬರಲ್ಲಿ ಕಾಡಿ ಬೇಡಿ ಕೇಳಿ ಪ್ರಾರ್ಥಿಸಿಯಾದರೂ ಸುಖದ ಜೀವನದ ಹಂಬಲದ ಆಸೆಗೆ ಕೊನೆಯಿಲ್ಲ. ಜೀವ ಇರುವ ಪ್ರಾಣಿ ಪಕ್ಷಿ ಜಲಚರ ಸಸ್ಯಜಾತಿಗಳಿಗೂ ಬದುಕಬೇಕು, ಬೆಳೆಯಬೇಕು, ಸುಖ ಜೀವನ ತನ್ನದಾಗಬೇಕೆಂಬ ಆಸೆ ಸಹಜವಾಗಿ ಭಗವಂತ ನೀಡಿರುವ ಒಂದು ವಿಶೇಷ ಶಕ್ತಿ. ಆ ಶಕ್ತಿಯ ಪ್ರೇರಣೆ ಜಗತ್ತು ಉಳಿಯಲು ಬೆಳೆಯಲು ಕಾರಣವಾಗಿದೆ. ಜಗತ್ತಿನ ಜೀವಿಗಳ ಅಸ್ತಿತ್ವಕ್ಕೆ ಆಸೆ ಎಂಬುದೊಂದು ಬೀಜ. ತನಗೆ ಯಾವುದು ಬೇಡ ಎಂದು ವೈರಾಗ್ಯ ಜೀವನ ನಡೆಸುವ ಯೋಗಿಗಳಿಗೂ ಸನ್ಯಾಸಿಗಳಿಗೂ ಮುನಿಗಳಿಗೂ ಒಂದು ಆಸೆ ಇದ್ದೇ ಇರುತ್ತದೆ. ತಾನು ಮೋಕ್ಷವನ್ನು ಪಡೆಯಬೇಕು, ತಾನು ಹೇಳಿದ ಹಾಗೆ ನೆನೆಸಿದ ಹಾಗೆ ಜಗತ್ತು ನಡೆಯಬೇಕು, ತನ್ನ ಮಠ ಮಂದಿರಗಳಿಗೆ ಸಂಪತ್ತು ಕೀರ್ತಿ ಬರಬೇಕು, ತಾನು ಎಲ್ಲರಿಂದಲೂ ಹೊಗಳಿಸಿಕೊಳ್ಳಬೇಕು, ತನ್ನ ಬದುಕು ಆದರ್ಶ ಆಗಬೇಕು ಇತ್ಯಾದಿ ಚಿಂತನೆಗಳು ಅವರ ಬದುಕಿನಲ್ಲಿ ಮೂಡುವಂತಹುದು ಆಸೆಯ ಲಕ್ಷಣವೇ ಹೌದು. ಆದರೆ ಅಂತಹ ಆಸೆ ಜಗತ್ತಿನಲ್ಲಿ ಯಾರ ದ್ರೋಹ ವಂಚನೆ ಮೋಸಕ್ಕೆ ಕಾರಣ ಆಗುವುದಿಲ್ಲವಾದ್ದರಿಂದ ಅಂತಹ ಒಳ್ಳೆಯ ಪರಿಣಾಮದ ಸಮಾಜದ ಎಲ್ಲರ ಕ್ಷೇಮವನ್ನು ಬಯಸುವ ಆಸೆ ಸ್ವಾಗತಾರ್ಹ. ಒಳ್ಳೆಯ ರೀತಿಯಲ್ಲಿ ಬದುಕುವ ಸುಖವಾಗಿ ಬದುಕುವ ಆಸೆ ಖಂಡಿತ ತಪ್ಪಲ್ಲ. ಆದರೆ ಆ ಆಸೆಯನ್ನು ಪೂರೈಸಲು ಮತ್ತೊಬ್ಬನ ನೆಮ್ಮದಿ ಶಾಂತಿ ಕೆಡಿಸಿ ವಂಚಿಸಿ ವಿಶ್ವಾಸದ್ರೋಹ ಮಾಡಿ ಅಥವಾ ದುರ್ಮಾರ್ಗವನ್ನು ಅನುಸರಿಸಿ ಇನ್ನೊಬ್ಬರ ಶ್ರಮದ ಸಂಪಾದನೆಗೆ ಕೈಹಾಕಿ ಹಗಲು ದರೋಡೆ ಮಾಡಿ ಮತ್ತೊಬ್ಬರ ಸಮಾಧಿಯ ಮೇಲೆ ತಾನು ಬಹುಮಹಡಿ ಕಟ್ಟಡವನ್ನು ಕಟ್ಟಿ ಮೆರೆಯುತ್ತಾ ತನ್ನ ಆಸೆಯನ್ನು ಪೂರೈಸಿಕೊಳ್ಳುವುದು ಶತಾಪರಾಧ. ಅತಿ ಆಸೆ ಗತಿಗೇಡು ಎಂಬುದಕ್ಕೆ ನಮ್ಮ ಪುರಾಣಗಳಲ್ಲಿ, ಇತಿಹಾಸದಲ್ಲಿ, ವರ್ತಮಾನ ಕಾಲದ ಜನಜೀವನದಲ್ಲಿ ಎಷ್ಟೋ ದೃಷ್ಟಾಂತಗಳು ಸಿಗುತ್ತದೆ. ಆ ಅತಿ ಆಸೆಯ ಗತಿಗೇಡು ತನ್ನ ಮನೆಗೇ ಅರ್ಥಾತ್ ನಮಗೇ ಬಂದಾಗ ಅದನ್ನು ಕೇಳಿಕೊಳ್ಳಲಾಗದ ಪರಿಸ್ಥಿತಿ ನಮ್ಮದು ಇರ್ತದೆ. ಆಸೆಯು ಸಹಜವಾಗಿರಬೇಕು. ಮತ್ತೊಬ್ಬನ ಒಳ್ಳೆಯ ಜೀವನ, ಅವನ ನಡೆ ನುಡಿಗಳಲ್ಲಿನ ಒಳ್ಳೆತನ ನಮಗೂ ಬರಬೇಕು ಎಂಬ ಆಸೆ ತಪ್ಪಲ್ಲ. ಅದನ್ನು ಅನುಷ್ಠಾನ ಮಾಡುವ ಮನಸ್ಸು ಬರಬೇಕು, ಇರಬೇಕು. ವ್ಯಕ್ತಿಗತವಾಗಿ ಹಲವರಲ್ಲಿ ಹೆಚ್ಚಾಗಿ ಇರುವ ಸ್ವಾರ್ಥ, ಮತ್ಸರ, ಅಹಂಕಾರ, ಉದಾಸೀನ, ಅಧಿಕಾರ, ದರ್ಪ, ಶ್ರಮ ಪಡೆದೇ ಎಲ್ಲವನ್ನು ಪಡೆಯಬೇಕೆಂಬ ಆಸೆಯ ಕಡೆಗೆ ಸಾಗುತ್ತದೆ. ಇದು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತದೆ. ಆಸೆಯೇ ದುಃಖಕ್ಕೆ ಮೂಲ ಎಂದು ಸಾರಿ ಹೇಳಿದ ಬುದ್ಧನನ್ನು ಆಸೆ ಬಿಡಲಿಲ್ಲ. ಆಸೆಯನ್ನು ಬಿಡಬೇಕೆಂಬ ಆಸೆ ಬುದ್ಧನನ್ನೂ ಬಿಡಲಿಲ್ಲ. ಒಳ್ಳೆಯ ಆಸೆಯನ್ನು ಇಟ್ಟುಕೊಂಡು ಅದನ್ನು ಸಾಧಿಸಲು ಹೋಗಿ

0: ಸೋತರೂ ಆ ಸಾಧನೆಯ ಹಿಂದಿನ ಸಾರ್ಥಕತೆ ಯೋಚಿಸುವವರಿಗೆ ಇದ್ದೇ ಇರುತ್ತದೆ. ಏನಕೇನ ಪ್ರಕಾರೇಣ ಹಠದಿಂದ ಆಸೆಯನ್ನು ಪೂರೈಸಿಕೊಳ್ಳಬೇಕು ಎಂಬ ನಿರ್ಧಾರಕ್ಕೆ ವ್ಯಕ್ತಿ ಬಂದಾಗ ಅಲ್ಲಿ ದಾರಿ ತಪ್ಪಿ ಹೋಗುತ್ತದೆ. ಮಣ್ಣಿನ ಆಸೆಯಿಂದ ಕೌರವ ಕೆಟ್ಟ, ಹೆಣ್ಣಿನ ಆಸೆಯಿಂದ ರಾವಣ ಕೆಟ್ಟ, ದಾನ ಮಾಡುವುದರ ಮೂಲಕ ಕರ್ಣ ಕೆಟ್ಟ, ಅತಿ ಅಂತ ಮಾಡಲು ಸಾಧಿಸಲು ಹೋದಾಗ ಎಲ್ಲರೂ ಹಾಳಾಗಿ ಹೋಗುತ್ತಾರೆ.
1: ಮಧುರ್ ಮೋಹನ ಕಲ್ಲೂರಾಯ ಅವರಿಂದ ಚಿಂತನ ಕೇಳಿದಿರಿ.

ಆಕಾಶವಾಣಿ ಮಂಗಳೂರು ಕೆಳಗುರೆ, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. ಈ ಬೆಳಗ್ಗೆ 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಸಂತೋಷ್. ರೈತರಿಗೆ ಸಲಹೆ 6:50, 7:15 ಸುಗಮ ಸಂಗೀತ, ಶಿವಮೊಗ್ಗ ಸುಬ್ಬಣ್ಣ ಹಾಡಿರುವ ಭಾವಗೀತೆಗಳು, 7:45 ಚಿತ್ರಗೀತೆಗಳ ರಾಗರಂಜನೆ, 8:30 ಕನ್ನಡ ಚಿತ್ರಗೀತೆಗಳು, 8:45 ಪ್ರಾಯೋಜಿತ ಕಾರ್ಯಕ್ರಮ, ಮಾಧ್ಯಮ ಮತ್ತು ಸಂವಹನ ವಿಷಯಗಳಲ್ಲಿ ಪದವಿ ಪಡೆಯುವ ಯುವಕರಿಗೆ ಉದ್ಯೋಗಾವಕಾಶಗಳು, ಈ ಕುರಿತು ಮಂಗಳೂರಿನ ನಿಟ್ಟೆ ಸಂವಹನ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಮೌಲ್ಯ ಬಾಲಾಡಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್, ದೇರಳಕಟ್ಟೆ, ಮಂಗಳೂರು. 9:00 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಸಂಗೀತಾ ಬಾಲಚಂದ್ರ ಹಾಗೂ ಬಿ ಕೃಷ್ಣಕಾರಂತ್ ಹಾಡಿರುವ ಭಾವಗೀತೆಗಳು. 9:20 ಹಿಂದಿ ಚಿತ್ರಗೀತೆಗಳು. 10:00 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಪೂರ್ವಾಹ್ನ 11 ಗಂಟೆಗೆ ವನಿತಾವಾಣಿ. ಮಕ್ಕಳ ಬೆಳವಣಿಗೆಯ ಹಂತದಲ್ಲಿ ಮಕ್ಕಳ ಪೋಷಣೆಯಲ್ಲಿ ಪೋಷಕರ ಪಾತ್ರ ಹಾಗೂ ಪರಿಹಾರ, ಈ ಕುರಿತು ಡಾಕ್ಟರ್ ರಾಜಲಕ್ಷ್ಮಿ ಎನ್.ಕೆ. ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಶ್ಮಿ ಜೆ ರೈ. 11:30 ಶಾಸ್ತ್ರೀಯ ಸಂಗೀತ. ಎ.ಕೆ.ಸಿ. ನಟರಾಜನ್ ಅವರ ಕ್ಲಾರಿಯೋನೆಟ್ ವಾದನ. 12:05 ವನಿತಾ ವಿಹಾರ. ಡಾಕ್ಟರ್ ಅನುಪಮಾ ನಿರಂಜನ್ ಅವರ ಬದುಕು ಬರಹ, ಈ ಕುರಿತು ಮಾತನಾಡುತ್ತಾರೆ ಸರಸ್ವತಿ ಭೋಸ್ಲೆ. ಪ್ರಸ್ತುತಿ ಮಂಜುಳಾ ಪುರಾಣಿಕ್. 12:35 ಆರೋಗ್ಯ ಸಂಚಿಕೆ. ನೋವು ನಿರ್ವಹಣೆ, ಈ ಕುರಿತು ಮೈಸೂರಿನ ಅರಿವಳಿಕೆ ತಜ್ಞರಾದ ಡಾಕ್ಟರ್ ರಾಧಿಕಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಕುಲದೀಪ್ ಎಂ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ಇದು. 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಜಲ್ ಜೀವನ್ ಮಿಷನ್ ಕುರಿತು ಮಾಹಿತಿ ನೀಡುವವರು ಪತ್ರಕರ್ತರಾದ ಎಂ ರವಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ಇದು. 1:20 ಸ್ವರಮಾಧುರ್ಯ. ಎಚ್.ಎನ್. ಮೀರಾ ಹಾಡಿರುವ ವಚನಗಳು. 1:30 ಕೇಳುಗರೆ ಪ್ರಸ್ತುತಪಡಿಸುವ ಅಚ್ಚುಮೆಚ್ಚಿನ ಹಾಡುಗಳ ಕಾರ್ಯಕ್ರಮ. ನನ್ನ ರಾಗ ತಾನ ಪಲ್ಲವಿ ಸರಣಿ ಕಾರ್ಯಕ್ರಮದ 17ನೆಯ ಸಂಚಿಕೆ. ಪ್ರಸ್ತುತಿ ಜಯಶ್ರೀ ಬಿ ಕದ್ರಿ. 2:15 ಹಿಂದಿ ಚಿತ್ರಗೀತೆಗಳು. 2:40 ಕನ್ನಡ ಚಿತ್ರಗೀತೆಗಳು.

ಕೇಳುಗರೆ, ಇಂದು ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳು, 5:30ಕ್ಕೆ ರಾಷ್ಟ್ರ ಭಾಷಾ ಭಾರತಿ ಹಿಂದಿ ಪಾಠ, ಗುರುಗಳು ಸಾಕ್ಷಿ ಶಿವಾಲ್ಕರ್, ವಿದ್ಯಾರ್ಥಿನಿ ಅಂಜಲಿ ಪಾಟಣ್ಕರ್. 5:45ಕ್ಕೆ ಹಿಂದಿ ಚಿತ್ರಗೀತೆ.

ಗೀತೆಗಳು, 6:10 ಭಕ್ತಿಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕೃಷಿರಂಗ, ಸಾವಯವ ಕೃಷಿ ಹಾಗೂ ದೇಸಿ ಗೋ ಸಂವರ್ಧನೆ ಕುರಿತು ರಮೇಶ್ ನುಜಿಪ್ಪಾಡಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ರಜನಿ ಭಟ್. 7:45 ಹಿಂದಿ ಚಿತ್ರಗೀತೆಗಳು, 8:00 ಕನ್ನಡ ಯುವವಾಣಿ. ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸಂಯೋಜಿತ ಕಾರ್ಯಕ್ರಮ, ಪ್ರಸ್ತುತಿ ಅಕ್ಷತ. 8:30 ತುಳು ಕಾರ್ಯಕ್ರಮ, ಸರ್ವಮಂಗಳ ವಿಟ್ಲ ಅವರಿಂದ ಪ್ರಕೃತಿ ಬೊಕ್ಕ ಪೊಂಜೋವಲು ಈ ಕುರಿತು ಭಾಷಣ. 9:15 ಸ್ಪಾಟ್ಲೈಟ್, 9:30 ಕನ್ನಡ ಚಿತ್ರಗೀತೆಗಳು, 10:00 ಶಾಸ್ತ್ರೀಯ ಸಂಗೀತ, ನೀಲಾ ರಾಮಗೋಪಾಲ್ ಅವರ ಹಾಡುಗಾರಿಕೆ. 10:30 ಹಿಂದಿ ಚಿತ್ರಗೀತೆಗಳು, 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಕೇಳುಗರೆ, ಇವು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.

ಆಕಾಶವಾಣಿ ಮಂಗಳೂರು. ಈಗ ತತ್ವಪದವೊಂದನ್ನು ಕೇಳೋಣ. ಸಂಗೀತ ಕಟ್ಟಿ ಹಾಡಿರುವ ಶಿಶುನಾಳ ಶರೀಫರ ರಚನೆ

0: ಆಕಾಶವಾಣಿ ಮಂಗಳೂರು. ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಮೂಲವ್ಯಾಧಿ. ಪ್ರಸ್ತುತಿ ಡಾಕ್ಟರ್ ಸಂತೋಷ್.
1: ಮೂಲವ್ಯಾಧಿ ಅಂತ ಹೇಳಿದರೆ, ಈಗ ನಾವು ಮೂಲ ಅಂತ ಹೇಳಿದರೆ ಜೀರ್ಣಾಂಗದ ಕೊನೆಯ ಭಾಗ ಅಂತಲೂ ಕೂಡ ತಗೊಳ್ಬೋದು. ಅಲ್ಲಿ ಆಗುವಂತಹ ತೊಂದರೆಗಳು ಅಥವಾ ದೇಹದ ಕೊನೆಯ ಭಾಗ, ಸಾಮಾನ್ಯವಾಗಿ ನಾವು ಈಗ ಒಂದು ಶರೀರ ರಚನವನ್ನು ಹೇಳಬೇಕಾದ್ರೆ ನಾವು ಆ ಭಾಗವನ್ನು ಕೊನೆಯ ಭಾಗ ಅಂತ ಹೇಳ್ತೇವೆ, ಹಾಗೂ ಕೂಡ ತಗೊಳ್ಬೋದು. ಈ ಮೂಲ ವ್ಯಾಧಿ ಅಂತಂತಂದರೆ ಕೆಲವೆಲ್ಲ ರೋಗಗಳು ಅದರಲ್ಲಿ ಸಂಬಂಧಪಡ್ತದೆ. ಅಲ್ಲಿ ಗುದ ಭಾಗದಲ್ಲಿ ಆಗುವಂತಹ ರೋಗಗಳಿಗೆ ನಾವು ಮೂಲ ವ್ಯಾಧಿ ಅಂತ ಹೇಳ್ಬೋದು. ಈಗ ಸಾಮಾನ್ಯವಾಗಿ ರಕ್ತನಾಳ ಉಬ್ಬುವುದನ್ನು ನಾವು ಪೈಲ್ಸ್ ಅಂತ ಹೇಳ್ತೇವೆ, ಅಥವಾ ಕೆಲವರು ತುಂಬ ನೋವಾಗ್ತದೆ ಮಲವಿಸರ್ಜನೆ ಮಾಡಬೇಕಾದ್ರೆ ಅಂತ ಹೇಳ್ತಾರೆ, ಅದು ಕೂಡ ಒಂದು ತೊಂದರೆ ಮೂಲ ವ್ಯಾಧಿಗಳಲ್ಲಿ ಒಂದು. ಅಥವಾ ಕೆಲವರು ನೋವು ಅಂತ ಬರ್ತಾರೆ, ಅಥವಾ ಕೆಲವರು ಕಿವು ಬರ್ತದೆ ಅಂತ ಬರ್ತಾರೆ. ಸೊ ಅದೆಲ್ಲವೂ ಆ ಇದರಲ್ಲಿ ಸೇರಿ ಅದನ್ನು ಎಲ್ಲವನ್ನೂ ಕೂಡ ನಾವು ಮೂಲವ್ಯಾಧಿಗಳು ಅಂತ ಕರಿಬೋದು. ಈಗ ಮೂಲವ್ಯಾಧಿಗಳಲ್ಲಿ ನಾವು ಈಗ ಸಾಮಾನ್ಯವಾಗಿ ಹೆಮರಾಯ್ಡ್ಸ್ ಅಥವಾ ಪೈಲ್ಸನ್ನು ಸೇರಿಸ್ಬೋದು, ಅಥವಾ ನಾವು ಗುದ ನಾಳದಲ್ಲಿ ಒಂದು ಸಣ್ಣ ಗಾಯ ಅಥವಾ ಅದನ್ನು ನಾವು ಸಾಮಾನ್ಯವಾಗಿ ಫಿಷರಿನ್ ಏನು ಅಂತ ಹೇಳ್ತೇವೆ, ಮತ್ತು ಕೆಲವೊಂದು ಫಿಸ್ಟುಲಾ ಅಂತ ಒಂದು ಇದು ಬರ್ತದೆ, ಅದು ಗುದ ಭಾಗದಲ್ಲಿ ಪಕ್ಕ ಭಾಗದಲ್ಲಿ ಅದೊಂದು ಕ್ಯೂ ಆಗಿ ಸೋರಿ ಮತ್ತೆ ಅದರಲ್ಲಿ ಒಂದು ನಾಳ ಥರ ಉತ್ಪಾದನೆ ಆಗ್ತದೆ, ಅದು ಕೂಡ ಒಂದು ನಾವು ಅದರಲ್ಲೇ ಆಗುವಂತಹ ಒಂದು ವ್ಯಾಧಿ ಅಂತ ತಗೊಳ್ಬೋದು. ಈ ಮೂರು ತೊಂದರೆಗಳು ಸಾಮಾನ್ಯವಾಗಿ ಬರ್ತದೆ. ಇನ್ನು ಬೇರೆ ಇದಂತಂದರೆ ಕ್ಯಾನ್ಸರ್ ಕೂಡ ಬರ್ಬೋದು, ಅಥವಾ ಒಂದು ಪಾಲಿಪ್ಸ್ ಅಂತ ಹೇಳ್ತೇವೆ, ಅದು ಕೂಡ ಎಲ್ಲವೂ ಕೂಡ ಗುದ ಭಾಗದಲ್ಲಿ ಆಗುವಂತಹ ತೊಂದರೆಗಳು. ಸಾಮಾನ್ಯವಾಗಿ ಈಗ ಜನಗಳಿಗೆ ಹೆಮರಾಯ್ಡ್ಸ್ ಅಂದರೆ ಅರ್ಥ ಆಗಲ್ಲ, ಅವರ ಭಾಷೆಯಲ್ಲಿ ಪೈಲ್ಸ್ ಅಂತ ಹೇಳ್ತಾರೆ. ಪೈಲ್ಸ್ ಅಂತಂದರೆ ಗುದ ನಾಳದಲ್ಲಿರುವಂತಹ ಸಿರೆಗಳು ಉಬ್ಬೋದು. ಅವರು ಸಾಮಾನ್ಯವಾಗಿ ಅದು ಈಗ ಪೇಷಂಟು ಬಂದು ಹೇಳಬೇಕಾದ್ರೆ ಅವರು ರಕ್ತಸ್ರಾವ ಆಗ್ತದೆ ಅಂತ ಬರ್ಬೋದು, ಅಥವಾ ಒಂದು ಸಣ್ಣ ಮಾಂಸದಾಗೆ ಹೊರಗೆ ಬರ್ತದೆ ಮೋಷನಲ್ಲಿ ಮಲವಿಸರ್ಜನೆ ಮಾಡಬೇಕಾದ್ರೆ ಅಂತ ಹೇಳ್ಕೊಂಡು ಬರ್ಬೋದು. ಆ ತೊಂದರೆಗಳನ್ನು ನಾವು ಸಾಮಾನ್ಯವಾಗಿ ಪೈಲ್ಸ್ ಅಥವಾ ಹೆಮರಾಯ್ಡ್ಸ್ ಅಂತ ಹೇಳ್ತೇವೆ. ಫಿಸ್ಟುಲಾ ನಮ್ಮ ಆಯುರ್ವೇದದಲ್ಲಿ ಅದನ್ನು ಬಗಂದರ ಅಂತ ಕರಿತೇವೆ. ಈಗ ಬಗಂದರ ಅಂತಂದರೆ ಬಗ ಪ್ರದೇಶ ಅಂತ ಹೇಳೋದು, ಅದು ಅದರಲ್ಲಿ ಒಂದು ಗುದವು ಒಂದು ಬಗ ಪ್ರದೇಶ ಅಂತ ಹೇಳ್ತೇವೆ. ಅಲ್ಲಿ ಅದನ್ನು ಒಡೆಯುವುದು ಅಂತ ಹೇಳೋದು. ಸಾಮಾನ್ಯವಾಗಿ ಈಗ ನಾವೇನು ಅರ್ಥ ಮಾಡ್ಕೊಳ್ತೇವೆ ಅಂತಂದರೆ, ಈಗ ಗುದದ ಮಾರ್ಗದಲ್ಲಿ ಒಂದು ಸಣ್ಣ ಗ್ರಂಥಿಗಳಿದ್ದಾವೆ, ಆ ಗ್ರಂಥಿಗಳು ಸರಿಯಾಗಿ ಅದನ್ನು ಉತ್ಪಾದನೆಯನ್ನು ಗುದ ಮಾರ್ಗಕ್ಕೆ ಕೊಡದೇ ಇದ್ದಾಗ ಅಲ್ಲಿ ಸೇರಿ ಅದು ರೇಷೆಯಾಗಿ ಅಥವಾ ಕ್ಯೂ ಆಗಿ ಅದು ಒಡೆದು ಪದೇ ಪದೇ ಹೊಡೆದು ಹೊಡೆದು ಆದಾಗ ಅದೊಂದು ಸಣ್ಣ ನಾಳ ಆಗ್ತದೆ. ಚರ್ಮದಿಂದ ಗುದ ನಾಳಕ್ಕೆ ಒಂದು ನಾಳಾಗೆ ಒಂದು ಕನೆಕ್ಷನ್ ಕೊಡ್ತದೆ ಅಥವಾ ಸಂಪರ್ಕ ಕೊಡ್ತದೆ. ಆ ಇದನ್ನು ನಾವು ಬಗಂದರ ಅಥವಾ ಫಿಸ್ಟುಲ ಅಂತ ಹೇಳೋದು. ಫಿಷರ್ ಅಂತಂದರೆ ಸಾಮಾನ್ಯವಾಗಿ ಎಲ್ಲರಲ್ಲೂ ಆಗುವಂತಹ ಸಮಸ್ಯೆ. ಸಾಮಾನ್ಯವಾಗಿ ಪೇಷಂಟ್ಗಳು ಒಂದು ಮಲವಿಸರ್ಜನೆ ಮಾಡಬೇಕಾದ್ರೆ ತುಂಬ ನೋವು ಅನುಭವಿಸೋದು. ನೋವು ಕೆಲವೊಮ್ಮೆ ಮಲವಿಸರ್ಜನೆ ಮಾಡಬೇಕಾದ್ರೆ ಮಾತ್ರ ಇರ್ಬೋದು, ಅಥವಾ ಮಲವಿಸರ್ಜನೆಯ ನಂತರವೂ ಕೂಡ ಕೆಲವರಿಗೆ ಅರ್ಧ ಗಂಟೆ ಒಂದು ಗಂಟೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಅಥವಾ ಏನು ಕೆಲಸ ಮಾಡಲಿಕ್ಕಾಗೋದಿಲ್ಲ, ಉರಿ ಆಗ್ತದೆ, ನೋವಾಗ್ತದೆ ಅಂತ ಹೇಳಿದಾಗ ಗುದನಾಳದಲ್ಲಿ ಒಂದು ಸಣ್ಣ ಗಾಯ ಆಗ್ತದೆ. ಆ ಗಾಯದಿಂದ ಆ ನೋವು ಬರೋದಕ್ಕೆ ನಾವು ಸಾಮಾನ್ಯವಾಗಿ ಫಿಷರಿನೇನೋ ಅಥವಾ

0: ಪರಿಕರ್ತಿಕ ಅಂತ ನಾವು ಆಯುರ್ವೇದದಲ್ಲಿ ಹೇಳ್ತೇವೆ. ಇದೆಲ್ಲವೂ ಸಮಸ್ಯೆ ಆಹಾರದಲ್ಲೇ ಸಂಭವಿಸುವಂತಹ ಒಂದು ರೋಗಗಳು ಅಂತ ಹೇಳ್ಬೋದು. ಎಲ್ಲ ಕಾರಣಗಳಿಗೂ ಮಲ ವಿಸರ್ಜನೆ ದಿನಂಪ್ರತಿ ಕರೆಕ್ಟಾಗಿ ಅದು ಸರಿಯಾಗಿ ಮಾಡದೇ ಇದ್ದಾಗ, ಮಲದಿಂದ ನಾವು ಮಲ ವಿಸರ್ಜನೆ ಮಾಡಬೇಕಾದ್ರೆ ಈ ತೊಂದರೆಗಳು ಸಾಮಾನ್ಯವಾಗಿ ಶುರುವಾಗ್ತವೆ.
1: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಮೂಲವ್ಯಾಧಿ, ಪ್ರಸ್ತುತಿ ಡಾಕ್ಟರ್ ಸಂತೋಷ್. ಕಾರ್ಯಕ್ರಮ ನಿರ್ಮಾಣ ಲತೇಶ್ ಪಾಲ್ದಾನೆ.

0: ಆಕಾಶವಾಣಿ ಮಂಗಳೂರು. ಈಗ ಕೇಳಿ ರೈತರಿಗೆ ಸಲಹೆ.
1: ತೆಂಗಿನ ಮರದ ಹೃದಯ ಎಂದು ಕರೆಯಲ್ಪಡುವ ಮರದ ಕ್ಯಾಬೇಜ್ ತಿನ್ನಬಹುದಾದ ಅತ್ಯಂತ ಅಮೂಲ್ಯ ವಸ್ತು. ತೆಂಗಿನ ತುದಿಯ ಎಲ್ಲ ಗರಿಗಳನ್ನು ತೆಗೆದಾಗ ತುದಿಯ ಭಾಗದಲ್ಲಿ ಇದು ಬಿಳಿ ಮುದ್ದೆಯ ರೂಪದಲ್ಲಿದ್ದು ಎಲೆಕೋಸಿನ ಗಡ್ಡೆಯಂತೆ ಇರುತ್ತದೆ. ಇದನ್ನು ನೇರವಾಗಿ ತಿನ್ನಬಹುದು. ಇದನ್ನು ಸ್ಟ್ಯಾಂಪ್ ಕ್ಯಾಬೇಜ್ ಅಥವಾ ಪ್ಯಾಮಿಟೋ ಎಂದು ಕರೆಯುತ್ತಾರೆ. ತೆಂಗಿನಿಂದ ಹಲವಾರು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸಲಾಗುತ್ತದೆ. ಆದರೆ ಇದರಲ್ಲಿ ಹೆಚ್ಚು ಹೆಸರುವಾಸಿಯಾಗದ ಉತ್ಪನ್ನ ಈ ತೆಂಗಿನ ಕ್ಯಾಬೇಜ್. ಇದನ್ನು ಮಲಯಾಳಂನಲ್ಲಿ ತೆಂಗಿನ್ ಕರಿಂಬ್ ಎಂದು ಕರೆಯುತ್ತಾರೆ. ಮೆರಿಸ್ಟೆಮ್ ಎಂದು ಇದು ವೈಜ್ಞಾನಿಕವಾಗಿ ಕರೆಯಲ್ಪಡುತ್ತದೆ. ಹಾಳಾದ ಮರ ಹಾಗೂ ನಿರುಪಯುಕ್ತ ತೆಂಗಿನ ಮರಗಳನ್ನು ಕಡಿದು ತೆಗೆಯುವಾಗ ಅದರ ತುದಿಯ ಎಲ್ಲ ಗರಿಗಳನ್ನು ತೆಗೆದು ನಾರಿನ ಭಾಗ ಹೋಗುವವರೆಗೆ ಕೆರೆದು ಮಧ್ಯದಲ್ಲಿ ಸಿಗುವ ಬಿಳಿ ಭಾಗ ಬೇರ್ಪಡಿಸಬೇಕು. ಇದು ಒಳಗೆ ದಿಂಡಿನಂತೆ ಉದ್ದವಾಗಿ ಇರುತ್ತದೆ. ನೇರವಾಗಿ ತಿನ್ನುವಾಗ ಸ್ವಲ್ಪ ಸಿಹಿಯೊಂದಿಗೆ ತನ್ನದೇ ಆದ ಒಂದು ಸುವಾಸನೆಯನ್ನು ಇದು ಹೊಂದಿರುತ್ತದೆ. ಇದನ್ನು ಸಲಾಡ್, ಸೂಪ್, ಕುಡಿಯುವ ರಸಗಳಲ್ಲಿ ಕೂಡ ಬಳಸಬಹುದು. ಇದು ಸಸ್ಯಾಹಾರಿ ಪದಾರ್ಥ. ಉಪ್ಪಿನಕಾಯಿ ಮಿಡಿಯ ಡಬ್ಬದಲ್ಲಿ ಶೇಖರಿಸಬಹುದು. ಇದರ ಉಪಯೋಗವು ಕೊಲಂಬಿಯನ್ನರ ಮೂಲ ಆಹಾರದಲ್ಲಿ ಕೂಡ ಕಾಣಬಹುದು ಎಂದು ದಾಖಲೆಗಳು ತಿಳಿಸುತ್ತವೆ. ದಕ್ಷಿಣ ಏಷ್ಯಾದಲ್ಲಿ ತೆಂಗಿನ ಕ್ಯಾಬೇಜನ್ನು ಜಜ್ಜಿ ತಿನ್ನಲು ಯೋಗ್ಯ ಅಂಟು ಖಾದ್ಯಗಳೊಂದಿಗೆ ಅದ್ದಿ ಬಳಸುವುದನ್ನು ಕಾಣುತ್ತೇವೆ. ಕೆಲವು ದೇಶಗಳಲ್ಲಿ ಇದನ್ನು ಹೆಪ್ಪುಗಟ್ಟುವಿಕೆಯ ವಿಧಾನದಲ್ಲಿ ಆಲ್ಕೋಹಾಲ್ ಪಾನೀಯಗಳಾಗಿ ಬಳಸುತ್ತಾರೆ. ಬ್ರೆಜಿಲ್ನಲ್ಲಿ ಇದನ್ನು ಅಸಾಂಪ್ರದಾಯಿಕ ಅಮೂಲ್ಯ ತರಕಾರಿ ಎಂದು ಪರಿಗಣಿಸುತ್ತಾರೆ. ಇದನ್ನು ಬೇರೆ ಬೇರೆ ದೇಶಗಳಿಗೆ ಕೂಡ ಅಲ್ಲಿಂದ ರಫ್ತು ಮಾಡುತ್ತಾರೆ. ಇದು ಹೆಚ್ಚು ಸಸಾರಜನಕ ಅಂದರೆ ಪ್ರೋಟೀನನ್ನು ಹೊಂದಿದೆ. ಕಡಿಮೆ ಮೆದಸ್ಸು ಮತ್ತು ಕೊಬ್ಬಿನಾಂಶ, ಸಕ್ಕರೆಯ ಅಂಶವನ್ನು ಹೊಂದಿರುವ ಉತ್ತಮ ಆಹಾರ ಪದಾರ್ಥ. ತೆಂಗಿನ ಕ್ಯಾಬೇಜ್ ಬಲಿತ ತೆಂಗಿನ ಪ್ರೌಢಾವಸ್ಥೆಯ ಮರಗಳಲ್ಲಿ, ಆಗಷ್ಟೇ ಕೆಲವು ವರ್ಷಗಳ ಮರಗಳಲ್ಲಿ ಕೂಡ ಕಾಣಬಹುದು. ಇದನ್ನು ಮರಗಳನ್ನು ಕಡಿದೇ ಹೊರತೆಗೆಯಲು ಸಾಧ್ಯ. ಚಿಕ್ಕ ಮರಗಳಿಂದ 3-4 ವರ್ಷದವರೆಗೂ ಕ್ಯಾಬೇಜ್ ಪಡೆಯಬಹುದು. ಮರ ಕಡಿದು ತುದಿಯಲ್ಲಿ ಬಿಳಿಭಾಗ ಕಾಣುವವರೆಗೂ ಗರಿಗಳನ್ನು ಬಿಡಿಸುತ್ತಾ ಹೋಗಬೇಕು. ನಾರಿನಂತಹ ಎಲ್ಲ ಭಾಗಗಳನ್ನು ತೆಗೆಯಬೇಕು. ಮಧ್ಯೆ ಸಿಗುವ ಬಿಳಿ ಭಾಗ ಅಂದರೆ ಮೃದು ಭಾಗ, ಇದು ಕಾಂಡಕ್ಕೆ ಅಂಟಿಕೊಂಡಿರುತ್ತದೆ. ಒಟ್ಟಾರೆ ಸಿಲಿಂಡರ್ನಂತಹ ಮುಖ್ಯವಾದ ತಿರುಳಿನ ಭಾಗ ತಿನ್ನಲು ಸೂಕ್ತ. ಸಾಮಾನ್ಯವಾಗಿ 40-60 ಸೆಂಟಿಮೀಟರ್ ಉದ್ದ ಇರುತ್ತದೆ. ಇದರ ನಾರಿನಾಂಶ ತೀರಾ ಕಡಿಮೆ ಇರುವುದರಿಂದ ತಿನ್ನಲು ಬಲು ರುಚಿಯಾಗಿರುತ್ತದೆ. ಕ್ಯಾಬೇಜ್ ತೆಂಗಿನ ಮರದ ತುದಿಯಲ್ಲಿ ಇರುವಂತಹ ಅಂಗಾಂಶವಾಗಿರುವುದರಿಂದ ಕಡಿದ ತಕ್ಷಣವೇ ಜಾಗೃತಿಯಿಂದ ಸಂಸ್ಕರಿಸಬೇಕಾಗುತ್ತದೆ. ವಾತಾವರಣದ ಆಮ್ಲಜನಕದಿಂದ ಇದು ಬೇಗನೆ ಕೊಳೆಯಲು ಪ್ರಾರಂಭವಾಗುತ್ತದೆ. ಇದನ್ನು ನೇರವಾಗಿ ತಿನ್ನಬಹುದು ಅಥವಾ ಉಪ ಉತ್ಪನ್ನಗಳನ್ನು ತಯಾರಿಸಿ ಹಾಗೂ ಡಬ್ಬಿಗಳಲ್ಲಿ ಶೇಖರಿಸಬಹುದು.
0: ರೈತರಿಗೆ ಸಲಹೆ ಕೇಳಿದಿರಿ.
2: 100.3 ಆಕಾಶವಾಣಿ ಟೆಲಿಕ್ವಿಸ್.
3: ಇದೇ ಮೇ 19ರಿಂದ ಪ್ರತಿ ಮಂಗಳವಾರ ರಾತ್ರಿ 9:30 10:30
4: ಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಮೇ 19 ಮಂಗಳವಾರ ಬೆಳಗ್ಗೆ 10:00-11:30. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2211999

0: ಒಂಬತ್ತು ಎರಡು ಎರಡು ಎರಡು ಎರಡು ಆರು ಒಂದು ಒಂದು, ಎಸ್ಟಿಡಿ ಕೋಡ್ 0824. ನಮ್ಮ ಮೊಬೈಲ್ ಸಂಖ್ಯೆ 8277038000.
1: 100.3 ಆಕಾಶವಾಣಿ ಟೆಲಿಕ್ವಿಸ್.
2: ಪ್ರಿಯ ಕೇಳುಗರೆ,
3: ನನ್ನ ರಾಗತಾನ ಪಲ್ಲವಿ
2: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
4: ಡಿಎಸ್ ಕರ್ಕಿ ಅವರು ಬರೆದ ಈ ಗೀತೆಯನ್ನು ಸಮೂಹ ಗಾನವಾಗಿ ಕೋಟಿಕಂಠ ಗಾಯನದಲ್ಲಿ ಹಾಡಿದಾಗೆಲ್ಲ ಅದರಲ್ಲೂ ಈ ಲೈನ್, ಮರೆತೇವು ಮರವ ತೆರೆದೇವು ಮನವ ಎರೆದೇವು ಒಲವ ಹಿರಿ ನೆನಪ, ಈ ವಾಕ್ಯ ಅಂತೂ ನನ್ನನ್ನು ಬೇರೆಯೇ ಭಾವ ಜಗತ್ತಿಗೆ ಕೊಂಡೊಯ್ಯುತ್ತದೆ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30
2: ಆಕಾಶವಾಣಿ ಮಂಗಳೂರು 6:55 ಆಗಲಿದೆ. ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
3: ಸಂಪ್ರತಿ ವಾರ್ತಾಃ ಶ್ರೂಯಂತಾಂ, ಪ್ರವಾಚಕಃ ಸುರೇಶ್ ಚಂದ್ ಶರ್ಮಾ. ಅಥ ವಾರ್ತಾಃ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಗತರಾತ್ರೌ ಗೋಥೆನ್ಬರ್ಗ್ ಇತ್ಯತ್ರ ಸ್ವೀಯ ಸ್ವೀಡಿಶ್ ಸಮಕಕ್ಷೇಣ ಉಲ್ಫ್ ಕ್ರಿಸ್ಟರ್ಸನ್ ಇತ್ಯಮುನಾ ಸಾಕಂ ಸಂವಾದಂ ವಿಹಿತವಾನ್. ಶ್ರೀ ಮೋದಿ ದ್ವಿದಿವಸೀಯ ಸ್ವೀಡನ್ ಯಾತ್ರಾಂತರ್ಗತಂ ಗತದಿನೆ ಗೋಥೆನ್ಬರ್ಗ್ ಇತ್ಯತ್ರ ಸಂಪ್ರಾಪ್ತವಾನ್. ಭಾರತ ಸ್ವೀಡನ್ ದೇಶಯೋಃ ಸಂಬಂಧೇಷು ಮೋದಿನಃ ಅಸಾಧಾರಣ ಯೋಗದಾನಾಯ ದೂರದರ್ಶಿ ನೇತೃತ್ವ ಸಮ್ಮಾನೆ ಚ ಪ್ರಧಾನಮಂತ್ರಿ ಶ್ರೀ ಮೋದಿ ರಾಯಲ್ ಆರ್ಡರ್ ಆಫ್ ದ ಪೋಲರ್ ಸ್ಟಾರ್ ಡಿಗ್ರಿ ಕಮಾಂಡರ್ ಗ್ರೇಡ್ ಕ್ರಾಸ್ ಇತ್ಯನೇನ ಸಮ್ಮಾನೇನ ಸಭಾಜಿತವಾನ್. ಪ್ರಧಾನಮಂತ್ರಿ ಮೋದಿ ಸಹ ಪ್ರತಿನಿಧಿ ಮಂಡಲ ಸ್ತರೀಯ ವಾರ್ತಾಂತರ್ಗತಂ ಉಭೌ ನೇತಾರು ಭಾರತ ಸ್ವೀಡನ್ ಸಂಬಂಧಾನಾಂ ಸಮೇಷಾಂ ಪದಕ್ಷೇಪಾಣಾಂ ಸಮೀಕ್ಷಾಮಪಿ ಕೃತವಂತೌ. ಉಭೌ ನೇತಾರು ವ್ಯಾಪಾರ ನಿವೇಶ ಪ್ರವಿಧಿ ನವಾಚಾರ ಹರಿತ ಪರಿವರ್ತನಂ ಅಂತರಿಕ್ಷ ರಕ್ಷಾ ಅನುಸಂಧಾನಂ ಸಮೇತ್ಯ ನೈಕೇಷು ವಿಷಯೇಷು ಚರ್ಚಿತವಂತೌ. ಸ್ವೀಯ ಸಂಬೋಧನೆ ಶ್ರೀ ಮೋದಿ ಆತಂಕವಾದಂ ಆಲೋಚಯನ್ ನೈಕೇಷು ವಿಷಯೇಷು ವಿಸ್ತೃತೇನ ವಕ್ತವ್ಯಂ ಪ್ರಕಟಿತವಾನ್. ಆತಂಕವಾದಂ ವಿರುದ್ಧ ಸಂಘರ್ಷೆ ಸ್ವೀಡಿಶ್ ಪ್ರಧಾನಮಂತ್ರಿಣೋ ಸಮರ್ಥನಾಯ ಆಭಾರಮಪಿ ಶ್ರೀ ಮೋದಿ ಪ್ರಕಾಶಿತವಾನ್.
4: ಆತಂಕವಾದ ಪೂರಿ ಮಾನವತಾ ಕೆ ಲಿಯೆ ಗಂಭೀರ ಚುನೌತಿ ಹೈ. ಪಿಛಲೆ ವರ್ಷ ಪಹಲ್ಗಾಮ್ ಮೇ ಹುಯೆ ಆತಂಕಿ ಹಮಲೆ ಕೆ ಬಾದ್ ಹಮೇ ಸ್ವೀಡನ್ ಸೆ ಮಿಲೆ ಸಮರ್ಥನ್ ಕೆ ಲಿಯೆ ಮೇ ಪ್ರಧಾನಮಂತ್ರಿ ಕ್ರಿಸ್ಟರ್ಸನ್ ಕಾ ಆಭಾರ ವ್ಯಕ್ತ ಕರ್ತಾ ಹೂ. ಹಮ್ ಆತಂಕವಾದ ಔರ್ ಉಸ್ಕೆ ಸಮರ್ಥಕೋ ಕೆ ವಿರುದ್ಧ ಲಡಾಯಿ ಜಾರಿ ರಖೆಂಗೆ.
3: ಪ್ರಧಾನಮಂತ್ರಿಣ ನರೇಂದ್ರ ಮೋದಿನ ಸ್ವೀಡಿಶ್ ಸಮವಾಯ ಆಮಂತ್ರಿತಾ. ಗೋಥೆನ್ಬರ್ಗ್ ಇತ್ಯತ್ರ ಪ್ರಮುಖ ಸ್ವೀಡಿಶ್ ಸಮವಾಯ ಪ್ರಮುಖೈ ಸಹ ವಾರ್ತಾಂತರ್ಗತಂ ಶ್ರೀ ಮೋದಿ ಸ್ವೀಡಿಶ್ ಸಮವಾಯಾನ್ ವಿನಿರ್ಮಾಣ ಹರಿತ ಹೈಡ್ರೋಜನ್ ಅಭಿಯಾನಂ ಸ್ವಚ್ಛೋರ್ಜಾ ಅನ್ಯೇಷು ಕ್ಷೇತ್ರೇಷು ಚ ಸ್ವೀಯೋಪಸ್ಥಿತಿ ಸಂವರ್ಧನಾಯ ಆಗ್ರಹಮಪಿ ಕೃತವಾನ್. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅದ್ಯ ಸ್ವೀಯ ಯಾತ್ರಾಯಾಃ ಚತುರ್ಥೇ ಚರಣೆ ನಾರ್ವೆ ಇತ್ಯತ್ರ ಸಂಪ್ರಾಪ್ಯೇತ್. ಭಾರತ ನೋರ್ಡಿಕ್ ಶಿಖರ ಸಮ್ಮೇಳನೆ ಭಾಗಗ್ರಹಣಾಯ ಅಥ ದ್ವಿಪಕ್ಷೀಯ ವಾರ್ತಾಭ್ಯಃ ಶ್ರೀ ಮೋದಿ ಅದ್ಯ ನಾರ್ವೆ ಇತ್ಯತ್ರ ಸಂಪ್ರಾಪ್ಯೇತ್. ಪ್ರಧಾನಮಂತ್ರಿಣಃ ಮೋದಿನಃ ನಾರ್ವೆ ಇತ್ಯತ್ರ ಏಷಾ ಪ್ರಥಮಾ ಯಾತ್ರಾ ಸ್ಯಾತ್. ಶ್ರೀ ಮೋದಿ ರಾಜಾ ಹೆರಾಲ್ಡ್ ಪಂಚಮ್ ಇತ್ಯಮುನಾ ಅಥ ರಾಣಿ ಸೌಮ್ಯಾ ಇತ್ಯನಯಾ ಸಾಕಂ ಚ ಮೇಲನಂ ಕುರಿಯಾತ್. ಶ್ರೀ ಮೋದಿ ತತ್ರತ್ಯ ಪ್ರಧಾನಮಂತ್ರಿಣ ಜೋನಾಸ್ ಗಹರ್ಸ್ಟೋರಿ ಇತ್ಯಮುನಾ ಸಾಕಂ ದ್ವಿಪಕ್ಷೀಯಾಂ ವಾರ್ತಾಂ ಕುರಿಯಾತ್. ಕಾಂಗ್ರೆಸ್ ದಲಸ್ಯ ನೇತೃತ್ವೇ ಕೇರಳಂ ಶಾಸನಸ್ಯ ಶಪಥಗ್ರಹಣಂ ಅದ್ಯ ಸ್ಯಾತ್. ಕಾಂಗ್ರೆಸ್ ದಲಸ್ಯ ನೇತಾ ವಿ ಡಿ ಸತೀಶನ್ ಅದ್ಯ ತಿರುವನಂತಪುರಂ ಇತ್ಯತ್ರ ಶಪಥವಚನ ಸ್ವೀಕುರ್ಯಾತ್. ಕಾಂಗ್ರೆಸ್ ದಲೇನ ಸತೀಶನ್ ಇತ್ಯಸೌ ಕೇರಳ ಪ್ರದೇಶಸ್ಯ ಅಗ್ರಿಮ ಮುಖ್ಯಮಂತ್ರಿ ರೂಪೇಣ ಸಮುದ್ಘೋಷಿತಃ. ಕಾಂಗ್ರೆಸ್ ದಲಸ್ಯ ನೇತೃತ್ವ ಯುತೇನ ಯುನೈಟೆಡ್ ಡೆಮೊಕ್ರೆಟಿಕ್ ಗ್ರಂಥಿ ಯುತೇನ ತತ್ರ ಶಾಸನ ವಿರಚನ ಸ್ಯಾತ್. ಕೇಂದ್ರೀಯ ಗೃಹ ಸಹಕಾರಿತಾ ಮಂತ್ರಿ ಅಮಿತ್ ಶಾಹ ಗುಜರಾತ್ ಪ್ರದೇಶಸ್ಯ ಗಾಂಧಿನಗರೆ 700 ಕೋಟಿ ಮಿತಾನಾಂ ವಿಕಾಸ ಪರಿಯೋಜನೆ

ಆಕಾಶವಾಣಿ ಮಂಗಳೂರು. ಸಮಯ 7:02 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ಪ್ರಕಟಣೆಗಳು. ಸರಿಯಾಗಿ 7:05 ಪ್ರದೇಶ ಸಮಾಚಾರ ಕೇಳುವಿರಿ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಈ ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬರುವ ವನಿತಾ ವಿಹಾರದಲ್ಲಿ ಡಾಕ್ಟರ್ ಅನುಪಮಾ ನಿರಂಜನ್ ಅವರ ಬದುಕು ಬರುಹ ಈ ಕುರಿತು ಮಾತನಾಡುತ್ತಾರೆ ಸರಸ್ವತಿ ಗೋಸಲೆ, ಧಾರವಾಡ ಕೇಂದ್ರದ ಕೊಡುಗೆ ಈ ಕಾರ್ಯಕ್ರಮ.
2: ಓಹ್ ಸವಿ ರತ್ನ, ಬನಿ ಬನಿ ಬನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
3: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿ.

0: ಇದೆ.
1: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ನಾದಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
0: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
4: ಚಕ್ರವ್ಯೂಹ ಇದು, ಚಕ್ರವ್ಯೂಹ.

0: ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರ್ ಕೊಡು.
2: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ವಿಭಜಿತ ಜಗತ್ತನ್ನು ಒಂದುಗೂಡಿಸುವ ವಸ್ತು ಸಂಗ್ರಹಾಲಯಗಳು ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ. ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗದಿಂದ ಅಂಕೋಲಾ ಬಂದರು ಅಭಿವೃದ್ಧಿಗೆ ಅನುಕೂಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಜ್ಞಾನಭಾರತಂ ಮಿಷನ್ ಯೋಜನೆ, ಧಾರವಾಡ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಡಿಜಿಟಲೀಕರಣಕ್ಕೆ ಚಾಲನೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಮಾವು ಮೇಳ ಪ್ರಾರಂಭ, 10ಕ್ಕೂ ಹೆಚ್ಚು ವಿಧದ ಮಾವುಗಳಿಗೆ ವಿಶೇಷ ಬೇಡಿಕೆ. ಈಗ ವಾರ್ತೆಗಳ ವಿವರ. ಇಂದು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ. ವಿಭಜಿತ ಜಗತ್ತನ್ನು ಒಂದುಗೂಡಿಸುವ ವಸ್ತು ಸಂಗ್ರಹಾಲಯಗಳು ಎಂಬ ಧ್ಯೇಯದೊಂದಿಗೆ ಸಮಾಜದಲ್ಲಿ ವಸ್ತು ಸಂಗ್ರಹಾಲಯಗಳ ಪಾತ್ರದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿವರ್ಷ ಮೇ 18ರಂದು ವಿಶ್ವಮಟ್ಟದಲ್ಲಿ ವಸ್ತು ಸಂಗ್ರಹಾಲಯಗಳ ದಿನವನ್ನು ಆಚರಿಸಲಾಗುತ್ತದೆ. ಈ ಕುರಿತು ಒಂದು ವರದಿ.
1: ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಮಂಡಳಿ ಐಕಾಮ್ 1977ರಲ್ಲಿ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆಗೆ ಮುನ್ನುಡಿ ಬರೆಯಿತು. ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಮಂಡಳಿ ಆಶಯದಂತೆ ವಸ್ತು ಸಂಗ್ರಹಾಲಯಗಳು ಸಾಂಸ್ಕೃತಿಕ, ಸಾಮಾಜಿಕ, ಭೌಗೋಳಿಕ ಹಾಗೂ ರಾಜಕೀಯ ವಿಭಜನೆಗಳ ಮಧ್ಯೆಯೂ ಪರಸ್ಪರ ಭ್ರಾತೃತ್ವ, ಸಂವಾದ, ಶಾಂತಿ ಮತ್ತು ಹಂಚಿಕೊಳ್ಳುವ ವಿಶಾಲ ಮನೋಭಾವವನ್ನು ಉದ್ದೀಪಿಸುವ, ಸಮಷ್ಟಿಹಿತ ಹಾಗೂ ಸಾಮುದಾಯಿಕ ತಿಳಿವಳಿಕೆಯನ್ನು ಬೆಳೆಸುವ ಹಾಗೂ ಬೆಸೆಯುವ ಸೇತುವೆಗಳಾಗಿ ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ ಎತ್ತಿ ತೋರಿಸುತ್ತದೆ. ಧಾರವಾಡದ ಹಿರಿಯ ಪ್ರಾಕ್ತನ ಶಾಸ್ತ್ರಜ್ಞ, ಅಂತಾರಾಷ್ಟ್ರೀಯ ಖ್ಯಾತಿಯ ಡಾ ರವಿ ಕೋರಿಶೆಟ್ಟರ್ ಗೌರವಾಧ್ಯಕ್ಷತೆಯ ಬಳ್ಳಾರಿಯ ರಾಬರ್ಟ್ ಬ್ರಸ್ಫುಟ್ ಸಂಗನಕಲ್ಲು ಪ್ರಾಗೈತಿಹಾಸಿಕ ವಸ್ತು ಸಂಗ್ರಹಾಲಯ ಗಣನೀಯ ಕಾರ್ಯ ಮಾಡಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಬಳ್ಳಾರಿಯ ಸಂಗನಕಲ್ಲು ಪ್ರಾಗೈತಿಹಾಸಿಕ ವಸ್ತು ಸಂಗ್ರಹಾಲಯದ ವಿಶ್ವಸ್ತ ಹಿರಿಯ ಪತ್ರಕರ್ತ ಮತ್ತಿಹಳ್ಳಿ ಅಹಿರಾಜ್.
2: ವಸ್ತು ಸಂಗ್ರಹಾಲಯವು ಇತಿಹಾಸ ಹಾಗೂ ಪ್ರಾಗ ಇತಿಹಾಸದ ಮಹತ್ವವನ್ನು ಇಂದಿನ ಹಾಗೂ ಮುಂದಿನ ಪೀಳಿಗೆಗೆ ತಿಳಿಸಲು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಾರಲು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯದ ದಿನವನ್ನು 1978ನೇ ಇಸ್ವಿಯಿಂದ ಆಚರಿಸುತ್ತಾ ಬಂದಿದೆ. ವಸ್ತು ಸಂಗ್ರಹಾಲಯಗಳಲ್ಲಿ ಇತಿಹಾಸ ಹೇಗಿತ್ತು ಎಂದು ವಿವರವಾದ ಮಾಹಿತಿ ಲಭಿಸುತ್ತದೆ ಮತ್ತು ಅದನ್ನು ಬಹಳ ಸುಲಭವಾಗಿ ಅರ್ಥೈಸಿಕೊಳ್ಳಲು ಸಹಕಾರಿಯಾಗುತ್ತದೆ. ಬಳ್ಳಾರಿಯಲ್ಲಿನ ರಾಬರ್ಟ್ ಬ್ರೂಸ್ಫುಟ್ ಸಂಗನಕಲ್ಲು ಪ್ರಾಕ್ತನ ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸಿದ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಖ್ಯಾತಿಯ ಪ್ರಾಕ್ತನ ಶಾಸ್ತ್ರಜ್ಞರಾದ ಪ್ರೊಫೆಸರ್ ರವಿ ಕೋರಿಶೆಟ್ಟರ್ ಅವರು ವಸ್ತು ಸಂಗ್ರಹಾಲಯವು ಪಠ್ಯ ಪುಸ್ತಕಕ್ಕಿಂತಲೂ ಉತ್ತಮ ಎಂಬ ಅಭಿಪ್ರಾಯ ಪಡುತ್ತಾರೆ. ಬಳ್ಳಾರಿಯಲ್ಲಿಯ ವಸ್ತು ಸಂಗ್ರಹಾಲಯವು ಇಡೀ ಭಾರತದಲ್ಲಿಯೇ ಪ್ರಾಗ ಇತಿಹಾಸಕ್ಕೆ ಮೀಸಲಿಟ್ಟ ಏಕೈಕ ವಸ್ತು ಸಂಗ್ರಹಾಲಯ ಇದಾಗಿದೆ. ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯ ಸಂಶೋಧಕರವರೆಗೂ ಉಪಯುಕ್ತ ಮಾಹಿತಿ ಒದಗಿಸುತ್ತಾ ಬಂದಿದೆ.
0: ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಿಂದ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ಮಧ್ಯೆ ರೈಲು ಮಾರ್ಗಕ್ಕೆ ಯೋಜಿಸಲಾಗುತ್ತಿದೆ. ಅಂಕೋಲಾ ಬಂದರು ಅಭಿವೃದ್ಧಿಗೆ ನೂತನ ರೈಲು ಮಾರ್ಗ ಸಹಕಾರಿಯಾಗಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬೆಂಗಳೂರು ಮತ್ತು ಮುಂಬೈ ನಡುವೆ ಆರಂಭವಾದ ಹೊಸ ರೈಲನ್ನು ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ಸ್ವಾಮೀಜಿ ರೈಲು ನಿಲ್ದಾಣದಲ್ಲಿ ಸ್ವಾಗತಿಸಿ ಅವರು ಮಾತನಾಡಿದರು. ರೈಲು ಸಂಪರ್ಕದಿಂದ ಕೈಗಾರಿಕೆಗಳು ಅಭಿವೃದ್ಧಿ ಹೊಂದಲಿವೆ. ನವೀಕರಿಸಬಹುದಾದ ಇಂಧನ ಉತ್ಪಾದನೆಯಲ್ಲಿ ಭಾರತ ವಿಶ್ವದಲ್ಲಿ 3ನೇ ಸ್ಥಾನದಲ್ಲಿದೆ. ವಿಕಸಿತ ಭಾರತದ ಕನಸು ನನಸಾಗಲಿದೆ ಎಂದರು.

0: ಇಂದು ವಿಶ್ವ ಏಡ್ಸ್ ಎಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಲಸಿಕೆ ದಿನ ಅಥವಾ ಎಚ್ಐವಿ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಲಸಿಕೆ ಜಾಗೃತಿ ದಿನ. ಪ್ರತಿ ವರ್ಷ ಮೇ 18ರಂದು ಸುರಕ್ಷಿತ ಮತ್ತು ಪರಿಣಾಮಕಾರಿ ಏಡ್ಸ್ ಔಷಧವನ್ನು ಕಂಡುಹಿಡಿಯುವ ಪ್ರಕ್ರಿಯೆಗೆ ಕೊಡುಗೆ ನೀಡಿದ ಸಾವಿರಾರು ಸಂಶೋಧಕರು, ವಿಜ್ಞಾನಿಗಳು ಮತ್ತು ಆರೋಗ್ಯ ವೃತ್ತಿಪರರ ಪ್ರಯತ್ನಗಳನ್ನು ಗುರುತಿಸಿ ಗೌರವಿಸಲಾಗುತ್ತದೆ. ಎಚ್ಐವಿ ಮತ್ತು ಏಡ್ಸ್ ತಡೆಗಟ್ಟುವ ಲಸಿಕೆ ಸಂಶೋಧನೆಯ ಮಹತ್ವದ ಬಗ್ಗೆ ಸಮುದಾಯಗಳಿಗೆ ಶಿಕ್ಷಣ ನೀಡುವ ಅವಕಾಶ ಇದಾಗಿದೆ. ಬೆಂಗಳೂರಿನ ಭಾರತೀಯ ಸಂತ ಮಹಾಪರಿಷತ್ ಇಂದು ಬೆಳಗ್ಗೆ 9 ಗಂಟೆಗೆ ಹೊಸದಿಲ್ಲಿಯ ಶ್ರೀ ರಾಮಕೃಷ್ಣ ಮಿಷನ್ ಶ್ರೀ ವಿವೇಕಾನಂದ ಸಭಾಭವನದಲ್ಲಿ ವಿಶ್ವ ಧಾರ್ಮಿಕ ಸಮ್ಮೇಳನ ಆಯೋಜಿಸಿದೆ. ಜಗತ್ತಿನ ನಾನಾ ಭಾಗಗಳಿಂದ 386 ಪೂಜ್ಯ ಸಂತ ಮಹಾಂತರು ಪಾಲ್ಗೊಳ್ಳಲಿದ್ದಾರೆ ಎಂದು ಸಮ್ಮೇಳನದ ಸಂಯೋಜಕ ಶಶಾಂಕ್ ಆಚಾರ್ಯ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ಸರ್ಕಾರ ದೇಶದ ಜ್ಞಾನ ಪರಂಪರೆಯನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಜ್ಞಾನಭಾರತಂ ಮಿಷನ್ ಯೋಜನೆ ಅಡಿ ಧಾರವಾಡ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಸಮಗ್ರ ಸಮೀಕ್ಷೆ ಮತ್ತು ಡಿಜಿಟಲೀಕರಣ ಕಾರ್ಯಕ್ಕೆ ಚಾಲನೆ ನೀಡಿದೆ. ಜ್ಞಾನಭಾರತಂ ಮಿಷನ್ ಯೋಜನೆ ಅಡಿ ಶತಮಾನಗಳಷ್ಟು ಹಳೆಯ ಮಾಹಿತಿಯನ್ನು ಕ್ರೋಢೀಕರಿಸಿ ರಾಷ್ಟೀಯ ಮಾಹಿತಿ ಕೋಶಕ್ಕೆ ಸೇರ್ಪಡೆಗೊಳಿಸಿ ಸಾರ್ವಜನಿಕರಿಗೆ ದೇಶೀ ಜ್ಞಾನ ಪರಂಪರೆ ಲಭ್ಯವಾಗುವಂತೆ ಯೋಜಿಸಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಮಾಹಿತಿ ನೀಡಿದ್ದಾರೆ.
4: ಮಿನಿಸ್ಟ್ರಿ ಆಫ್ ಕಲ್ಚರ್ ಗವರ್ಮೆಂಟ್ ಆಫ್ ಇಂಡಿಯಾ ಹಸ್ತಪ್ರತಿಗಳಿದ್ದಾವೆ, ಅವುಗಳನ್ನ ಸರ್ವೆ ಮಾಡಬೇಕು, ಉಳಿಸ್ಕೊಳ್ಬೇಕು, ಡಿಜಿಟಲೈಸ್ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಈ ಜ್ಞಾನಭಾರತಂ ಮಿಷನ್ ಅನ್ನ ಕೇಂದ್ರ ಸರ್ಕಾರದಿಂದ ಶುರು ಮಾಡಲಾಗಿದೆ. ಜ್ಞಾನಭಾರತಂಗೆ ನಮ್ಮ ರಾಜ್ಯದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿ ಮ್ಯೂಸಿಯಂಸ್ ಅಂಡ್ ಹೆರಿಟೇಜ್ ಇವರು ನೋಡಲ್ ಡಿಪಾರ್ಟ್ಮೆಂಟ್ ಆಗಿರ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ ಬ್ಯಾಂಗ್ಳೂರ್ ಇವರ ವತಿಯಿಂದ ಸರ್ವೇಯರ್ಸ್ ಅನ್ನ ನಮ್ಮ ಜಿಲ್ಲೆಗೆ ನೇಮಕ ಮಾಡಲಾಗಿದೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸುಮಾರು 43,000 ಅಷ್ಟು ಹಸ್ತಪ್ರತಿಗಳು ಇದ್ದಾವೆ ಅನ್ನುವಂತ ಒಂದು ಮಾಹಿತಿ ನಮಗೆ ಸಿಕ್ಕಿದೆ. ಅದರಲ್ಲಿ ಸುಮಾರು 7,300 ಹಸ್ತಪ್ರತಿಗಳು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇಲ್ಲಿ ಲಭ್ಯ ಇರುವುದು ನಮ್ಮ ಗಮನಕ್ಕೆ ಬಂದಿದೆ. ಸೊ ಈ ಸರ್ವೆ ಹಂತದಲ್ಲಿ ನಾವು ಇವುಗಳನ್ನೆಲ್ಲದೂ ಮಾಹಿತಿಯನ್ನ ಕ್ರೋಢೀಕರಿಸಿ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ.
0: ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಮಾವು ಮೇಳ ಪ್ರಾರಂಭವಾಗಿದೆ. ಕೃಷಿ ಉತ್ಪನ್ನ ಮಾರಾಟ ಮಂಡಳಿ ಕಾರ್ಯದರ್ಶಿ ಕೆ ಶ್ರೀನಿವಾಸ್ ಮಾಹಿತಿ ನೀಡಿ ಎಪಿಎಂಸಿ ಆವರಣದಲ್ಲಿ 130-150 ರೈತರ ಮಳಿಗೆಗಳು ಮಾವು ಮೇಳದಲ್ಲಿ ವಹಿವಾಟು ನಡೆಸುತ್ತಿವೆ. ಪ್ರತಿ ಅಂಗಡಿಯಲ್ಲಿ 15 ಜನರಿಗೆ 3-4 ತಿಂಗಳು ಉದ್ಯೋಗ ಸಿಗಲಿದೆ. ಮಾವು ಕೀಳುವುದು, ಗ್ರೇಡಿಂಗ್, ಪ್ಯಾಕಿಂಗ್, ಸಾಗಣೆ ಕಾರ್ಯಗಳಲ್ಲಿ ಮಹಿಳೆಯರು ಭಾಗವಹಿಸುತ್ತಿದ್ದಾರೆ ಎಂದರು. ಶ್ರೀನಿವಾಸಪುರ ತಾಲೂಕಿನ 10ಕ್ಕೂ ಹೆಚ್ಚು ವಿಧದ ಮಾವುಗಳಿಗೆ ದೇಶಿ ಹಾಗೂ ವಿದೇಶಿ ಮಾರುಕಟ್ಟೆಗಳಲ್ಲಿ ಅಪಾರ ಬೇಡಿಕೆಯಿದೆ. ಆಂಧ್ರಪ್ರದೇಶದ ಚಿತ್ತೂರು ಹಾಗೂ ಮದನಪಲ್ಲಿ ಹಣ್ಣು ಸಂಸ್ಕರಣಾ ಘಟಕಗಳಿಗೂ ಗಣನೀಯ ಪ್ರಮಾಣದಲ್ಲಿ ಮಾವು ಪೂರೈಕೆಯಾಗುತ್ತಿದೆ. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಗೇರು ಬೆಳೆಯಲು ವಿಪುಲ ಅವಕಾಶಗಳಿದ್ದು ಗೇರು ಅಭಿವೃದ್ಧಿ ನಿಗಮ ಗುಣಮಟ್ಟದ ಗೇರು ಸಸಿಗಳನ್ನು ರೈತರಿಗೆ ಒದಗಿಸಲಿದೆ. 1 ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ಮಂಗಳೂರಿನ ಕದ್ರಿ ಪಾರ್ಕ್ನಲ್ಲಿ ಆಯೋಜಿಸಿರುವ 2 ದಿನಗಳ ಗೇರು ಮೇಳಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಸಬ್ಸಿಡಿ ದರದಲ್ಲಿ ರೈತರಿಗೆ ಗೇರು ಸಸಿ ಒದಗಿಸಿ ಕರ್ನಾಟಕವನ್ನು ಗೇರು ಕೃಷಿ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗಿಸಲು ಯೋಜಿಸಿದ್ದಾಗಿ ಸಚಿವರು ಹೇಳಿದರು. ಧಾರವಾಡದ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಅಖಿಲ ಭಾರತ ಕೃಷಿ ಸಂಶೋಧನಾ ಮಂಡಳಿ ಹಾಗೂ ಅಖಿಲ ಭಾರತ ಸಜ್ಜೆ ಜೋಳ ಹಾಗೂ ಸಿರಿಧಾನ್ಯಗಳ ಅಭಿವೃದ್ಧಿ ಯೋಜನೆಗಳು ಜಂಟಿಯಾಗಿ ವಾರ್ಷಿಕ ಸಮಾವೇಶ ಏರ್ಪಡಿಸಿವೆ. ಹೊಸದಿಲ್ಲಿಯ ಅಖಿಲ ಭಾರತ

0: ಕೃಷಿ ಸಂಶೋಧನಾ ಮಂಡಳಿ ಉಪಮಹಾನಿರ್ದೇಶಕ ಡಾ ಡಿಕೆ ಯಾದವ್, ಸಹಾಯಕ ಉಪಮಹಾನಿರ್ದೇಶಕ ಡಾ ಎಸ್ಕೆ ಪ್ರಧಾನ್ ಭಾಗವಹಿಸಲಿದ್ದಾರೆ. ದೇಶಾದ್ಯಂತ ಸಿರಿಧಾನ್ಯಗಳ ಸಂಶೋಧನೆ ಕೈಗೊಂಡಿರುವ 250ಕ್ಕೂ ಹೆಚ್ಚು ವಿಜ್ಞಾನಿಗಳು ಭಾಗವಹಿಸಲಿದ್ದಾರೆ. ಸಿರಿಧಾನ್ಯಗಳ ಸುಧಾರಣಾ ತಂತ್ರಗಾರಿಕೆಯ ಬಗ್ಗೆ ತಾಂತ್ರಿಕ ಗೋಷ್ಠಿಗಳು ನಡೆಯಲಿವೆ. ರಾಜ್ಯದ ಕರಾವಳಿ ಭಾಗದಲ್ಲಿ ಇಂದು ಗಾಳಿ ಹಾಗೂ ಅಲೆಗಳ ಅಬ್ಬರ ಹೆಚ್ಚಾಗುವ ಸಾಧ್ಯತೆಯಿದೆ. ಮೀನುಗಾರರಿಗೆ ಭಾರತೀಯ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕೆಲವೆಡೆ ಗಾಳಿಯ ವೇಗ ಗಂಟೆಗೆ 60 ಕಿಲೋಮೀಟರ್ವರೆಗೆ ಇರುವ ಸಾಧ್ಯತೆಯಿದೆ. ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಸೂಚಿಸಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಭಜಿತ ಜಗತ್ತನ್ನು ಒಂದುಗೂಡಿಸುವ ವಸ್ತು ಸಂಗ್ರಹಾಲಯಗಳು ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ. ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗದಿಂದ ಅಂಕೋಲಾ ಬಂದರು ಅಭಿವೃದ್ಧಿಗೆ ಅನುಕೂಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಜ್ಞಾನಭಾರತಂ ಮಿಷನ್ ಯೋಜನೆ, ಧಾರವಾಡ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಡಿಜಿಟಲೀಕರಣಕ್ಕೆ ಚಾಲನೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಮಾವು ಮೇಳ ಪ್ರಾರಂಭ, 10ಕ್ಕೂ ಹೆಚ್ಚು ವಿಧದ ಮಾವುಗಳಿಗೆ ವಿಶೇಷ ಬೇಡಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಆಕಾಶವಾಣಿ ಮಂಗಳೂರು, ಸುಗಮ ಸಂಗೀತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಸುಬ್ಬಣ್ಣ ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ ಇಲ್ಲೇ ಎಲ್ಲೋ ಇರುವ ಕೃಷ್ಣ.

ಕೊನೆಯದಾಗಿ ಕೇಳಿ ಕುವೆಂಪು ಅವರದ್ದೇ ಕವನ, ಆನಂದಮಯ ಈ ಜಗಹೃದಯ.

0: ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಶಿವಮೊಗ್ಗ ಸುಬ್ಬಣ್ಣ ಹಾಡಿದ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ಆಕಾಶವಾಣಿ ಟೆಲಿಕ್ವಿಸ್.
4: ಇದೇ ಮೇ 19ರಿಂದ ಪ್ರತಿ ಮಂಗಳವಾರ ರಾತ್ರಿ 9:30 10:30
5: ಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಮೇ 19, ಮಂಗಳವಾರ ಬೆಳಗ್ಗೆ 10:00 to 11:30. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2119992922611. ಎಸ್ಟಿಡಿ ಕೋಡ್ 0824.
4: ನಮ್ಮ ಮೊಬೈಲ್ ಸಂಖ್ಯೆ 8277038000.
3: 100.3 ಆಕಾಶವಾಣಿ ಟೆಲಿಕ್ವಿಸ್.
0: ಕೆಳಗರೆ ಇಂದು ಬೆಳಗ್ಗೆ 8:45 ಮಾಧ್ಯಮ ಮತ್ತು ಸಂವಹನ ವಿಷಯಗಳಲ್ಲಿ ಪದವಿ ಪಡೆಯುವ ಯುವಕರಿಗೆ ಉದ್ಯೋಗಾವಕಾಶಗಳು, ಈ ಕುರಿತು ಮಂಗಳೂರಿನ ನಿಟ್ಟೆ ಸಂವಹನ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಮೌಲ್ಯ ಬಾಲಾಡಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್, ಬೀರಿ, ದೇರಳಕಟ್ಟೆ ರಸ್ತೆ, ಮಂಗಳೂರು.

10:30 ಎಸ್ಎಂಎಸ್ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಕೇಳುಗರ ಸಂದೇಶಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಆಕಾಶವಾಣಿ ಮಂಗಳೂರು ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ. ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.

0: ಕದ ಲೀಲೆ.
1: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು: ಭಾರತ ಸ್ವೀಡನ್ ದ್ವಿಪಕ್ಷೀಯ ಸಂಬಂಧ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಉನ್ನತೀಕರಣ, ಪ್ರಧಾನಿಯವರಿಗೆ ಸ್ವೀಡನ್ನ ಅತ್ಯುನ್ನತ ಗೌರವ. 79ನೇ ವಿಶ್ವ ಆರೋಗ್ಯ ಸಭೆ ಜಿನಿವಾದಲ್ಲಿ ಇಂದಿನಿಂದ ಆರಂಭ, ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಭಾಗಿ. ಯುಎಇ ಅಣುಸ್ಥಾವರದ ಮೇಲಿನ ದಾಳಿಗೆ ಭಾರತ ತೀವ್ರ ಕಳವಳ, ರಾಜತಾಂತ್ರಿಕ ಮಾರ್ಗ ಅನುಸರಣೆಗೆ ಕರೆ. ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ಇಂದು ವಿಡಿ ಸತೀಶನ್ ಪ್ರಮಾಣವಚನ ಸ್ವೀಕಾರ. ಹಾಗೂ ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ 10 ಪದಕ ಮುಡಿಗೇರಿಸಿಕೊಂಡ ಭಾರತ. ವಾರ್ತೆಗಳ ವಿವರ: 2 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಸ್ವೀಡನ್ಗೆ ತೆರಳಿರುವ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ರಾತ್ರಿ ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಉಭಯ ದೇಶಗಳ ಬಾಂಧವ್ಯ ವೃದ್ಧಿ ಹಾಗೂ ದೂರದೃಷ್ಟಿಯ ನಾಯಕತ್ವವನ್ನು ಶ್ಲಾಘಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ವೀಡನ್ನ ಅತ್ಯುನ್ನತ ಗೌರವವಾದ ರಾಯಲ್ ಆರ್ಡರ್ ಆಫ್ ದ ಪೋಲಾರ್ ಸ್ಟಾರ್ ಡಿಗ್ರಿ ಕಮಾಂಡರ್ ಗ್ರ್ಯಾಂಡ್ ಕ್ರಾಸ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಇದು ಪ್ರಧಾನಿಯವರಿಗೆ ಸಂದ 31ನೇ ಅಂತಾರಾಷ್ಟೀಯ ಗೌರವವಾಗಿದೆ. ಈ ಐತಿಹಾಸಿಕ ಭೇಟಿಯ ವೇಳೆ ಉಭಯ ನಾಯಕರು ಭಾರತ ಸ್ವೀಡನ್ ನಡುವಿನ ಬಾಂಧವ್ಯವನ್ನು ಕಾರ್ಯತಂತ್ರದ ಪಾಲುದಾರಿಕೆ ಮಟ್ಟಕ್ಕೆ ಕೊಂಡೊಯ್ಯಲು ಒಪ್ಪಂದ ಮಾಡಿಕೊಂಡಿದ್ದು, ವ್ಯಾಪಾರ, ಹೂಡಿಕೆ, ರಕ್ಷಣೆ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ನಿರ್ಧರಿಸಿದರು. ಮುಂದಿನ 5 ವರ್ಷಗಳಲ್ಲಿ ಉಭಯ ದೇಶಗಳ ನಡುವಿನ ಆರ್ಥಿಕ ವಿನಿಮಯವನ್ನು ದ್ವಿಗುಣಗೊಳಿಸುವ ಗುರಿಯೊಂದಿಗೆ 2026-2030 ಜಂಟಿ ಕ್ರಿಯಾ ಯೋಜನೆಯನ್ನು ಅಳವಡಿಸಿಕೊಳ್ಳಲಾಯಿತು. ಸ್ವೀಡನ್ನ ಉದ್ಯಮ ಪ್ರಮುಖರನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಭಾರತದ ಹಸಿರು ಜಲಜನಕ ಮತ್ತು ನಿರ್ಣಾಯಕ ಖನಿಜಗಳ ಮಿಷನ್ ಅಡಿಯಲ್ಲಿ ಹೂಡಿಕೆ ಮಾಡುವಂತೆ ಆಹ್ವಾನ ನೀಡಿದರು. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಾಗಿ ಜಂಟಿ ಆವಿಷ್ಕಾರ ಪಾಲುದಾರಿಕೆ 2.0 ಅನ್ನು ಪ್ರಾರಂಭಿಸಲಾಯಿತು ಮತ್ತು ಎಐ, 6G ಹಾಗೂ ಕ್ವಾಂಟಮ್ ಕಂಪ್ಯೂಟಿಂಗ್ ಕುರಿತು ಸಂಶೋಧನೆ ನಡೆಸಲು ಜಂಟಿ ವರ್ಚುವಲ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಕೇಂದ್ರವನ್ನು ಸ್ಥಾಪಿಸಲು ಸಮ್ಮತಿಸಲಾಯಿತು. ರಕ್ಷಣಾ ಕ್ಷೇತ್ರದಲ್ಲಿ ಸ್ವೀಡನ್ ಕಂಪನಿಗಳು ಭಾರತದ ರಕ್ಷಣಾ ಉತ್ಪಾದನಾ ಕಾರಿಡಾರ್ಗಳಲ್ಲಿ ದೀರ್ಘಕಾಲೀನ ಹೂಡಿಕೆ ಮಾಡಲು ಮುಂದಾಗಿವೆ. ಇನ್ನು ಸಾಂಸ್ಕೃತಿಕ ಬಾಂಧವ್ಯದ ಭಾಗವಾಗಿ ರವೀಂದ್ರನಾಥ್ ಟಾಗೋರ್ ಅವರು ಸ್ವೀಡನ್ಗೆ ಭೇಟಿ ನೀಡಿದ ಶತಮಾನೋತ್ಸವದ ನೆನಪಿಗಾಗಿ ಟಾಗೋರ್ ಸ್ವೀಡನ್ ಉಪನ್ಯಾಸ ಸರಣಿಯನ್ನು ಪ್ರಾರಂಭಿಸಿ ಐತಿಹಾಸಿಕ ಹಸ್ತಪ್ರತಿಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡೇರ್ ಲೆಯಾನ್ ಅವರ ಉಪಸ್ಥಿತಿಯಲ್ಲಿ ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಮತ್ತಷ್ಟು ವೇಗ ನೀಡಲಾಯಿತು. ತಮ್ಮ 5 ರಾಷ್ಟಗಳ ವಿದೇಶಿ ಪ್ರವಾಸದ 4 ಚರಣದ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಇಂದು ನಾರ್ವೆಗೆ ಭೇಟಿ ನೀಡಲಿದ್ದಾರೆ. ಇದು ಪ್ರಧಾನಿ ಮೋದಿಯವರ ಮೊದಲ ನಾರ್ವೆ ಪ್ರವಾಸವಾಗಿದ್ದು, ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ಆ ದೇಶಕ್ಕೆ ನೀಡುತ್ತಿರುವ ಮೊದಲ ಭೇಟಿಯಾಗಿದೆ. ಈ ಪ್ರವಾಸದ ಅವಧಿಯಲ್ಲಿ ಪ್ರಧಾನಿಯವರು ಅಲ್ಲಿನ ರಾಜ 5ನೇ ಹರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿಯಾಗಲಿದ್ದಾರೆ ಹಾಗೂ ನಾರ್ವೆ ಪ್ರಧಾನಿ ಜೋನಸ್ ಗಹಾರ್ ಸ್ಟೋರ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇದರ ಜೊತೆಗೆ ಉಭಯ ದೇಶಗಳ ಪ್ರಧಾನಿಗಳು ಜಂಟಿಯಾಗಿ ಭಾರತ ನಾರ್ವೆ ಉದ್ಯಮ ಮತ್ತು ಸಂಶೋಧನಾ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಳೆ 3ನೇ ಭಾರತ ನಾರ್ಡಿಕ್ ಶೃಂಗಸಭೆ ಜರುಗಲಿದ್ದು, ಇದರಲ್ಲಿ ಪ್ರಧಾನಿ ಮೋದಿ ಅವರೊಂದಿಗೆ ನಾರ್ವೆ ಪ್ರಧಾನಿ ಜೋನಸ್ ಗಹಾರ್ ಸ್ಟೋರ್, ಡೆನ್ಮಾರ್ಕ್ ಪ್ರಧಾನಿ ಮೆಟ್ಟೆ ಫೆಡ್ರಿಕ್ಸನ್,

0: ಫಿನ್ಲ್ಯಾಂಡ್ ಪ್ರಧಾನಿ ಪೆಟೀರಿ ಓರ್ಪೋ, ಐಸ್ಲ್ಯಾಂಡ್ ಪ್ರಧಾನಿ ಕ್ರಿಸ್ಟೋರ್ ಫ್ರಾಸ್ಟಾಲ್ ಡಿಟರ್ ಮತ್ತು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಭಾಗವಹಿಸಲಿದ್ದಾರೆ. ಈ ಉನ್ನತ ಮಟ್ಟದ ಶೃಂಗಸಭೆಯು ತಂತ್ರಜ್ಞಾನ, ಆವಿಷ್ಕಾರ, ಹಸಿರು ಇಂಧನ ಪರಿವರ್ತನೆ, ಸುಸ್ಥಿರ ಅಭಿವೃದ್ದಿ, ರಕ್ಷಣೆ, ಬಾಹ್ಯಾಕಾಶ ಮತ್ತು ಆರ್ಕ್ಟಿಕ್ ಸಂಶೋಧನಾ ವಲಯಗಳಲ್ಲಿ ಭಾರತ ಹಾಗೂ ನಾರ್ಡಿಕ್ ರಾಷ್ಟಗಳ ನಡುವಿನ ಬಾಂಧವ್ಯಕ್ಕೆ ಕಾರ್ಯತಂತ್ರದ ಹೊಸ ಆಯಾಮವನ್ನು ನೀಡಲಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರು 79ನೇ ವಿಶ್ವ ಆರೋಗ್ಯ ಸಭೆಯಲ್ಲಿ ಭಾಗವಹಿಸಲು ಸ್ವಿಜರ್ಲ್ಯಾಂಡ್ಗೆ ತೆರಳಿದ್ದಾರೆ. 6 ದಿನಗಳ ಈ ಕಾರ್ಯಕ್ರಮ ಇಂದು ಜಿನೀವಾದಲ್ಲಿ ಆರಂಭವಾಗಲಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಈ ವರ್ಷದ ಘೋಷವಾಕ್ಯ ಜಾಗತಿಕ ಆರೋಗ್ಯವನ್ನು ಮರುರೂಪಿಸುವುದು, ಹಂಚಿಕೆಯ ಜವಾಬ್ದಾರಿ, ಜಾಗತಿಕ ಆರೋಗ್ಯ ಸವಾಲುಗಳನ್ನು ಎದುರಿಸುವಲ್ಲಿ ಸಾಮೂಹಿಕ ಕ್ರಮದ ಮಹತ್ವ ಎಂಬುದಾಗಿದೆ ಎಂದು ತಿಳಿಸಿದ್ದಾರೆ. ಈ ಸಭೆಯಲ್ಲಿ 165ಕ್ಕೂ ಹೆಚ್ಚು ದೇಶಗಳ ಆರೋಗ್ಯ ಸಚಿವರು, ಗಣ್ಯರು ಮತ್ತು ಸಾರ್ವಜನಿಕ ಆರೋಗ್ಯ ತಜ್ಞರು ಪಾಲ್ಗೊಳ್ಳಲಿದ್ದಾರೆ. ಈ ಸಭೆ ಹೆಚ್ಚು ಸಮಗ್ರ ಮತ್ತು ಸುಸ್ಥಿರ ಆರೋಗ್ಯ ವ್ಯವಸ್ಥೆಗಳನ್ನು ನಿರ್ಮಿಸುವೆಡೆಗೆ ಹಂಚಿಕೆಯ ಜಾಗತಿಕ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯುಎಇಯ ಬರಾಕಾ ಪರಮಾಣು ವಿದ್ಯುತ್ ಸ್ಥಾವರವನ್ನು ಗುರಿಯಾಗಿಸಿಕೊಂಡು ನಡೆಸಿರುವ ದಾಳಿಯ ಕುರಿತು ಭಾರತ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಹೇಳಿಕೆ ಬಿಡುಗಡೆಗೊಳಿಸಿರುವ ವಿದೇಶಾಂಗ ಸಚಿವಾಲಯ, ಇಂತಹ ಪ್ರಚೋದನಾತ್ಮಕ ಕ್ರಮಗಳು ಸ್ವೀಕಾರಾರ್ಹವಲ್ಲ, ಇವು ಪ್ರಾದೇಶಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಅಪಾಯಕಾರಿಗೊಳಿಸುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದ್ದು, ಮಾತುಕತೆ ಹಾಗೂ ರಾಜತಾಂತ್ರಿಕ ಮಾರ್ಗಗಳನ್ನು ಅನುಸರಿಸುವಂತೆ ಕರೆ ನೀಡಿದೆ. ಕಾಂಗ್ರೆಸ್ ನಾಯಕ ವಿಡಿ ಸತೀಶನ್ ಅವರು ಇಂದು ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ. ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೂ ಮುನ್ನ ನಿಯೋಜಿತ ಮುಖ್ಯಮಂತ್ರಿಗಳು ನಿನ್ನೆ ಸಂಜೆ 21 ಸದಸ್ಯರ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ UDF ಸಚಿವ ಸಂಪುಟದ ಪಟ್ಟಿಯನ್ನು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ಈ ಬಾರಿಯ ಸಂಪುಟದ ಒಟ್ಟು 21 ಸಚಿವರ ಪೈಕಿ ಮುಖ್ಯಮಂತ್ರಿ ಸತೀಶನ್ ಒಳಗೊಂಡಂತೆ 14 ಮಂದಿ ಪ್ರಥಮ ಬಾರಿಗೆ ಸಚಿವರಾಗುತ್ತಿರುವವರಿಗೆ ಅವಕಾಶ ಕಲ್ಪಿಸಿರುವುದು ವಿಶೇಷವಾಗಿದೆ. ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅಧಿಕಾರ ಮತ್ತು ಪ್ರಮಾಣವಚನ ಬೋಧಿಸಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು 2 ದಿನಗಳ ಛತ್ತೀಸ್ಗಢ ಭೇಟಿಗಾಗಿ ನಿನ್ನೆ ಸಂಜೆ ರಾಯ್ಪುರಕ್ಕೆ ತೆರಳಿದರು. ಛತ್ತೀಸ್ಗಢ ಭೇಟಿ ಸಂದರ್ಭದಲ್ಲಿ ಅವರು ಬಸ್ತಾರ್ನಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಇಂದು ಬೆಳಗ್ಗೆ ರಾಯ್ಪುರದಲ್ಲಿ ತುರ್ತು ಪ್ರತಿಕ್ರಿಯೆ ಸೇವೆ ಡಯಲ್ 112 ಅಡಿಯಲ್ಲಿ ಹೊಸ ವಾಹನಗಳಿಗೆ ಹಸಿರು ನಿಶಾನೆ ತೋರಲಿದ್ದಾರೆ. ನಂತರ ಅವರು ಬಸ್ತಾರ್ಗೆ ಪ್ರಯಾಣಿಸಿ ಜಿಲ್ಲೆಯ ನೇತನಾರ್ ಗ್ರಾಮದಲ್ಲಿ ಸಾರ್ವಜನಿಕ ಅನುಕೂಲ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ. May 19 ಕೇಂದ್ರ ಗೃಹ ಸಚಿವರು ಜಗತ್ಪುರದಲ್ಲಿ ಕೇಂದ್ರ ವಲಯದ ಮಂಡಳಿಯ 26ನೇ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಛತ್ತೀಸ್ಗಢವನ್ನು ನಕ್ಸಲ್ ಮುಕ್ತ ಎಂದು ಘೋಷಿಸಿದ ನಂತರ ಸಚಿವ ಅಮಿತ್ ಶಾ ಅವರ ಮೊದಲ ರಾಜ್ಯ ಭೇಟಿ ಇದಾಗಿದೆ. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕಳೆದ May 10 ನಡೆದ ಸಂಪುಟ ವಿಸ್ತರಣೆಯಲ್ಲಿ ನೂತನವಾಗಿ ಸೇರ್ಪಡೆಗೊಂಡ ಹಾಗೂ ಬಡ್ತಿ ಪಡೆದ ಸಚಿವರಿಗೆ ಇಲಾಖೆಗಳನ್ನು ಹಂಚಿಕೆ ಮಾಡಿದ್ದಾರೆ. ನೂತನ ಸಂಪುಟ ಸಚಿವರ ಪೈಕಿ ಬಿಜೆಪಿ ಮಾಜಿ ರಾಜ್ಯ ಅಧ್ಯಕ್ಷ ಭೂಪೇಂದ್ರ ಚೌಧರಿ ಅವರಿಗೆ ಅತಿ ಸಣ್ಣ, ಸಣ್ಣ ಮತ್ತು ಮಧ್ಯಮ ಉದ್ಯಮ ಇಲಾಖೆ ಹಾಗೂ ಸಮಾಜವಾದಿ ಪಕ್ಷದಿಂದ ಬಂದಿದ್ದ ಮನೋಜ್ ಕುಮಾರ್ ಪಾಂಡೆ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯನ್ನು ವಹಿಸಲಾಗಿದೆ. ಗಾಂಧಿನಗರದಲ್ಲಿ ನಡೆದ 2026ರ ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತವು 1 ಬೆಳ್ಳಿ ಮತ್ತು 9 ಕಂಚು ಸೇರಿದಂತೆ 10 ಪದಕಗಳನ್ನು ತನ್ನ ಮುಡಿಗೇರಿಸಿಕೊಂಡಿತು. ಇದು ಜಿಯಾಂಗ್ ಶಾನ್ನಲ್ಲಿ ನಡೆದ ಹಿಂದಿನ ಆವೃತ್ತಿಗಿಂತ ದೊಡ್ಡ ಸುಧಾರಣೆಯಾಗಿದೆ. ಅಲ್ಲಿ ಭಾರತ ಪದಕವಿಲ್ಲದೆ ಹಿಂತಿರುಗಿತ್ತು. ಕಾಮನ್ವೆಲ್ತ್ ಕ್ರೀಡಾಕೂಟದ ಕಂಚಿನ ಪದಕ ವಿಜೇತ ಲವ್ಪ್ರೀತ್ ಸಿಂಗ್ ಅಂತಿಮ ದಿನದೊಂದು ಪುರುಷರ 110 ಕೆಜಿಗೂ ಹೆಚ್ಚಿನ ತೂಕದ ವಿಭಾಗದಲ್ಲಿ 5ನೇ ಸ್ಥಾನ ಪಡೆಯುವ ಮೂಲಕ ಭಾರತದ ಅತ್ಯುತ್ತಮ ಪ್ರದರ್ಶನ ನೀಡಿದರು. ಮಹಿಳೆಯರ

0: ಮೂರು ಕೆಜಿ ಸ್ನ್ಯಾಚ್ ಸ್ಪರ್ಧೆಯಲ್ಲಿ ಜ್ಞಾನೇಶ್ವರಿ ಯಾದವ್ ಬೆಳ್ಳಿ ಪದಕ ಗೆದ್ದರು. ಕೋಮಲ್ ಕೋಹರ್ ಮಹಿಳೆಯರ 48 ಕೆಜಿ ವಿಭಾಗದಲ್ಲಿ ಕಂಚಿನ ಪದಕಗಳೊಂದಿಗೆ ಭಾರತದ ಪದಕ ಖಾತೆಯನ್ನು ತೆರೆದರು. ಪುರುಷರ 71 ಕೆಜಿ ವಿಭಾಗದಲ್ಲಿ ಅಜಿತ್ ನಾರಾಯಣ 2 ಕಂಚಿನ ಪದಕಗಳನ್ನು ಗೆದ್ದರೆ, ಮಹಿಳೆಯರ 69 ಕೆಜಿ ಸ್ನ್ಯಾಚ್ ಸ್ಪರ್ಧೆಯಲ್ಲಿ ಹರ್ಜೀಂದರ್ ಕೌರ್ ಕಂಚಿನ ಪದಕ ಗೆದ್ದರು. ಮಹಿಳೆಯರ 77 ಕೆಜಿ ವಿಭಾಗದಲ್ಲಿ ಸಂಜನಾ 3 ಕಂಚಿನ ಪದಕಗಳನ್ನು ತಮ್ಮದಾಗಿಸಿಕೊಂಡರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಸ್ವೀಡನ್ ದ್ವಿಪಕ್ಷೀಯ ಸಂಬಂಧ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಉನ್ನತೀಕರಣ. ಪ್ರಧಾನಿಯವರಿಗೆ ಸ್ವೀಡನ್ನ ಅತ್ಯುನ್ನತ ಗೌರವ. 79ನೇ ವಿಶ್ವ ಆರೋಗ್ಯ ಸಭೆ ಜಿನಿವಾದಲ್ಲಿ ಇಂದಿನಿಂದ ಆರಂಭ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಭಾಗಿ. ಯುಎಇ ಅಣುಸ್ಥಾವರದ ಮೇಲಿನ ದಾಳಿಗೆ ಭಾರತ ತೀವ್ರ ಕಳವಳ. ರಾಜತಾಂತ್ರಿಕ ಮಾರ್ಗ ಅನುಸರಣೆಗೆ ಕರೆ. ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ಇಂದು ವಿಡಿ ಸತೀಶನ್ ಪ್ರಮಾಣವಚನ ಸ್ವೀಕಾರ. ಹಾಗೂ ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ 10 ಪದಕ ಮುಡಿಗೇರಿಸಿಕೊಂಡ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಂಗಳೂರು ರಾಗರಂಜನಿ ಚಿತ್ರಗೀತೆಗಳು. ಮೊದಲಿಗೆ ಜೀವನದಿ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಮತ್ತು ಮಂಜುಳಾ ಗುರುರಾಜ್ ಹಾಡಿರುವ ಆರ್ ಎನ್ ಜೈ ಗೋಪಾಲ್ ಅವರ ರಚನೆ. ಸಂಗೀತ ನೀಡಿದವರು ಕೋಟಿ

0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಹಿಂಗೆ ಕಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
2: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಿ ಸುಶೀಲಾ ಹಾಡಿರುವ ಭಾಗ್ಯವಂತರು ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ರಾಜನ್ ನಾಗೇಂದ್ರ.

0: CBN The Morning News. Have a nice day.
1: ತರಂಗಾಂತರ 275.5 ಮೀಟರ್ಗಳು 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 8:30:20 ಸೆಕೆಂಡುಗಳು. ಚಿತ್ರಗೀತೆಗಳ ಪ್ರಸಾರ. ಮೊದಲಿಗೆ ಅಂಥ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಆರ್ಎನ್ ಜೈ ಗೋಪಾಲ್ ಅವರ ರಚನೆ, ಸಂಗೀತ ಜಿ ಕೆ ವೆಂಕಟೇಶ್.

0: ಲಕ್ಷ್ಮೀ ಅವರ ಧ್ವನಿಯಲ್ಲಿ ಧಮ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಗುರು ಕಿರಣ್ ಅವರ ಸಂಗೀತವಿತ್ತು.
1: ಅಂದು ಮೇಘ ಸಂದೇಶ, ಇಂದು ರಾಗ ಸಂದೇಶ.
2: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ

ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್ ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಸಂಗಡಿಗರೊಂದಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಸುಪ್ರಭಾತ ಚಿತ್ರದ ಗೀತೆ, ಜಿ ಉದಯಶಂಕರ್ ಅವರ ಸಾಹಿತ್ಯ ಸಂಗೀತ, ರಾಜನ್ ನಾಗೇಂದ್ರ.

chicka chicka chay, chicka chicka chay, chicka chicka chay. ನೂರು ಜನರು ಬಂದರು, ನೂರು ಜನರು ಹೋ.

0: ಕನ್ನಡ ಚಿತ್ರಗೀತೆಗಳ ಪ್ರಸಾರ ಇಲ್ಲಿಗೆ ಮುಗಿಯಿತು. ಕೇಳುಗರೆ 9:20 ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು.
1: ಆಕಾಶವಾಣಿ ಮಂಗಳೂರು ಪ್ರಾಯೋಜಿತ ಕಾರ್ಯಕ್ರಮ ಮಾಧ್ಯಮ ಮತ್ತು ಸಂವಹನ ವಿಷಯಗಳಲ್ಲಿ ಪದವಿ ಪಡೆಯುವ ಯುವಕರಿಗೆ ಉದ್ಯೋಗಾವಕಾಶಗಳು, ಈ ವಿಷಯದ ಕುರಿತು ಸಂದರ್ಶನ ಕೇಳುವಿರಿ. ಭಾಗವಹಿಸುತ್ತಾರೆ ಡಾಕ್ಟರ್ ಮೌಲ್ಯ ಬಾಲಾಡಿ, ಮುಖ್ಯಸ್ಥರು ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಶನ್ ದೇರಳಕಟ್ಟೆ ಮಂಗಳೂರು, ಸಂದರ್ಶಕರು ಲತೀಶ್ ಪಾಲ್ದಾನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಶನ್, ಬೀರಿ ದೇರಳಕಟ್ಟೆ ರಸ್ತೆ ಮಂಗಳೂರು. ಇಲ್ಲಿ ಬಿಎ ಆನರ್ಸ್ ಇನ್ ಮೀಡಿಯಾ ಅಂಡ್ ಕಮ್ಯುನಿಕೇಶನ್ ಮತ್ತು ಎಂಎ ಇನ್ ಫೋಟೋಗ್ರಫಿ ಅಂಡ್ ಫಿಲ್ಮ್ ಮೇಕಿಂಗ್ ಪದವಿ ಕೋರ್ಸುಗಳಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ. ಕರೆ ಮಾಡಿ 9513188844 ಅಥವಾ ಭೇಟಿ ನೀಡಿ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಶನ್, ಬೀರಿ ದೇರಳಕಟ್ಟೆ ರಸ್ತೆ ಮಂಗಳೂರು.
2: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ನಿಟ್ಟೆ ಮಾಧ್ಯಮ ಮತ್ತು ಸಂವಹನ ಸಂಸ್ಥೆ ಇಲ್ಲಿನ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಮೌಲ್ಯ ಬಾಲಾಡಿ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ.
3: ಥ್ಯಾಂಕ್ ಯು.
2: ಮೇಡಮ್, ಇತ್ತೀಚೆಗೆ ನಾವು ಈ ನಮ್ಮ ವೃತ್ತಿಪರ ಕೋರ್ಸ್ಗಳು ಇಂಜಿನಿಯರಿಂಗ್ ಮೆಡಿಕಲ್ ಬಿಟ್ಟು ಕೂಡ ಬೇರೆ ಬೇರೆ ಕ್ಷೇತ್ರಗಳಿಗೆ ಹುಡುಗರು ಹೋಗೋದನ್ನು ನೋಡ್ತಾ ಇದ್ದೇವೆ. ವಿಶೇಷವಾಗಿ ಮಾಧ್ಯಮ ಕ್ಷೇತ್ರದ ಬಗ್ಗೆ ಕೂಡ ಒಲವು ಜಾಸ್ತಿ ಆಗ್ತಾ ಇದೆ.
3: ಹೌದು.
2: ಈಗ ಈ ಮಾಧ್ಯಮ ಕ್ಷೇತ್ರದಲ್ಲಿ ಏನೆಲ್ಲ ಅವಕಾಶಗಳಿದ್ದಾವೆ ನಮ್ಮ ಹುಡುಗರಿಗೆ?
3: ಈಗ ಜರ್ನಲಿಸಂ ಮತ್ತು ಮಾಸ್ ಕಮ್ಯುನಿಕೇಶನ್ ಅಥವಾ ಮಾಧ್ಯಮವನ್ನು ಎಜುಕೇಷನ್ ಆಗಿ ಅಕಾಡೆಮಿಕಲ್ಲಿ ತಗೊಳ್ಳುವಾಗ ತುಂಬ ಅವಕಾಶಗಳಿದೆ, ವಿಪುಲವಾದ ಅವಕಾಶಗಳಿದೆ ಅಂತ ಹೇಳ್ಬೋದು. ಒಂದು, ನಾವು ದಿನಪತ್ರಿಕೆಗಳನ್ನು ಓದುವಾಗ ದಿನಪತ್ರಿಕೆಗಳಲ್ಲಿ ಒಂದಷ್ಟು ಅವಕಾಶಗಳು, ಅದು ವರದಿಗಾರಿಕೆ ಇರ್ಬೋದು ಅಥವಾ ಸಬ್ ಎಡಿಟರ್ ಪೊಸಿಷನ್ಸ್ಗಳಿರ್ಬೋದು, ಒಟ್ಟು ಯಾರಿಗೆಲ್ಲ ಬರವಣಿಗೆಯಲ್ಲಿ ತುಂಬ ಆಸಕ್ತಿ ಇದೆ ಅವರು ದಿನಪತ್ರಿಕೆಗಳತ್ತ ಹೋಗ್ಬೋದು. ಅಥವಾ ಇಲ್ಲ, ನನಗೆ ಕ್ಯಾಮರಾದಲ್ಲಿ ಇಂಟ್ರೆಸ್ಟ್ ಇದೆ, ಕ್ಯಾಮರಾ ಸಂಕಲನ ಎಡಿಟಿಂಗ್ಗಳಲ್ಲಿ ಇಂಟ್ರೆಸ್ಟ್ ಇದೆ, ಈ ಥರ ಯೋಚನೆ ಮಾಡುವವರು ಅಥವಾ ಸ್ಕ್ರಿಪ್ಟ್ ರೈಟಿಂಗಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳುವವರು ಟೆಲಿವಿಷನ್ ಬ್ರಾಡ್ಕಾಸ್ಟಿಂಗ್ ಜರ್ನಲಿಸಮ್ಗೆ ಹೋಗ್ಬೋದು. ಇಲ್ಲ, ನನಗೆ ಫಿಲ್ಮಲ್ಲಿ ಆ್ಯಕ್ಟಿಂಗಿಂದ ಹಿಡಿದು ಅದರಲ್ಲಿರುವ ಟೆಕ್ನಿಕ್ಯಾಲಿಟೀಸ್ ಏನೇನಿದೆ, ಒಂದು ಫೋಟೋಗ್ರಫಿ ಆಗಿರ್ಬೋದು, ಸಿನಿಮಾಟೋಗ್ರಫಿ ಆಗಿರ್ಬೋದು, ಸ್ಟೋರಿ ಆಗಿರ್ಬೋದು, ಈ ಥರದ ಟ್ಯಾಲೆಂಟ್ಗಳನ್ನು ಇನ್ನು ಅದಕ್ಕಿಂತ ಹೊರತಾಗಿ, ಇದು ಮುಖ್ಯವಾಗಿರುವಂಥ ಎಲ್ರಿಗೂ ಬರುವಂಥ ಒಂದು ಐಡಿಯಾ, ಅದರ ಹೊರತಾಗಿ ನಮ್ಮಲ್ಲಿ ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳಾಗಿ ಕೆಲಸ ಮಾಡುವಂಥದ್ದು, ಪಬ್ಲಿಕ್ ರಿಲೇಷನ್ ಅಂತ ಕರಿತೇವೆ, ಬೇರೆ ಬೇರೆ ಕಂಪೆನಿಗಳಲ್ಲಿ, ಈವನ್ ಸರ್ಕಾರವೂ ಸೇರಿದಂತೆ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕೂಡ ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳಿರೋದು, ಮಾಧ್ಯಮ ಸಂಪರ್ಕ ಅಧಿಕಾರಿಗಳಿರೋದು, ಆಮೇಲೆ ಕಾರ್ಪೊರೇಟ್ ಕಮ್ಯುನಿಕೇಷನ್ ಅಂತ ಹೇಳುವಂಥದ್ದು ತುಂಬ ವಿಪುಲವಾದ ಅವಕಾಶಗಳನ್ನು, ಜಾಬ್ ಅವಕಾಶಗಳನ್ನು ಇವತ್ತು ಕೊಟ್ಟಿದೆ. ಕಾರ್ಪೊರೇಟ್ ಕಮ್ಯುನಿಕೇಷನಲ್ಲಿ ಬಹಳಷ್ಟು ಅವಕಾಶಗಳಿದೆ ಅಂತ ಹೇಳುವಂಥದ್ದು. ಇನ್ನು ಜಾಹೀರಾತುಗಳು, ಅದು ತುಂಬ ದೊಡ್ಡ ಒಂದು ಕ್ಷೇತ್ರ. ಅಲ್ಲಿ ಆ್ಯಡ್ ಫಿಲ್ಮ್ ಮೇಕರ್ಸ್ ಇಂದ ಹಿಡಿದು ಫೋಟೋಗ್ರಾಫರ್ಸ್ ಇಂದ ಹಿಡಿದು ಒಬ್ಬ ಸ್ಲೋಗನ್ ರೈಟರ್ ಇಂದ ಹಿಡಿದು ಒಬ್ಬ ಕಂಟೆಂಟ್ ಕ್ರಿಯೇಟಿವ್, ಒಂದು ಕ್ರಿಯೇಟಿವ್ ಡಿಪಾರ್ಟ್ಮೆಂಟ್ ಅಂತಾನೇ ಇದೆ. ಅದು ಎಲ್ಲದಕ್ಕೂ ಕೂಡ ಒಂದು ಅವಕಾಶವನ್ನು ಕಲ್ಪಿಸುವಂತಹ ಕ್ಷೇತ್ರ ಜಾಹೀರಾತು ಕ್ಷೇತ್ರ. ನಾವು ಇದನ್ನು ಮಾತ್ರ ಯೋಚನೆ ಮಾಡ್ತೇವೆ, ನನಗೆ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಬರಿಬೇಕು ಅಂತ ಯಾರಿಗೋ ಇರ್ತದೆ. ಮಾಧ್ಯಮ ಕ್ಷೇತ್ರದಲ್ಲಿದ್ದು ಕೂಡ ಸಿವಿಲ್ ಸರ್ವಿಸ್ ಎಕ್ಸಾಮ್ ಅನ್ನ ಬರೆದು ಇನ್ಫಾರ್ಮೇಶನ್ ಆಫೀಸರ್ಸ್ಗಳಾಗುವುದು, ವಾರ್ತಾ ಇಲಾಖೆಯಲ್ಲಿ ಕೆಲಸ ಮಾಡುವಂತದ್ದಿರ್ಬಹುದು, ಸೆಂಟ್ರಲ್ ಗವರ್ಮೆಂಟಿನ ಜಾಬ್ಗಳು ಕೂಡ ಬಹಳ ವಿಪುಲವಾಗಿದೆ ಅಂತ ಹೇಳುವಂಥದ್ದು. ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿ ಕೂಡ ಮೀಡಿಯಾ ರಿಲೇಷನ್ ಆಫೀಸರ್ಸ್ ಅನ್ನ ಅಪಾಯಿಂಟ್ ಮಾಡ್ತಾರೆ. ಇಷ್ಟು ವ್ಯಾಪಕವಾಗಿ ನಾವು ಯಾವತ್ತೂ ಯೋಚನೆ ಮಾಡೋದಿಲ್ಲ ಮಾಧ್ಯಮ ಶಿಕ್ಷಣದಲ್ಲಿ ಇಷ್ಟೊಂದು ಅವಕಾಶ ಇದೆ ಅಂತ. ಇಂದು ಮಾಧ್ಯಮ ಸಂಶೋಧನೆಗೆ ಸಂಬಂಧಪಟ್ಟಾಗೆ ನಾವು ಅಂದ್ಕೊಳ್ತೇವೆ ಸೈನ್ಸ್ ತಗೊಂಡ್ರೆ ಮಾತ್ರ ನಾನು ರಿಸರ್ಚ್ಗೆ ಹೋಗ್ತೇವೆ ಅಂತ. ಇಲ್ಲ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇವತ್ತು ಮಾಧ್ಯಮ ಸಂಶೋಧನೆಯ ಬಗ್ಗೆ ಬಹಳ ವಿಪುಲ ಅಂದರೆ ಬಹಳಷ್ಟು ಅವಕಾಶಗಳು ಇದೆ ಅಂತ ಹೇಳುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಆಮೇಲೆ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್, ಅದು ಒಬ್ಬ ಪೊಲಿಟಿಷಿಯನ್ ಇಂದ ಹಿಡಿದು ಸೆಲೆಬ್ರಿಟಿಯಿಂದ ಹಿಡಿದು ತುಂಬ ಪಬ್ಲಿಕ್ ಲೈಫಲ್ಲಿರುವ ತುಂಬ ಜನರಿಗೆ, ಹಾಗೇನೆ ಕಾರ್ಪೊರೇಟ್ ಕಂಪನಿಗಳಿಗೆ ಇವತ್ತು ಸೋಷಿಯಲ್ ಮೀಡಿಯಾವೇ ಮುಖ್ಯ ಸೋರ್ಸ್. ಇನ್ನೊಂದು ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಹೇಳುವಂಥದ್ದು, ನೀವು ಡಿಸೈನ್ನಲ್ಲಿ ಚೆನ್ನಾಗಿದ್ದೀರಾ, ತುಂಬ ಆರ್ಟಿಸ್ಟಿಕ್ ಆಗಿದ್ದೀರಾ, ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡ್ತೀರಾ, ಒಳ್ಳೆ ಫೋಟೋ ತೆಗಿದ್ದೀರಾ, ಇಮೇಜ್ಗಳನ್ನು ಚೆನ್ನಾಗಿ ಎಡಿಟ್ ಮಾಡ್ತೀರಾ, ಇವರಿಗೆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ವಿಪುಲವಾದಂಥ ಅವಕಾಶವಿರುವಂಥದ್ದು. ಇನ್ನು ಡಿಸೈನ್ ಆ್ಯಂಡ್ ಆ್ಯನಿಮೇಷನ್, ಅದು ಕೂಡ ಇವಾಗ ಮಾಧ್ಯಮ ಎಜುಕೇಷನ್ನ ಭಾಗವೇ ಆಗಿರೋದ್ರಿಂದ ಅದರಲ್ಲೂ ಕೂಡ ವೆಬ್ ಡಿಸೈನರನ್ನು, ಗ್ರಾಫಿಕ್ ಡಿಸೈನರನ್ನು ರಿಕ್ವೈರ್ಮೆಂಟ್ಗಳಿರೋದನ್ನು ನಾವು ಕಾಣ್ತೇವೆ. ಇಲ್ಲೂ ಕೂಡ ಅವಕಾಶಗಳಿದೆ. ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ ಅಂತ ನಾವು ಎಲ್ಲಿ ನೋಡೋದಿಲ್ಲ. ಒಂದು ಚಿಕ್ಕ ಟಿವಿ ಚಾನೆಲಿಂದ ಹಿಡಿದು ಮತ್ತೆ ಕಾರ್ಪೊರೇಟ್ ಕಂಪನಿಗಳ ತನಕನೂ ವಿಡಿಯೋ ಎಡಿಟರ್ಸ್ ಅನ್ನು ಎಡಿಟರ್ಸ್ ರಿಕ್ವೈರ್ಮೆಂಟ್ ಇದೆ. ಅದೆಲ್ಲವೂ ಕೂಡ ಜರ್ನಲಿಸಮ್ನ ಭಾಗವಾಗಿ ಇದೆ.

0: ಅಂತ ಹೇಳುವಂಥದ್ದು.
1: ಈಗ ತಾವು ಹೇಳಿದ್ರೆ ಈಗ ಇಷ್ಟೊಂದು ಅವಕಾಶಗಳಿವೆ ಅಂತ ಹೇಳಿ, ಅಂದ್ರೆ ಮುಂಚೆ ನಾವು ನೋಡಿದಾಗ ಮಾಧ್ಯಮ ಅಂತ ಹೇಳಿದ್ರೆ ಒಂದು ಉದ್ಯಮದ ತರ ಇರಲಿಲ್ಲ, ಈಗ ಉದ್ಯಮ ಆಗಿದೆ, ಹಾಗಾಗಿ ಅದರಲ್ಲಿ ಇಷ್ಟೊಂದು ಅವಕಾಶಗಳು ಕೂಡ ಬರ್ತಾ ಇದಾವೆ. ಈ ತರ ಇರಬೇಕಾದ್ರೆ ಖಾಲಿ ಸ್ಕಿಲ್ ಇದ್ರೆ ಸಾಕ ಅಥವಾ ಒಂದು ಕ್ವಾಲಿಫಿಕೇಶನ್ ಅಂತ ಬೇಕಾಗ್ತದ?
0: ಖಂಡಿತವಾಗ್ಲೂ ಬೇಕಾಗ್ತದೆ. ಅಂದ್ರೆ ಕೆಲವರು ಅನ್ಕೊಳ್ತಾರೆ, ಈಗ ತುಂಬಾ ಜನ ಎಂಜಿನಿಯರ್ಸ್ಗಳು ಫಿಲ್ಮ್ ಮೇಕಿಂಗ್ ಅಲ್ಲಿ ಬಂದದ್ದಿದೆ, ಅದು ಎಲ್ಲೋ ಕೆಲವು ಎಕ್ಸಾಂಪಲ್ಗಳಷ್ಟೇ. ಒಂದು ಡಿಸೈನಿಗೆ ಅದರ ಪ್ರಿನ್ಸಿಪಲ್ ಇದೆ, ಒಂದು ಫೋಟೋಗ್ರಫಿಗೆ ಅದರದೊಂದು ಪ್ರಿನ್ಸಿಪಲ್ ಇದೆ, ಒಂದು ಫಿಲಾಸಫಿ ಇದೆ, ಒಂದು ರೈಟಿಂಗ್ ಕೂಡ ಒಂದು ಫಿಲಾಸಫಿ ಇದೆ. ಆ ಮೆಚೂರಿಟಿ ಬರೋದು ಖಂಡಿತವಾಗ್ಲೂ ಒಂದು ಅಕಾಡೆಮಿಕ್ ಡಿಗ್ರಿಯನ್ನು ನೀವು ತಗೊಂಡಾಗ. ನೀವು 3 ವರ್ಷ ಬಹಳಷ್ಟು ವಿಷಯಗಳನ್ನು ಓದ್ತೀರಾ, ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ನೀವು ಓದ್ತಾ ಹೋದಾಗ ಇನ್ನೂ ನನ್ನನ್ನು ನಾನು ಎಷ್ಟು ಎಕ್ಸ್ಪಾಂಡ್ ಮಾಡ್ಕೊಳ್ಬಹುದು ಮೀಡಿಯಾದಲ್ಲಿ ಅನ್ನುವಂಥದ್ದು ಹೊಳಿತದೆ.
1: ಈಗ ಈ ಯಾವ ರೀತಿಯಾದಂಥ ಕೋರ್ಸ್ಗಳಿವೆ, ಅಂದ್ರೆ ಈಗ ಪಿ ಯು ಸಿ ನಂತರ ಅವರು ಜಾಯ್ನ್ ಆಗಬೇಕು ಅಥವಾ ಡಿಗ್ರಿ ನಂತರವೂ ಅವರು ಸೇರುವಂತಹ ಅವಕಾಶಗಳಿದೆಯಾ, ಹೇಗೆ?
0: ಈಗ ಯಾರು ಅಂಡರ್ ಗ್ರಾಜುಯೇಷನ್ಗೆ ಪದವಿ ಶಿಕ್ಷಣಕ್ಕೆ ಬರ್ತಾರೆ ಅವರು ಪಿ ಯು ಸಿ ಆದ ನಂತರ ಬರಬಹುದು. ಅದರಲ್ಲಿ ಪಿ ಯು ಸಿಯಲ್ಲಿ ಇಂಥದ್ದು ಆರ್ಟ್ಸೇ ಮಾಡಬೇಕು, ಆರ್ಟ್ಸ್ ಮಾಡಿದವರು ಮಾತ್ರ ಮಾಧ್ಯಮಕ್ಕೆ ಬರಬೇಕು ಅಂತ ಏನೂ ಇಲ್ಲ. ಸೈನ್ಸ್ ಮಾಡಿದವರು ಬರ್ತಾರೆ, ಕಾಮರ್ಸ್ ಮಾಡಿದವರು ಬರ್ತಾರೆ. ಮೊದಲೆಲ್ಲ ಅಪ್ಪ ಅಮ್ಮನಿಗೂ ಇತ್ತು ಜರ್ನಲಿಸಮ್ ತಗೊಂಡು ಏನು ಮಾಡ್ತಾರೆ ಅಂತ ಹೇಳುವಂಥದ್ದು. ಬಟ್ ಈಗ ಸ್ಟೂಡೆಂಟ್ಸ್ಗಳಿಗೆ ವಿದ್ಯಾರ್ಥಿಗಳಿಗೇನೆ ಗೊತ್ತಿದೆ ಏನು ಅಂತ ಹೇಳಿದರೆ ಇಲ್ಲಿ ಅವಕಾಶ ಇದೆ, ಇದು ನನ್ನ ಪ್ಯಾಷನ್. ಅವರು ಅದನ್ನು ಅಂದರೆ ಕೇಳ್ತಾರೆ, ನಂದು ಇದು ಪ್ಯಾಷನ್, ನಾನು ಈ ಇದರಲ್ಲಿ ಮುಂದೆ ಎಜುಕೇಷನ್ ಮಾಡ್ತೇನೆ ಅಂತ ಹೇಳುವಂಥದ್ದು. ಇನ್ನು ಡಿಗ್ರಿ ಆಗಿ ಬರೋದಾದರೆ ಸ್ನಾತಕೋತ್ತರ ಪದವಿಗಳು ಇದೆ ನಮ್ಮಲ್ಲಿ. ಈಗ ನಮ್ಮಲ್ಲಿ ಬಿ ಎ ಮತ್ತು ಎಮ್ ಎ ಪ್ರೋಗ್ರಾಮ್ ಅನ್ನು ನಾವು ಆಫರ್ ಮಾಡ್ತಾ ಇದ್ದೇವೆ ನಿಟ್ಟೆಯಲ್ಲಿ. ಸೊ ಬಿ ಎ ಮೀಡಿಯಾ ಆ್ಯಂಡ್ ಕಮ್ಯುನಿಕೇಷನ್ ಅಂತ, ಇನ್ನು ಕೆಲವು ಕಡೆ ಇದನ್ನು ಬಿ ಎ ಜರ್ನಲಿಸಮ್ ಅಂತ ಹೇಳ್ತಾರೆ. ಬೇರೆ ಬೇರೆ ಅದಕ್ಕೆ ನೊಮನ್ ಕ್ಲೇಚರ್ಗಳು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಇದೆ. ಕೆಲವರು ಬಿ ಎಸ್ ಸಿ ವಿಜುವಲ್ ಕಮ್ಯುನಿಕೇಷನ್ ಅಂತ ಹೇಳ್ತಾರೆ, ಆ್ಯನಿಮೇಷನ್ ಡಿಸೈನಿಂಗ್ ಅನ್ನು ಅವರಲ್ಲಿ ಕಲಿಸ್ತಾರೆ. ಸೊ ಈ ಥರ ಬೇರೆ ಬೇರೆ ನೊಮನ್ ಕ್ಲೇಚರ್ಗಳು ಇದೆ.
1: ಈಗ ಹೆಚ್ಚಾಗಿ ಈಗ ಬೇರೆ ಕೋರ್ಸ್ಗಳಿಗೆ ಕಂಪೇರ್ ಮಾಡಿದಾಗ, ಅಂದರೆ ಬೇರೆ ಕೋರ್ಸ್ಗಳಲ್ಲಿ ನೋಡಿದರೆ ಈ ಕ್ಯಾಂಪಸ್ ಸಿಲೆಕ್ಷನ್ ಅಂತ ಇರ್ತದೆ. ಈ ಮಾಧ್ಯಮ ಕ್ಷೇತ್ರದಲ್ಲೂ ಆ ರೀತಿಯ ಕ್ಯಾಂಪಸ್ ಸಿಲೆಕ್ಷನ್ ಅನ್ನುವಂಥದ್ದು ಇರ್ತದೆ?
0: ಖಂಡಿತವಾಗ್ಲೂ. ಇತ್ತೀಚೆಗೆ ನಾನು ಕೆಲವೊಂದಷ್ಟು ಪತ್ರಿಕೆಗಳು ಜರ್ನಲಿಸಮ್ ಆಫರ್ ಮಾಡುವಂತಹ ಕಾಲೇಜ್ಗಳಿಗೆ ಹೋಗಿ ಕ್ಯಾಂಪಸ್ ಪ್ಲೇಸ್ಮೆಂಟ್ ಅನ್ನು ಮಾಡಿ 10-15 ಜನರನ್ನ ಒಂದೇ ಟೈಮ್ನಲ್ಲಿ ಇಂಟರ್ವ್ಯೂ ಮಾಡಿ ಅಪಾಯಿಂಟ್ಮೆಂಟ್ ಮಾಡಿಕೊಂಡಿದ್ದನ್ನು ನೋಡಿದ್ದೇನೆ. ಟೆಲಿವಿಷನ್ಗಳು ಅಂದರೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ಬಂದಾಗ ಅವರು ಕೂಡ ಈ ಥರದ ಪ್ರಾಕ್ಟೀಸ್ಗಳಿದೆ. ಅವರು ಯಾರಾದರೂ ಒಂದು ಕ್ಯಾಂಪಸನ್ನು ಸೆಲೆಕ್ಟ್ ಮಾಡಿ ಸುತ್ತಲಿನ ಒಂದಷ್ಟು ಕಾಲೇಜಿಗೆ ಅದನ್ನು ಇಂಟಿಮೇಟ್ ಮಾಡಿ ಅಲ್ಲಿಯ ಜರ್ನಲಿಸಮ್ ಮಕ್ಕಳುಗಳು ಬಂದು ಆ ಇಂಟರ್ವ್ಯೂವನ್ನು ಕ್ಯಾಂಪಸ್ ಪ್ಲೇಸ್ಮೆಂಟನ್ನು ಮಾಡೋದಿದೆ. ಮೊದಲು ಹೀಗಿರಲಿಲ್ಲ. ನಾವು ಇವನ್ ರಿಕ್ವೆಸ್ಟ್ ಮಾಡಿದರೂ ಕೂಡ ಎಷ್ಟು 2-3 ಜನ ಬರೋದಕ್ಕೋಸ್ಕರ ನಾವು ಯಾಕೆ ಪ್ಲೇಸ್ ಕ್ಯಾಂಪಸ್ ಪ್ಲೇಸ್ಮೆಂಟ್ ಮಾಡಬೇಕು ಅಂತ. ಈಗ ಹಾಗಲ್ಲ. ಇದು ದಿನಪತ್ರಿಕೆ ಟಿವಿ ಚಾನೆಲ್ಗಳ ಬಗ್ಗೆ ಹೇಳಿದೆ. ಇವತ್ತು ಗ್ರಾಫಿಕ್ ಡಿಸೈನರ್ ವೆಬ್ ಡಿಸೈನರ್ ಬೇಕು ಅಂತ ಬರುವಂಥ ಟಿ ಸಿ ಎಸ್ ಇನ್ಫೋಸಿಸ್ನಂಥ ಕಂಪನಿಗಳು ಕೂಡ ಇವತ್ತು ಡಿಸೈನರ್ಸ್ಗಳನ್ನು ಹುಡುಕಿಕೊಂಡು ಬರ್ತಾರೆ, ಅವರು ಕ್ಯಾಂಪಸ್ ಪ್ಲೇಸ್ಮೆಂಟ್ ಮಾಡ್ತಾರೆ. ಸೊ ಅಂದರೆ ಇವನ್ ಐ ಟಿ ಬಿ ಟಿ ಕಂಪನಿಗಳು ಕೂಡ ಇವತ್ತು ಕ್ಯಾಂಪಸ್ ಪ್ಲೇಸ್ಮೆಂಟ್ಗೆ ಮೀಡಿಯಾ ಸ್ಕೂಲ್ಗಳಿಗೆ ಬರುವಂಥ ಒಂದು ಇದನ್ನು ಪ್ರಕ್ರಿಯೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ.
1: ವಿಶೇಷವಾಗಿ ಮಾಧ್ಯಮ ಸಂಸ್ಥೆಗಳು ಈ ಹುಡುಗರನ್ನು ನೋಡಬೇಕಾದ್ರೆ ಅವರಲ್ಲಿ ಯಾವ ರೀತಿಯಾದಂಥ ಸ್ಕಿಲ್ಗಳನ್ನು ನೋಡ್ತಾರೆ, ಏನನ್ನು ನೋಡಿ ಅವರನ್ನು ಹೈರ್ ಮಾಡ್ಕೊಳ್ತಾರೆ?
0: ಮುಖ್ಯವಾಗಿ ಬರವಣಿಗೆ ಬೇಕು ಅನ್ನುವಂಥದ್ದು. ಈಗ ನೀವು ಒಬ್ಬ ಡಿಸೈನರ್ ಆದರೂ ಕೂಡ ಅವನಿಗೆ ಕಂಟೆಂಟ್ ರೈಟಿಂಗ್ ಬಗ್ಗೆ ಐಡಿಯಾ ಇಲ್ಲದೇ ಇದ್ದರೆ ಅದು ತುಂಬ ಕಷ್ಟ ಆಗ್ತದೆ. ಇನ್ನೊಂದು ಎಷ್ಟು ಸ್ಪಾಂಟೇನಿಯಸ್ ಆಗಿದ್ದಾರೆ ಅಂತ ಹೇಳುವಂಥದ್ದು. ಅಂದರೆ ನೀವು ಕ್ರಿಯಾಶೀಲತೆ ಅನ್ನೋದು, ಕ್ರಿಯೇಟಿವಿಟಿ ಅನ್ನೋದು ಇದೆಯಲ್ಲ, ಅದು ನಾನು 1 ವಾರದ ನಂತರ ಹೇಳ್ತೇನೆ ಅಂತ ಹೇಳಿದರೆ ಆಗೋದಿಲ್ಲ, ಅಥವಾ ಅಷ್ಟು ಟೈಮ್ ಸಿಗೋದಿಲ್ಲ. ಮೀಡಿಯಾದಲ್ಲೂ ಕೂಡ ಅಂಥ ಟೈಮ್ ಸಿಗೋದಿಲ್ಲ. ಅದು ಇಮ್ಮಿಡಿಯೇಟ್ ಸ್ಪಾಂಟೇನಿಯಸ್ ಆಗಿ ಏನು ಬರುತ್ತೆ ಅನ್ನೋದು. ಖಂಡಿತವಾಗ್ಲೂ ಸ್ಪಾಂಟೇನಿಟಿ ಮತ್ತು ಸಂವಹನದಲ್ಲಿ ಒಂದು ಆತ್ಮವಿಶ್ವಾಸ, ಆ ಆತ್ಮವಿಶ್ವಾಸ ತುಂಬ ಮುಖ್ಯ. ಇನ್ನೊಂದು ಪ್ಯಾಷನ್ ಇದೆಯಲ್ಲ, ಅದು ತುಂಬ ಮುಖ್ಯ ಅಂತ ನನಗೆ. ಅಂದರೆ ನೀವು ಎಲ್ಲ ಕೆಲಸವನ್ನು ತುಂಬ ಮೆಕ್ಯಾನಿಕಲ್ ಆಗಿ ಮಾಡಬಹುದು ಆಯಿತಾ, ಆದರೆ ಆರ್ಟಿಸ್ಟಿಕ್ ವರ್ಕ್ಗಳನ್ನು ಅಥವಾ ತುಂಬ ಕ್ರಿಯಾಶೀಲವಾದ ಫೀಲ್ಡ್ಗಳು ಏನಿದೆ ಮಾಧ್ಯಮವು ಸೇರಿದಂತೆ, ನೀವು ಅಲ್ಲಿಗೆ ಬಂದಾಗ ನಿಮಗೆ ನೀವು ಎಷ್ಟು ಪ್ಯಾಷನೇಟ್ ಆಗಿ ಕೆಲಸ ಮಾಡ್ತೀರಾ, ಎಷ್ಟು ಕ್ರಿಯೇಟಿವ್ ಆಗಿ ಕೆಲಸ ಮಾಡ್ತೀರಾ, ಎಷ್ಟು ಕಮಿಟೆಡ್ ಆಗಿ ಕೆಲಸ ಮಾಡ್ತೀರಾ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಇಂಟ್ರೆಸ್ಟನ್ನು, ನೀವು ಆಸಕ್ತಿಗಳನ್ನು ನೀವು ಕಾಪಾಡಿಕೊಳ್ಳೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಹೇಳ್ತೇವೆ ಮಾಧ್ಯಮ ಅಂದರೆ ಒಬ್ಳು ಮೀಡಿಯಾ ಟೀಚರ್ ಆಗಿ ನಾನು ಹೇಳುವಂಥದ್ದು, ಸ್ಕಿಲ್ಗಳನ್ನು ಎಲ್ಲರೂ ಕಲಿತಾರೆ, ಬಟ್ ಅದಕ್ಕಿಂತನೂ ಹೆಚ್ಚು ಬೇಕಾಗಿರೋದು ಕಾಮನ್ ಸೆನ್ಸ್ ಮಾಧ್ಯಮದಲ್ಲಿ ಅಂತ. ಸೊ ಅದನ್ನು ಎಲ್ಲವನ್ನು ಕೂಡ ಖಂಡಿತವಾಗ್ಲೂ ಮಾಧ್ಯಮಕ್ಕೆ ಸಂಬಂಧಪಟ್ಟ ಅಪಾಯಿಂಟ್ಮೆಂಟ್ಗಳಾದರೆ ನೋಡ್ಕೊಳ್ತಾರೆ. ಇನ್ನು ನೀವು ಡಿಸೈನಿಗೆ ಸಂಬಂಧಪಟ್ಟದ್ದು, ಆ್ಯನಿಮೇಷನ್ಗೆ ಸಂಬಂಧಪಟ್ಟದ್ದಾದರೆ ಖಂಡಿತವಾಗ್ಲೂ ಸಾಫ್ಟ್ವೇರ್ ನಾಲೆಜ್ಗಳನ್ನು ಕೇಳ್ತಾರೆ. ಈಗ ಇನ್ನೊಂದು ಟ್ರೆಂಡ್ ಇದೆ ಏನಂದರೆ, ಯೂಟ್ಯೂಬ್ಗಳಲ್ಲಿ ಯೂಟ್ಯೂಬ್ ಕ್ಲಾಸಸ್ ಸಿಗುತ್ತೆ, ನಾವು ಯಾಕೆ ಅಕಾಡೆಮಿಕಲಿ ಮಾಡಬೇಕು ಅಂತ. ಆದರೆ ಅದಕ್ಕೆ ಅದರದೇ ಆದ ಒಂದು ಲಿಮಿಟೇಷನ್ಸ್ಗಳಿದೆ. ನೀವು ಯಾವಾಗ ಅಕಾಡೆಮಿಕಲಿ ಸ್ಟೆಪ್ ಬೈ ಸ್ಟೆಪ್ ಒಂದು 2 ವರ್ಷ ಆ್ಯನಿಮೇಷನ್ ಅನ್ನು, ಗ್ರಾಫಿಕ್ ಡಿಸೈನಿಂಗ್ ಅನ್ನು ಕಲಿತೀರೋ, ನೀವು ತುಂಬ ಮೆಚೂರ್ಡ್ ಆದ ಒಂದು ಔಟ್ಪುಟ್ ಅನ್ನು ಕೊಡೋದಕ್ಕೆ ಏನು ಸಾಧ್ಯ ಆಗುತ್ತೆ ಅಂತ ಹೇಳುವಂಥದ್ದು. ಆಮೇಲೆ ನೀವು ಬೇಕಾದಷ್ಟು ಪ್ರಯೋಗಗಳನ್ನು

0: ಮಾಡಿ. ಆದ್ರೆ ತಳಹದಿ ಯಾವಾಗ್ಲೂ ಭದ್ರವಾಗಿರ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕು. ಅದಕ್ಕೋಸ್ಕರ ಮಾಧ್ಯಮ ಶಿಕ್ಷಣ ತುಂಬಾ ಮುಖ್ಯ ಅಂತ.
1: ಇತ್ತೀಚೆಗೆ AI ಬಂದು ಬಿಟ್ಟಿದೆ,
0: ಹೌದು,
1: ಸ್ಕ್ರಿಪ್ಟಿಂಗ್ ಇಂದ ಹಿಡಿದು ವಿಡಿಯೋ ಎಡಿಟಿಂಗ್ ಮತ್ತೆ ಎಲ್ಲಾ ರೀತಿಯಾದಂತಹ ವಾಯ್ಸ್ ಓವರ್ ಗಳನ್ನು ಕೂಡ ಅದು ಮಾಡ್ತಾ ಇದೆ.
0: ಹೌದು,
1: ಅಂತ ಸಂದರ್ಭದಲ್ಲಿ ಮುಂದಕ್ಕೆ ಮಾಧ್ಯಮಕ್ಕೆ ಸೇರುವವರಿಗೆ ಒಂದು ಕನ್ಸರ್ನ್ ಇದ್ದೇ ಇರ್ತದೆ, ಒಂದು ಕಾಳಜಿ, ನಮಗೆ ಹೇಗೆ ಇದರಲ್ಲಿ ಮುಂದೆ ಅವಕಾಶಗಳಿರ್ತದ ಅಥವಾ AI ನಮ್ಮ ಕೆಲಸವನ್ನ ಕಿತ್ತುಕೊಳ್ಳುತ್ತಾ ಅನ್ನೋಂಥದ್ದು, ಏನ್ ಹೇಳ್ತೀರಾ ಅದಕ್ಕೆ?
0: ನಾನು ಮಾಧ್ಯಮಕ್ಕೆ ಸಂಬಂಧಪಟ್ಟ ಹಾಗೆ AIಯ ಪರಿಣಾಮವನ್ನು ಅಥವಾ ಇಂಪ್ಯಾಕ್ಟನ್ನು ನಾನು ಹೇಳೋದಾದರೆ, ಖಂಡಿತವಾಗ್ಲೂ ಇದು ರಿಪ್ಲೇಸ್ ಮಾಡೋದಿಲ್ಲ. ಅದು ಏನು ಮಾಡ್ತದೆ ಅಂತ ಹೇಳಿದರೆ, ಅಪ್ಡೇಷನನ್ನು ಕೇಳ್ತದೆ. ಈಗ ನಾನೇ ಒಬ್ಳು, ನಾನು ಯಾವುದೋ ಒಂದು ಡಿಸೈನಿಂಗನ್ನು ಟೀಚ್ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ನನಗೆ ಡೆಫಿನೆಟ್ಲಿ ಇವತ್ತು ಒಂದು ಸಾಫ್ಟ್ವೇರನ್ನು, ಯಾವುದೇ ಸಾಫ್ಟ್ವೇರ್ ಆಗಿರ್ಬೋದು, ಅದರಲ್ಲಿ ಇತ್ತೀಚೆಗೆ AI ಟೂಲ್ಸ್ಗಳನ್ನು ಇಂಟಿಗ್ರೇಟ್ ಮಾಡಿದ್ದಾರೆ. ಈಗ ನಾನೇನು ಬೇಸಿಕ್ ಟೂಲ್ಸನ್ನು ಕಲಿಬೇಕು, ಅದರ ಜೊತೆಗೆ ಅಲ್ಲಿ AI ಇಂಟಿಗ್ರೇಷನ್ ಆಗಿರುವಂಥದ್ದು ಏನಿದೆ ಅದನ್ನು ಕಲ್ತ್ಕೊಳ್ಬೇಕು. ಇಲ್ಲಿ ಅಪ್ಡೇಷನ್ ತುಂಬಾ ಮುಖ್ಯ. ಸೊ ಒಬ್ರು ಟೀಚ್ ಮಾಡುವವರಾಗಿರ್ಬೋದು ಅಥವಾ ಯಾವುದೋ ಫಿಲ್ಮ್ ಅಲ್ಲಿ ಅಥವಾ ಆನಿಮೇಷನ್ ಅಲ್ಲಿ ಕೆಲಸ ಮಾಡುವವರಾಗಿರ್ಬೋದು, ಅವರು AI ಟೂಲ್ಸ್ಗಳ ಜೊತೆಗೆ ಈ ಸಾಫ್ಟ್ವೇರ್ ಗಳನ್ನ ಕಲ್ತ್ಕೊಂಡ್ರೆ ಬಹುಶಃ ಅದು ಇನ್ನೂ ಹೆಚ್ಚು ಏನು ಬಳಕೆಗೆ ಬರ್ತದೆ ಅಂತ ಹೇಳುವಂಥದ್ದು. ಮತ್ತೆ ಇತ್ತೀಚೆಗೆ ತುಂಬಾ ಜನರಲ್ ಆಗಿ ನಾವು ಇದನ್ನ ಹೇಳ್ತೇವೆ, AI ರಿಪ್ಲೇಸ್ ಮಾಡುತ್ತೆ ಎಲ್ಲವನ್ನು ಅಂತ. ನಾನು ಇತ್ತೀಚೆಗೆ ಇಷ್ಟೇ ಕೇಳ್ತಾ ಇದ್ದೆ, ಈಗ ಲಿಂಕ್ಡ್ಇನ್ ಗೆ ಸಂಬಂಧಪಟ್ಟಾಗ ಅಥವಾ ಸೋಷಿಯಲ್ ಮೀಡಿಯಾಗಳು, ಅಂದ್ರೆ ಮೊದಲು ಈ AI ಜನರೇಟೆಡ್ ಕಾಂಟೆಂಟ್ ಗಳನ್ನ ಜಾಸ್ತಿ ಪ್ರಿಫರ್ ಮಾಡ್ತಾ ಇದ್ರಂತೆ, ಈಗ ಒರಿಜಿನಲ್ ರೈಟರ್ಸ್ ಗೆ ಬರ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಮಾಧ್ಯಮ ಸಾಹಿತ್ಯ ಎಲ್ಲವೂ ಕೂಡ ನಿಮ್ಮ ಒರಿಜಿನಾಲಿಟಿ ತುಂಬಾ ಮುಖ್ಯ ಆಗುತ್ತೆ ಅಂತ. ಆದ್ರೆ ಟೂಲ್ಸ್ ಅನ್ನ ಯೂಸ್ ಮಾಡಬಹುದು, ಅದು ನಿಮ್ಮ ಹೆಲ್ಪಿಗೆ, ನಿಮ್ಮ ಸಹಾಯಕ.
1: ಈಗ ಮೇಡಮ್, ಈಗ ತಮ್ಮ ಒಂದು ಸಂಸ್ಥೆಯಲ್ಲಿ ನಿಟ್ಟೆ ಮಾಧ್ಯಮ ಮತ್ತು ಸಂವಹನ ಸಂಸ್ಥೆಯಲ್ಲಿ ಏನೆಲ್ಲ ವಿಶೇಷತೆಗಳಿವೆ, ಯಾಕೆ ಇಲ್ಲಿ ಕೋರ್ಸ್ ಬಹಳ ವಿಶೇಷ ಅಂತ ಅನ್ನಿಸ್ತದೆ?
0: ನಾವು ಎರಡು ಪ್ರೋಗ್ರಾಮ್ಗಳನ್ನು ಆಫರ್ ಮಾಡ್ತಾ ಇದ್ದೇವೆ. ಒಂದು BA ಮೀಡಿಯಾ ಆ್ಯಂಡ್ ಕಮ್ಯುನಿಕೇಷನ್ ಅನ್ನುವಂಥದ್ದು, BA ಆನರ್ಸ್ ಇನ್ ಮೀಡಿಯಾ ಆ್ಯಂಡ್ ಕಮ್ಯುನಿಕೇಷನ್. ಅದು ಈಗ ಏನು ನ್ಯೂ ಎಜುಕೇಷನ್ ಪಾಲಿಸಿ ಏನಿದೆ ಅದರ ಬೇಸ್ ಮೇಲೆ ಆಫರ್ ಮಾಡ್ತಾ ಇರುವಂಥ ಪ್ರೋಗ್ರಾಮ್. 4 ವರ್ಷದ ಪ್ರೋಗ್ರಾಮ್, 3ನೇ ವರ್ಷದಲ್ಲಿ ಅವರು ಎಕ್ಸಿಟ್ಟು ತಗೊಳ್ಬಹುದು, ಅವರಿಗೆ BA ಮೀಡಿಯಾ ಆ್ಯಂಡ್ ಕಮ್ಯುನಿಕೇಷನ್ ಡಿಗ್ರಿ ಇರುತ್ತೆ. ಅದಾದಮೇಲೆ ನಮ್ಮಲ್ಲಿ ಈಗ ಹೊಸದಾಗಿ MA ಇನ್ ಫೋಟೋಗ್ರಫಿ ಆ್ಯಂಡ್ ಫಿಲ್ಮ್ ಮೇಕಿಂಗ್ ಅಂತ ಹೇಳುವಂಥ ಒಂದು ಹೊಸ MA ಪ್ರೋಗ್ರಾಮ್ ಅನ್ನು ನಾವು ಆಫರ್ ಮಾಡ್ತಾ ಇದ್ದೇವೆ. ಇನ್ನು ಫೆಸಿಲಿಟಿಗೆ ಬರೋದಾದರೆ, ನಮ್ಮಲ್ಲಿ ತುಂಬಾ ಚೆನ್ನಾಗಿ ಬಿಲ್ಡ್ ಆಗಿರುವಂತ ಒಂದು ಸ್ಟುಡಿಯೋ ಇದೆ, ಮಲ್ಟಿಮೀಡಿಯಾ ಸ್ಟುಡಿಯೋ ಇದೆ. ಬಹುಶಃ ಹೇಳ್ಬೋದು ಎಲ್ಲಾ ಕಡೆಗಳಲ್ಲೂ ಸ್ಟುಡಿಯೋಗಳು ಈಗ ಕಾಮನ್ ಅಂತ ಹೇಳುವಂಥದ್ದು. ಆದ್ರೆ ಇಲ್ಲಿ ತುಂಬಾ ವಿಶೇಷ ಏನು ಅಂದ್ರೆ, ಸುಮಾರು 20ಕ್ಕೂ ಹೆಚ್ಚು ತುಂಬಾ ಪ್ರೊಫೆಷನಲ್ ಆದಂತಹ ಕ್ಯಾಮರಾಸ್ಗಳಿದೆ. ಅವರಿಗೆ ಸ್ಟೂಡೆಂಟ್ಸ್ಗಳು ನನಗೆ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಬೇಕು ಅಂದ್ರೆ 2 ದಿವಸ ಕ್ಯಾಮರಾ ಅವ್ರ ಜೊತೆ ಇರುವಂತ ಒಂದು ಅವಕಾಶ. ಅಂದ್ರೆ ಎಕ್ವಿಪ್ಮೆಂಟ್ಸ್ಗಳು ಇದೆ, ಅದನ್ನ ಯುಟಿಲೈಸೇಷನ್ ಕೂಡ ಸ್ಟೂಡೆಂಟ್ಸ್ಗಳು 100% ಮಾಡುವಂತ ಅವಕಾಶಗಳು ನಿಟ್ಟೆ ಯೂನಿವರ್ಸಿಟಿಯಲ್ಲಿ ಇದೆ. ಇನ್ನೊಂದು, ನಮ್ಮಲ್ಲಿ ಮ್ಯಾಕ್ ಸಿಸ್ಟಮ್ಗಳು ಅಂದ್ರೆ ಹೈ ಎಂಡ್ ಕಂಪ್ಯೂಟರ್ ಸಿಸ್ಟಮ್ಗಳು ತುಂಬಾ ಮುಖ್ಯ, ಲೈಸೆನ್ಸ್ಡ್ ಸಾಫ್ಟ್ವೇರ್ಸ್ಗಳು ತುಂಬಾ ಮುಖ್ಯ. ನಾವು ಯೂಶ್ವಲಿ ನೋಡ್ತೇವೆ ಅಂದ್ರೆ ಪೈರೇಟೆಡ್ ಸಾಫ್ಟ್ವೇರ್ ಗಳನ್ನ ಯೂಸ್ ಮಾಡುವಂತದ್ದೆಲ್ಲ, ಅದು ಅಂತದ್ದು ಯಾವ ಅವಕಾಶಗಳು ನಿಟ್ಟೆಯಲ್ಲಿಲ್ಲ. ಎಲ್ಲವೂ ಕೂಡ ಲೈಸೆನ್ಸ್ಡ್ ಆಗಿ ತುಂಬಾ ಪ್ರೊಫೆಷನಲ್ ಆಗಿರುವಂತಹ ಕ್ಯಾಮರಾಗಳು, ಸಿಸ್ಟಮ್ಗಳು, ಸಾಫ್ಟ್ವೇರ್ಗಳ ಜೊತೆಗೆ ಸ್ಟೂಡೆಂಟ್ಸ್ಗಳು ತುಂಬಾ ಪ್ರೊಫೆಷನಲ್ ಆಗಿ ಕೆಲಸ ಮಾಡ್ತಾರೆ. ಮತ್ತೆ ಅಸೈನ್ಮೆಂಟ್ಗಳು ಹಾಗೆ ಅವರಿಗೆ ಪ್ರತಿಯೊಂದು ಕೂಡ, ಈಗ ಒಂದು ಫೋಟೋಗ್ರಫಿಯನ್ನ ಕಲಿಬೇಕು ಅಂತಿದ್ರೆ ಅದನ್ನ ಎಕ್ಸಿಬಿಷನ್ ಕಂಡಕ್ಟ್ ಮಾಡೋದು ಹೇಗೆ, ಎಕ್ಸಿಬಿಟ್ ಮಾಡೋದು ಹೇಗೆ, ಫೋಟೋಗ್ರಫಿಯನ್ನ, ಇದೆಲ್ಲವೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಬರೀ ಒಂದು ಫೋಟೋ ತೆಗೆದು ಸಬ್ಮಿಷನ್ ಮಾಡೋದಲ್ಲ, ಅಸೈನ್ಮೆಂಟ್ ಕ್ವಾಲಿಟಿಗಳು ಕೂಡ ಚೆನ್ನಾಗಿರ್ತದೆ ಅಂತ. ಈಗ ಸ್ಟೂಡೆಂಟ್ಸ್ಗಳು ಆಲ್ರೆಡಿ ಪ್ರೊಡಕ್ಷನ್ ಮಾಡಿರುವಂತಹ ಶಾರ್ಟ್ ಮೂವೀಸ್ ಇರ್ಬೋದು ಅಥವಾ ಡಾಕ್ಯುಮೆಂಟ್ರೀಸ್ ಇರ್ಬೋದು, BA ಲೆವೆಲ್ ಅಲ್ಲೇನೆ ಕ್ವಾಲಿಟಿ ಔಟ್ಕಮ್ಗಳು, ಔಟ್ಪುಟ್ಗಳನ್ನು ಕೊಡುವಂತಹ ಅಸೈನ್ಮೆಂಟ್ಗಳನ್ನು ಕೂಡ ನಾವು ಫೋಕಸ್ ಮಾಡ್ತೇವೆ ಅಂತ. ಸುಮಾರು 3,000 ಮೀಡಿಯಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳಿರುವ ಲೈಬ್ರರಿ ಇದೆ. ಬಹುಶಃ ನಾನೆಲ್ಲೂ ಖಂಡಿತವಾಗ್ಲೂ ನೋಡ್ಲಿಲ್ಲ. ಅದು ನಿಟ್ಟೆಯಲ್ಲಿರುವ ಒಂದು ತುಂಬಾ ದೊಡ್ಡ ವಿಶೇಷ ಫೀಚರ್ ಅಂತ ಹೇಳಬಹುದು ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಶನ್ ಅಲ್ಲಿ.
1: ಈಗ ಈ ಅಡ್ಮಿಷನ್ ಗೆ ಸಂಬಂಧಿಸಿದ ಹಾಗೆ ಯಾರನ್ನ ಸಂಪರ್ಕಿಸಬಹುದು?
0: ನಮ್ಮಲ್ಲಿ ಅಡ್ಮಿಷನ್ ಟೀಮ್ಗಳಿದೆ ಅಥವಾ ನಮ್ಮ ವೆಬ್ಸೈಟ್ಗಳು ಇದೆ. ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಶನ್ ಅಂತ ಟೈಪ್ ಮಾಡಿದ್ರೆ ಗೂಗಲ್ ಅಲ್ಲಿ ನಮ್ದೇ ವೆಬ್ಸೈಟ್ ವೆಬ್ ಪೇಜ್ ನಿಮಗೆ ಓಪನ್ ಆಗ್ತದೆ. ಇಲ್ಲ ಇನ್ಸ್ಟಾಗ್ರಾಮ್ ನಲ್ಲಿ ನಿಕೋ ಅಂತ ಒಂದು ಪೇಜ್ ಇದೆ, ಫೇಸ್ಬುಕ್ ನಲ್ಲಿ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಶನ್ ಅಂತ ಪೇಜ್ ಇದೆ, ಲಿಂಕ್ಡ್ಇನ್ ನಲ್ಲಿ ಪೇಜ್ ಗಳಿದೆ, ಅದ್ರ ಥ್ರೂ ಕೂಡ ಬರಬಹುದು. ಅಥವಾ ನಿಟ್ಟೆ ಯೂನಿವರ್ಸಿಟಿ ವೆಬ್ಸೈಟ್ ಗಳಿಗೆ ಹೋದ್ರೆ ಅಲ್ಲಿ ಇಮೇಲ್ ಅಡ್ರೆಸ್ ಅನ್ನ, ಫೋನ್ ನಂಬರ್ಸ್ ಗಳನ್ನ ಸಂಪರ್ಕ ಮಾಡೋದಕ್ಕೆ ಕೊಟ್ಟಿದ್ದಾರೆ, ಅವರು ಅದನ್ನ ಸಂಪರ್ಕ ಮಾಡಬಹುದು.
1: ಧನ್ಯವಾದಗಳು ಮೇಡಮ್, ಈ ಮಾಧ್ಯಮ ಕ್ಷೇತ್ರದಲ್ಲಿರುವಂತಹ ಅವಕಾಶಗಳ ಬಗ್ಗೆ ನಮಗೆ ವಿವರವಾಗಿ ಮಾಹಿತಿಯನ್ನು ಕೊಟ್ಟರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ನಮಸ್ಕಾರ.
2: ಇದುವರೆಗೆ ಮಾಧ್ಯಮ ಮತ್ತು ಸಂವಹನ ವಿಷಯಗಳಲ್ಲಿ ಪದವಿ ಪಡೆಯುವ ಯುವಕರಿಗೆ ಉದ್ಯೋಗ ಅವಕಾಶಗಳು, ಈ ವಿಷಯದ ಕುರಿತು ಸಂದರ್ಶನ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಮೌಲ್ಯ ಬಾಲಾಡಿ, ಮುಖ್ಯಸ್ಥರು ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಶನ್ ಮಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಶನ್, ಬೀರಿ ದೇರಳಕಟ್ಟೆ ರಸ್ತೆ, ಮಂಗಳೂರು. ಇಲ್ಲಿ BA ಆನರ್ಸ್ ಇನ್ ಮೀಡಿಯಾ ಆ್ಯಂಡ್ ಕಮ್ಯುನಿಕೇಷನ್ ಮತ್ತು MA ಇನ್ ಫೋಟೋಗ್ರಫಿ ಆ್ಯಂಡ್ ಫಿಲ್ಮ್ ಮೇಕಿಂಗ್ ಪದವಿ ಕೋರ್ಸುಗಳಿಗೆ

0: ಪ್ರವೇಶಾತಿ ಪ್ರಾರಂಭವಾಗಿದೆ. ಕರೆ ಮಾಡಿ 9513188844 ಅಥವಾ ಭೇಟಿ ನೀಡಿ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಶನ್, ಬೀರಿ ದೇರಳಕಟ್ಟೆ ರಸ್ತೆ, ಮಂಗಳೂರು.
1: ಆಕಾಶವಾಣಿ ಮಂಗಳೂರು ಸುಗಮ ಸಂಗೀತ. ಸಂಗೀತಾ ಬಾಲಚಂದ್ರ ಹಾಗೂ ಬಿ ಕೃಷ್ಣಕಾರಂತ್ ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಪೂರ್ಣಿಮಾ ಸುರೇಶ್ ಅವರ ರಚನೆ, ಹಾಡಿದ್ದಾರೆ ಸಂಗೀತಾ ಬಾಲಚಂದ್ರ.

ಬಿ ಕೃಷ್ಣಕಾರಂತ್ ಹಾಗೂ ಸಂಗೀತಾ ಬಾಲಚಂದ್ರ ಹಾಡಿರುವ ಡಿ ಎಸ್ ಕರ್ಕಿ ಅವರ ರಚನೆ ಬಾ ಉಸಿರೇ ಬಾ.

ಸಂಗೀತ ಬಾಲಚಂದ್ರ ಹಾಗೂ ಬಿ ಕೃಷ್ಣಕಾರಂತ್ ಹಾಡಿದ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಸಮಯ 9:22:35. ಹಿಂದಿ ಚಿತ್ರಗೀತೆಗಳು. ಡಿಶುಮ್ ಚಿತ್ರಕ್ಕಾಗಿ ಅಂತರ ಮಿತ್ರ ಮತ್ತು ಅಮಂತ್ರಿಖಾ ಹಾಡಿರುವ ಮಯೂರ್ ಪುರಿಯವರ ರಚನೆ. ಸಂಗೀತ ಪ್ರೀತಮ್.

0: ಪ್ರಿಯ ಕೇಳುಗರೆ,
1: ನನ್ನ ರಾಗತಾನ ಪಲ್ಲವಿ
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ಡಿಎಸ್ ಕರ್ಕಿ ಅವರು ಬರೆದ ಈ ಗೀತೆಯನ್ನು ಸಮೂಹ ಗಾನವಾಗಿ ಕೋಟಿಕಂಠ ಗಾಯನದಲ್ಲಿ ಹಾಡಿದಾಗೆಲ್ಲ ಅದರಲ್ಲೂ ಈ ಲೈನ್, ಮರೆತೇವು ಮರವ ತೆರೆದೇವು ಮನವ ಎರೆದೇವು ಒಲವ ಹಿರಿನೆನಪ, ಈ ವಾಕ್ಯ ಅಂತೂ ನನ್ನನ್ನು ಬೇರೆಯೇ ಭಾವ ಜಗತ್ತಿಗೆ ಕೊಂಡೊಯ್ಯುತ್ತದೆ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಎಂಎಸ್ ಧೋನಿ ಚಿತ್ರಕ್ಕಾಗಿ ಅರಿಜಿತ್ ಸಿಂಗ್ ಹಾಡಿರುವ ಗೀತೆ ಮನೋಜ್ ಮುಂತಾಶೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಅಮಾಲ್ ಮಲಿಕ್.

0: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.

ಶ್ರೇಯಾ ಘೋಷಾಲ್ ಮತ್ತು ಅರಿಜಿತ್ ಸಿಂಗ್ ಅವರ ಧ್ವನಿಯಲ್ಲಿ ಏಜೆಂಟ್ ವಿನೋದ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಅಮಿತಾಭ್ ಭಟ್ಟಾಚಾರ್ಯ ಅವರ ಸಾಹಿತ್ಯಕ್ಕೆ ಪ್ರೀತಮ್ ಅವರ ಸಂಗೀತವಿತ್ತು. ಮುಂದೆ ಕೇಳಿ ಹ್ಯಾಪಿ ನ್ಯೂ ಇಯರ್ ಚಿತ್ರದ ಗೀತೆ ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಮತ್ತು ಅರಿಜಿತ್ ಸಿಂಗ್. ಇರ್ಷಾದ್ ಕಾಮಿಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ವಿಶಾಲ್ ಶೇಖರ್.

ಕೇದಾರ್ನಾಥ್ ಚಿತ್ರಕ್ಕಾಗಿ ಅರಿಜಿತ್ ಸಿಂಗ್ ಮತ್ತು ನಿಕಿತಾ ಗಾಂಧಿ ಹಾಡಿರುವ ಅಮಿತಾಬ್ ಭಟ್ಟಾಚಾರ್ಯ ಅವರ ರಚನೆ. ಸಂಗೀತ ನೀಡಿದವರು ಅಮಿತ್ ತ್ರಿವೇದಿ.

0: ಸೋನು ನಿಗಮ್ ಮತ್ತು ತುಲ್ಸಿ ಕುಮಾರ್ ಅವರ ಧ್ವನಿಯಲ್ಲಿ ದಬಂಗ್ 2 ಚಿತ್ರದ ಗೀತೆಯನ್ನು ಕೇಳಿದಿರಿ.
1: ಅಂದು ಮೇಘ ಸಂದೇಶ, ಇಂದು ರಾಗ ಸಂದೇಶ.
2: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಆದೇಶ್ ಶ್ರೀವಾಸ್ತವ ಸಂಗೀತ ನೀಡಿರುವ ಸಮೀರ್ ಅವರ ರಚನೆ. ಬಾಬುಲ್ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್.

ಹಿಂದಿ ಚಿತ್ರಗೀತೆಗಳ ಪ್ರಸಾರ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ ಸರಿಯಾಗಿ 10 ಗಂಟೆ. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

ಆಕಾಶವಾಣಿ ಮಂಗಳೂರು. ಕೇಳುಗರ ಸಂದೇಶಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್.

ಎಸ್ಎಂಎಸ್ ಮೆಲೋಡೀಸ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಇಂದಿನ ಮೊದಲ ಎಸ್ಎಂಎಸ್ ಹೀಗಿದೆ. ದಾವಣಗೆರೆ ಸರಸ್ವತಿ ನಗರದ ವರ್ಷಿತಾ ಗಣೇಶ್, ರಕ್ಷಿತ್, ಸುಮಿತ್ರ ಆನಂದ್, ಸಾವಿತ್ರಿ ಉಮೇಶ್ ಅವರು ಹನಿ ಹನಿ ಚಿತ್ರದ ಗೀತೆಗಾಗಿ ಸಂದೇಶ ಕಳುಹಿಸಿದ್ದಾರೆ. ಅಬ್ಬರವಿಲ್ಲದ ಸುಮಧುರ ಸಂಗೀತ ಪ್ರತಿಯೊಬ್ಬ ಕೇಳುಗರನ್ನು ಅವರಿಗೆ ಅರಿವಿಲ್ಲದೆ ಹೊಸದೊಂದು ಲೋಕದತ್ತ ಕೊಂಡೊಯ್ಯುತ್ತದೆ ಎಂದು ತಮ್ಮ ಸಂದೇಶದಲ್ಲಿ ಈ ಹಾಡಿನ ಬಗ್ಗೆ ತಿಳಿಸಿದ್ದಾರೆ. ಕೇಳಿ. ಗಾಯಕ ಜೋಡಿ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಹಾಡಿರುವ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಸ್ ಚಿನ್ನ. ಚಿತ್ರ ಹನಿ ಹನಿ.

ನನಗೆ ಆಲೆಮನೆ ಚಿತ್ರದ ನಮ್ಮೂರ ಮಂದಾರ ಹೂವೆ ಹಾಡನ್ನು ಪ್ರಸಾರ ಮಾಡಿ. ಈ ಹಾಡಿನ ಸಾಹಿತ್ಯ, ಮಧುರ ಸಂಗೀತ ಮತ್ತು ಹಳ್ಳಿ ಸೊಗಡಿನ ಭಾವನೆ ಮನಸ್ಸಿಗೆ ತುಂಬ ಹತ್ತಿರವಾಗುತ್ತದೆ. ಹಾಗಾಗಿ ಈ ಹಾಡು ನನಗೆ ತುಂಬ ಇಷ್ಟ ಎಂದು ಸಂದೇಶ ಕಳುಹಿಸಿದ್ದಾರೆ ಮಂಚಕಲು ಶಿರ್ವದಿಂದ ತನುಶ್ರೀ ಆಚಾರ್ಯ. ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಆಲೆಮನೆ ಚಿತ್ರದ ಗೀತೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅಶ್ವಥ್ ವೈದಿ.

ತಾಯಿ ಕೊಟ್ಟ ಸೀರೆ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಎಂದು ಶಿಕಾರಿಪುರದಿಂದ ಮಹೇಶ್ ಹೊಸೂರು ಸಂದೇಶ ಕಳಿಸಿದ್ದಾರೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ್ ಧ್ವನಿಗಳಲ್ಲಿ ಕೇಳಿ ತಾಯಿ ಕೊಟ್ಟ ಸೀರೆ ಚಿತ್ರದ ಗೀತೆ. ಕೆ ಕಲ್ಯಾಣ್ ಅವರ ಸಂಗೀತಕ್ಕೆ, ಕ್ಷಮಿಸಿ, ಕೆ ಕಲ್ಯಾಣ್ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಸ್ ನಾರಾಯಣ್.

0: 100.3 ಆಕಾಶವಾಣಿ ಟೆಲಿಕ್ವಿಸ್.
1: ಇದೇ ಮೇ 19ರಿಂದ ಪ್ರತಿ ಮಂಗಳವಾರ ರಾತ್ರಿ 9:30 10:30
2: ಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಮೇ 19 ಮಂಗಳವಾರ ಬೆಳಗ್ಗೆ 10:00 to 11:30. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611. ಎಸ್ಟಿಡಿ ಕೋಡ್ 0824.
1: ನಮ್ಮ ಮೊಬೈಲ್ ಸಂಖ್ಯೆ 8277038000.
0: 100.3 ಆಕಾಶವಾಣಿ ಟೆಲಿಕ್ವಿಸ್.
3: ಮುಂದಿನ ಸಂದೇಶ ಕಳುಹಿಸಿದ್ದಾರೆ ಹಾವೇರಿಯಿಂದ ಗೌರಮ್ಮ ಅವರು. ಇವರ ಸಂದೇಶ ಹೀಗಿದೆ: ನಾನು ಕಾಲೇಜು ಓದುತ್ತಿರುವಾಗ ಗೆಳತಿಯರ ಜೊತೆ ಯಶವಂತ್ ಚಿತ್ರ ನೋಡಿದ್ದೆ. ಈ ಚಿತ್ರ ನೋಡಿದಾಗಲೆಲ್ಲ ನನ್ನ ಸ್ನೇಹಿತರು ನನಗೆ ನೆನಪು ಬರುತ್ತಾರೆ. ಹಾಗಾಗಿ ನನಗೆ ಈ ಚಿತ್ರದ ಗೀತೆ ಪ್ರಸಾರ ಮಾಡಿ. ಕೇಳಿ, ನಿಮಗಾಗಿ ಪ್ರಸಾರವಾಗುತ್ತಿದೆ ಯಶವಂತ್ ಚಿತ್ರದ ಗೀತೆ. ಕವಿರಾಜ್ ಅವರು ರಚಿಸಿ ಮಣಿ ಶರ್ಮಾ ಸಂಗೀತ ನೀಡಿರುವ ಈ ಗೀತೆಗೆ ಧ್ವನಿ ನೀಡಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ನಂದಿತಾ.

ಮುಂಗಾರು ಮಳೆ ಚಿತ್ರದ ಅನಿಸುತ್ತಿದೆ ಯಾಕೋ ಎಂದು ಈ ಹಾಡನ್ನು ಪ್ರಸಾರ ಮಾಡಿ ಎಂದು ಸಂದೇಶ ಕಳುಹಿಸಿದ್ದಾರೆ ಗೀತಾ ಗಿರೀಶ್ ಆಚಾರ್ಯ ಮತ್ತು ಮಕ್ಕಳಾದ ಯಶಸ್, ವಿಶ್ವಾಸ್, ವಿಜಯ್ ಕಾಪಿಕಾಡಿನಿಂದ. ಸೋನು ನಿಗಮ್ ಅವರ ಧ್ವನಿಯಲ್ಲಿ ಕೇಳಿ ಮುಂಗಾರು ಮಳೆ ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

ಇದುವರೆಗೆ ಕೇಳುಗರ ಕೋರಿಕೆಯ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್ ಪ್ರಸಾರವಾಯಿತು.

ಆಕಾಶವಾಣಿ ಮಂಗಳೂರು. ವನಿತಾ ವಾಣಿ, ಮಹಿಳೆಯರಿಗಾಗಿ ಕಾರ್ಯಕ್ರಮ. ಕೇಳುಗರೆ, ನಿಮಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ.

0: ದಲ್ಲಿ ಕೇಳಿ ಮಕ್ಕಳ ಬೆಳವಣಿಗೆಯ ಹಂತದಲ್ಲಿ ಮಕ್ಕಳ ಪೋಷಣೆಯಲ್ಲಿ ಪೋಷಕರ ಪಾತ್ರ ಹಾಗೂ ಪರಿಹಾರ ಈ ಕುರಿತಾಗಿ ಡಾಕ್ಟರ್ ರಾಜಲಕ್ಷ್ಮಿ ಎನ್ಕೆ ಅವರೊಂದಿಗೆ ಮಾತುಕತೆ.
1: ವನಿತೆಯರೇ ನಮಸ್ಕಾರ. ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ ಡಾಕ್ಟರ್ ರಾಜಲಕ್ಷ್ಮಿ ಎನ್ಕೆ. ಇವರು ಮಂಗಳೂರು ಯೂನಿವರ್ಸಿಟಿ ಕಾಲೇಜ್ನಲ್ಲಿ ಇಂಗ್ಲಿಷ್ ವಿಭಾಗದ ನಿವೃತ್ತ ಸಹ ಪ್ರಾಧ್ಯಾಪಕಿ ಹಾಗೂ ವಿಭಾಗದ ಮುಖ್ಯಸ್ಥರಾಗಿದ್ದರು. 3 ದಶಕಗಳಿಗಿಂತ ಹೆಚ್ಚು ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವ ಇವರು ಪೋಸ್ಟ್ ಕಾಲೋನಿಯಲ್ ಸಾಹಿತ್ಯ, ಸಾಂಸ್ಕೃತಿಕ ಅಧ್ಯಯನ ಮತ್ತು ಅನುವಾದ ಕ್ಷೇತ್ರಗಳಲ್ಲಿ ಮಹತ್ವದ ಕೊಡುಗೆಯನ್ನು ನೀಡಿದ್ದಾರೆ. ಪ್ರಸ್ತುತ ಶಿಕ್ಷಕರಿಗೆ ಬ್ರೈನ್ ಬೇಸ್ಡ್ ಲರ್ನಿಂಗ್ ಕುರಿತು ಕಾರ್ಯಾಗಾರಗಳನ್ನು ನಡೆಸುತ್ತಿದ್ದು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಉಪನ್ಯಾಸಗಳನ್ನು ನೀಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಇವರು ಮಕ್ಕಳ ಬೆಳವಣಿಗೆಯ ವಿವಿಧ ಹಂತಗಳಲ್ಲಿ ಪೋಷಣೆ ಮತ್ತು ಪೋಷಕರ ಪಾತ್ರ ಏನು ಹಾಗೂ ಇದು ಎಷ್ಟು ಮುಖ್ಯ ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್.
2: ಥ್ಯಾಂಕ್ ಯು
1: ಮೇಡಮ್. ಈಗ ಮಕ್ಕಳು ಎಂದಾಕ್ಷಣ ನಮಗೆ ನೆನಪಿಗೆ ಬರುವುದು ಅವರ ಮುಗ್ಧ ಮಾತುಗಳು, ಮುಗ್ಧ ಮನಸ್ಸುಗಳು ಹಾಗೂ ಮುಗ್ಧ ಮುಖಗಳು. ಮಕ್ಕಳು ಬೆಳೆಯುತ್ತಿರುವಂತೆ ಕೆಲವೊಂದು ಹಂತಗಳನ್ನು ಅವರು ದಾಟಬೇಕು. ಅದು ಬಾಲ್ಯಾವಸ್ಥೆ, ಕಿಶೋರಾವಸ್ಥೆ ಹಾಗೂ ಯೌವನಾವಸ್ಥೆ. ಈ ಬೆಳವಣಿಗೆ ಹಂತದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಅವರು ಎದುರಿಸ್ತಾ ಇರ್ತಾರೆ. ಇದು ಪೋಷಕರಿಗೆ ಸಹ ಒಂದು ದೊಡ್ಡ ಸವಾಲಂತಲೇ ಹೇಳಬಹುದು. ಹಾಗಾಗಿ ಈಗ ಮೊದಲನೇದಾಗಿ ನಿಮ್ಮ ಹತ್ರ ಕೇಳೋದೇನಂದ್ರೆ, ಶಿಶು ಹಂತದಲ್ಲಿ ಅಂದ್ರೆ 5 ವರ್ಷದವರೆಗೆ ಪೋಷಕರ ಪ್ರಮುಖ ಜವಾಬ್ದಾರಿಗಳು ಯಾವುವು ಮತ್ತು ಹೇಗಿರಬೇಕು ಅಂತ ಹೇಳ್ತೀರಾ?
2: ಬಹುಶಃ ಈಗ ನಮ್ಮ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಮಕ್ಕಳನ್ನ ಬೆಳೆಸುವುದು ಅಂತ ಹೇಳದೆ ನಮ್ಗೆ ಒಂದು ದೊಡ್ಡ ಪ್ರಶ್ನೆಯಾಗಿ ನಿಂತಿದೆ. ಯಾಕಂದ್ರೆ ಬದಲಾದ ಸಮಾಜದಲ್ಲಿ ನಾವು ಬದಲಾಗ್ತಾ ಇದ್ದೇವಾ ಇಲ್ವಾ ಅಂತ ಹೇಳಿ. ಸೊ ನಾನೀಗ ಮಾತಾಡುವಾಗ ಅಥವಾ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಹೇಳುವಾಗ ಕೆಲವು ಲಿಮಿಟೇಷನ್ಸ್ ಇದ್ದೇ ಇರುತ್ತೆ, ಇತಿಮಿತಿಗಳು ಇದ್ದೇ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಪೋಷಕರು ಎಲ್ಲರೂ ಒಂದೇ ತರ ಒಂದು ಯೂನಿವರ್ಸಲ್ ಕಾನ್ಸೆಪ್ಟ್ ಅಂತ ಹೇಳಿ ಇರೋದಿಲ್ಲ. ಹಳ್ಳಿಯಲ್ಲಿ ಇದ್ರೆ ಅಥವಾ ಅವರ ಎಜುಕೇಷನ್ ಲೆವೆಲ್ ಅಥವಾ ಅವರ ವೈಯಕ್ತಿಕ ಸ್ವಭಾವಗಳು ಎಲ್ಲವೂ ಕೌಂಟ್ ಆಗುತ್ತೆ. ಹಾಗಾಗಿ ನಾನೊಂದಷ್ಟು ಮಿತಿ ಒಳಗೆ ನಾನು ಕಂಡ ತಂದೆ ತಾಯಿಯರು ಮತ್ತು ಮಕ್ಕಳನ್ನ ಬೆಳೆಸುವ ರೀತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಬಹುಶಃ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಹೇಳಬಹುದು ಅಂತ ಅನ್ಸುತ್ತೆ. ಎರಡನೇದಾಗಿ ನಾನು ಮನಃಶಾಸ್ತ್ರಜ್ಞಳಲ್ಲ, ಆದರೂ ಒಂದು 10 ಮಕ್ಕಳೊಟ್ಟಿಗೆ ಒಡನಾಟ ಇದ್ದದ್ರಿಂದ ಒಂದು 30-37 ವರ್ಷಗಳ ಕಾಲ ಹದಿಹರೆಯದ ಮಕ್ಕಳೊಟ್ಟಿಗೆ ನನ್ನ ಒಡನಾಟ ಇದ್ದದ್ರಿಂದ ಬಹುಶಃ ಆ ಹಿನ್ನೆಲೆಯಲ್ಲಿ ನಾನು ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳುವ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಒಂದು ಶಿಶುವಿನ ಹಂತ ಅಂತ ನೀವು ಹೇಳಿದ್ರಿ,
1: ಹೌದು,
2: ಆಗಷ್ಟೇ ಹುಟ್ಟಿದ ಮಗು ಅಂತ ತಗೊಳ್ಳೋಣ. ನಾನು ಇತ್ತೀಚೆಗಷ್ಟೇ ಒಬ್ರು 2 ಮಕ್ಕಳ ತಾಯಿಯಂದ್ರನ್ನ ನೋಡಿದೆ. ಒಂದು, ಆ ಮಗು ಹುಟ್ಟಿ 4 ಗಂಟೆ ಆಗಿತ್ತಷ್ಟೇ. ಆ ತಾಯಿಯನ್ನ ನಾನು ಭೇಟಿಯಾದ ನಂತರ ಮಗು ಹುಟ್ಟಿ 20 ದಿವಸ ಆದಂತಹ ತಾಯಿಯನ್ನ ನಾನು ಭೇಟಿಯಾದೆ. ಆ ಇಬ್ರು ತಾಯಿಯಂದ್ರು ಕೂಡ ಬಹಳ ನಿರಾಳವಾದ ಮನಸ್ಥಿತಿಯಲ್ಲಿ ಇದ್ದಂಥದ್ದನ್ನ ನಾನು ನೋಡಿದೆ. ಮತ್ತೆ ನನ್ಗನ್ಸ್ತು ಈ ತಾಯಿಯಂದ್ರಿಗೆ ಎಷ್ಟೊಂದು ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ ಅಂತ. ಇಲ್ಲಾಂದ್ರೆ ಒಂದು ಮಗು ಹುಟ್ಟಿದ ತಕ್ಷಣ ಮಗುವಿಗೆ ಎಲ್ಲರೂ ಪ್ರಾಮುಖ್ಯತೆಯನ್ನು ಕೊಡ್ತಾರೆ, ಆದ್ರೆ ತಾಯಿ ತಂದೆಗೆ ನಾವಷ್ಟು ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ. ಯಾಕಂದ್ರೆ ನಮಗೆ ನವಜಾತ ಶಿಶು ಮುಖ್ಯ ಆಗತ್ತೆ, ತಾಯಿ ತಂದೆಯರು ಅಷ್ಟು ಮುಖ್ಯ ಆಗೋದಿಲ್ಲ. ಸೊ ಮಗು ಒಂದು ಆರೋಗ್ಯಪೂರ್ಣ ಮನಸ್ಥಿತಿಯಲ್ಲಿ ಬೆಳಿಬೇಕು ಅಂತ ಇದ್ರೆ ಬಹುಶಃ ತಾಯಿ ತಂದೆಗೂ ಕೂಡ ನಾವು ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ, ಅವರಿಗೆ ಆ ಸ್ಪೇಸನ್ನು ಕೊಡಬೇಕಾಗುತ್ತೆ. ಅದು ಅವರು ಕೆಲಸ ಮಾಡುವ ಸ್ಥಳದಲ್ಲಿ ಇರಬಹುದು ಅಥವಾ ಮನೆಯಲ್ಲಿ ಇರಬಹುದು. ತಂದೆ ತಾಯಿಗೆ ನಾವು ಪ್ರಾಮುಖ್ಯತೆಯನ್ನು ಕೊಟ್ಟಾಗ ಅವರ ಮನಸ್ಸು ನಿರಾಳವಾಗಿರುತ್ತೆ, ಮತ್ತೆ ಅವರು ಮಗುವನ್ನು ಚೆನ್ನಾಗಿ ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ. ಎರಡನೇದೇನು ಅಂದರೆ ಮಗುವಿಗೆ ಅರ್ಥ ಆಗೋದು ಪ್ರೀತಿ ಮಾತ್ರ. ಒಂದು ನವಜಾತ ಶಿಶುವಿಗೆ ಅರ್ಥ ಆಗೋದು ಪ್ರೀತಿ ಮಾತ್ರ. ತಾಯಿ ಆದವಳು ಅದನ್ನು ಮಗುವನ್ನು ಅಪ್ಪಿಕೊಂಡಷ್ಟು ಮಗುವಿಗೆ ಒಂದು ರೀತಿಯ ಭಯ ಹೋಗುತ್ತೆ, ಸುರಕ್ಷಿತ ಮನೋಭಾವ ಬರುತ್ತೆ. ಸೊ ಮಗುವನ್ನು ಒಂದು ಸುರಕ್ಷಿತ ಮನೋಭಾವದಲ್ಲಿ ಬೆಳೆಸುವಂತಹದ್ದು ಶಿಶುವಿನ ಹಂತದಲ್ಲಿ ಬಹಳ ಮುಖ್ಯ ಅಂತ ಹೇಳಿ ನನಗೆ ಅನ್ಸತ್ತೆ. ಇದು ನವಜಾತ ಶಿಶು ಆದರೆ ಒಂದು 2.5 ವರ್ಷ ಆಗುವಾಗ ಬಾಲವಾಡಿಗೆ, 3.5 ವರ್ಷ ಆಗುವಾಗ KG ಕ್ಲಾಸಿಗೆ ಆ ಹಂತ ಬರುತ್ತೆ ಮಗುವಿಗೆ. ಆ ಹಂತದಲ್ಲಿ ಏನಾಗುತ್ತೆ ಅಂದರೆ ಮಗು ಹೊರಗಿನ ಪ್ರಪಂಚಕ್ಕೆ ತನ್ನನ್ನು ತಾನು ತೆರೆದುಕೊಳ್ಳುತ್ತೆ. ಹಾಗೆ ತೆರೆದುಕೊಳ್ಳುವಾಗ ಎಲ್ಲ ಮಕ್ಕಳನ್ನು ಎಲ್ಲ ತಂದೆ ತಾಯಿಯಂದರೂ ಒಂದೇ ವಾತಾವರಣದಲ್ಲಿ ಒಂದೇ ರೀತಿಯಲ್ಲಿ ಬೆಳೆಸಿರೋದಿಲ್ಲ. ಆಗ ಮಗು ತನ್ನ ಸುರಕ್ಷಿತ ವಾತಾವರಣದಿಂದ ಅಷ್ಟು ಸುರಕ್ಷಿತವಲ್ಲದ ವಾತಾವರಣಕ್ಕೆ ಹೋಗುವಾಗ ಮನೆಯವರು, ತಂದೆ ತಾಯಿಯರು ಎಲ್ಲರೂ ಕೂಡ ಅದರ ಬಗ್ಗೆ ಗಮನವನ್ನು ಹರಿಸಬೇಕಾಗತ್ತೆ. ಇಲ್ಲಿ ಗಮನ ಹರಿಸೋದು ಅಂತ ಹೇಳಿದರೆ ಮಗುವಿನ ಮಾನಸಿಕ ಆರೋಗ್ಯ ಹೇಗಿದೆ ಅಂತ ಹೇಳೋದ್ರ ಬಗ್ಗೆ ನಾವು ಗಮನ ಹರಿಸಬೇಕಾಗತ್ತೆ. ಶಾಲೆಗೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದಂಥ ಮಗು ಬಹುಶಃ ಸಿಟ್ಟಾಗ್ತಾ ಇದ್ರೆ ಅಥವಾ ಅಳತಾ ಇದ್ರೆ ಅಥವಾ ತುಂಬ ಸಂತೋಷವಾಗಿದ್ರೆ ಈ ಬದಲಾವಣೆಗೆ ಕಾರಣ ಏನು ಅಂತ ಹೇಳೋದ್ರ ಬಗ್ಗೆ ಬಹುಶಃ ಪೋಷಕರು ಗಮನ ಕೊಡಬೇಕು ಅಂತ ಹೇಳಿ ನನಗೆ ಅನ್ಸುತ್ತೆ.
1: ಅಂದ್ರೆ ಈಗ ನೀವು ಸಂತೋಷವಾಗಿದ್ರು ಗಮನ ಹರಿಸಿ

0: ಹರಿಸ್ಬೇಕಂತ ಹೇಳಿದ್ರೆ ಸಂತೋಷವಾಗಿದ್ರೆ ಅದಕ್ಕೆ ಏನಂತ ಗಮನ ಹರಿಸುದು?
1: ಸಂತೋಷ ಆಗಿದ್ರೆ ಗಮನ ಹರಿಸ್ಬೇಕಾಗುತ್ತೆ, ಯಾಕಂದ್ರೆ ನಾವು ಮನೆಯಲ್ಲಿ ಏನ್ ಕೊಡ್ತಾ ಇಲ್ಲ ಅದೇನೋ ಹೊರಗಡೆ ಸಿಗ್ತಾ ಇದೆ ಮಗುವಿಗೆ. ಈಗ ಮನೆಯಲ್ಲಿ ಒಂದೇ ಮಗು ಇತ್ತು ಅಂತ, ಆ ಮಗುವಿಗೆ ತನ್ನ ಓರಗೆಯ ಬೇರೆ ಮಕ್ಕಳು ಸಿಕ್ಕಿದಾಗ ಜಾಸ್ತಿ ಸಂತೋಷ ಆಗತ್ತೆ ಅಂತ. ಹಾಗಾದ್ರೆ ಆ ಮಗುವಿಗೆ ತನ್ನ ಓರಗೆಯವರ ಅವಶ್ಯಕತೆ ಇದೆ ಅಂತ ಆಯ್ತು. ನಮ್ಮ ಈಗ ನಾವು ಫ್ಲ್ಯಾಟ್ ಅಲ್ಲಿ ಇದ್ರೆ ಅದೇ ವಯಸ್ಸಿನ ಮಕ್ಕಳು ಫ್ಲ್ಯಾಟ್ ಅಲ್ಲಿ ಇದ್ರೆ ಆ ಮಕ್ಕಳದ್ದೇ ಒಂದು ಸಮೂಹ ಅಲ್ಲಿ ಆಟ ಆಡೋದಕ್ಕೆ ಕರ್ಕೊಂಡು ಹೋಗುವಂಥದ್ದು, ಎಲ್ಲ ಮಕ್ಕಳಿಗೂ ಅದರ ಅವಶ್ಯಕತೆ ಇದೆ ಅಂತ ಆಗುತ್ತೆ. ಸೊ ಹೊರಗೆ ಮಕ್ಕಳು

0: ಮಕ್ಕಳೇ ಇದ್ದರೆ ಆ ಮಕ್ಕಳದ್ದೇ ಒಂದು ಸಮೂಹ ಅಲ್ಲಿ ಆಟ ಆಡೋದಕ್ಕೆ ಕರ್ಕೊಂಡು ಹೋಗುವಂಥದ್ದು, ಎಲ್ಲ ಮಕ್ಕಳಿಗೂ ಅದರ ಅವಶ್ಯಕತೆ ಇದೆ ಅಂತ ಆಗುತ್ತೆ. ಸೊ ಹೊರಗೆ ಮಕ್ಕಳು ಜಾಸ್ತಿ ಸಂತೋಷ ಕೊಡ್ತಾ ಇರಬಹುದು, ಅಥವಾ ಮಗುವಿಗೆ ಕಲಿಕೆಯೇ ಇಷ್ಟ ಆಗ್ಬಹುದು, ಕೆಲವು ಆಟಿಕೆಗಳು ಇಷ್ಟ ಆಗ್ಬಹುದು, ಅದನ್ನು ನಾವು ಗಮನಿಸಬೇಕಾಗತ್ತೆ.
1: ಆದರೆ ಈ ಮಕ್ಕಳು ನಾವು ಕೇಳಿದ್ದನ್ನೆಲ್ಲ ತೆಗೆದು ಕೊಡಬಾರ್ದು ಅಂತ ಹೇಳ್ತಾರೆ ಮೊದಲನೇ ಸಲ. ಹಾಗಾಗಿ ಮಕ್ಕಳನ್ನ ಸಂತೋಷವಾಗಿ ಇಡ್ಲಿಕ್ಕೋಸ್ಕರ ಅವ್ರು ಕೇಳಿದ್ದನ್ನು ಕೊಡುದು ಸಹ ತಪ್ಪಲ್ವಾ?
0: ನನಗೆ ಈ ಸಂತೋಷ ಅಂತ ಹೇಳುವ ಕಾನ್ಸೆಪ್ಟ್ ಇದೆಯಲ್ಲ, ಅದು ಸಂತೋಷಕ್ಕಿಂತ ನೆಮ್ಮದಿ ಅಂತ ನಾವು ತಗೊಳ್ಬೇಕಾಗುತ್ತೆ. ಮಗುವಿಗೆ ನಾವು ನೆಮ್ಮದಿಯನ್ನ ಕೊಡಬಹುದಾ ಅಂತ. ಮಗು ಸಂತೋಷವಾಗಿರ್ಬೋದು, ಬೇಸರವೂ ಮಾಡ್ಕೊಳ್ಬಹುದು. ಈಗ ನೀವು ಹೇಳ್ದಾಗೆ ಮಗು ಒಂದು ಆಟಿಕೆಯನ್ನ ಕೇಳುತ್ತೆ, ನಾನು ಈ ತಿಂಗಳಲ್ಲಿ ಆಗ್ಲೇ ಅದಕ್ಕೆ ಮೂರ್ನಾಲ್ಕು ಆಟಿಕೆಗಳನ್ನು ತಂದು ಕೊಟ್ಟಿದ್ದೇನೆ ಮತ್ತು ಮಗುವಿಗೆ ಆಡೋದಕ್ಕೆ ಸಾಕಷ್ಟು ಆಟಿಕೆಗಳಿದೆ, ಈ ಹೊಸ ಆಟಿಕೆಯ ಅವಶ್ಯಕತೆ ಇಲ್ಲದೆ ಇದ್ರೂ ಮಗು ಕೇಳ್ತಾ ಇದೆ ಅಂತ. ಫಾರ್ ಎಕ್ಸಾಂಪಲ್, ಒಂದು 1.5 ವರ್ಷದ ಮಗು ಶಾಲೆಯಲ್ಲಿ ಒಂದು ಆಟಿಕೆಯನ್ನು ನೋಡುತ್ತೆ, ಮನೆಯಲ್ಲಿ ಅದು ಬೇಕು ಅಂತ ಅನ್ಸುತ್ತೆ, ಅಥವಾ ಪಕ್ಕದ ಮನೆಯವ್ರ ಹತ್ರ ಇದೆ ಅದು ತನಗೆ ಬೇಕು ಅಂತ ಅನ್ಸುತ್ತೆ. ಹಾಗೆ ಅನಿಸಿದಾಗ ಮಗುವಿಗೆ ನಾವು ತಿಳಿ ಹೇಳಬೇಕಾಗತ್ತೆ. ನಾವೇನು ಅನ್ಕೊಳ್ತೇವೆ ಅಂದರೆ ಮಕ್ಕಳಿಗೆ ಅರ್ಥ ಆಗೋದಿಲ್ಲ ಅಂತ. ಮಕ್ಕಳಿಗೆ ಅರ್ಥ ಆಗುತ್ತೋ ಇಲ್ವೋ ಅರ್ಥ ಮಾಡಿಸೋ ಪ್ರಯತ್ನವನ್ನು ನಾವು ಮಾಡಬೇಕು. ಬೈಯೋದು ಅಥವಾ ಹೊಡೆಯೋದು, ಇನ್ನು ತೆಗೆದುಕೊಡೋದಿಲ್ಲ ಅಂತ ಹೇಳೋದು ಬಹುಶಃ ಅದು ಒಂದು ಋಣಾತ್ಮಕವಾದ ಇಂಪ್ಯಾಕ್ಟನ್ನು ಮಗುವಿನ ಮೇಲೆ ಮಾಡುತ್ತೆ. ಅದರ ಬದಲು ಈ ತಿಂಗಳಲ್ಲಿ ಬೇಡ, ಮುಂದಿನ ತಿಂಗಳು ನೋಡುವ, ಈ ತಿಂಗಳಲ್ಲಿ ಇದ್ರ ಜೊತೆ ಆಟ ಆಡುವ ಅಂತ ಹೇಳಿ ಮಗುವನ್ನು ಡೈವರ್ಟ್ ಮಾಡಿ ಬೇರೆ ಆಟಿಕೆಯೊಟ್ಟಿಗೆ ಆಟ ಆಡಿಸಿದ್ರೆ ಬಹುಶಃ ಆ ಕ್ಷಣಕ್ಕೆ ಮಗುವಿಗೆ ಅದು ಮರ್ತು ಹೋಗ್ಬಿಡುತ್ತೆ.
1: ಅರ್ಥ ಆಗುವಾಗೆ ಹೇಳಬೇಕು.
0: ಮತ್ತೆ ಡೈವರ್ಟ್ ಮಾಡೋದು ಒಂದು ಒಳ್ಳೆಯ ಸ್ಟ್ರಾಟಜಿ. ಅದು ಕೂಡಲೇ ನೀವು ಮನಸ್ಸನ್ನು ಬೇರೆ ಕಡೆ ತಿರುಗಿಸ್ಬಿಟ್ರೆ ಆ ವಿಷಯವನ್ನು ಮಗು ಮರ್ತು ಬಿಡುತ್ತೆ. ನಮಗಾದ್ರೂ ಹಾಗೆ, ಇಷ್ಟು ದೊಡ್ಡವರಾದ್ರೂ ನಮಗೆ ಡೈವರ್ಟ್ ಮಾಡಿದ್ರೆ ನಮ್ಮ ಚಿಂತೆಗಳು ಮರ್ತೋಗುತ್ತಲ್ಲ, ಹಾಗೆ.
1: ಈಗ ಮೇಡಮ್, ಪ್ರಾಥಮಿಕ ಶಾಲಾ ಹಂತದಲ್ಲಿ ಈಗ ಮಕ್ಕಳ ವ್ಯಕ್ತಿತ್ವ ಅಭಿವೃದ್ಧಿಗೆ ಪೋಷಕರು ಹೇಗೆ ಸಹಾಯ ಮಾಡಬೇಕು ಅಂತ ಹೇಳ್ತೀರಾ?
0: ಈಗ ಶಾಲಾ ಹಂತ ಅಂತ ಬಂತು. ಶಾಲಾ ಹಂತ ಅಂತ ಬರುವಾಗ ಮಗು ಶಾಲೆಯಲ್ಲಿ ಜಾಸ್ತಿ ಸಮಯವನ್ನ ಕಳೆಯುತ್ತೆ, ಮನೆಯಲ್ಲಿ ಕಡಿಮೆ ಸಮಯವನ್ನ ಕಳೀತಾರೆ. ಮತ್ತೆ ಹಲವು ಒತ್ತಡಗಳಿರುವಂತಹ ಅಧ್ಯಾಪಕರೊಟ್ಟಿಗೆ ಜಾಸ್ತಿ ಸಮಯವನ್ನ ಕಳೀತಾರೆ. ನಾವೆಲ್ಲರೂ ಒಂದು ಕಾಲದಲ್ಲಿ ಅಧ್ಯಾಪಕರಾಗಿದ್ದರಿಂದ ನಮಗೆ ಅಧ್ಯಾಪಕರ ಒಂದು ಟೆನ್ಷನ್ ಕೂಡ ಗೊತ್ತಾಗುತ್ತೆ. ಯಾಕಂದ್ರೆ ಮಗುವಿನ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅದನ್ನು ಕೇಳುವ 10 ಜನರು ಇರ್ತಾರೆ. ತಂದೆ ತಾಯಿ ಕೇಳದೇ ಇದ್ರು ಶಾಲೆ ಕೇಳುತ್ತೆ, ಆಡಳಿತ ಮಂಡಳಿ ಕೇಳುತ್ತೆ, ಬೇರೆ ಬೇರೆಯವರು ಕೇಳ್ತಾರೆ. ನಮ್ಮ ಶಾಲೆಯನ್ನೇ ನಿರ್ಧರಿಸುವಂತ ಒಂದು ವಿಷಯ ಅದು. ಹಾಗಿರುವಾಗ ಅಧ್ಯಾಪಕರಿಗೊಂದು ಒತ್ತಡ ಇರುತ್ತೆ. ಆ ಒತ್ತಡ ಏನು ಅಂದರೆ ಮಗುವನ್ನು ಉತ್ತಮ ವಿದ್ಯಾರ್ಥಿಯಾಗಿ ಮಾಡುವಂಥದ್ದು ಅಂತ. ಉತ್ತಮ ವಿದ್ಯಾರ್ಥಿಯಾಗಿ ಮಾಡುವಂಥದ್ರಲ್ಲಿ ಬರೀ ಅಂಕಗಳು ಅಥವಾ ಪಾಸ್ ಫೇಲ್ ಅದಷ್ಟೇ ಅಲ್ಲ, ಮಗುವಿನ ಒಂದು ಸರ್ವತೋಮುಖ ಅಭಿವೃದ್ಧಿ ಅಂತ. ಕೆಲವು ಪೋಷಕರು ಏನು ಅಂದ್ಕೊಳ್ತಾರೆ ಅಂದರೆ ಶಾಲೆಗೆ ಹಾಕಿದ ಕೂಡಲೇ ಎಲ್ಲವೂ ಅಧ್ಯಾಪಕರ ರೆಸ್ಪಾನ್ಸಿಬಿಲಿಟಿ ಅಂತ ಅಂದ್ಕೊಳ್ತಾರೆ. ಆದರೆ ಪೋಷಕರಿಗೆ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಇದೆ ಅಥವಾ ಅದಕ್ಕಿಂತ ಜಾಸ್ತಿ ಇದೆ, ಯಾಕಂದರೆ ಅದು ಅವರ ಮಗು. ಶಾಲೆಯಲ್ಲಿ ಅದು ಸಮಾಜಕ್ಕೆ ಸೇರಿದ ಮಗು, ಆದರೆ ಮನೆಯಲ್ಲಿ ಅದು ಅವರದ್ದೇ ಮಗು. ಹಾಗಾಗಿ ಅವರ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಈಗ ಶಾಲೆಯಲ್ಲಿ ಏನಾಗುತ್ತೆ ಅಂತ ಹೇಳುವಾಗ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಇರ್ಬೋದು, ಅಥವಾ ಬೇಕು ಅನಿಸಿದಾಗ, ಈಗ ಮಗುವಲ್ಲಿ ಏನೋ ಒಂದು ಬದಲಾವಣೆ ಕಾಣುತ್ತೆ, ಯಾವುದೋ ಒಂದು ಸಬ್ಜೆಕ್ಟ್ ಬಗ್ಗೆ ಜಾಸ್ತಿ ಆಸಕ್ತಿ ತೋರಿಸುತ್ತೆ, ಇನ್ನೊಂದು ಸಬ್ಜೆಕ್ಟ್ನ ಬಗ್ಗೆ ನನಗೆ ಆಸಕ್ತಿ ಇಲ್ಲ ಅಂತ ಹೇಳುವಂಥದ್ದು, ಅಥವಾ ಇದು ನನ್ನ ಚಾಯ್ಸ್ ಅಲ್ಲ, ಇದು ಬೇಡ ಅಂತ ಹೇಳುವಂಥದ್ದು, ಅಥವಾ ನನಗೆ ಸ್ಪೋರ್ಟ್ಸ್ ಗ್ರೌಂಡಿಗೆ ಹೋಗ್ಲಿಕ್ಕೆ ಇಷ್ಟವೇ ಇಲ್ಲ ಅಂತ ಹೇಳೋದು, ಅಥವಾ ನಾನು ಆಟ ಮಾತ್ರ ಆಡ್ತೇನೆ, ಪಾಠ ಬೇಕಿಲ್ಲ ಅಂತ ಹೇಳುವಂಥದ್ದು, ಅದು ಮಗು ಒಂದು ರೀತಿಯಲ್ಲಿ ಜೀವನದ ಜೊತೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರುವಂಥ, ಪ್ರಯೋಗ ಮಾಡ್ತಾ ಇರುವಂಥ ಹಂತ ಆಗಿರುತ್ತೆ. ಅಲ್ಲಿ ಬಹುಶಃ ಪೋಷಕರು ಗಮನಿಸಿ ಮಗುವಿನ ಆಸಕ್ತಿಗಳನ್ನು ಗಮನಿಸ್ತಾ ಅದಕ್ಕೆ ಒಂಥರದ ಮಾರ್ಗದರ್ಶನವನ್ನು ನೀಡಬೇಕಾಗತ್ತೆ. ಹಾಗೆ ಮಾರ್ಗದರ್ಶನ ನೀಡುವ ಹಂತದಲ್ಲಿ ಬಹುಶಃ ಸಮಯ ಸಂದರ್ಭ ನೋಡಿಕೊಂಡು ಅಧ್ಯಾಪಕರ ಜೊತೆ ಅವರು ಚರ್ಚಿಸಲೂಬಹುದು. ಯಾಕಂತ ಹೇಳಿದರೆ ಅಧ್ಯಾಪಕರು ಒಂದು 30-40 ಮಕ್ಕಳೊಟ್ಟಿಗೆ ಆ ತರಗತಿಯಲ್ಲಿ ಆ ಮಗುವನ್ನು ನೋಡಿರ್ತಾರೆ, ಮತ್ತು ಅನುಭವಸ್ಥ ಅಧ್ಯಾಪಕರಾದರೆ 1000+ ಮಕ್ಕಳನ್ನು ಅವರು ನೋಡಿರ್ತಾರೆ. ಬಹುಶಃ ಅವ್ರ ಜೊತೆ ಚರ್ಚೆ ಮಾಡೋದ್ರಿಂದ ಪೋಷಕರಿಗೆ ಅದು ಸಹಾಯ ಆಗತ್ತೆ ಅಂತ. ಒಂದು ಮಗುವನ್ನು ಗಮನಿಸುವಂಥದ್ದು, ಮಗುವಿನ ಇಷ್ಟಾನಿಷ್ಟಗಳು ಏನು ಮತ್ತು ಯಾಕೆ ಅಂತ ನೋಡುವಂಥದ್ದು, ಮತ್ತು ಇನ್ನೊಂದು ಚರ್ಚೆ ಮಾಡುವಂಥದ್ದು. ಚರ್ಚೆ ಮಾಡಿ ಬಹುಶಃ ಒಂದು ನಿರ್ಧಾರವನ್ನು ತಗೊಳ್ಳುವಂಥದ್ದು. ಮತ್ತು ಪೋಷಕರಾಗಿ ನಾವು ನಮ್ಮ ನಿರ್ಧಾರಗಳನ್ನು ಮಕ್ಕಳ ಮೇಲೆ ಯಾವುದೇ ಹಂತದಲ್ಲಿ ಹೇರಬಾರದು ಅಂತ. ಈಗ ನಾವು ನೋಡ್ತಾ ಇರೋದು ಮಕ್ಕಳಿಗೆ ದೈಹಿಕ ಸಮಸ್ಯೆಗಳಿಗಿಂತ ಮಾನಸಿಕ ಸಮಸ್ಯೆಗಳು ಜಾಸ್ತಿ ಇದೆ. ಬಹುಶಃ ಭಾರತೀಯ ವ್ಯವಸ್ಥೆಯಲ್ಲಿ, ನಮ್ಮ ಒಂದು ಕುಟುಂಬ ವ್ಯವಸ್ಥೆಯಲ್ಲಿ, ಅಥವಾ ನಾವು ಮಕ್ಕಳನ್ನು ಬೆಳೆಸುವ ರೀತಿ ಅಂತ ಹೇಳಿ ನಮ್ಮನ್ನು ಬೆಳೆಸಿದಾರಲ್ಲ, ಮಕ್ಕಳನ್ನು ಹೀಗೆ ಬೆಳೆಸಬೇಕು ಅಂತ ಹೇಳಿ, ಅದರಲ್ಲಿ ನಾವು ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಒಂದು ಕಾಲದಲ್ಲಿ ಯಾವುದು ಅತ್ಯಂತ ಸೂಕ್ತ ಅಂತ ಅನಿಸಿತ್ತೋ ಅದು ಈಗಿನ ಕಾಲದಲ್ಲಿ ಅದು ಅಷ್ಟು ಸೂಕ್ತ ಆಗೋದಿಲ್ಲ, ಅದರಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಬೇಕಾಗತ್ತೆ ಅಂತ. ಸೊ ಪ್ರಾಥಮಿಕ ಹಂತದಲ್ಲಿ ಬಹುಶಃ ಮಕ್ಕಳನ್ನು ಗಮನಿಸಿ ಚರ್ಚಿಸಿ ಮಗುವಿಗೆ ಒಂದು ರೂಪುರೇಷೆಯನ್ನು ಹಾಕ್ಕೊಡೋದು, ಮತ್ತು ಕೆಲವು ಇಷ್ಟ ಇಲ್ಲದಿದ್ದರೂ ಕಲಿಬೇಕಾದಂಥ ಸಬ್ಜೆಕ್ಟ್ ಇದೆ, ಜೀವನವೂ ಹಾಗೆ,

0: ಇಲ್ಲದಿದ್ರೂ ಕೆಲವು ವಿಷಯಗಳನ್ನು ಒಪ್ಕೊಳ್ಬೇಕಾಗತ್ತೆ ಅಂತ ಹೇಳೋದನ್ನ ಕಲಿಸುವ ಹಂತ ಬಹುಶಃ ಆಗ್ಬೇಕಾಗತ್ತೆ ಅದು ಅಂತ ಅನ್ಸುತ್ತೆ.
1: ಮತ್ತೆ ಇನ್ನೊಂದು ವಿಷಯ ಏನ್ ಹೇಳಿದ್ರಿ, ಈಗ ಕೆಲವೊಮ್ಮೆ ಈಗ ನೀವು ಹೇಳಿದ್ರಿ, ಈಗ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಇರುವಾಗ ಕೆಲವೊಂದು ಪೋಷಕರು ಒಪ್ಲಿಕ್ಕೆ ರೆಡಿ ಇರುವುದಿಲ್ಲ, ನನ್ನ ಮಗು ಹಾಗೆ ಮಾಡ್ತದೆ. ಈಗ ನೀವು ಯಾವ್ದಾದ್ರು ನೆಗೆಟಿವ್ ಹೇಳಿದ್ರೆ ಅವರನ್ನ ಕನ್ವಿನ್ಸ್ ಹೇಗೆ ಮಾಡುದು, ಅವ್ರು ಒಪ್ಲಿಕ್ಕೆ ರೆಡಿ ಇರುವುದಿಲ್ಲ.
0: ಫಾರ್ ಎಕ್ಸಾಂಪಲ್, ಈಗ ನೀವು ಹೇಳ್ತಾ ಇರೋದು ನಿಮ್ಮ ಮಗು ಶಾಲೆಯಲ್ಲಿ ಕೂತ್ಕೊಂಡು ಸರಿಯಾಗಿ ಪಾಠ ಕೇಳಲಿಲ್ಲ ಅಥವಾ ಡಿಸಿಪ್ಲಿನ್ ಇಲ್ಲ, ಶಿಸ್ತಿಲ್ಲ. ಬಹುಶಃ ಎರಡು ರೀತಿಯಲ್ಲಿ ಮಾಡ್ಬೋದು. ಒಂದು, ನಾವು ಪೋಷಕರಿಗೆ ಅದನ್ನು ಹೇಳುವಾಗ ಆ ಮಗುವಲ್ಲಿ ಇರುವಂತಹ ಎಲ್ಲ ಒಳ್ಳೆಯ ಗುಣಗಳನ್ನು ಮೊದಲು ಹೇಳಬೇಕಾಗುತ್ತೆ. ಎಲ್ಲಾ ರೀತಿಯಲ್ಲೂ ನಿಮ್ಮ ಮಗ ತುಂಬಾ ಒಳ್ಳೆಯವನು, ಇದನ್ನು ಒಂದನ್ನು ತಿದ್ಕೊಂಡ್ಬಿಟ್ರೆ ಅವನು ಪರ್ಫೆಕ್ಟ್ ಆಗಿಬಿಡ್ತಾನೆ ಅಂತ. ಕೆಲವು ಪೋಷಕರು ಯಾವಾಗಲೂ ಡಿಫೆನ್ಸಿವ್ ಆಗೇ ಬರ್ತಾರೆ, ಅವರಿಗೆ ಗೊತ್ತಿರುತ್ತೆ ಮಗು ತುಂಟ ಅಂತ ಹೇಳಿ. ಅಲ್ಲಿಯೂ ಕೇಳೋದಕ್ಕೆ ಅದನ್ನು ಇಷ್ಟ ಇರೋದಿಲ್ಲ, ಮತ್ತೆ ಮಕ್ಕಳು ತುಂಟತನ ಮಾಡದೆ ಬೇರೆ ಯಾರು ಮಾಡೋದು ಅಂತ ಹೇಳೋದು. ಆದರೆ ಶಾಲೆ ಅಂತ ಹೇಳೋದು ಒಂದು ರೀತಿಯ ಶಿಸ್ತಿಗೆ ಒಳಪಡಿಸುವಂಥ ಕ್ರಮ ಕೂಡ, ಯಾಕಂದರೆ ಸಮಾಜದಲ್ಲಿಯೂ ನಮಗೆ ಶಿಸ್ತು ಬೇಕಾಗತ್ತೆ. ಅತಿಯಾದ ಶಿಸ್ತು ಅಲ್ಲದೇ ಇದ್ದರೂ ನಮ್ಮ ಜೀವನಕ್ಕೊಂದು ಶಿಸ್ತಿದ್ರೆ ನಮಗೆ ಸುಲಭ ಆಗುತ್ತೆ ಜೀವನ ಅಂತ ಹೇಳಿ, ಒಂದು ಒಳ್ಳೆ ಉದ್ದೇಶದಿಂದ ಮಾಡಿಕೊಂಡಿರುವಂಥ ಕ್ರಮ ಅದು. ಹಾಗಾಗಿ ಬಹುಶಃ ಅಧ್ಯಾಪಕರು ಹೇಳುವಾಗ ಮಗುವಿನ ಎಲ್ಲ ಪಾಸಿಟಿವ್ ಗುಣಗಳನ್ನು ಹೇಳಿ ಇದು ಒಂದು ತಿದ್ಕೊಂಡ್ಬಿಟ್ರೆ ನಿಮ್ಮ ಮಗನಷ್ಟು ಒಳ್ಳೆ ಹುಡುಗ ಯಾರು ಇಲ್ಲ ಕ್ಲಾಸಲ್ಲಿ ಅಂದ್ಬಿಟ್ರೆ ಅವ್ರು ಬಹುಶಃ ಸ್ವಲ್ಪ ತಣ್ಣಗಾಗ್ಬೋದು. ನೇರ ಅಟ್ಯಾಕ್ ಮಾಡೋಕ್ಕಿಂತ ಒಂದು ಸ್ವಲ್ಪ ಅದನ್ನು ರೇಷ್ಮೆ ವಸ್ತ್ರದಲ್ಲಿ ಸುತ್ತಿ ಅಂತಾರಲ್ಲ, ಹಾಗೆ ಮಾಡಬೇಕಾಗತ್ತೆ.
1: ಹೌದು ಮೇಡಮ್, ಈಗ ಒಂದು ಟೀನೇಜ್ ಹಂತ, ಇದು ಒಂದು ಪ್ರಮುಖ ಘಟ್ಟ ಅಂತ ಹೇಳಬಹುದು. ಈಗ ಇದರಲ್ಲಿ ಪೋಷಕರ ಪಾತ್ರ ಹೇಗೆ, ಯಾವ ರೀತಿ ಅವರು ಸಂವಹನ ಹೊಂದಿರಬೇಕು ಅಂತ?
0: ನೀವು ಹೇಳಿದಾಗೆ ಸಂವಹನ ಅಂತ ಹೇಳೋದು ಬಹಳ ಮುಖ್ಯ ಆಗುತ್ತೆ. ನೀವು ಅದನ್ನು ಮೊದಲೇ ಪಾಯಿಂಟ್ ಔಟ್ ಮಾಡಿದ್ದು ನನಗೆ ಬಹಳ ಸುಲಭ ಆಯಿತು. ಯಾಕಂದರೆ ಆ ಹಂತ ಪೋಷಕರಿಗೂ ಕಷ್ಟ, ಆದರೆ ಪೋಷಕರು ಆಗ ಏನನ್ನ ನೆನಪಿಸ್ಕೊಳ್ಬೇಕು ಅಂದರೆ, ನಾನು ಕೂಡ ಈ ಘಟ್ಟವನ್ನು ದಾಟಿ ಬಂದಿದ್ದೇನೆ, ನಾನು ಈ ಘಟ್ಟದಲ್ಲಿ ಏನೆಲ್ಲ ಅನುಭವಿಸಿದೆ, ನನ್ನನ್ನು ನನ್ನ ಪೋಷಕರು ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡ್ರು, ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಳ್ಳಿಲ್ಲ, ಅಲ್ಲಿ ಏನು ತಪ್ಪಾಯಿತು, ಅಲ್ಲಿ ಏನು ಸರಿಯಾಯಿತು, ನನ್ನ ಪೋಷಕರು ಹೀಗೆ ಮಾಡಿದ್ರಿಂದ ನಾನು ಹೀಗಾದೆ, ನಾನು ಹೀಗೆ ಮಾಡದೇ ಇದ್ದದ್ರಿಂದ ನಾನು ಹೀಗಾದೆ ಅನ್ನೋ ಪ್ರಶ್ನೆಗಳನ್ನು ನಾವು ಪೋಷಕರಾಗಿ ನಾವು ಹಾಕ್ಕೊಳ್ಬೇಕಾಗತ್ತೆ. ಹಾಗೆ ಹಾಕಿಕೊಂಡ ನಂತರ ಮಗುವಿನ ಜೊತೆ, ಈಗ ಮಗು ಅಂದರೂ ಮಗನಿಗೆ ಮಗಳಿಗೆ ಸಿಟ್ಟು ಬರುವಂಥ ವಯಸ್ಸು ಅದು, ಆಗ ಸಂವಹನವನ್ನು ಇಟ್ಕೊಳ್ಬೇಕಾಗತ್ತೆ. ಯಾವುದಕ್ಕೂ ಕೂಡ ನಾವು ಜಡ್ಜ್ಮೆಂಟಲ್ ಆಗಿ ಇರಬಾರ್ದು, ಒಂದು ತೀರ್ಮಾನಯುಕ್ತವಾಗಿ ಮಕ್ಕಳ ಹತ್ರ ಮಾತಾಡಬಾರ್ದು, ಯಾರ ಹತ್ರವೂ ಮಾತಾಡಬಾರ್ದು. ಅದರಲ್ಲಿಯೂ ಮಕ್ಕಳನ್ನ ನಮ್ಮ ಸ್ನೇಹಿತರಾಗಿ ಕಾಣಬೇಕು ಅಂತ ಇದ್ರೆ, ಈಗ ಹದಿಹರೆಯಕ್ಕೆ ಬರುವ ಒಬ್ಬ ಹುಡುಗನ ಎಕ್ಸಾಂಪಲ್ ತಗೊಳ್ಳೋಣ. ಅವನೊಂದು ಒಂದ್ ದಿವಸ ಅವನೊಂದು ಸಿಗರೇಟ್ ಸೇದಿ ಬರ್ತಾನೆ ಅಂತ ಇಟ್ಕೊಳ್ಳಿ, ಒಂದು 13-14 ವರ್ಷ, ಟೂ ಅರ್ಲಿ, ಆದ್ರೂ ಅವನೊಂದು ಸಿಗರೇಟ್ ಸೇದಿ ಬರ್ತಾನೆ, ನಮಗದು ಗೊತ್ತಿದೆ ಅವ್ನು ಸಿಗರೇಟ್ ಸೇದಿ ಬಂದಿದ್ದಾನೆ ಅಂತ. ನೇರವಾಗಿ ನೀನು ಯಾಕೆ ಸಿಗರೇಟ್ ಸೇದಿ ಬಂದೆ, ನೀನು ಮಾಡ್ತಾ ಇರೋದು ತಪ್ಪು, ನನ್ನ ದುಡ್ಡಲ್ಲಿ ಹಾಗೆ ಮಾಡ್ತೀಯಾ, ಹೀಗೆ ಮಾಡ್ತೀಯಾ, ಆರೋಗ್ಯ ಏನಾಗುತ್ತೆ ಅಂತೆಲ್ಲ ನಮ್ಮ ಟೆನ್ಷನನ್ನು ಅವನ ಮೇಲೆ ಹಾಕಿಬಿಟ್ರೆ ಅವನು ಮುಚ್ಚಿಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಮಾರನೇ ದಿವಸದಿಂದ ನಮ್ಮ ಹತ್ರ ಏನು ಹಂಚ್ಕೊಳ್ಳೋದಿಲ್ಲ, ಎಲ್ಲಿ ಹೋಗಿದ್ದೆ, ಹೇಗನ್ನಿಸ್ತು, ಸಿಗರೇಟ್ ಸೇದಿದಾಗ ಫಸ್ಟ್ ಟೈಮ್ ಏನು ಅನ್ನಿಸ್ತು, ನಿನ್ನ ಅನುಭವ ಏನು, ಪೂರ್ತಿ ಕೇಳಿ ಆನಂತರ ಅವನಿಗೆ ತಿಳುವಳಿಕೆಯನ್ನು ಕೊಡಬೇಕಾಗತ್ತೆ. ಅದರಿಂದ ಲಂಗ್ಸ್ಗೆ ಏನಾಗುತ್ತೆ ಅಂತ ನನಗಿಂತ ಜಾಸ್ತಿ ನಿನಗೆ ಗೊತ್ತಿದೆ, ಗೊತ್ತಿದ್ದು ಯಾಕೆ ಮಾಡಬೇಕು ಅಂತ ಅನ್ನಿಸ್ತು, ಬಹುಶಃ ಇದು ಹದಿಹರಿಯದ ಒಂದು ಸಮಸ್ಯೆ ಅಂತ ನಿನಗೆ ಅನ್ಸಲ್ವಾ, ಅವರ ಬಾಯಿಂದವೇ ಅವರು ಮಾಡ್ತಾ ಇರೋದು ಸರಿಯಲ್ಲ ಅಂತ ಮನದಟ್ಟು ಮಾಡುವಂಥದ್ದು ನಮ್ಮ ಪ್ರಕ್ರಿಯೆ ಆಗಬೇಕು. ಮತ್ತು ಅಲ್ಲಿ ಪ್ರೀತಿ ಇರಬೇಕು, ಪ್ರೀತಿಯಿಂದ ಹೇಳಿದ್ದನ್ನು ಬಹುಶಃ ಮಕ್ಕಳು ಮನಸ್ಸಿಗೆ ತಗೊಳ್ತಾರೆ. ಅವರಿಗೆ ಪಿಯರ್ ಪ್ರೆಷರ್ ತುಂಬ ಇರುತ್ತೆ, 10 ಜನರ ಮಧ್ಯೆ ನಾನು ಒಬ್ಬ ಅಂತ ಹೇಳಿಸ್ಕೊಳ್ಬೇಕು ಅನ್ನುವ ಒಂದು ಅಸ್ಮಿತೆಯ ಹುಡುಕಾಟ ಶುರುವಾಗಿರುತ್ತೆ. ಅದನ್ನು ನಾವು ಬಹುಶಃ ಅರ್ಥ ಮಾಡಿಕೊಂಡು ನೀನು ಹೀಗೆ ಮಾಡ್ತಾ ಇರೋದಕ್ಕೆ ಅದು ಕಾರಣ ಅಂತ ಹೇಳೋದನ್ನು ಅವರಿಗೆ ತಿಳಿಸಿ ಹೇಳಬೇಕು.
1: ಒಳ್ಳೆ ಉತ್ತರ ಮೇಡಮ್. ಈಗ ತಂತ್ರಜ್ಞಾನ ಮತ್ತು ಮೊಬೈಲ್ ಯುಗ, ಈಗ ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು ಅಂತ.
0: ಹೌದು, ಇತ್ತೀಚೆಗಷ್ಟೇ ಸರ್ಕಾರ ಕೂಡ ಏನಾದರೂ ಒಂದು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒಂದು ಪಾಲಿಸಿ ಮ್ಯಾಟರನ್ನು ತರೋದಕ್ಕೆ ತುಂಬ ಚರ್ಚೆ ಮಾಡಿದಾಗ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳು ಬಂತು. ನನಗೆ ಅನಿಸೋದು ಒಂದು ಹಂತದಲ್ಲಿ, ಬಹುಶಃ ಪ್ಯಾಂಡಮಿಕ್ ಬಂದ ಹಂತದಲ್ಲಿ,
1: ಹೌದು,
0: ಎಲ್ಲರ ಕೈಗೆ ಮೊಬೈಲ್ ಅನ್ನು ನಾವು ಕೊಟ್ಟ ಆಗ್ಬಿಡ್ತು.
1: ಹೌದು,
0: ಕೊಟ್ಟಾದ್ಮೇಲೆ ಈಗ ಅದನ್ನು ಹಿಂತಿರುಗಿ ಪಡ್ಕೊಳ್ಳೋದು ಹೇಗೆ
1: ಅಲ್ಲಿಂದಲೇ ಜಾಸ್ತಿ.
0: ಹೌದು, ಈಗ ಕೇಳ್ತಾರೆ, ಮಕ್ಕಳೇ ಕೇಳ್ತಾರೆ, ನೀವು 2020 ಕೊಟ್ಟದ್ದನ್ನು 26 ಯಾಕೆ ವಾಪಸ್ ತಗೊಳ್ತಾ ಇದ್ದೀರಾ, ಅಣ್ಣ ಹಿಡ್ಕೊಳ್ಬೋದಿತ್ತು, ನಾನು ಯಾಕೆ ಹಿಡ್ಕೊಳ್ಬಾರ್ದು. ಅದು ಅವ್ರು ಕೇಳೋ ಪ್ರಶ್ನೆಗೆ ನಾವು ಲಾಜಿಕಲಿ ಏನಂತ ಉತ್ತರ ಕೊಡ್ತೇವೆ, ಅಣ್ಣ ತಗೊಂಡೇನು ಹಾಳಾಗ್ಲಿಲ್ಲ, ಅವ್ನು ಚೆನ್ನಾಗಿ ಓದ್ತಾ ಇದ್ದಾನೆ, ನಾನು ಯಾಕೆ ತಗೊಳ್ಬಾರ್ದು. ತಗೊಳ್ಳೋದು ತಪ್ಪಲ್ಲ ನನ್ನ ಪ್ರಕಾರ, ಆದರೆ ಸುಮಾರು ಸಿಸ್ಟಮ್ ಇದೆ ಅದರಲ್ಲಿ, ಕೆಲವನ್ನ ಲಾಕ್ ಮಾಡ್ಬೋದು, ಕೆಲವನ್ನ ಎಜುಕೇಟ್ ಮಾಡ್ಬೋದು. ಎಲ್ಲದಕ್ಕಿಂತ ಜಾಸ್ತಿ ನಾವು ಅಪ್ಪ ಅಮ್ಮಂದರು ಮಕ್ಕಳ ಎದುರು ಮೊಬೈಲನ್ನು ಯಾಕೆ ಉಪಯೋಗಿಸ್ತೇವೆ ಅಂತ, ಅದನ್ನೇ ಮಕ್ಕಳು ಮಾಡ್ತಾರೆ. ಅದಕ್ಕಿಂತ ಒಂದು ಹಂತ ಅವರು ಮುಂದೆ ಹೋಗ್ತಾರೆ ಅಂದರೆ, ತಪ್ಪು ಮಕ್ಕಳಲ್ಲಿ ಇಲ್ಲ, ತಪ್ಪು ನಮ್ಮಲ್ಲಿ ಇದೆ. ನಾವು ನಮ್ಮನ್ನು ತಿದ್ಕೊಂಡ್ಬಿಟ್ರೆ ಆಟೋಮ್ಯಾಟಿಕ್ ಆಗಿ ಮಕ್ಕಳಿಗೆ ಅದಷ್ಟು ಬೇಕು ಅಂತ ಅನ್ಸಲ್ಲ, ಬೇಡ ಅಂತ ಅನ್ಸುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ತಂತ್ರಜ್ಞಾನವೇ ನಮ್ಮನ್ನ ಆಳ್ತಾ ಇರುವಂತಹ, ಶಾಲೆಯಲ್ಲಿ ಪ್ರಾಜೆಕ್ಟ್ ಮಾಡ್ಕೊಂಡು ಬಾ ಅಂತ ಹೇಳಿದ್ರೆ ಮಗು ಅದನ್ನು ಉಪಯೋಗಿಸಿ

0: ಉಪಯೋಗಿಸ್ತಾನೆ, ಯಾಕೆ ಉಪಯೋಗಿಸಬಾರ್ದು, ಮತ್ತು ಅದನ್ನು ಧನಾತ್ಮಕವಾಗಿ ಉಪಯೋಗಿಸ್ತಾರೆ. ಮಕ್ಕಳನ್ನು ಬಹುಶಃ ನಾವು ಎಜುಕೇಟ್ ಮಾಡಬೇಕಿರೋದು ಪ್ರತಿಯೊಂದನ್ನು ಧನಾತ್ಮಕವಾಗಿ ಉಪಯೋಗಿಸೋದು ಹೇಗೆ ಅಂತ. ಈಗ ನಾವು ಮೊಬೈಲ್ ಬಗ್ಗೆ ಹೇಳ್ತೇವೆ. ಈಗ ನನ್ನ ಮಗ ಬೆಳೀತಾ ಇದ್ದಂಥ ಸಂದರ್ಭದಲ್ಲಿ, ಅವನು ಟೀನೇಜರ್ ಆಗಿದ್ದಂಥ ಸಂದರ್ಭದಲ್ಲಿ ಅಥವಾ ಅವನು ಇಂಜಿನಿಯರಿಂಗ್ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಟಿವಿಯ ಹುಚ್ಚು ಮಕ್ಕಳಿಗೆ ತುಂಬ ಇತ್ತು. ಟಿವಿಯಲ್ಲಿ ಬರುವಂಥ ಬೇರೆ ಬೇರೆ ಚಾನೆಲ್ಗಳನ್ನು ನೋಡುವಂಥದ್ದು. ನಾವು ಯಾವಾಗ ಆ್ಯನಿಮಲ್ ಪ್ಲಾನೆಟ್ ಡಿಸ್ಕವರಿ ಚಾನೆಲ್ ನೋಡ್ತಿದ್ವೋ ಅವನಿಗೆ ಅದು ಮಾತ್ರ ನೋಡಬೇಕಾಗಿರೋದು ಅಂತ ಅವನ ಮನಸ್ಸಿಗೆ ಬರೋಕ್ಕೆ ಶುರುವಾಯಿತು. ಆಮೇಲೆ ನಾವು ಬೇರೆ ಏನಾದರೂ ಹಾಕಿದರೆ ಏನು ಅರದ್ದಿ ನೋಡ್ತಾ ಇದೆಯಾ ನೀನು ಇವತ್ತು ಅಂತ ಹೇಳ್ತಾ ಇದ್ದ. ಅಂದರೆ ನಮ್ಮನ್ನು ತಿದ್ದುವಷ್ಟು ಅವನಿಗೆ ಅದು ಮನಸ್ಸಿಗೆ ಹೋಗ್ಬಿಡ್ತು. ಬಹುಶಃ ನಾವು ಒಳ್ಳೆ ಒಳ್ಳೆ ವಿಷಯಗಳಿಗೆ ಮಕ್ಕಳನ್ನು ಬಹುಶಃ ತಳ್ಳುತ್ತಾ ಇದ್ರೆ ಅವರು ನಮ್ಮನ್ನು ಮತ್ತೆ ಒಳ್ಳೆಯದಕ್ಕೆ ತಳ್ತಾರೆ, ಮತ್ತೆ ಅದೊಂದು ಪರಸ್ಪರ ಸಂಬಂಧ ಆಗಿ ಹೋಗ್ಬಿಡುತ್ತೆ. ಯಾರು ಯಾರಿಂದ ಕಲಿಯೋದು ಅಂತ ಮಕ್ಕಳಿಂದ ನಾವು ಕಲಿಯೋ ಸ್ಥಿತಿಯೂ ಬರುತ್ತೆ, ಮತ್ತು ಅದು ಒಳ್ಳೆಯ ಸ್ಥಿತಿ. ಸೊ ನನಗನ್ಸುತ್ತೆ ಮೊಬೈಲ್ ಬಗ್ಗೆ, ತಂತ್ರಜ್ಞಾನದ ಬಗ್ಗೆ ಮೊದಲು ಪೋಷಕರಿಗೆ ಎಜುಕೇಷನ್ ಬೇಕು, ಮತ್ತು ಪೋಷಕರಿಗೆ ತಾಳ್ಮೆ ಬೇಕು. ನಮಗೆ ಸುಸ್ತಾಯಿತು ಅಂದರೆ ನಾವೇ ಮೊಬೈಲನ್ನು ಹಿಡ್ಕೊಳ್ತೇವೆ, ಆಗ ಮಕ್ಕಳು ಹಿಡ್ಕೊಳ್ಬಾರ್ದು ಅಂತ ಹೇಗೆ ಹೇಳುವ ನೈತಿಕ ಒಂದು ಪ್ರಜ್ಞೆ ನಮ್ಮಲ್ಲಿ.
1: ಅಲ್ಲ, ಈಗಿನ ಮಕ್ಕಳು ಕ್ವಶನ್ಸ್ ಮಾಡ್ತಾರೆ, ನೀನು ನೋಡಲ್ವಾ ಮೊಬೈಲ್, ನಾವು ನೋಡೋದಕ್ಕೆ ಯಾಕೆ ಬೈತೀಯ ಅಂತೇಳಿ. ಹೌದು, ಹಾಗಾಗಿ ಪೋಷಕರು
0: ಈಗ ನಾನೇನಾದರೂ ಅದನ್ನ ಒಳ್ಳೆಯ ವಿಷಯಕ್ಕೆ ನೋಡ್ತಾ ಇದ್ದೆ, ನೋಡು ನಾನು ಇದನ್ನು ನೋಡ್ತಾ ಇದ್ದೆ, ನೀನು ಯಾವುದಕ್ಕೆ ನೋಡ್ತೀಯ, ಹಾಗಾದರೆ ನೀನು ಇದನ್ನೇ ನೋಡಿದರೆ ನಾನು ಇಡೀ ದಿವಸ ನಿನಗೆ ಮೊಬೈಲ್ ಕೊಡ್ತೇನೆ ಅಂತ ಹೇಳ್ಬೋದು. ಇಲ್ಲ, ನಾನು ಯಾವಾಗಲೂ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಸ್ಟೇಟಸಲ್ಲೇ ಇದ್ದರೆ
1: ಮಕ್ಕಳು ಸಹ ಅದರಲ್ಲೇ
0: ಇರ್ತಾರೆ, ಮತ್ತು ನನಗೆ ಸರಿ ಅನಿಸಿದ್ದು ಅವರಿಗೆ ಯಾಕೆ ತಪ್ಪಾಗಬೇಕು, ನನಗೆ ಸರಿ ಅನಿಸಿದ್ದು ಅವರಿಗೂ ನಾನು ಒಪ್ಕೊಳ್ಬೇಕಲ್ಲ ಅವರದ್ದು ಸರಿ ಅಂತ.
1: ಅದಕ್ಕೆ ಹಿರಿಯರು ಹೇಳಿದ್ದು ನೋಡಿ ಕಲಿತಾರೆ.
0: ಹೌದು ಹೌದು, ಮನೆಯ ವಾತಾವರಣ ಮುಖ್ಯ ಆಗುತ್ತೆ, ಯಾವಾಗಲೂ ಮನೆಯ ವಾತಾವರಣ ಮುಖ್ಯ ಆಗುತ್ತೆ.
1: ಈಗ ಮೇಡಮ್, ಶಿಸ್ತು ಮತ್ತು ಸ್ವಾತಂತ್ರ್ಯ ಇದು ಎರಡನ್ಸ ಸಮತೋಲನ ಮಾಡಿ ಹೇಗೆ ಬೆಳೆಸಬೇಕು ಮಕ್ಕಳನ್ನ?
0: ಬಹುಶಃ ಇದು ಬಹಳ ಕಷ್ಟದ ವಿಷಯ, ಎಲ್ಲ ಪೋಷಕರಿಗೆ ಕಷ್ಟದ ವಿಷಯ. ಬಟ್ ಅದನ್ನು ಸುಲಭ ಮಾಡ್ಕೊಳ್ಳೋದು ಹೇಗೆ ಅಂತ. ಶಿಸ್ತು ಅಂದರೆ ಏನು ಅಂತ, ಶಿಸ್ತು ಅಂತ ಹೇಳಿದರೆ ಒಂದಷ್ಟು ನಿಯಮಗಳ ಅಡಿ ಮಕ್ಕಳು ಬೆಳಿಬೇಕು ಅಂತ ಹೇಳುವಂಥದ್ದು. ನಾನು ವೈಯಕ್ತಿಕವಾಗಿ ನಿಯಮಗಳ ಬಗ್ಗೆ ನಂಬಿಕೆ ಇಲ್ಲದವಳು. ಸ್ವತಂತ್ರವಾಗಿ ಬೆಳೆದರೆ ಮಕ್ಕಳು ಅವರ ವ್ಯಕ್ತಿತ್ವ ವಿಕಸನ ಆಗುತ್ತೆ ಅಂತ. ಸ್ವತಂತ್ರವಾಗಿ ಬೆಳೆಸೋದಕ್ಕೆ ನಾವು ಯಾಕೆ ಭಯ ಪಡ್ತೇವೆ ಅಂದರೆ, ಮಕ್ಕಳು ಸಂಪೂರ್ಣವಾಗಿ ನಮ್ಮ ಕೈಯಲ್ಲಿ ಇಲ್ಲ, ಅವರು ಬೇರೆ ಬೇರೆ ಶಕ್ತಿಗಳ ಕೈಯಲ್ಲಿ ಇದ್ದಾರೆ, ಮತ್ತು ಮುಗ್ಧರಿರ್ತಾರೆ, ಬೇರೆ ಬೇರೆ ಶಕ್ತಿಗಳು ಅವರನ್ನು ಉಪಯೋಗಿಸ್ಕೊಳ್ಳಬಹುದು. ಅದಕ್ಕೋಸ್ಕರ ಒಂದು ನಿಯಮಗಳ ಅಡಿಯಲ್ಲಿ ಬೆಳೆಸಿದರೆ ಒಂದು ಸುರಕ್ಷಿತ ವಾತಾವರಣದಲ್ಲಿ ಅವರಿರ್ತಾರೆ, ಮತ್ತು ಅವರು ಬೇರೆಯವರ ಮುಷ್ಟಿಯೊಳಗೆ ಹೋಗೋದಿಲ್ಲ ಅಂತ ಹೇಳುವ ಭಯದಿಂದ ನಾವು ಅವರನ್ನು ಒಂದು ಶಿಸ್ತಿನ ಒಳಗೆ ಬೆಳೆಸೋದಕ್ಕೆ ಇಷ್ಟಪಡ್ತೇವೆ.
1: ಆದರೂ ಕೆಲವು ಮಕ್ಕಳಿಗೆ ಈ ಶಿಸ್ತೆಲ್ಲ ಇಷ್ಟವೇ ಆಗೋಲ್ಲ.
0: ಶಿಸ್ತು ಬಹುಶಃ ನನಗೂ ಇಷ್ಟ ಆಗಲಿಕ್ಕಿಲ್ಲ, ನಿಮಗೂ ಇಷ್ಟ ಆಗಲಿಕ್ಕಿಲ್ಲ, ಶಿಸ್ತು ಯಾರಿಗೂ ಇಷ್ಟ ಆಗೋದಿಲ್ಲ. ಯಾಕಂದರೆ ಮನುಷ್ಯ ಹುಟ್ಟುವಾಗಲೇ ಸ್ವತಂತ್ರ, ಅವನು ಸ್ವತಂತ್ರವನ್ನೇ ಬಯಸುವವನು. ಬಾಂಡ್ ಅಂತ ಹೇಳೋದು ಬಹುಶಃ ಯಾರಿಗೂ ಬೇಕಿಲ್ಲ. ಆದರೆ ನಾವು ಅದೇ ನಾನು ಮೊದಲಿಂದ ಹೇಳ್ತಾ ಇರುವ ಹಾಗೆ ಮಕ್ಕಳೊಟ್ಟಿಗೆ ನಾವು ಸಂವಹನವನ್ನು ಹೇಗೆ ನಡೆಸ್ತೇವೆ ಅಂತ ಹೇಳುವಂಥದ್ದು. ಮಕ್ಕಳಿಗೆ ಅದು ಶಿಸ್ತು ಅಂತವೇ ಅನ್ನಿಸ್ಬಾರ್ದು, ಆ ರೀತಿಯಲ್ಲಿ ಅದು ಶಿಸ್ತು ಇರಬೇಕು, ಶಿಸ್ತು ಅಂತ ಅನ್ನಿಸ್ಬಾರ್ದು. ಇದು ನಿನಗೆ ನಾನು ಹೇರ್ತಾ ಇರುವ ನಿಯಮ ಅಲ್ಲ ಅಂತ. ನೀನು 6 ಗಂಟೆಗೆ ಒಳಗೆ ಮನೆಗೆ ಬರಬೇಕು ಅಂತ ಹೇಳೋ ಬದಲು 6 ಗಂಟೆ ಮೇಲೆ ಮನೆಗೆ ಬಂದರೆ ಸುಮಾರು ಕಷ್ಟ ಇದೆ ಅಲ್ವಾ ಅಂತ ಹೇಳ್ಬೋದು. ರಸ್ತೆಯಲ್ಲಿ ದೀಪಗಳಿಲ್ಲದೇ ಇರಬಹುದಲ್ವಾ, ಈಗ ಚಿರತೆಗಳು ಬೇರೆ ಮಂಗಳೂರಲ್ಲಿ ಓಡಾಡ್ತಾ ಇದೆ ಅಲ್ವಾ. 6 ಗಂಟೆ ನಂತರ ಆಗೋ ಅಪಾಯಗಳನ್ನೆಲ್ಲ ಹೇಳ್ಬೋದು. 6 ಗಂಟೆ ಒಳಗೆ ಮನೆಗೆ ಬಾ ಅಂತ ನೇರವಾಗಿ ಹೇಳೋ ಬದಲು ಶಿಸ್ತಿಗೆ ಒಳಪಡಿಸಬೇಕಾಗತ್ತೆ, ಯಾಕಂದ್ರೆ ಅವರನ್ನು ಅಪಾಯದಿಂದ ತಡೆಯೋದಕ್ಕೋಸ್ಕರ. ಆದರೆ ಯಾವುದೇ ನಿಯಮವನ್ನು ಹೇರುವಾಗ ಅದು ಅವಶ್ಯಕತೆ ಇದೆಯಾ ಅಂತ ಹೇಳಿ ನಾವು ಯೋಚನೆ ಮಾಡಬೇಕಾಗುತ್ತೆ. ಈಗ ಮಕ್ಕಳಲ್ಲಿ ಶಿಸ್ತಲ್ಲಿ ಬೆಳೆಸುವಾಗ ಹೆಚ್ಚಾಗಿ ಏನು ಬರುತ್ತೆ ಅಂತ ಹೇಳಿದರೆ, ನಾನು ಪಾರ್ಟಿಗೆ ಹೋಗ್ತೇನೆ ಅಂತ, ಬರ್ಡೇ ಪಾರ್ಟಿ ಇದೆ ನನ್ನ ಫ್ರೆಂಡು ಅಲ್ಲಿಗೆ ಹೋಗ್ತೇನೆ. ಹೆಚ್ಚಿನ ಪೇರೆಂಟ್ಸ್ ಬೇಡ ಅಂದ್ಬಿಡ್ತಾರೆ ಅಲ್ಲಿ ಏನಾಗುತ್ತೋ ಅಂತ ಹೇಳಿ. ಇನ್ನು ಕೆಲವರು ನಾನು ಬರಲ್ಲ ಅಂತ ಹೇಳ್ತಾರೆ, ಅದು ಅದಕ್ಕಿಂತ ಹಿಂಸೆ ಮಕ್ಕಳಿಗೆ. ಅವರ ಸ್ವತಂತ್ರದ ಸಂಪೂರ್ಣ ಹರಣ ಪೇರೆಂಟ್ಸ್ ಬಂದು ಹೊರಗಡೆ ಕೂತ್ಕೊಂಡಿದ್ದೆ, ಹೋಗಕ್ಕೆ ಬಿಡಬೇಕಾಗತ್ತೆ. ನಾವು ಹೋಗಿ ಬಂದ ಮೇಲೆ ಮಕ್ಕಳಲ್ಲಾದ ಬದಲಾವಣೆಯನ್ನು ನಾವು ಗಮನಿಸಬೇಕಾಗತ್ತೆ, ಮತ್ತು ಅದನ್ನು ಬಹಳ ಸೂಕ್ಷ್ಮವಾಗಿ ಅವರ ಮನಸ್ಸಲ್ಲಿ ಏನು ನಡೀತಾ ಇದೆ, ಅಲ್ಲಿ ಏನಾಯಿತು ಅಂತ ಹೇಳಿ ನಾವು ತಿಳ್ಕೊಳ್ಬೇಕಾಗತ್ತೆ. ಏನಾದರೂ ಮುಚ್ಚಿಡ್ತಾರಾ ಅಂತ ಹೇಳಿ ತಿಳ್ಕೊಳ್ಬೇಕಾಗತ್ತೆ. ಪೇರೆಂಟ್ಸ್ ಒಬ್ರಿಗೊಬ್ರು ಕಮ್ಯುನಿಕೇಟ್ ಮಾಡ್ಕೊಳ್ಬೇಕಾಗತ್ತೆ ಏನಾಗ್ತಾ ಇದೆ ಅಂತ. ಅದು ಈಗ ತುಂಬ ಕಡಿಮೆ ಆಗ್ತಾ ಇದೆ. ನಾನು ನನ್ನ ಮಕ್ಕಳು ಅಂತ ಬೇರೆ ನಮ್ಮ ಊರಿಗೆ ಅವರೊಟ್ಟಿಗೆ ಮಾತಾಡೋದು ಕಡಿಮೆ ಆಗುತ್ತೆ, ತಾಯಂದರು ಮಾತಾಡೋದು ಕಡಿಮೆ ಆಗುತ್ತೆ, ತಂದೆಯಂದ್ರಂತೂ ಮಾತಾಡೋದಿಲ್ಲ ಅನ್ಸುತ್ತೆ. ಬರೀ ಅವರ ಮಕ್ಕಳ ಅಚೀವ್ಮೆಂಟ್ಸ್ ಬಗ್ಗೆ ಮಾತಾಡೋದು ಬಿಟ್ಟರೆ ಸಮಸ್ಯೆಗಳ ಬಗ್ಗೆ ನಾವು ಕಡಿಮೆ ಮಾತಾಡ್ತೀವಿ. ಈಗ ಮಕ್ಕಳು ಸಮುದಾಯಕ್ಕೆ ಸೇರಿದವರು, ನಮಗೆ ಸೇರಿದವರಲ್ಲ. ಬಹುಶಃ ಆ ರೀತಿಯ ಚರ್ಚೆಗಳು ಶಿಸ್ತನ್ನು ಎಲ್ಲಿಗೆ ನಿಲ್ಲಿಸಬೇಕು ಮತ್ತು ಸ್ವಾತಂತ್ರ್ಯವನ್ನು ಎಲ್ಲಿಗೆ ಕೊಡಬೇಕು ಅಂತ ಹೇಳೋದ್ರಲ್ಲಿ ನಮಗೆ ಸಹಾಯ ಮಾಡಬಹುದು.
1: ಈಗ ಕೆಲವು ಮಕ್ಕಳು ಏನು ಹೇಳಿದರೆ ಎಲ್ಲ ಹಂಚ್ಕೊಳ್ತಾರೆ. ಈಗ ಶಾಲೆಯಲ್ಲಿ ಏನೆಲ್ಲ ಆಯಿತು ಅದನ್ನೆಲ್ಲ ತಾಯಂದಿರೊಂದಿಗೆ ಹಂಚ್ಕೊಳ್ತಾರೆ, ಕೆಲವು ಮಕ್ಕಳು ಹಂಚ್ಕೊಳ್ಳೋದಿಲ್ಲ. ಅಂತ ಮಕ್ಕಳಿಗೆ ಅಂದ್ರೆ ನೀವು ಹೇಳುದು ಪೇರೆಂಟ್ಸೇ ಸ್ವಲ್ಪ ಮಾತಾಡಿ ತಿಳ್ಕೊಳ್ಬೇಕು ಅಂತ.
0: ಹೌದು ಹೌದು, ಅಂದ್ರೆ ನಾವು ಆ ಸ್ಪೇಸ್

0: ಮಾತ್ರ ಅವ್ರು ಮಾತಾಡ್ತಾರೆ. ನಾವು ಯಾವಾಗ ಅವರನ್ನ ಜಡ್ಜ್ಮೆಂಟಲ್ ಆಗಿ ನೋಡ್ತೇವೋ, ನೀನ್ ಮಾಡ್ತಾ ಇರೋದು ಸರಿ ಇಲ್ಲ, ಆ ನೆಗೆಟಿವ್ ವರ್ಡ್ ಅನ್ನು ಯೂಸ್
1: ಮಾಡಿದ್ರು ಸಹ,
0: ಹೌದು ಕಂಪೇರ್ ಮಾಡಿದ್ರು ಕೂಡ, ಯಾವಾಗ ನೆಗೆಟಿವ್ ವರ್ಡ್ ಅನ್ನು ಯೂಸ್ ಮಾಡ್ತೇವೆ ಆಗ ಮಗು ನನ್ನ ತಾಯಿ ಒಪ್ಕೊಳ್ಳೋದಿಲ್ಲ ಇಂಥ ವಿಷಯಕ್ಕೆ, ಹಾಗಾಗಿ ನಾನು ಇದನ್ನು ಮುಚ್ಚಿಡ್ತೇನೆ, ಅದು ಮುಚ್ಚಿಡೋದು ಅಭ್ಯಾಸ ಆಗ್ಬಿಡುತ್ತೆ.
1: ಹೌದು,
0: ನೀವು ಹೇಳಿದ ಹಾಗೆ ಕಂಪೇರ್ ಮಾಡಬಾರ್ದು ಮಕ್ಕಳನ್ನು, ಯಾವತ್ತೂ ಕಂಪೇರ್ ಮಾಡೋದು, ಪ್ರತಿಯೊಂದು ಮಗು ಕೂಡ ಅಮೂಲ್ಯವಾದ.
1: ಹೌದು,
0: ಕಂಪೇರ್ ಮಾಡಿದ ಕೂಡಲೇ ಅದರ ಅಮೂಲ್ಯ ಗುಣಗಳು ಹೋಗ್ಬಿಡುತ್ತೆ.
1: ಹೌದು,
0: ಆ ಮಗುವಲ್ಲಿರೋದನ್ನೇ ಈ ಮಗುವಲ್ಲಿ
1: ಕಾನ್ಫಿಡೆನ್ಸ್ ಕಮ್ಮಿ ಆಗ್ತದೆ.
0: ಹೌದು, ಅದು ಲಾಂಗ್ ಟರ್ಮಲ್ಲಿ ತುಂಬ ಎಫೆಕ್ಟ್ ಆಗುತ್ತೆ ಮಕ್ಕಳಿಗೆ.
1: ಈಗ ಮಕ್ಕಳ ಭಾವನಾತ್ಮಕ ಆರೋಗ್ಯದ ಪ್ರಶ್ನೆ, ಈ ಭಾವನಾತ್ಮಕ ಆರೋಗ್ಯದ ಕಡೆ ಈಗ ಪೋಷಕರು ಹೇಗೆ ಗಮನ ಹರಿಸಬೇಕು ಅಂತ ಹೇಳ್ತೀರಾ?
0: ಈ ವಿಷಯನ ನಾವು ಬಹಳ ಗಂಭೀರವಾಗಿ ತಗೊಳ್ಬೇಕಾಗತ್ತೆ. ನಾವು ಈಗ ನೋಡ್ತಾ ಇರುವ ಹಾಗೆ ನಮ್ಮಲ್ಲಿ ಮಾನಸಿಕ ಆರೋಗ್ಯದಿಂದ ಬಹುಶಃ ಒದ್ದಾಡ್ತಾ ಇರುವಂತ ಜನರ ಸಂಖ್ಯೆ ಹೆಚ್ಚಿದೆ, ಯುವಕರು ಯುವತಿಯರ ಸಂಖ್ಯೆ ಜಾಸ್ತಿ ಇದೆ. ಅಷ್ಟೇ ಅಲ್ಲ, ನಾವು ಆಗಾಗ ಯುವಕ ಯುವತಿಯರು ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ಕೂಡ ಕಾಣ್ತೇವೆ, ಆ ವರದಿಯನ್ನು ಕೂಡ ನಾವು
1: ನೋಡ್ತೇವೆ.
0: ಹೌದು, ಏನಿಲ್ಲ ಮೊಬೈಲ್ ಕೊಡ್ಲಿಲ್ಲ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಮಕ್ಕಳು ಕೂಡ ಇದ್ದಾರೆ. ಸೊ ಇದನ್ನೆಲ್ಲ ಗಮನಿಸುವಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಇದು ಭಾವನಾತ್ಮಕ ವಿಷಯಗಳು ಅಂತ ಹೇಳಿ. ಈ ಭಾವನಾತ್ಮಕ ಸಮಸ್ಯೆ ಯಾಕೆ ಬರುತ್ತೆ, ತೀವ್ರವಾದ ಭಾವನೆಗಳು ಯಾಕೆ ಹುಟ್ಕೊಳ್ಳುತ್ತೆ, ಅಲ್ಲಿಯೇ ನಾನು ಮೊದಲಿಂದ ಹೇಳ್ತಾ ಬಂದ ಹಾಗೆ ಬಹುಶಃ ನಾವು ಮಕ್ಕಳ ಭಾವನಾತ್ಮಕ ಆರೋಗ್ಯ ಅಂತ ಹೇಳ್ತೇವಲ್ಲ, ಈಗ ಮಾನಸಿಕ ಆರೋಗ್ಯ ಅಂತ ನಮ್ಮಲ್ಲಿ ಮಕ್ಕಳನ್ನು ಬೆಳೆಸುವಾಗ, ಈಗ ನನ್ನನ್ನು ಬೆಳೆಸುವಾಗಿರ್ಬೋದು, ನನ್ನ ತಾಯಿಯನ್ನು ಬೆಳೆಸುವಾಗ ಇರ್ಬೋದು, ಅಥವಾ ಒಂದು 30-40 ವರ್ಷಗಳ ಹಿಂದೆ ಮಕ್ಕಳನ್ನು ಬೆಳೆಸ್ತಾ ಇದ್ದದ್ದು ಅಂತ, ಒಂದು ಅವಿಭಕ್ತ ಕುಟುಂಬದಲ್ಲಿ ಮಗು ಒಂದು 10-11 ಮಗುವಾಗಿ ಬೆಳೀತಾ ಇತ್ತು, ಒಂದು ಸಮುದಾಯದ ಮಗುವಾಗಿ ಅದು ಬೆಳೀತಾ ಇತ್ತು. ಭಾವನಾತ್ಮಕ ಸಮಸ್ಯೆಗಳು ಇದ್ರೂ ಕೂಡ ಒಬ್ಬರಲ್ಲ ಒಬ್ಬರು ಬಹುಶಃ ಅದನ್ನು ಅಡ್ರೆಸ್ ಮಾಡ್ತಾ ಇದ್ರೇನೋ ಅಥವಾ ಅದನ್ನು ಹೆಚ್ಚು ಗಂಭೀರವಾಗಿ ತಗೊಳ್ತಾ ಇರಲಿಲ್ಲ. ಆದರೆ ಈಗ ಏನಾಗಿದೆ ಅಂದರೆ ಮಕ್ಕಳ ಪ್ರಪಂಚ ವಿಶಾಲ ಆಗಿದೆ, ಭಾವನಾತ್ಮಕ ಸಮಸ್ಯೆಗಳು ಕೂಡ ಅವರಲ್ಲಿ ಜಾಸ್ತಿ ಇದೆ. ಆದರೆ ನಾವು ಬೆಳೆಸುವ ರೀತಿಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡಿಲ್ಲ ಅಂತ, ಸಾಕಷ್ಟು ಬದಲಾವಣೆಗಳನ್ನು ಮಾಡಿಕೊಂಡಿಲ್ಲ. ಹಾಗಂತ ನೀವು ತುಂಬ ವಿದ್ಯಾವಂತ ಪೋಷಕರನ್ನು ನೋಡಿ, ಅವರು ಪ್ರಪಂಚದಾದ್ಯಂತ ಇರುವವರೆಲ್ಲ ಮಕ್ಕಳನ್ನು ಹೇಗೆ ಬೆಳೆಸ್ತಾರೆ ಅಂತ ನೋಡ್ತಾರೆ. ಹಾಗೆ ನೋಡಿಬಿಟ್ಟು ನಮ್ಮ ಮಕ್ಕಳನ್ನು ಹಾಗೆ ಬೆಳೆಸೋದು ಅಂತ ಮಾಡ್ತಾರೆ. ಇದು ಎರಡರ ನಡುವಿನಲ್ಲಿ ನಾವು ಮಕ್ಕಳನ್ನು ಬೆಳೆಸಬೇಕಾಗತ್ತೆ. ತೀರಾ ನಮ್ಮ 40-50 ವರ್ಷದ ಹಿಂದೆ ಹೇಗೆ ಮಕ್ಕಳನ್ನು ಬೆಳೆಸ್ತಾ ಇದ್ರು ಹಾಗೆ ನಾವು ಈಗ ಬೆಳೆಸೋದಕ್ಕಾಗೋದಿಲ್ಲ, ಯಾಕಂದರೆ ವಾತಾವರಣ ಬದಲಾಗಿದೆ ಮತ್ತು ಮನೆಯ ಒಂದು ಸ್ಟ್ರಕ್ಚರ್ ಅಂತ ಹೇಳ್ತೇವಲ್ಲ, ಈಗ ತಾಯಿ ದುಡಿಮಿಲಿಕ್ಕೆ ಹೋಗ್ತಾಳೆ, ತಂದೆ ಬಹುಶಃ ಮನೆಯಲ್ಲಿರ್ಬೋದು ಅಥವಾ ತಂದೆಯೂ ದುಡಿಯೋಕ್ಕೆ ಹೋಗ್ತಾನೆ, ಇಬ್ಬರು ಒತ್ತಡದಲ್ಲಿರ್ಬೋದು. ಸೊ ಮನೆಯ ವಾತಾವರಣ ಬದಲಾಗಿದೆ, ಸಮಾಜದ ವಾತಾವರಣ ಬದಲಾಗಿದೆ. ಹಾಗಾಗಿ ಮೊದಲು ಬಹುಶಃ ದೈಹಿಕ ಬೆಳವಣಿಗೆಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು. ಮಗು ಹುಟ್ಟಿದಾಗಿಂದ ತಿನ್ನು ತಿನ್ನು ತಿನ್ನು ಅಂತ ಹೇಳೋದು ಪ್ರತಿ ಮನೆಯಲ್ಲಿ ಕೇಳ್ತಾ ಇದ್ದಂತೆ. ಈಗ ತಿನ್ನು ಅಂತ ಹೇಳಿದ ತಕ್ಷಣ ಮಕ್ಕಳು ಬೇಡ ಬೇಡ ಬೇಡ ಅಂತ ಹೇಳ್ತಾರೆ. ಯಾಕೆ ಮಕ್ಕಳು ಬೇಡ ಹೇಳ್ತಾರೆ ಅಂತ ಹೇಳುವಲ್ಲಿ ನಾವು ಮಾನಸಿಕ ಆರೋಗ್ಯದ ಕಡೆಗೆ ಗಮನ ಕೊಡಬೇಕಾಗತ್ತೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ. ಮಕ್ಕಳು ಊಟ ಬೇಡ ಅಂತ ಹೇಳೋದು, ತಿಂಡಿ ಬೇಡ ಅಂತ ಹೇಳೋದು ಬೇರೆ ಬೇರೆ ಕಾರಣ ಇರುತ್ತೆ. ಒಬ್ಬಳು ಹುಡುಗಿ 15-16 ವರ್ಷದೊಳು ನನಗೆ ತಿಂಡಿ ಬೇಡ ಅಂದ ತಕ್ಷಣ ಮನೇಲಿ ಏನು ಅನ್ಕೊಳ್ತಾಳೆ, ನೀನು ಸಪುರ ಆಗಿ ಇರಬೇಕಾದಷ್ಟೇ ಇದೆ ಅಂತ. ಅವ್ರು ಅನ್ಕೊಳ್ಳೋದು ಇವಳು ಫಿಗರ್ ಮೇಂಟೈನ್ ಮಾಡೋದಕ್ಕೆ ಹಾಗೆ ಹೇಳ್ತಾಳೆ ಅಂತ. ಅದಲ್ಲದೆ ಅವಳಿಗೆ ಒತ್ತಡ ಕಾರಣ ಇರ್ಬೋದು, ಅಥವಾ ಅವಳಿಗೆ ಅದರ ರುಚಿ ಸರಿ ಸೇರದೇ ಇರೋದಕ್ಕೆ ಅವಳ ನಾಲಿಗೆಯ ಟೇಸ್ಟ್ ಬಡ್ಗಳು ಕಾರಣ ಇರೋದು, ಹಲವಾರು ಕಾರಣ ಇರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು, ಏನೇನೋ ಕಾರಣಗಳಿರ್ಬೋದು. ಸೊ ಭಾರತೀಯ ಪೋಷಕರು ನನಗನ್ಸೋದು ದೈಹಿಕ ಬೆಳವಣಿಗೆಗೆ ಎಷ್ಟು ಮಹತ್ವವನ್ನು ಕೊಡ್ತಾರೋ ಮಾನಸಿಕ ಆರೋಗ್ಯದ ಬಗ್ಗೆ ಕೂಡ ಅಷ್ಟೇ ಗಮನವನ್ನು ಕೊಡಬೇಕಾಗತ್ತೆ. ನಾನು ನೋಡಿದ ಹಾಗೆ ನನ್ನ ಓರಗೆಯವರಲ್ಲಿ ಬೇಕಾದಷ್ಟು ಮಕ್ಕಳಿಗೆ ಬೈಪೋಲಾರ್ ಡಿಸಾರ್ಡರ್ ಇದೆ, ಅಟೆನ್ಷನ್ ಡಿಫಿಷಿಯನ್ಸಿ ಸಿಂಡ್ರೋಮ್ ಹೇಳ್ತಾರಲ್ಲ ಅದಿದೆ, ಆಂಗ್ಸೈಟಿ ಇದೆ, ಪ್ಯಾನಿಕ್ ಅಟ್ಯಾಕ್ಸ್ ಇದೆ. ಇದೆಲ್ಲವೂ ಬರೋದು ಅವರ ಮಾನಸಿಕ ಸಮಸ್ಯೆಗಳಿಂದಾಗಿ. ಅವರ ಮಾನಸಿಕ ಆರೋಗ್ಯದ ಬಗ್ಗೆ ನಾವು ಗಮನ ಕೊಡದೇ ಇರೋದು ಇದು ಪೋಷಕರ ತಪ್ಪು ಅಂತ ನಾನು ಹೇಳೋದಿಲ್ಲ, ಯಾಕಂದ್ರೆ ನಮಗೆ ಅದರ ಬಗ್ಗೆ ಎಜುಕೇಷನೇ ಇಲ್ಲ. ಮಕ್ಕಳ ಮಾನಸಿಕ ಆರೋಗ್ಯಕ್ಕೆ ಹೇಗೆ ಗಮನ ಕೊಡಬೇಕು ಅಂತ ಹೇಳೋದ್ರ ಬಗ್ಗೆ ಅವೇರ್ನೆಸ್ ಇಲ್ಲ, ಎಜುಕೇಷನ್ ಇಲ್ಲ. ಬಹುಶಃ ನಮಗೆ ಅದಕ್ಕೆ ಟ್ರೈನಿಂಗ್ ಬೇಕಾಗತ್ತೆ, ತರಬೇತಿ ಬೇಕಾಗತ್ತೆ. ಸೊ ನಾವು ಮಕ್ಕಳ ಭಾವನಾತ್ಮಕ ಪ್ರಪಂಚದ ಬಗ್ಗೆ ಆರೋಗ್ಯದ ಬಗ್ಗೆ ಒಂದು ಗಮನವನ್ನು ಹರಿಸೋದಕ್ಕೆ ಸಾಧ್ಯ ಆಗುತ್ತೆ. ನನಗೆ ಯಾವಾಗಲೂ ಪೇರೆಂಟಿಂಗ್ ಅನ್ನುವಾಗ ಮೊದಲಿಗೆ ಮನಸ್ಸಿಗೆ ಬರೋದು ಅದೇ, ನಾವು ದೈಹಿಕ ಆರೋಗ್ಯಕ್ಕೆ ಎಷ್ಟು ಗಮನವನ್ನು ಕೊಡ್ತೇವೋ ಮಾನಸಿಕ ಆರೋಗ್ಯಕ್ಕೂ ಅದನ್ನೇ ಕೊಡಬೇಕು. ಮತ್ತು ಭಾರತೀಯ ಸಮಾಜದಲ್ಲಿ ಅದಕ್ಕೆ ಸಾಕಷ್ಟು ಸಿಗ್ತಾ ಇಲ್ಲ, ಅದಕ್ಕೆ ಬೇಕಾದಂತ ಒಂದು ಅಟೆನ್ಷನ್ ಸಿಗ್ತಾ ಇಲ್ಲ ಅಂತ ಹೇಳಿ ನನಗೆ ಅನ್ಸುತ್ತೆ.
1: ಹೌದು, ಹಾಗೆ ಮೇಡಮ್, ಈಗ ಕಾರ್ಯಕ್ರಮದ ಅವಧಿ ಮುಗಿತಾ ಬಂತು. ಈಗ ಕೊನೆಯದಾಗಿ ಒಂದು ಪ್ರಶ್ನೆ, ಈ ಮಕ್ಕಳಲ್ಲಿ ಈಗ ಆತ್ಮಹತ್ಯೆ ಪ್ರಕರಣಗಳು ಈಗ ಹೆಚ್ಚಾಗ್ಲಿಕ್ಕೆ ಯಾವುದು ಕಾರಣ ಇರಬಹುದು? ಒತ್ತಡ ಇರಬಹುದು, ಅಲ್ಲ ಮಾನಸಿಕ ಸಮಸ್ಯೆಗಳಿಂದ ಇರಬಹುದಾ ಅಂತ.
0: ಈಗ ಬಹುಶಃ ನಾವಿಷ್ಟು ಹೊತ್ತು ನಡೆಸಿದ ಸಂವಾದದಲ್ಲಿ ಇದಕ್ಕೆ ಬೇಕಾದಂತ ಉತ್ತರ ಬೇರೆ ಬೇರೆ ರೀತಿಯಲ್ಲಿ ನಮ್ಗೆ ಸಿಕ್ಕಿದೆ ಅಂತ. ಒಂದು, ನೀವಾಗ್ಲೇ ಗಮನಿಸಿದ ಹಾಗೆ ಅತಿ ಸುರಕ್ಷತೆ

0: ಅಲ್ಲಿ ಮಕ್ಕಳನ್ನು ಬೆಳೆಸುವಂಥದ್ದು. ಅತಿ ಸುರಕ್ಷತೆಯಲ್ಲಿ ಮಕ್ಕಳನ್ನು ಬೆಳೆಸಿದಾಗ ಮಕ್ಕಳು ಅವಲಂಬಿತ ಮಕ್ಕಳಾಗಿರ್ತಾರೆ. ಅವರು ಸ್ವತಂತ್ರವಾಗಿ ಒಂದು ನಿರ್ಧಾರವನ್ನು ತಗೊಳ್ಬೇಕು ಅಂತ ಹೇಳಿದರೆ ಅವರಲ್ಲಿ ಆ ಶಕ್ತಿ ಇರೋದಿಲ್ಲ. ಮತ್ತು ನೀವು ಚಿಕ್ಕದಿರುವಾಗ ಆಟಿಕೆ ಕೇಳಿದ್ದನ್ನೆಲ್ಲ ತೆಕ್ಕೊಟ್ರೆ ಅಂತ ಹೇಳಿ, ಹಾಗೆ ಮಗುವಿಗೆ ಬೇಕಾದ್ದೆಲ್ಲ ಸಿಕ್ಕುತ್ತೆ, ಒಂದ್ಸರ್ತಿ ನನಗೆ ಸಿಕ್ಕಲಿಲ್ಲ ಅಂತ ಹೇಳಿದರೆ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಇರೋದಿಲ್ಲ. ಸೊ ಬೆಳೆದು ಬಂದ ರೀತಿ ಒಂದು. ಮತ್ತು ಇನ್ನು ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಸಮಸ್ಯೆ ಇರಬಹುದು, ಆತ್ಮಹತ್ಯೆಗೆ ಅವರಿಗೆ ಬಹುಶಃ ಖಿನ್ನತೆಯ ಸಮಸ್ಯೆ ಇರಬಹುದು, ಮಾನಸಿಕವಾಗಿ ಬೇರೆ ಬೇರೆ ಕಾಯಿಲೆಗಳಿದೆ, ಈಗ ನಮಗೆ ಗೊತ್ತಿಲ್ಲದೆ ಇರುವಂಥದ್ದಿದೆ, ಅದು ಇರ್ಬೋದು, ಅದನ್ನು ನಾವು ಗಮನಿಸಿಲ್ಲದೆ ಇರಬಹುದು. ಅದು ಇನ್ನು ಕೆಲವರಿಗೆ ಹೆಚ್ಚಿನ ಸಂದರ್ಭದಲ್ಲಿ ನಾನು ನೋಡಿದ ಹಾಗೆ ಬೇಕಾದ ಸಿಕ್ಕಲಿಲ್ಲ ಅಂತ ಹೇಳಿದರೆ ಆತ್ಮಹತ್ಯೆ ಒಂದೇ ದಾರಿ ಅಂತ ಅವರು ಅಂದ್ಕೊಳ್ಳುವಂಥದ್ದು. ಇದು ಕಡಿಮೆ ಮಾಡೋದಕ್ಕಂತೂ ಸಾಧ್ಯ ಇದೆ ನಮಗೆ, ಅದು ಬಹುಶಃ ನಮ್ಮ ನಮ್ಮ ಮಕ್ಕಳನ್ನು ನಾವು ಗಮನಿಸುವ ಮುಖಾಂತರ. ಈಗ ಒಂದು ಪರೀಕ್ಷೆ ಬರೀಲಿಕ್ಕೆ ಹೋಗಿ ಪರೀಕ್ಷೆ ಮುಗಿಸಿ ಬಂದು ನಾನು ಚೆನ್ನಾಗಿ ಪರೀಕ್ಷೆಯಲ್ಲಿ ಮಾಡಲಿಲ್ಲ, ನಾನು ಫೇಲ್ ಆಗಬಹುದು ಅಂತ ಮಗನೋ ಮಗಳೋ ಹೇಳಿದಾಗ ರಿಸಲ್ಟ್ ಬರುವಾಗ ನಾವು ಅವ್ರ ಜೊತೆ ಇರಬೇಕಾಗತ್ತೆ. ರಿಸಲ್ಟ್ ಬಂದಾಗ ಸೋಲು ಅಂತ ಹೇಳೋದು, ಸೋಲು ಅಂತ ಹೇಳೋವಂಥದ್ದು ಇಲ್ಲವೇ ಇಲ್ಲ. ಗೆಲುವು ಇರಬಹುದು, ಗೆಲುವಿನ ಹಾದಿ ಇರಬಹುದು, ಆದರೆ ಸೋಲು ಅನ್ನೋದು ಇಲ್ಲ ಜೀವನದಲ್ಲಿ ಅಂತ ಹೇಳೋದನ್ನು ಮಕ್ಕಳಿಗೆ ಮನದಟ್ಟು ಮಾಡಿದರೆ ಅದು ನಿಜ ಕೂಡ. ಸೋಲು ಅನ್ನೋದು ಇಲ್ಲವೇ ಇಲ್ಲ, ನಾವೆಲ್ಲರೂ ಗೆಲುವಿಗೆ ಪ್ರಯತ್ನವನ್ನು ಪಡ್ತಾ ಇರ್ತೇವೆ. ಗೆಲುವನ್ನು ರೀಚ್ ಆಗೋದಕ್ಕೆ ಇನ್ನೊಂದು ಹೆಜ್ಜೆ ಮುಂದಿಡಬೇಕಷ್ಟೆ. ಆ ಸೋಲು ಅನ್ನುವ ಪದವನ್ನೇ ನಾವು ತೆಗೆದುಹಾಕ್ಬಿಟ್ರೆ ಎಷ್ಟೋ ಆತ್ಮಹತ್ಯೆಗಳು ಬಹುಶಃ ಆಗೋದಿಲ್ಲ ಅಂತ ಹೇಳಿ ನನಗೆ ಅನ್ಸತ್ತೆ. ನಿರಾಕರಣೆ ಅಂತ ಹೇಳೋದು ಇಲ್ಲ, ನನ್ನನ್ನು ಸ್ವೀಕಾರಾರ್ಹ ಮಾಡ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇರ್ತೇನೆ. ಹೆಚ್ಚಾಗಿ ಲವ್ ರಿಜೆಕ್ಷನ್ ಆದಾಗ ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು. ಆಗ ನಮ್ಮ ಮನಸ್ಸಲ್ಲಿ ಗೊತ್ತಿರಬೇಕು, ನಾನು ನನಗೆ ಬೇಕಾದಂತಹ ವ್ಯಕ್ತಿಯನ್ನು ಆರಿಸ್ಕೊಳ್ಳಲಿಲ್ಲ, ನನಗೆ ಇನ್ನೊಂದು ಅವಕಾಶ ಸಿಕ್ಕಿದೆ ನನಗೆ ಬೇಕಾದಂಥ ವ್ಯಕ್ತಿಯನ್ನು ಆರಿಸ್ಕೊಳ್ಳೋದಕ್ಕೆ ಅಂತ ಹೇಳಿ. ಸೊ ಇಲ್ಲಿ ನಾನು ಸ್ವೀಕಾರಾರ್ಹರಾಗಿಲ್ಲದೇ ಇರಬಹುದು, ನಾನು ಸ್ವೀಕಾರಾರ್ಹರಾಗುವಂಥ ಇನ್ನೊಬ್ಬ ವ್ಯಕ್ತಿ ನನಗೆ ಸಿಗ್ತಾನೆ ಅಂತ ಹೇಳೋದು ನನಗೆ ಗೊತ್ತಿರಬೇಕು. ಆ ಸಂದರ್ಭದಲ್ಲಿ ನಾವು ಅದನ್ನು ಮನದಟ್ಟು ಮಾಡೋದಕ್ಕೆ ತಯಾರಿರಬೇಕು. ಲವ್ ಫೇಲ್ಯೂರ್ ಅಂತ ಹೇಳಿದ ತಕ್ಷಣ ಏನೋ ಒಂದು ದುರಂತ ಅಂತ ಹೇಳಿ ಸ್ನೇಹಿತರೆಲ್ಲ ಕೂತ್ಕೊಂಡು ಹೌದೌದು ಹೀಗೆ ಮಾಡಬಾರ್ದಿತ್ತು ಹೀಗೆ ಮಾಡಬಾರ್ದಿತ್ತು ಅಂತ ಹೇಳುವಂಥ ವಾತಾವರಣವೇ ಅವರನ್ನು ಬಹುಶಃ ಖಿನ್ನತೆಗೆ ತಳ್ಳಬಹುದು ಮತ್ತು ಆತ್ಮಹತ್ಯೆಗೆ ಪ್ರೇರೇಪಿಸ್ಬೋದು. ಸೊ ನನಗೆ ಅನ್ಸೋದು ಸೋಲು ಅನ್ನೋದು ಜೀವನದಲ್ಲಿ ಇಲ್ಲವೇ ಇಲ್ಲ, ಬಹುಶಃ ಪ್ರಯತ್ನ ಪಡ್ತಾ ಇರಬೇಕು ಅಂತ ಹೇಳೋದು ಮಾತ್ರ ಜೀವನ ಅಂತ. ಯಾಕಂದರೆ ಜೀವನದ ಅಂತ್ಯ ಏನು ಅಂತ ಕೇಳಿದರೆ ಏನು ಹೇಳ್ತೀರಾ ನೀವು? ಅಂತ್ಯ ಅಂತ ಹೇಳೋದಿಲ್ಲ, ಅಂತ್ಯ ಇದೆ ಅಂತ ಅಂದ್ಕೊಂಡು ಮುಂದೆ ಮುಂದೆ ಹೋಗ್ತಾ ಇರ್ತೇವೆ ಅಂತ.
1: ಸರಿ ಮೇಡಮ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಮಕ್ಕಳ ಪೋಷಣೆಯ ವಿವಿಧ ಹಂತಗಳಲ್ಲಿರುವ ಸಮಸ್ಯೆಗಳು ಮತ್ತು ಅದರ ಪರಿಹಾರಗಳ ಬಗ್ಗೆ ತುಂಬ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ನಿಮಗೂ ಧನ್ಯವಾದಗಳು. ನನಗೂ ಬಹುಶಃ ಈ ಒಂದು 10-20 ನಿಮಿಷವನ್ನು ಒಳ್ಳೆಯ ರೀತಿಯಲ್ಲಿ ಕಳೆಯೋದಕ್ಕೆ ಮತ್ತು ನನ್ನ ಮನಸ್ಸಲ್ಲಿರುವ ಭಾವನೆಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಧನ್ಯವಾದಗಳು.
2: ಇದುವರೆಗೆ ಮಕ್ಕಳ ಬೆಳವಣಿಗೆಯ ಹಂತದಲ್ಲಿ ಮಕ್ಕಳ ಪೋಷಣೆಯಲ್ಲಿ ಪೋಷಕರ ಪಾತ್ರ ಹಾಗೂ ಪರಿಹಾರ ಈ ಕುರಿತಾಗಿ ಡಾಕ್ಟರ್ ರಾಜಲಕ್ಷ್ಮಿ ಎನ್ಕೆ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ರಶ್ಮಿ ಜೆ ರೇ.

ಆಕಾಶವಾಣಿ ಮಂಗಳೂರು. ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಎಕೆಸಿ ನಟರಾಜನ್ ಅವರಿಂದ ಕ್ಲಾರಿಯಾನೆಟ್ ವಾದನ. ಮೊದಲಿಗೆ ಗೌಳರಾಗ, ಆದಿತಾಳ, ಮೈಸೂರು ವಾಸುದೇವಾಚಾರ್ಯ ಅವರ ರಚನೆ ಪ್ರಣಮಾಮ್ಯಹಂ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಎ.ಕೆ.ಸಿ. ನಟರಾಜನ್ ಅವರ ಕ್ಲಾರಿಯೋನೆಟ್ ವಾದನ ಆಲಿಸಿದಿರಿ.

ಆಕಾಶವಾಣಿ ಮಂಗಳೂರು, ಸಮಯ 12 ಗಂಟೆಯಾಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರೈಲ್ವೆ ಇಲಾಖೆಯಡಿ ರಾಜ್ಯದಲ್ಲಿ ಹೊಸ ಯೋಜನೆಗಳು ಕಾರ್ಯಗತಗೊಳ್ಳುತ್ತಿವೆ. ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗಕ್ಕೆ ಪ್ರಯತ್ನಿಸಲಾಗುತ್ತಿದ್ದು ಇದರಿಂದ ಅಂಕೋಲಾ ಬಂದರು ಹಾಗೂ ಬೇಲಿಕೇರಿ ಬಂದರು ಅಭಿವೃದ್ಧಿಗೂ ಸಹಕಾರಿಯಾಗಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಬೆಂಗಳೂರು ಮತ್ತು ಮುಂಬೈ ನಡುವೆ ಆರಂಭವಾದ ಹೊಸ ರೈಲನ್ನು ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ರೈಲು ನಿಲ್ದಾಣದಲ್ಲಿ ಸ್ವಾಗತಿಸಿ ಅವರು ಮಾತನಾಡಿದರು.
1: ಇನ್ನೊಂದು ಬೇಲಿಕೇರಿ ಪೋರ್ಟ್, ಇದರ ಅಭಿವೃದ್ಧಿಗೆ ನಾವು ದೇಶದ ಅನೇಕ ಉತ್ತಮ ಪ್ರತಿಗಳನ್ನ ಎಸ್ಐಯು ಮಾಡಿದ್ದೇವೆ. ಆ ಎರಡೂ ಪೋರ್ಟ್ಗಳು ನಮಗೆ ಬಹಳ ಸಮೀಪ ಆಗ್ತದೆ. ಅಂಕೋಲಾದ್ದು ನಮಗೆ ಒಂದು ಬಾರಿ ಆ ಕ್ಲಿಯರೆನ್ಸ್ ಸಿಕ್ತು ಅಂತಂದ್ರ ನಮ್ಮ ಬಹಳ ಜನ ಕೇಳ್ತಾರೆ, ಫ್ಯಾಕ್ಟ್ರಿ ಕೊಡೋದಿಲ್ಲ ಅದು ಬರೋದಿಲ್ಲ ಅದು ಬಂದವೆ. ಇದು ಸಹಿತ ಅಂಕೋಲಾದಾದಾಗ ಇಲ್ಲಿ ಅಭಿವೃದ್ಧಿಯ ಡೆವಲಪ್ಮೆಂಟ್ ಗೇಟ್ ವೇ ಓಪನ್ ಆಗ್ತದೆ. ಯಾಕಂದ್ರೆ ಎರಡು ಪೋರ್ಟ್ಗಳು ಬರ್ತಾವೆ, ಎಲ್ಲಿ ಪೋರ್ಟ್ ಇರ್ತದೋ ಅಲ್ಲಿ ಡೆವಲಪ್ಮೆಂಟ್ ಆಗ್ತದೆ. ಭಾರತ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗ್ತದೆ ಅನ್ನೋದು.

2025-26 ಸಾಲಿನ ಮುಖ್ಯಮಂತ್ರಿಗಳ ವಿಶೇಷ ಯೋಜನೆಯಡಿ 50 ಲಕ್ಷ ರೂಪಾಯಿ ಮೌಲ್ಯದ 47 ತ್ರಿಚಕ್ರ ವಾಹನಗಳನ್ನು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಪುರ್ ಫಲಾನುಭವಿಗಳಿಗೆ ಹಸ್ತಾಂತರಿಸಿ ಶುಭ ಕೋರಿದರು. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕು ಭೀಮರಾಯನಗುಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ರಾಜ್ಯ ದಲಿತ ಸಂಘರ್ಷ ಸಮಿತಿ ಆಯೋಜಿಸಿದ್ದ 8 ಜೋಡಿಗಳ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡು ಸರಳ ಮದುವೆಯಿಂದ ಸಮಾಜಕ್ಕೆ ಉತ್ತಮ ಸಂದೇಶ ರವಾನೆಯಾಗುತ್ತದೆ ಎಂದರು. ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ಇಂದಿನಿಂದ 23ರವರೆಗೆ ಪ್ರತಿದಿನ 2000 ಕ್ಯೂಸೆಕ್ ಅಡಿ ನೀರನ್ನು ಹರಿಸಲಾಗುವುದು ಎಂದು ಭದ್ರಾ ಜಲಾಶಯದ ಅಧೀಕ್ಷಕ ಅಭಿಯಂತರರು ತಿಳಿಸಿದ್ದಾರೆ. ನದಿ ಪಾತ್ರದ ಜನರು ಮುಂಜಾಗ್ರತೆ ವಹಿಸುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿರುವನಂತಪುರಂಗೆ ತೆರಳಿ ಕೇರಳಂ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ವಿಡಿ ಸತೀಶನ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಪಾಲ್ಗೊಂಡರು. ಚಿಕ್ಕಮಗಳೂರು ಜಿಲ್ಲೆ ಕುದುರೆಮುಖ ವ್ಯಾಪ್ತಿಯ ಅರಣ್ಯದಲ್ಲಿ 1300 ಕುಟುಂಬಗಳಿದ್ದು 350 ಕುಟುಂಬಗಳಿಗೆ ಪರಿಹಾರ ನೀಡಿ ಸ್ಥಳಾಂತರಿಸಲಾಗಿದೆ. ಇನ್ನು 300 ಕುಟುಂಬಗಳು ಸ್ವ ಇಚ್ಛೆಯಿಂದ ಸ್ಥಳಾಂತರಗೊಳ್ಳುವುದಾಗಿ ಅರ್ಜಿ ಸಲ್ಲಿಸಿದ್ದಾಗಿ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಮಾನವ ಆನೆ ಸಂಘರ್ಷ ಹೆಚ್ಚಾಗಿದ್ದು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಮರ್ಪಿತ ಆನೆ ಕಾರ್ಯಪಡೆ ಮಂಜೂರು ಮಾಡಲಾಗಿದೆ ಎಂದರು. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಕೊಪ್ಪ ಎಸ್ಟೇಟ್ ಬಳಿ ಒಂದು ಕಾಡುಕೋಣವನ್ನು ಸೆರೆಹಿಡಿದು ಶಿವಮೊಗ್ಗ ಮೃಗಾಲಯಕ್ಕೆ ಸ್ಥಳಾಂತರಿಸಲಾಗಿದೆ. 3 ಕಾಡುಕೋಣಗಳ ಸೆರೆಗೆ ಕಾರ್ಯಾಚರಣೆ ಮುಂದುವರೆದಿದೆ. ಇಂದು ಮಾಜಿ ಪ್ರಧಾನಮಂತ್ರಿ ಹಾಲಿ ರಾಜ್ಯಸಭಾ ಸಂಸದ ಎಚ್ ಟಿ ದೇವೇಗೌಡ ಅವರ ಜನ್ಮದಿನ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಗಣ್ಯರು ದೇಶದ ಮುತ್ಸದ್ದಿ ನಾಯಕ ಎಚ್ ಟಿ ದೇವೇಗೌಡ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯ ಮತದಾರ ಯಾದಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮ್ಯಾಪಿಂಗ್ ಕಾರ್ಯ ಇಂದು ಪೂರ್ಣಗೊಳ್ಳಲಿದ್ದು 23 ಮತ್ತು 24ರಂದು ವಿಶೇಷ ಅಭಿಯಾನ ಜರುಗಲಿದೆ. ಗದಗ್ ಬೆಟಗೇರಿಯ ಅವಳಿ ನಗರಗಳಲ್ಲಿ ಸುರಿದ ಭಾರೀ ಗಾಳಿ ಮಳೆಗೆ ಹಲವು ವಿದ್ಯುತ್ ಕಂಬಗಳು ಹಾಗೂ ಬೃಹತ್ ಮರಗಳು ನೆಲಕ್ಕುರುಳಿವೆ. ಜಿಲ್ಲೆಯ ಲಕ್ಷ್ಮೇಶ್ವರ, ಮುಳಗುಂದ್, ಶಿರಹಟ್ಟಿಯಲ್ಲೂ ಜೋರಾದ ಮಳೆಯಾಗಿದೆ. ಹಾವೇರಿ ಜಿಲ್ಲೆಯಾದ್ಯಂತ ಸುರಿದ ಮುಂಗಾರು ಪೂರ್ವ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮಳೆಯಿಂದಾಗಿ ಜಿಲ್ಲೆಯಲ್ಲಿ 1721 ರೈತರ 1235.8 ಹೆಕ್ಟರ್ ಬೆಳೆ ನಾಶವಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಮೂಲಕ ಹಂಚಿಕೊಳ್ಳಬಹುದು. ಶಿವಮೊಗ್ಗದ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬ್ರಹ್ಮಾವರ ಕೇಂದ್ರದ 2026-27ನೇ ಶೈಕ್ಷಣಿಕ ವರ್ಷದ 2 ವರ್ಷಗಳ ಕನ್ನಡ ಮಾಧ್ಯಮ ಡಿಪ್ಲೊಮಾ ಕೃಷಿ ಕೋರ್ಸ್ ಪ್ರವೇಶಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ. ರೈತರು ಹಾಗೂ ಕೃಷಿ ಕಾರ್ಮಿಕರ ಮಕ್ಕಳಿಗೆ 50%ರಷ್ಟು ಸೀಟುಗಳನ್ನು ಮೀಸಲಿಡಲಾಗಿದೆ. ಹೆಚ್ಚಿನ ಮಾಹಿತಿಗೆ ಜಾಲತಾಣ www.uahs.edu.in ಭೇಟಿ ನೀಡಬಹುದು. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಮಹಾಕೂಟದಲ್ಲಿ ಬಿಜೆಪಿ ವತಿಯಿಂದ ಆಯೋಜಿಸಲಾದ ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾಭಿಯಾನಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

ಆತ್ಮ ಗೆಳತಿಯರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಗೆಳತಿಯರೇ, ಡಾಕ್ಟರ್ ಅನುಪಮಾ ನಿರಂಜನ್ ಅಂದರೆ ಯಾರಿಗೆ ಗೊತ್ತಿಲ್ಲ. ಡಾಕ್ಟರ್ ಅನುಪಮಾ ನಿರಂಜನ್ ಅವರು ಅನುಪಮ ವ್ಯಕ್ತಿತ್ವದ

0: ಆತ್ಮ ಗೆಳತಿಯರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಗೆಳತಿಯರೇ, ಡಾಕ್ಟರ್ ಅನುಪಮಾ ನಿರಂಜನ್ ಅಂದರೆ ಯಾರಿಗೆ ಗೊತ್ತಿಲ್ಲ. ಡಾಕ್ಟರ್ ಅನುಪಮಾ ನಿರಂಜನ್ ಅವರು ಅನುಪಮ ವ್ಯಕ್ತಿತ್ವದ ವೈದ್ಯೆ ಹಾಗೂ ಸಾಹಿತಿ. ಶಿಶು ಸಾಹಿತ್ಯಕ್ಕೆ ಅನುಪಮ ಕೊಡುಗೆ ನೀಡಿದವರು ಡಾಕ್ಟರ್ ಅನುಪಮಾ ನಿರಂಜನ್ ಅವರು. ಅನಂತಗೀತಾ, ಶ್ವೇತಾಂಬಿ, ಹಿಮದಹು, ಸ್ನೇಹ ಪಲ್ಲವಿ ಅಲ್ಲದೆ ಇನ್ನೂ ಅನೇಕ ಲೇಖನ, ಕಥೆ, ಕಥಾ ಸಂಕಲನಗಳು ಡಾಕ್ಟರ್ ಅನುಪಮಾ ಅವರ ಸಾಹಿತ್ಯ ಗೂಡಿನಲ್ಲಿರುವ ಮತ್ತು ಪ್ರತಿಯೊಂದು ಲೇಖನ ಕಥೆಗಳಲ್ಲಿ ಅವರ ಮನೋವಿಶ್ಲೇಷಣೆಗಳು ಓದುಗನನ್ನ ಹಿಡಿದಿಡುತ್ತವೆ. ಬನ್ನಿ, ಡಾಕ್ಟರ್ ಅನುಪಮಾ ನಿರಂಜನ್ ಅವರ ಬದುಕು ಬರಹ ಈ ಕುರಿತು ಮಾತನಾಡುತ್ತಾರೆ ಸರಸ್ವತಿ ಭೋಸಲೆ ಅವರು. ಕೇಳೋಣಲ್ಲ.
1: ಕನ್ನಡ ಸಾರ್ವತ ಲೋಕದಲ್ಲಿ ಅನುಪಮಾ ನಿರಂಜನ್ ಅವರು ತಮ್ಮದೇ ಆದ ವಿಶಿಷ್ಟ ಛಾಪನ್ನು ಒತ್ತಿದವರು. ಅವರು ಕನ್ನಡ ಸಾಹಿತ್ಯ ಕ್ಷೇತ್ರದ ಧ್ರುವತಾರೆ ಎಂದೇ ಹೇಳಬಹುದು. ವೃತ್ತಿಯಲ್ಲಿ ವೈದ್ಯರಾದರೂ ಪ್ರವೃತ್ತಿಯಲ್ಲಿ ಒಬ್ಬ ಶ್ರೇಷ್ಠ ಸಾಹಿತಿಯಾಗಿ ಜನಮನದಲ್ಲಿ ಇಂದಿಗೂ ಹಸಿರಾಗಿ ಉಳಿದವರು. ಕಥೆ, ಕಾದಂಬರಿ, ಶಿಶು ಸಾಹಿತ್ಯ, ಕವನ, ಕಥನ, ವೈದ್ಯಕೀಯ ಲೇಖನಗಳು, ದಾಂಪತ್ಯ ಕಲೆ, ವಿಜ್ಞಾನ, ಹೀಗೆ ಹತ್ತು ಹಲವಾರು ಸಾಹಿತ್ಯ ಪ್ರಕಾರಗಳಲ್ಲಿ ಕೃಷಿ ಮಾಡಿ ಸೈ ಎನಿಸಿಕೊಂಡವರು. ಅನುಪಮಾ ಅವರ ಆತ್ಮಚರಿತ್ರೆ ನೆನಪು ಸಿಹಿ ಕಹಿ ಜನಮನದಲ್ಲಿ ಇಂದಿಗೂ ಅಳಿಸದೇ ಉಳಿದು ಅನೇಕ ಕ್ಯಾನ್ಸರ್ ರೋಗಿಗಳಿಗೆ ಉತ್ತೇಜನ ನೀಡುವಂತಿದೆ. ಅನುಪಮಾ ಅವರಿಗೆ ಆತ್ಮಕಥೆ ಬರೆಯುವ ಇಚ್ಛೆಯೇ ಇರಲಿಲ್ಲ. 1982 ಎರಡನೇ ಬಾರಿ ಕ್ಯಾನ್ಸರ್ ರೋಗಕ್ಕಾಗಿ ಶಸ್ತ್ರಚಿಕಿತ್ಸೆ ಮಾಡಿಕೊಂಡಾಗ ತೀರ ಅಶಕ್ತತೆ ಮತ್ತು ನೋವಿನಿಂದ ನರಳುತ್ತಾರೆ. ಇಂಥಿತಿಯಲ್ಲಿ ಅನುಪಮಾ ಅವರಿಗೆ ತಮ್ಮ ಆತ್ಮಕಥೆಯನ್ನು ಬರೆಯಬೇಕೆಂಬ ವಿಚಾರ ಹೊಳೆಯುವುದು. ಅವರು ಒಬ್ಬ ವೈದ್ಯೆಯಾಗಿ, ಪತ್ನಿಯಾಗಿ, ತಾಯಿಯಾಗಿ, ಎಲ್ಲಕ್ಕೂ ಹೆಚ್ಚಾಗಿ ಒಬ್ಬ ಸಾಹಿತಿಯಾಗಿ ಅನುಭವಿಸಿದ ನೋವಿನ ಕ್ಷಣಗಳನ್ನು 4 ಮಂದಿಯಲ್ಲಿ ಹಂಚಿಕೊಂಡರೆ ಉಳಿದ ತಮ್ಮ ಜೀವನ ಸಹ್ಯವಾಗುವುದು ಎಂಬ ಸಕಾರಾತ್ಮಕ ಭಾವನೆಯಿಂದ ಆತ್ಮಕಥನ ಬರೆಯುತ್ತಾರೆ. ಇದು ತರಂಗ ಪತ್ರಿಕೆಯಲ್ಲಿ 37 ಕಂತುಗಳಾಗಿ ಪ್ರಕಟಗೊಂಡು ಜನಮನ್ನಣೆಯನ್ನು ಪಡೆಯಿತು. ಶಿವರಾಮಯ್ಯ, ಲಕ್ಷ್ಮೀ ದೇವಮ್ಮ ದಂಪತಿಗಳ 7 ಜನ ಮಕ್ಕಳಲ್ಲಿ ಅನುಪಮಾ ಅವರು ಹಿರಿಯಕ್ಕ. 1934 ಮೇ 17 ತೀರ್ಥಹಳ್ಳಿ ಜನಿಸಿದರು. ಅನುಪಮಾ ಅವರಿಗೆ ತಂದೆ ತಾಯಿಗಳು ಇಟ್ಟ ಹೆಸರು ವೆಂಕಟಲಕ್ಷ್ಮಿ. ತಂದೆಗೆ ಕಥೆ ಪುಸ್ತಕಗಳನ್ನು ಓದುವುದೆಂದರೆ ಆಗುತ್ತಿರಲಿಲ್ಲ. ಅನುಪಮಾ ಅವರು ವಿದ್ಯಾರ್ಥಿ ದೆಸೆಯಲ್ಲಿಯೇ ಕದ್ದು ಕದ್ದು ಕಥೆಗಳು ಓದುತ್ತಿದ್ದರು. ತಂದೆ ನೌಕರಿ ಮಾಡುತ್ತಿದ್ದರು. ದೊಡ್ಡ ಕುಟುಂಬ ನಿರ್ವಹಣೆ ಅವರಿಗೆ ಕಷ್ಟದಾಯಕವಾಗಿತ್ತು. ಆದಾಗ್ಯೂ ಹೆಣ್ಣು ಗಂಡು ಎಂಬ ಭೇದವಿಲ್ಲದೆ ಎಲ್ಲರಿಗೂ ಸಮಾನ ರೀತಿಯಲ್ಲಿ ಶಿಕ್ಷಣ ಕೊಡಿಸಿದರು. ನೇಕಾರ ಕುಟುಂಬದ ಇವರ ಮನೆಯಲ್ಲಿ ಮೊದಲಿಗೆ 4 ಮಗ್ಗಗಳಿದ್ದು ಗಂಡಸರು ಮಗ್ಗ ನೇಯುತ್ತಿದ್ದರು. ಅನುಪಮಾ ಅವರು 13 ವರ್ಷದವರಿದ್ದಾಗಲೇ ಗಂಭೀರವಾಗಿ ಕಥೆ ಬರೆಯುವುದನ್ನು ರೂಢಿಸಿಕೊಳ್ಳುತ್ತಾರೆ. ಆಗಲೇ ನಯನ, ಶುಭ ಎಂಬ 2 ಕಥಾ ಸಂಕಲನಗಳನ್ನು ಸಿದ್ಧಪಡಿಸುತ್ತಾರೆ. ಅನುಪಮಾ ಅವರು ವಿದ್ಯಾರ್ಥಿಯಾಗಿದ್ದಾಗ ಲೆಕ್ಕದಲ್ಲಿ ಸ್ವಲ್ಪ ಅಶಕ್ತವೆನಿಸಿದರೂ ಸಹ SSLC ಪರೀಕ್ಷೆ ಪಾಸು ಮಾಡಿ KBZ ಕಾಂಬಿನೇಷನ್ ತೆಗೆದುಕೊಂಡು ಮಹಾರಾಣಿ ಕಾಲೇಜನ್ನು ಸೇರುತ್ತಾರೆ. ಕಾಲೇಜಿನಲ್ಲಿಯೂ ಸಹ ಗೆಳತಿಯರೆಲ್ಲ ಸೇರಿ ಕಥೆ ಕಾದಂಬರಿಗಳ ಬಗ್ಗೆ ಚರ್ಚಿಸುತ್ತಿದ್ದರು. ಆಧುನಿಕ ಸಾಹಿತ್ಯದ ಅಭ್ಯಾಸವೇ ಇವರ ಬರವಣಿಗೆಯ ಮುಖ್ಯ ಸಿದ್ಧತೆಯಾಯಿತು. ಅನಕೃ ಕಾದಂಬರಿಗಳೆಂದರೆ ಅನುಪಮಾ ಅವರಿಗೆ ಅಚ್ಚುಮೆಚ್ಚು. ವಿದ್ಯಾರ್ಥಿ ಜೀವನದಲ್ಲಿ ಇದ್ದಾಗಲೇ ಅನುಪಮಾ ಅವರಿಗೆ ಸ್ಫುರದ್ರೂಪಿಯಾದ ರಾಜಕೀಯ ರಂಗದಲ್ಲಿದ್ದ ಕುಳಂದ ಶಿವರಾಯರ ಪರಿಚಯವಾಗುವುದು. ಅವರು ಕಥೆಗಾರರು ಎಂಬ ವಿಷಯ ಕೇಳಿ ಅನುಪಮಾ ಅವರಿಗೆ ತೀವ್ರ ಸಂತೋಷವಾಗುವುದು. ಅನುಪಮಾ ಅವರು ತಮ್ಮ ಕಥೆಗಳನ್ನು ಅವರಿಗೆ ಕಳುಹಿಸಿದಾಗ ನಿರಂಜನ್ ಅವರು ಕರಳನ್ನು ಓದಿ ಪ್ರತಿಕ್ರಿಯಿಸಿ ಅವರಿಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡುತ್ತಿದ್ದರು. ಇದೇ ಅವರಿರುವರ ಸ್ನೇಹಕ್ಕೆ ನಾಂದಿ ಹಾಡಿತು. ನಂತರ ಈ ಸ್ನೇಹವೇ ಪ್ರೇಮಕ್ಕೆ ತಿರುಗುವುದು. ನಿರಂಜನ್ ಅವರು ಜಾತಿ ರೂಪ ಯಾವುದನ್ನೂ ನೋಡದೆ ಬರೀ ತನ್ನ ಕಥಾಕೌಶಲವನ್ನು ನೋಡಿ ಮೆಚ್ಚಿದುದು ಅನುಪಮಾ ಅವರಿಗೆ ಅತ್ಯಂತ ಆನಂದದ ಸಂಗತಿಯಾಯಿತು. ನಿರಂಜನ್ ಅವರು ಅನುಪಮಾ ಅವರ ಶಿಕ್ಷಣಕ್ಕೆ ತಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡುತ್ತಿದ್ದರು. ಕಥೆಗಳನ್ನು ಬರೆಯಲು ಪ್ರೋತ್ಸಾಹಿಸುತ್ತಿದ್ದರು. ಒಮ್ಮೆ ಅನುಪಮಾ ಮತ್ತು ನಿರಂಜನ್ ಇಬ್ಬರೂ ಸೇರಿ ಅನಕ್ರವರನ್ನು ಭೇಟಿಯಾಗಿ ಬರುತ್ತಾರೆ. ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಇಷ್ಟ ಅನ್ನುವಂತೆ ಅನುಪಮಾ ಅವರಿಗೆ ಕನ್ನಡ ಸಾಹಿತ್ಯವನ್ನು ಓದುವ ಆಸೆ, ಜೊತೆಗೆ ಡಾಕ್ಟರ್ ಆಗಬೇಕೆಂಬ ಆಸೆಯೂ ತೀವ್ರವಾಗಿತ್ತು. ಇವರು ಇಂಟರ್ಮೀಡಿಯೇಟ್ ಇದ್ದಾಗ ಇವರ ವಿಜಯ ಕಥೆಗೆ ದ್ವಿತೀಯ ಬಹುಮಾನ ಬಂದಿರುತ್ತದೆ. ಇವರ ಕಣ್ಮಣಿ ಕೃತಿಗೆ ಚದುರಂಗರು ಮುನ್ನಡಿಯನ್ನು ಬರೆಯುತ್ತಾರೆ. 1992 ಇವರು ಕಣ್ಮಣಿ ಕಾದಂಬರಿ ಪ್ರಕಟವಾಯಿತು. ಆಗ ಅವರಿಗೆ ಕೇವಲ 18 ವರ್ಷ. ಪಾಳೆಯಗಾರರ ಶೃಂಖಲೆಯಲ್ಲಿ ಒದ್ದಾಡುವ ಹೆಣ್ಣಿನ ಕಥೆಯೇ ಇದರ ಹೂರಣವಾಗಿತ್ತು. ಅಂದಿನ ಕಾಲದಲ್ಲಿ ಖ್ಯಾತ ಸಾಹಿತಿಗಳಾದ ವಾಣಿ, ತ್ರಿವೇಣಿ ಮೊದಲಾದವರ ಸ್ನೇಹ ಬೆಳೆಸಿ ಅವರ ಸಂದರ್ಶನವನ್ನು ಮಾಡುತ್ತಾರೆ ಅನುಪಮಾ ಅವರು. 1956 ಫೆಬ್ರವರಿ 2 ಅನುಪಮಾ ಮತ್ತು ನಿರಂಜನ್ ಅವರ ಮದುವೆ. ಒಡಹುಟ್ಟಿದವರು, ತಂದೆ ತಾಯಿ, ಬಂಧು ಬಳಗದವರು ಯಾರೂ ಇಲ್ಲದೆಯೇ ಸರಳ ರೀತಿಯಲ್ಲಿ ನಡೆಯುವುದು. ವಿವಾಹದ ನಂತರ ಅನುಪಮಾ ಅವರ ನಡವಳಿಕೆಗಳು, ಅಭಿರುಚಿ, ಬರವಣಿಗೆ ಹಂತ ಹಂತವಾಗಿ ಬದಲಾಗುತ್ತಾ ಬಂತು. ನಿರಂಜನ್ ಅವರು ಸತಿಗೆ ಎಲ್ಲಾ ರೀತಿಯಿಂದ ಗುರುವಾಗಿದ್ದರು. 1956 ಡಿಸೆಂಬರ್ನಲ್ಲಿ ಅನುಪಮಾ ಅವರ ಪರೀಕ್ಷೆ ಮುಗಿದು ಫಲಿತಾಂಶವೂ ಬಂದಿತ್ತು. ಅನುಪಮಾ ಅವರು MBBS ಪಾಸಾಗಿದ್ದರು. ತಿಂಗಳಿಗೆ 75 ರೂಪಾಯಿ

ಂತೆ ಹೌಸ್ ಸರ್ಜನ್ ಆಗಿ ಚಲುವಂಬ ಆಸ್ಪತ್ರೆಗೆ ಸೇರಿಕೊಳ್ಳುತ್ತಾರೆ. ಮುಂದೆ ಅನುಪಮಾ ಅವರು ಶ್ವೇತಾಂಬರಿ ಕಾದಂಬರಿಯನ್ನು ಬರೆಯುತ್ತಾರೆ. ಇದು ದಾದಿಯರ ಸಂತೋಷ ಮತ್ತು ಸಂಕಟಗಳನ್ನು ತಿಳಿಸುವ ಕೃತಿ. ಅನುಪಮಾ ಅವರು ವೈದ್ಯಕೀಯ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಸಮಪ್ರಮಾಣದ ಆರೈಕೆಯನ್ನು ನೀಡಿದರು. ಬರಹಗಾರನ ಹೆಂಡತಿಯಾಗಿ ಇರುವುದು ಅನುಪಮಾ ಅವರಿಗೆ ಸುಲಭದ ಮಾತಾಗಿರಲಿಲ್ಲ. ಎಲ್ಲ ಬರಹಗಾರರಂತೆ ನಿರಂಜನ್ ಅವರೂ ಸಹ ಲಹರಿಯ ಮನುಷ್ಯ. ಸಿಗರೇಟ್ ಅನ್ನು ವಿಪರೀತವಾಗಿ ಸೇದುತ್ತಿದ್ದರು. ಈ ಚಟವನ್ನು ಅನುಪಮಾ ಅವರಿಗೆ ಬಿಡಿಸಲಾಗಲಿಲ್ಲ. ವೈದ್ಯ ವೃತ್ತಿಯಿಂದ ಹಗಲೆಲ್ಲ ದಣಿದು ದೇಹಕ್ಕೆ ತಡರಾತ್ರಿಯವರೆಗೆ ಕೂತು ಬರೆಯಲು ಆಗುತ್ತಿರಲಿಲ್ಲವಾದರೂ ಬರವಣಿಗೆ ಅವರಿಗೆ ಖುಷಿ ನೀಡುತ್ತಿದ್ದುದರಿಂದ ಕಷ್ಟಪಟ್ಟಾದರೂ ರಾತ್ರಿ ಹೇಗೋ ಬರೆದು ಮುಗಿಸುತ್ತಿದ್ದರು. ಈ ಶ್ರಮ ಜೀವನವೇ ಅವರನ್ನು ಲೇಖಕಿಯನ್ನಾಗಿ ಮಾಡಿತು. ಅಂತರ್ಜಾತೀಯ ವಿವಾಹದಿಂದಾಗಿ ಅನುಪಮ ಅವರು ಮಾನಸಿಕವಾಗಿ ಬಹಳ ಬಳಲುತ್ತಾರೆ. ನಿರಂಜನ್ ಅವರಿಗೆ ಮದುವೆಯಾಗಲು ಬ್ರಾಹ್ಮಣರ ಹುಡುಗಿ ಸಿಗಲಿಲ್ಲವೇನೋ ಎಂದು ಓಣೆಯ ಜನ ಗೇಲಿ ಮಾಡುತ್ತಿದ್ದರು. ಎಷ್ಟೇ ಕಷ್ಟವಾಗಲಿ ನಮ್ಮ ಪ್ರೇಮ ವಿವಾಹ ಗಟ್ಟಿಯಾಗಿರಲಿ ಎಂದು ನಿರಂಜನ್ ಅವರು ಹೇಳುತ್ತಿದ್ದರು. ಧಾರವಾಡ ಸಾಹಿತ್ಯಿಕ ಕೇಂದ್ರದ್ದು ನಿರಂಜನ್ ಮತ್ತು ಅನುಪಮ ಅವರು ಒಂದೊಮ್ಮೆ ಧಾರವಾಡಕ್ಕೆ ಬಂದು ನೆಲೆಸುತ್ತಾರೆ. ಚೊಚ್ಚಲ ಗರ್ಭಿಣಿಯಾಗಿದ್ದಾಗ ಧಾರವಾಡದ ಸಾಹಿತಿಗಳ ಪ್ರೀತಿ ವಿಶ್ವಾಸ ಅಭಯ ದೊರೆತು ಸಂತಸ ಭಾವ ಹೊಂದುತ್ತಾರೆ. ಅನುಪಮಗೆ ಮೊದಲನೇ ಮಗು ಹೆಣ್ಣಾದಾಗ ತೇಜಸ್ವಿನಿ ಎಂದು ನಾಮಕರಣ ಮಾಡುತ್ತಾರೆ. ನಿರಂಜನ್ ಅವರ ಚಿರಸ್ಮರಣೆ ಕಾದಂಬರಿಯಲ್ಲಿಯ ತೇಜಸ್ವಿನಿ ಪಾತ್ರ ಹಿಡಿಸಿರುವುದರಿಂದಲೇ ಅನುಪಮ ಅವರು ಮಗಳಿಗೆ ಈ ನಾಮಕರಣ ಮಾಡುತ್ತಾರೆ. ತಮ್ಮ ಮೊದಲ ಹೆರಿಗೆಯನ್ನು ಡಾಕ್ಟರ್ ರುಕ್ಮಿಣಿಯವರಿಂದ ಮಾಡಿಸಿಕೊಂಡ ಅನುಪಮ ಅವರು ಮುಂದೆ ತಾಯಿ ಮಗು ಪುಸ್ತಕವನ್ನು ಬರೆಯುತ್ತಾರೆ. ಧಾರವಾಡದಲ್ಲಿ ಕ್ಲಿನಿಕ್ ಪ್ರಾರಂಭಿಸಿ ಅಲ್ಲಿಯೂ ತಮ್ಮ ವೈದ್ಯಕೀಯ ಸೇವೆಯನ್ನು ಸಲ್ಲಿಸಿ ಜನಪ್ರಿಯತೆಯನ್ನು ಪಡೆಯುತ್ತಾರೆ. ಅನುಪಮ ಅವರ ರೂವಾರಿ ಲಕ್ಷ್ಮಿ ಕಥಾ ಸಂಕಲನಕ್ಕೆ ರಾಜ್ಯ ಪ್ರಶಸ್ತಿ ದೊರಕಿತು. ಧಾರವಾಡದಲ್ಲಿ ಅವರ ಸಾಹಿತ್ಯದ ಕೃಷಿ ಅಷ್ಟಾಗಿ ನಡೆಯಲಿಲ್ಲ ಮತ್ತು ಜಾತೀಯತೆ ಸಮಸ್ಯೆಯಿಂದಾಗಿ ಅವರು ಧಾರವಾಡದಿಂದ ಮತ್ತೆ ಬೆಂಗಳೂರಿಗೆ ಬರುತ್ತಾರೆ. ಒಂದು ಬಾಡಿಗೆ ಮನೆ ಹಿಡಿದು ಮನೆಯ ಹತ್ತಿರವೇ ಕ್ಲಿನಿಕ್ ಪ್ರಾರಂಭಿಸುತ್ತಾರೆ. ಕಥೆ ಬರೆಯುವ ಡಾಕ್ಟರ್ ಎಂದು ಅಲ್ಲಿಯೂ ಜನಪ್ರಿಯರಾಗುತ್ತಾರೆ. ಅನುಪಮ ಅವರು ಪ್ರಜಾವಾಣಿಯಲ್ಲಿ ಸ್ವಾಸ್ಥ್ಯ ಸಮಸ್ಯೆ ಎಂಬ ಅಂಕಣವನ್ನು ಬರೆಯುತ್ತಿದ್ದರು. ಇದರ ಸಂಕಲನವೇ ಶುಭಕಾಮನೆ ಎಂದು ಪ್ರಕಟಗೊಂಡಿತು. ಅನುಪಮ ಅವರು ತಮ್ಮ ಎರಡನೇ ಮಗಳು ಸೀಮಂತಿನಿ ಒಂದು ತಿಂಗಳಾಗುವ ಹೊತ್ತು ತಾಯಿ ಮಗು ಕೃತಿ ರಚನೆಯಲ್ಲಿ ತೊಡಗುತ್ತಾರೆ. ಈ ಕೃತಿ ಅನುಪಮ ಅವರ ನಿರೀಕ್ಷೆಗೂ ಮೀರಿ ಯಶಸ್ಸನ್ನು ತಂದುಕೊಟ್ಟಿತು. ಅನುಪಮ ಅವರು ಹೊಸ ಮನೆ ಕಟ್ಟಿಸಿದ ನಂತರ ಹಿಮದ ಹೂವು ಕೃತಿಯನ್ನು ಪ್ರಕಟಿಸುತ್ತಾರೆ. ನಂತರ ಸ್ನೇಹ ಪಲ್ಲವಿಯನ್ನು ಬರೆಯುತ್ತಾರೆ. ಅಂತರ್ಜಾತೀಯ ವಿವಾಹ ಕುರಿತಾದ ಕೃತಿ ಇದು. ಇದು ಸುಧಾ ಪತ್ರಿಕೆಯಲ್ಲಿ ಪ್ರಕಟವಾಗಿ ಅತ್ಯಂತ ಜನಪ್ರಿಯತೆಯನ್ನು ಪಡೆಯಿತು. ನಿರಂಜನ್ ಅವರು ಅನುಪಮ ಅವರ ಕೃತಿಗಳನ್ನು ಓದುತ್ತಿದ್ದರು. ಕೆಲವೊಂದು ಕೃತಿಗಳ ಕುರಿತು ನಿರಂಜನ್ ಅವರು ಉಗ್ರವಾಗಿ ಟೀಕಿಸುತ್ತಿದ್ದರು. ಜಗತ್ತಿನ ಎಲ್ಲಾ ಸಾಹಿತ್ಯಗಳನ್ನು ಓದಿ ಬರೆದರೆ ನಿಮ್ಮ ಬರಹಕ್ಕೆ ಕಸುವು ಬರುವುದು, ಅಂತಹ ಸಾಹಿತ್ಯ ಕೃತಿಗಳು ಹೆಚ್ಚು ದಿನ ಬದುಕುತ್ತವೆ ಎಂದು ಸಲಹೆ ನೀಡುತ್ತಿದ್ದರು. ಗಂಡಸರಿಗೆ ಓದಲು ಬರೆಯಲು ಸಮಯವಿರುತ್ತದೆ, ಆದರೆ ಹೆಂಗಳೆಯರಿಗೆ ಎಲ್ಲಿ ಸಮಯವಿರುತ್ತದೆ, 108 ಕೆಲಸ ಎಂದು ಗೊಣಗುತ್ತಿದ್ದರು. ಮತ್ತೊಂದು ಕ್ಷಣದಲ್ಲಿ ಮಹಿಳೆಯರಿಗೆ ಬೇಕಾದ ಅನುಕೂಲತೆ ಅಲ್ಲ, ಪ್ರತಿಭೆ. ಪ್ರತಿಭೆಗೆ ಒಪ್ಪಿಕೊಡಲು ಪಾಂಡಿತ್ಯ ಬೇಕು ಎಂಬ ಅಂಶ ಮನದಟ್ಟಾಗುತ್ತಿತ್ತು. ಕೈಲಾದಷ್ಟು ಓದಲು ಪ್ರಯತ್ನಿಸುತ್ತಿದ್ದರು. ಮಕ್ಕಳು ದೊಡ್ಡವರಾದ ಮೇಲೆ ಅನುಪಮ ಅವರಿಗೆ ಬಿಡುವು ಸಿಗಹತ್ತು. ಆಗ ಇಂಗ್ಲಿಷ್ ಸಾಹಿತ್ಯವನ್ನು ಆಳವಾಗಿ ಓದಹತ್ತಿದರು. ಹೊಸ ಪ್ರಪಂಚವೇ ಕಂಡಂತಾಯಿತು ಅವರಿಗೆ. ಇದರಿಂದ ಅವರ ಬರವಣಿಗೆ ಸುಧಾರಣೆಯನ್ನು ಕಂಡಿತು. ಮಗಳು ಸೀಮಾಳ ಒತ್ತಾಯದ ಮೇರೆಗೆ ಅವಳಿಗೆ ದಿನಕ್ಕೊಂದು ಕಥೆ ಹೇಳಿ ಅದನ್ನೇ ದಿನಕ್ಕೊಂದು ಕಥೆ ಮಕ್ಕಳ ಕಥಾ ಸಂಕಲನವೆಂದು ಪ್ರಕಟಿಸುತ್ತಾರೆ ಅನುಪಮ ಅವರು. ಅನುಪಮ ಅವರ ಸುಖ ಸಂಸಾರ ಕಂಡು ವಿಧಿಗೆ ಅಸೂಯೆಯಾಗಿರಬೇಕು. ಪತಿ ನಿರಂಜನ್ ಅವರು ಇದಕ್ಕಿದ್ದಂತೆ ಪಾರ್ಶ್ವವಾಯುವಿನಿಂದ ಬಳಲತೊಡಗುತ್ತಾರೆ. ದೀರ್ಘ ಚಿಕಿತ್ಸೆಯ ನಂತರ ವೀಲ್ ಚೇರ್ ಮೇಲೆ ನಡೆದಾಡುವಂತಾಗುವುದು. ಇಂತಹ ವಿಷಮ ಪರಿಸ್ಥಿತಿಯಲ್ಲೂ ನಿರಂಜನರು ತಮಗೆ ವಹಿಸಿಕೊಟ್ಟ ಜ್ಞಾನಗಂಗೋತ್ರಿ ಕಾರ್ಯವನ್ನು ಮುಗಿಸಿಕೊಟ್ಟಾಗ ಶಿವರಾಮ್ ಕಾರಂತರು ಹರ್ಷಗೊಂಡು ನಿರಂಜನ್ ಅವರನ್ನು ಹೊಗಳುತ್ತಾರೆ. ಆಗ ನಿರಂಜನರು ಸಾವಿತ್ರಿ ಸತ್ಯಮಾನರನ್ನು ಉಳಿಸಿಕೊಂಡ ಹಾಗೆ ಅನುಪಮ ಅವರು ನನ್ನನ್ನು ಉಳಿಸಿಕೊಂಡರು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ. ಕನ್ನಡದ ಖ್ಯಾತ ನಟಿ ಕಲ್ಪನಾ ಅವರು ಅನುಪಮ ಅವರಿಗೆ ತೀರ ಹತ್ತಿರದಿಂದ ಪರಿಚಯ. ಕಲ್ಪನಾ ಅಷ್ಟು ಖ್ಯಾತ ನಟಿಯಾದರೂ ಸಹ ಅವರ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. ನೂರಾರು ಸಮಸ್ಯೆಗಳು ಇದನ್ನು ಅನುಪಮ ಅವರ ಹತ್ತಿರ ಹಂಚಿಕೊಳ್ಳುತ್ತಿದ್ದರು. ಈ ಕಲಾವಿದರ ವಿಷಯ ಕುರಿತಾಗಿ ಅನುಪಮ ಅವರು ನಟಿ ಎನ್ನುವ ಕಾದಂಬರಿಯನ್ನು ಬರೆಯುತ್ತಾರೆ. ಈ ಕೃತಿಯನ್ನು ಕಲ್ಪನಾ ಅವರಿಗೆ ಅರ್ಪಿಸಿದಾಗ ಅವರು ತುಂಬಾ ಖುಷಿ ಪಡುತ್ತೆ. 1978 ಮಧ್ಯಭಾಗದಲ್ಲಿ ಅನುಪಮ ಅವರಿಗೆ ಕ್ಯಾನ್ಸರ್ ಪ್ರಯುಕ್ತ ಶಸ್ತ್ರಚಿಕಿತ್ಸೆಯಾದಾಗ ಕಲ್ಪನಾ ಅವರು ಅನುಪಮ ಅವರ ಮನೆಗೆ ಬಂದಿದ್ದರು. ಅದೇ ಅವರ ಕೊನೆಯ ಭೇಟಿ ಎಂದು ಹೇಳುತ್ತಾರೆ. ಇದಕ್ಕಿಂತೆ ಕಲ್ಪನಾ ಆತ್ಮಹತ್ಯೆ ಮಾಡಿಕೊಂಡುದನ್ನು ತಿಳಿದು ಬಹಳ ನೊಂದುಕೊಳ್ಳುತ್ತಾರೆ ಅನುಪಮ ಅವರು. ವೈಜ್ಞಾನಿಕ, ಮನೋವೈಜ್ಞಾನಿಕ, ಸಾಮಾಜಿಕ, ಸಾಂಸ್ಕೃತಿಕ ಈ ಎಲ್ಲಾ ದೃಷ್ಟಿಕೋನಗಳಿಂದ ಅಭ್ಯಾಸ ಮಾಡಿ ಒಂದು ಪುಸ್ತಕ ಬರೆದುಕೊಡಿ ಎಂದು ಪ್ರಕಾಶನದ ಅವರು ಕೇಳಿದ್ದಕ್ಕೆ ಸಾಕಷ್ಟು ಅಧ್ಯಯನ ಮಾಡಿ ದಾಂಪತ್ಯ ದೇವಿಗೆ ಪುಸ್ತಕ ರಚನೆ ಮಾಡುತ್ತಾರೆ ಅನುಪಮ ಅವರು. ಈ ಪುಸ್ತಕ ಅತ್ಯಂತ ಜನಪ್ರಿಯವಾಗಿ ಅನೇಕ ಮುದ್ರಣವನ್ನು ಕಂಡಿತು. ಅನುಪಮ ಅವರು ಮಹಿಳಾ ಫೆಡರೇಷನ್ನ ಕರ್ನಾಟಕ ಶಾಖೆಯ ಅಧ್ಯಕ್ಷರಾಗಿಯೂ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ನಂತರ ಸಮಾಜ ಸೇವೆಯಿಂದ ಸ್ವಲ್ಪ ಹಿಂದೆ ಸರಿದು ಅನುಪಮ ಅವರು ಮತ್ತೆ ಅಧ್ಯಯನಶೀಲರಾಗಿ ನಿರಂಜನ್ ಅವರೊಡನೆ ಚರ್ಚಿಸಿ ಮಾಧವಿ ಕಾದಂಬರಿಯನ್ನು ಬರೆಯುತ್ತಾರೆ. ಇದೊಂದು ಪೌರಾಣಿಕ ಮತ್ತು ಸಾಮಾಜಿಕ ಕಥೆ ಎಂದು ಹೇಳಬಹುದು. ಒಂದು ಹೆಣ್ಣಿನ ಅಂತರಂಗದ ತೊಳಲಾಟದ ಕಥೆ ಇದು. ಅನುಪಮ ಅವರು ಬರ್ಲಿನ್ನಲ್ಲಿ ನಡೆಯುವ ಮಹಿಳಾ ಸಮ್ಮೇಳನಕ್ಕೆ ಹೋಗಿ ಬಂದ ಮೇಲೆ ಇದರ ನೆನಪಿಗಾಗಿ
ಸ್ನೇಹ ಯಾತ್ರೆ

ಪ್ರವಾಸ ಕಥನವನ್ನು ಬರೆಯುತ್ತಾರೆ. ಅನುಪಮಾ ಅವರು 1976 ಹೊತ್ತಿಗೆ ಮಾಧ ಕಾದಂಬರಿ ಬರೆದು ಮುಗಿಸುತ್ತಾರೆ. ಮಕ್ಕಳಿಬ್ಬರು ತಂದೆಯ 10 ಕಾದಂಬರಿಗಳನ್ನು ತಾವೇ ಪ್ರಕಟಿಸಲು ನಿರ್ಧರಿಸುತ್ತಾರೆ. ಹಿರಿಯ ಮಗಳು ತೇಜಸ್ವಿನಿ ಚಿಕ್ಕ ವಯಸ್ಸಿನಲ್ಲಿ ಕಥೆ ಕವನಗಳನ್ನು ಬರೆಯುತ್ತಿರುವುದನ್ನು ನೋಡಿ ಸಂತಸಪಡುತ್ತಿದ್ದರು ನಿರಂಜನ ದಂಪತಿಗಳು. ಮನೆಯಲ್ಲಿ ಸಾಹಿತ್ಯದ ಸುಗ್ಗಿಯೋ ಸುಗ್ಗಿ. 1977 ನಿರಂಜನ್ ಅವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಾಗ ಅವರಿಗೆ ಹೋಗಲಾಗಲಿಲ್ಲವೆಂದು ಆಗಿನ ಶಿಕ್ಷಣ ಮಂತ್ರಿಗಳಾದ ಎಚ್ ಕೆ ಶ್ರೀನಿವಾಸ್ ಅವರು ಮನೆಗೆ ಬಂದು ಪ್ರಶಸ್ತಿಯನ್ನು ನೀಡುತ್ತಾರೆ. ಅನುಪಮಾ ಅವರು ನೇಕಾರರ ಬದುಕಿನ ನೋವು ನಲಿವುಗಳ ಕುರಿತಾದ ಕಾದಂಬರಿ ಎಳೆ ಎಳೆಯನ್ನು ಬರೆಯಲಾರಂಭಿಸುತ್ತಾರೆ. ಈ ವೇಳೆಗೆ ಅವರ ಬದುಕು ಸಂತಸ ಸಂಭ್ರಮದಿಂದ ಕೂಡಿತ್ತು. ಇದನ್ನು ನೋಡಿದ ವಿಧಿಗೆ ಇನ್ನೂ ಅಸೂಯೆಯಾಗಿರಬೇಕು. ಅವರ ಮಾನಸಿಕ ಸ್ಥೈರ್ಯವನ್ನು ಪರೀಕ್ಷಿಸಿ ನೋಡಲು ವಿಧಿ ಇನ್ನೊಂದು ಆಟ ಹೂಡಿತ್ತು. ಒಂದು ದಿನ ಅನುಪಮಾ ಅವರ ಎದೆ ನೋವಾದಂತೆ ಕಂಡು ಬಂದು ಅಲ್ಲಿ ಮುಟ್ಟಿ ನೋಡಿದಾಗ ಗಡ್ಡೆ ಇರುವುದು ಕಂಡು ಬಂದು ಡಾಕ್ಟರ್ ಹತ್ತಿರ ಪರೀಕ್ಷಿಸಿದಾಗ ಎಡಸ್ಥನದಲ್ಲಿ ಗಡ್ಡೆ ಇರುವುದು ಖಚಿತ ಎಂದು ಹೇಳಿ ಆಪರೇಷನ್ ಮಾಡಬೇಕು, ನೀವೇನು ಹೆದರಬೇಡಿ ಎಂದು ಧೈರ್ಯ ಹೇಳುತ್ತಾರೆ. ಅನುಪಮಾ ಅವರು ಎಷ್ಟೋ ರೋಗಿಗಳಿಗೆ ಧೈರ್ಯವಾಗಿರಿ ಎಂದು ಹೇಳಿದವರು, ಈಗ ಅವರಿಗೆ ಧೈರ್ಯವಾಗಿರಿ ಎಂದು ಹೇಳುವಂತಾಯಿತು. ಗಂಡ ಮಕ್ಕಳೆಲ್ಲ ಬಿ ಬ್ರೇವ್ ಎಂದು ಧೈರ್ಯ ತುಂಬುತ್ತಾರೆ. ಗಡ್ಡೆ ಕೆಸರೆಂದು ದೃಢಪಟ್ಟ ಮೇಲೆ ತುರ್ತಾಗಿ 3 ತಾಸಿನ ಆಪರೇಷನ್ ಮಾಡಿ ಎಡಸ್ಥನವನ್ನೇ ಕತ್ತರಿಸಿ ತೆಗೆಯುತ್ತಾರೆ. ಹೆದರಬೇಡ, ಎಲ್ಲವನ್ನು ಎದುರಿಸಿ ನಿಲ್ಲೋಣವೆಂದು ಆಪರೇಷನ್ ನಂತರ ಪತಿ ಸಮಾಧಾನ ಮಾಡುತ್ತಾ, ಸಾವಿನ ಸಮೀಪವಿದ್ದಾರೆಂದು ಅಯ್ಯೋ ಪಾಪ ಎಂದು ಯಾರಾದರೂ ಕನಿಕರ ತೋರಿ ಭೇಟಿಯಾಗಲು ಬಂದರೆ ಅನುಪಮಾ ಅವರಿಗೆ ಸಿಟ್ಟು ಬರುತ್ತಿತ್ತು. ಇವರ ಮಾತಿಗೆ ಸವಾಲು ಹಾಕುವಂತೆ ಬಾಳಿ ತೋರಿಸಬೇಕು ನಾನು ಹಠ ತೊಡುತ್ತಾರೆ. ಬದುಕನ್ನು ಸವಾಲಾಗಿ ಸ್ವೀಕರಿಸುತ್ತಾರೆ. 1 ತಿಂಗಳ ನಂತರ ಮುಂಬೈನ ಟಾಟಾ ಇನ್ಸ್ಟಿಟ್ಯೂಟ್ ಮೆಮೋರಿಯಲ್ ಆಸ್ಪತ್ರೆಗೆ ರೇಡಿಯೇಷನ್ ಚಿಕಿತ್ಸೆಗೆ ಹೋಗಬೇಕೆಂದು ಡಾಕ್ಟರು ಸಲಹೆ ನೀಡುತ್ತಾರೆ. ರೇಡಿಯೇಷನ್ ಚಿಕಿತ್ಸೆಗೆಂದು ಮಗಳ ಜೊತೆ ಮುಂಬೈಗೆ ಹೋಗುತ್ತಾರೆ ಅನುಪಮಾ ಅವರು. ಅಲ್ಲಿ ಅಂಬೇಕರ್ ಮತ್ತಿತರ ಸಾಹಿತ್ಯ ವಲಯದ ಸ್ನೇಹಿತರು ಅನುಪಮಾ ಅವರಿಗೆ ಆಶ್ರಯ ನೀಡಿ ಅಭಯವನ್ನು ನೀಡುತ್ತಾರೆ. ನರಕಯಾತನೆಯಂತಹ ರೇಡಿಯೇಷನ್ ಚಿಕಿತ್ಸೆ ಮಾಡಿಸಿಕೊಂಡ ನಂತರ ಮನದ ಭಾವನೆಗಳನ್ನು ಯಾರ ಹತ್ತಿರ ಹೇಳಿಕೊಳ್ಳುವುದು ಎಂದು ವಿಚಾರಿಸಿ ಈ ಬೇಸರ ಕಳೆದುಕೊಳ್ಳಲು ಕ್ಯಾನ್ಸರ್ ರೋಗಿಗಳ ಕುರಿತಾದ ಪುಷ್ಪಕ ಕಥೆ ಬರೆಯುತ್ತಾರೆ. ಇದು ಆಶಾವಾಣಿ ಮುಂಬೈ ಕೇಂದ್ರದಿಂದ ಪ್ರಸಾರವಾಯಿತು. ತಮ್ಮ ಭಯಾನಕ ಕಸಿವಿಸಿಯ ದಿನಗಳಲ್ಲಿಯೂ ಕ್ರಿಯಾಶೀಲತೆಯನ್ನು ಮೆರೆದ ಅನುಪಮಾ ಅವರ ಬದುಕು ಇತರರಿಗೆ ಅನುಕರಣೀಯವಾದುದು. ಸ್ನೇಹದ ಭಾರ ಹೊತ್ತು ಮರುಜನ್ಮ ಪಡೆದು ಮುಂಬೈಯಿಂದ ಬೆಂಗಳೂರಿಗೆ ಬಂದ ನಂತರ ದೇಹ ಬಳಲಿದ್ದರೂ ಮಾನಸಿಕವಾಗಿ ಉಲ್ಲಸಿತರಾಗಿದ್ದರು. ಸಾವಿನ ಸಮೀಪ ಹೋಗಿ ಬಂದವರು ಇವರು. ಈಗ ಸಾವು ಬಂದರೂ ಹೆದರುವುದಿಲ್ಲ, ಅದು ಬಂದಾಗ ಆರಾಮಾಗಿ ಸ್ವೀಕರಿಸುವೆ ಎಂಬ ಮನೋಭಾವನೆಯನ್ನು ಹೊಂದಿದ್ದರು. ಆದರೆ ಬದುಕಿರುವಷ್ಟು ದಿನ ಸಮಾಜಕ್ಕೆ ಉಪಯೋಗವಾಗುವ ರೀತಿಯಲ್ಲಿ ಬದುಕಬೇಕು, ಸಾಹಿತ್ಯ ಮತ್ತು ವೈದ್ಯಕೀಯದಿಂದ ಏನನ್ನಾದರೂ ಸಾಧಿಸಬೇಕೆಂಬ ಹುಟ್ಟಿತ್ತು. ಹುಟ್ಟು ಸಾವುಗಳ ನಡುವಿನ ಈ ಬದುಕನ್ನು ಸಕಾರಾತ್ಮಕ ಭಾವದಿಂದ ಸ್ವೀಕರಿಸಿ ಕ್ರಿಯಾಶೀಲರಾಗಿ ಸಾರ್ಥಕ ಬದುಕನ್ನು ಬಾಳಬೇಕೆಂಬ ಅನುಪಮಾ ಅವರ ಈ ಧೋರಣೆಯೇ ಅವರ ಅನುಪಮ ವ್ಯಕ್ತಿತ್ವಕ್ಕೆ ಸಾಕ್ಷಿಯಾಗಿದೆ. ಅಲ್ಲಿಂದ ಬಂದ ಮೇಲೆ ಬೆಳಗಿನ ಹೊತ್ತು ವೈದ್ಯಕೀಯ ಕೆಲಸ ಮಾಡಿ ಮಧ್ಯಾಹ್ನ ಹೊತ್ತಿನಲ್ಲಿ ಓದು ಬರಹ ಮಾಡುತ್ತಿದ್ದರು. ಎಳೆ ಕಾದಂಬರಿಯನ್ನು ಮುಂದುವರಿಸುತ್ತಾರೆ. ಇದು ಸುಧಾ ಪತ್ರಿಕೆಯಲ್ಲೂ ಧಾರಾವಾಹಿಯಾಗಿ ಪ್ರಕಟವಾಯಿತು. ಇದಾದ ನಂತರ ಶಿಶುಗಳ ಕಾಯಿಲೆಗಳ ಬಗೆಗಿನ ಶಿಶು ದೀಪಿಕೆ ಕೃತಿ ರಚನೆಗೆ ಮುಂದಾಗುತ್ತಾರೆ. ಸುಮ್ಮನೆ ಕೂತರೆ ಕಾಯಿಲೆ ಹೆಚ್ಚಾಗುವುದೆಂದು ಅನುಪಮಾ ಅವರು ಅವಿರತವಾಗಿ ಓದು ಬರಹದಲ್ಲಿ ತೆಗೆದುಕೊಳ್ಳುತ್ತಿದ್ದರು. ಇದೇ ಸಮಯದಲ್ಲಿ ಅನುಪಮಾ ಅವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿತು. ಅದೇ ವರ್ಷ ಅವರ ಸ್ನೇಹ ಯಾತ್ರೆ ಕೃತಿಗೆ ಸೋವಿಯತ್ ಲ್ಯಾಂಡ್ ನೆಹರು ಪುರಸ್ಕಾರವೂ ದೊರಕಿತು. ಡಾಕ್ಟರ್ ಸಲಹೆ ಮೇರೆಗೆ ಪ್ರತಿ 6 ತಿಂಗಳಿಗೊಮ್ಮೆ ಮುಂಬೈ ಆಸ್ಪತ್ರೆಯಲ್ಲಿ ತಪಾಸಣೆ ಮಾಡಿಸಿಕೊಳ್ಳಬೇಕಿತ್ತು. 1979 ಮುಂಬೈಗೆ ಹೋಗುವಾಗ ಅನುಪಮಾ ಅವರು ಬೇಸರ ಪಡಲಿಲ್ಲ, ಗುಣಮುಖರಾಗಿದ್ದರು. ಏನು ಬೇಕಾದರೂ ಸಾಧಿಸುತ್ತೇನೆಂಬ ಛಲ ಬಂದಿತ್ತು ಅವರಲ್ಲಿ. ಆಗಲೇ ಅವರು ಮುಂಬೈ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾದರು. ಸಮಾರಂಭ ಅದ್ದೂರಿಯಾಗಿ ನಡೆದಿದ್ದು ಅನುಪಮಾ ಅವರಿಗೆ ಸಂತಸವನ್ನು ತಂದುಕೊಟ್ಟಿತು. ಮಗು ತೇಜಸ್ವಿನಿ ವಿಶ್ವವಿದ್ಯಾನಿಲಯಕ್ಕೆ 2ನೇ ರ್ಯಾಂಕಿನಲ್ಲಿ ಪಾಸಾದುದಕ್ಕೆ ತಂದೆ ತಾಯಿಗಳಿಗೆ ಅಪಾರ ಸಂತೋಷವಾಯಿತು. ಅವಳು ಎಂಎ ಮಾಡಲು ಮುಂಬೈಗೆ ಹೋದೊಡನೆ ತಂದೆಯ ಸಾಹಿತ್ಯಿಕ ಕಾರ್ಯಕ್ರಮಕ್ಕೆ ಆಸರೆಯಾದವಳು ಕಿರಿಯ ಮಗಳು ಸೀಮಂತಿನಿ. ಅವಳು ತಂದೆಯ ಕೆಲಸಕ್ಕೆ ಉಪಸಂಪಾದಕಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಾಳೆ. ಮಿತಭಾಷಿಣಿ ವಾತ್ಸಲ್ಯದ ವರತೆಯಾದ ಇವಳು ತಂದೆ ತಾಯಿಗಳ ಕಣ್ಮಣಿಯಾಗುತ್ತಾಳೆ. ಈ ನಡುವೆ ಅನುಪಮಾ ಅವರು ಆರೋಗ್ಯ ಭಾಗ್ಯಕ್ಕೆ ವ್ಯಾಯಾಮ ಪುಸ್ತಕವನ್ನು ಬರೆಯುತ್ತಾರೆ. ಇದು ಅನುಪಮಾ ಅವರಿಗೆ ಬಹಳ ಹಿಡಿಸಿದ ಕೃತಿ. 1981 ಜೂನ್ನಲ್ಲಿ ನಡೆದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರಾಗುತ್ತಾರೆ. ಕಿರಿಯ ಮಗಳು ಸೀಮಂತಿನಿ ಪಿಯುಸಿಯಲ್ಲಿ 3ನೇ ರ್ಯಾಂಕ್ ಪಡೆದು ಪಾಸಾಗಿದ್ದುದನ್ನು ಕಂಡು ತಂದೆ ತಾಯಿಗಳು ಹೆಮ್ಮೆ ಪಡುತ್ತಾರೆ. ಮನೆಯ ಎಲ್ಲ ಹೊಣೆಗಾರಿಯನ್ನು ನಿಭಾಯಿಸುತ್ತಾ ಈ ಸಾಧನೆ ಮಾಡಿದ್ದು ಹೆತ್ತವರಿಗೆ ಬಲು ಹೆಮ್ಮೆಯ ವಿಷಯವಾಗಿತ್ತು. ಪ್ರವಾಸ ಪ್ರಿಯರಾದ ಅನುಪಮಾ ಅವರು ತಮ್ಮ ಜೀವನದ ಅನಿಶ್ಚಿತೆಯನ್ನು ಮನಗಂಡು ಸೀತಾ ಟ್ರಾವೆಲ್ಸ್ ಮೂಲಕ ಒಬ್ಬರೇ ಯುರೋಪ್ ಪ್ರವಾಸವನ್ನು ಕೈಗೊಳ್ಳುತ್ತಾರೆ. ಪ್ರವಾಸ ಮುಗಿಸಿಕೊಂಡು ಬಂದ 5 ತಿಂಗಳಲ್ಲಿ ಅಂಗೈಯಲ್ಲಿ ಯುರೋಪ್ ಪ್ರವಾಸ ಕಥನವನ್ನು ಬರೆಯುತ್ತಾರೆ. ಈ ನಡುವೆ ಅನುಪಮಾ ಅವರ ಹೊಟ್ಟೆ ದಪ್ಪಗಾಗತೊಡಗಿತ್ತು. ಸಂಶಯದಿಂದ ಡಾಕ್ಟರ್ ತರ ತಪಾಸಣೆಗೆ ಹೋದಾಗ ಗಡ್ಡೆ ಇರುವುದನ್ನು ಖಚಿತಪಡಿಸುತ್ತಾರೆ ಮತ್ತು ತಕ್ಷಣ ಆಪರೇಷನ್ಗೆ ಶಿಫಾರಸು ಮಾಡುತ್ತಾರೆ. ಅನುಪಮಾ ಅವರಿಗೆ ಇದು 3ನೇ ಬಾರಿ ಆಪರೇಷನ್. ಈ ಚಿಕಿತ್ಸೆಯಲ್ಲೂ ಏನಾದರೂ ಆದರೆ ಗಂಡು ಮಕ್ಕಳ ಗತಿ ಏನು ಅನ್ನುವ ಹೆದರಿಕೆ ಕಾಡುತ್ತಿತ್ತು ಅವರಿಗೆ. ಅಂಡಕೋಶದ ಕ್ಯಾನ್ಸರ್ ಎಂದು ಆಪರೇಷನ್

0: ಮಾಡಿದಾಗ ಅನುಪಮಾ ಅವರ ಮುಖ ಬಾಡಿತ್ತು. ಪತಿಯ ಪ್ರೀತಿ, ವಿಶ್ವಾಸದ ಮಾತುಗಳು ಅವರಿಗೆ ಚೈತನ್ಯ ನೀಡುತ್ತವೆ. ಜೀವನದ ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳಬಾರದು ಎಂಬ ಪತಿಯ ಮಾತು ಅವರಿಗೆ ದಾರಿದೀಪವಾಯಿತು, ಮುಖದಲ್ಲಿ ಗೆಲುವು ನೀಡಿತು. ಈ ಆಪರೇಷನ್ ಆದ ನಂತರ ತಮ್ಮ ವೈದ್ಯಕೀಯ ವೃತ್ತಿಗೆ ವಿದಾಯ ಹೇಳುತ್ತಾರೆ. ಆದರೆ ಅವರ ಸಂಗಾತಿಯಾಗಿ ಸಾಹಿತ್ಯವಿತ್ತು. ಈಗ ಅವರಿಗೆ ಹೊಳೆದಿದ್ದು ಜೀವನದ ನೆನಪುಗಳ ಕೃತಿ ರಚಿಸಬೇಕೆಂದು. ಹೀಗೆ ಜನ್ಮ ತಳೆದಿದ್ದು ಅವರ ಆತ್ಮಕಥನ ನೆನಪು ಸಿಹಿ ಕಹಿ. ಕ್ಯಾನ್ಸರ್ ಎಂದರೇನೇ ಭಯಪಡುವ ಜನರಿರುವ ಅನುಪಮಾ ಅವರು ಗಂಡನ ಅನಾರೋಗ್ಯ, ತಮ್ಮ ಅನಾರೋಗ್ಯ ಎಲ್ಲವನ್ನೂ ಸಹಿಸಿಕೊಂಡು ಸಾಹಿತ್ಯ ಸಾಧನೆ ಮಾಡಿದ್ದನ್ನು ಅವರ ಕುಟುಂಬದ ಆತ್ಮೀಯರಾದ ಶಿವರಾಮ್ ಅವರು ಬಹಳ ಹೊಗಳುತ್ತಾರೆ. ತೇಜಸ್ವಿ ಎಂಫಿಲ್ ಮುಗಿಸಿ ಲಾಸ್ ಏಂಜಲೀಸ್ಗೆ ಹೋಗುವಾಗ ನಿರಂಜನ್ ಅವರಿಗೆ ಮತ್ತೊಮ್ಮೆ ಸ್ಟ್ರೋಕ್ ಆಗುವುದು. ಚಿಕಿತ್ಸೆಯಿಂದ ಮತ್ತೆ ಚೇತರಿಸಿಕೊಳ್ಳುತ್ತಾರೆ. ದೇವರು ನಮ್ಮನ್ನೇ ಪದೇ ಪದೇ ಏಕೆ ಪರೀಕ್ಷಿಸುತ್ತಾನೆ ಎಂಬ ಬೇಸರ ಭಾವ ಅನುಪಮಾ ಅವರಿಗೆ. ಮಗಳು ತೇಜಸ್ವಿನಿ ಅಮೆರಿಕಕ್ಕೆ ಹೋದರೂ ಪ್ರೀತಿ ಧೈರ್ಯಗಳ ಸಾಕಾರ ಮೂರ್ತಿಯಾದ ಸೀಮಂತಿನಿ ಇದ್ದಾಳೆ, ಪತಿ ನಿರಂಜನ್ ಇದ್ದಾರೆ. ಗೌರವ, ಪ್ರೀತಿ, ವಿಶ್ವಾಸಗಳನ್ನು ತೋರಿಸುವ ಕನ್ನಡ ಜನವೃಂದವಿದೆ. ಇದಕ್ಕಿಂತ ಹೆಚ್ಚಿನದು ಜೀವನದಲ್ಲಿ ಇನ್ನೇನು ಬೇಕು ಎಂಬ ಸಂತೃಪ್ತ ಭಾವ ಹೊಂದುತ್ತಾರೆ. ಜೀವನದ ಆರಂಭದಲ್ಲಿ ನಿರಂಜನ್ ಮತ್ತು ಅನುಪಮಾ ಅವರ ಸ್ನೇಹ ಬೆಸುದು ಸಾಹಿತ್ಯ. ಕಡೆಗಾಲದಲ್ಲಿ ಅದೇ ನಮ್ಮ ಜೊತೆಗಿರಲಿ ಎಂಬುದು ನಿರಂಜನ್ ದಂಪತಿಗಳ ಆಸೆಯಾಗಿತ್ತು. ಶಸ್ತ್ರಚಿಕಿತ್ಸೆಯ ನಂತರ ಅನುಪಮಾ ಅವರು ಇಂಜೆಕ್ಷನ್ ಪಡೆಯುತ್ತಿದ್ದರು. ಇದರಿಂದ ಹೊಟ್ಟೆಯಲ್ಲಿ ವಿಪರೀತ ಸಂಕಟವಾಗುತ್ತಿತ್ತು. ನಗೆಯ ಮುಖವಾಡ ಹಾಕಿಕೊಂಡು ಹೇಗೋ ಜೀವನ ನಡೆಸುತ್ತಿರುತ್ತಾರೆ. ಆತ್ಮಕಥನದ ನಂತರ ಹದಿಹರೆಯ ಮತ್ತು ಯೌವನ ಲೇಖನ ಮಾಲೆಯನ್ನು ಬರೆಯುತ್ತಾರೆ. ಕ್ಯಾನ್ಸರ್ ಚಿಕಿತ್ಸೆ ಮತ್ತು ಈ ಕುರಿತು ಪದೇ ಪದೇ ಮಾಡುವ ತಪಾಸಣೆಯಿಂದಾಗಿ ಬೇಸರ ಅನುಪಮಾ ಅವರು ಇದಕ್ಕಿಂತ ಸಾವೇ ಬಂದರೆ ಒಳಿತು ಎಂದು ವಿಚಾರಿಸುತ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಮಗಳ ಮದುವೆಯ ಚಿಂತೆ ಕಾಡುವುದು. ಆರೋಗ್ಯವಾಗಿದ್ದಾಗಲೇ ಮಗಳ ಮದುವೆ ಮಾಡಿಬಿಡಬೇಕು ಅಂದುಕೊಳ್ಳುತ್ತಾರೆ. ರೋಗದ ಸ್ಥಿತಿಗತಿ ಪರೀಕ್ಷಿಸಲು ಸ್ಕ್ಯಾನ್ ಮಾಡಿಸಬೇಕಿತ್ತು. ಅನುಪಮಾ ಅವರು ಈ ಸಲ ಅನ್ಯ ಮನಸ್ಕರಾಗಿ ಮತ್ತೆ ಮುಂಬೈಗೆ ಹೋಗುತ್ತಾರೆ. ಕಠಿಣತಮವಾದ ಸ್ಕ್ಯಾನ್ ಮಾಡಿದ ನಂತರ ಡಾಕ್ಟರ್ ಎವ್ರಿಥಿಂಗ್ ಇಸ್ ಓಕೆ ಎಂದು ಹೇಳಿದ. ಸಂತೋಷವೆಂದರೇನು ಎಂಬುದರ ಅರ್ಥ ಈಗ ತಿಳಿಯುವುದು ಅನುಪಮಾ ಅವರಿಗೆ. ಅವರಿಗೆ ಮತ್ತೊಮ್ಮೆ ಮರುಹುಟ್ಟು. ಈಗ ಕಾದಂಬರಿಯ ಪಾತ್ರಗಳು ಈಗ ಬಿಡುಗಡೆ ಬಯಸಿ ಮನಸ್ಸಿನಲ್ಲಿ ಕುಣಿಯತೊಡಗಿದವು. ಘೋಷ್ ಬರವಣಿಗೆ ಈಗ ಪ್ರಾರಂಭವಾಗುವುದು. ಧೈರ್ಯ ಮತ್ತು ಆತ್ಮವಿಶ್ವಾಸ ಮನೆ ಮಾಡಿತ್ತು ಅನುಪಮಾ ಅವರಲ್ಲಿ. ಅಮೆರಿಕೆಯಲ್ಲಿ PhD ಮಾಡುತ್ತಿರುವ ಈಗಾಗಲೇ ಅವರ ಕುಟುಂಬಕ್ಕೆ ಪರಿಚಿತರಾದ ವಿವೇಕ್ ಧರೇಶ್ವರನನ್ನು ಮಗಳು ಮದುವೆಯಾಗುತ್ತಿರುವ ವಿಷಯ ತಿಳಿದು ನಿರಂಜನ್ ದಂಪತಿಗಳಿಗೆ ಅತೀವ ಸಂತಸವಾಗುವುದು. ಸರಳವಾಗಿ ರಿಜಿಸ್ಟರ್ ಮದುವೆ ಮಾಡಿಕೊಳ್ಳಲು ಎರಡೂ ಕುಟುಂಬದವರು ಅನುಮತಿ ನೀಡುತ್ತಾರೆ. ಅಮೆರಿಕಾದಲ್ಲಿ ಮಗಳ ಮದುವೆಯಾದದ್ದು ಅನುಪಮಾ ಅವರಿಗೆ ತೀರಾ ಅಸಮಾಧಾನವಾದರೂ ಮದುವೆಯ ನಂತರ ಬೆಂಗಳೂರಿನಲ್ಲಿ ಒಂದು ಸಂತೋಷ ಕೂಟವನ್ನು ಏರ್ಪಡಿಸಿದ್ದರು. ಇದು ನಿರಂಜನ್ ದಂಪತಿಗಳಿಗೆ ಅತೀವ ಖುಷಿ ಕೊಟ್ಟ ವಿಷಯ. ಸೀಮಂತಿನಿ, ಎಂಎ ಮುಗಿ, ಸ್ಪಂದನ ಪ್ರಕಾಶನವನ್ನು ಹುಟ್ಟುಹಾಕಿ ತಂದೆಯ ಅಪ್ರಕಟಿತ ಕೃತಿಗಳನ್ನು ಹೊರತರುತ್ತಾರೆ. ಮುಂದೆ ಸೀಮಂತಿನಿಯ ಸ್ವಯಂವರವೂ ಜರುಗುವುದು. ಆಗ ಉಳಿಯುವವರು ನಾವು ಗಂಡ ಹೆಂಡತಿ ಮಾತ್ರ. ನಾವಾದರೂ ಎಷ್ಟು ದಿನ ಬುಕ್ಕುತ್ತೇವೆ? ಕಷ್ಟ ಸುಖಕ್ಕೂ ಇದೇ ಕಡೆಯ ಪರದೆ ಎಂದು ವಿಚಾರಿಸುತ್ತಾರೆ ಅನುಪಮಾ ಅವರು. ಅವರ ತಲೆಯ ತುಂಬಾ ಹೊಸ ಹೊಸ ವಿಚಾರಗಳಿವೆ. ಓದಬೇಕಾದ ಅನೇಕ ಪುಸ್ತಕಗಳಿವೆ. ಬರವಣಿಗೆಗೆ ಸಿದ್ಧಪಡಿಸಬೇಕಾದ ಟಿಪ್ಪಣಿ ಹೇರಳವಾಗಿವೆ. ಇವೆಲ್ಲವುಗಳ ಸಹಯೋಗದೊಂದಿಗೆ ಹೊಸ ಬರಹ ಆರಂಭವಾಗಬೇಕು ಎಂದು ವಿಚಾರಿಸಿ ಮತ್ತೆ ಬರವಣಿಗೆಯೆಡೆಗೆ ಹೊರಳುತ್ತಾರೆ ಅನುಪಮಾ ಅವರು. ಇಂಥ ಅಸಾಧಾರಣ ಪ್ರತಿಭೆ ಸಾಹಿತಿ February 15, 1991 ಅಸ್ತಂಗತರಾದದ್ದು ಕನ್ನಡ ಸಾಹಿತ್ಯ ಲೋಕಕ್ಕಾದ ಅಪಾರ ಹಾನಿ ಎಂದೇ ಹೇಳಬೇಕು. ಅನುಪಮಾ ಅವರು ಬಾಳೆಂಬ ವೃತದಲ್ಲಿ ಸಹನೆ, ಪ್ರೀತಿ, ಆತ್ಮವಿಶ್ವಾಸ ಇವೆಲ್ಲವುಗಳನ್ನು ಅಳವಡಿಸಿಕೊಂಡು ಒಂದು ಘನವಾದ ಬದುಕನ್ನು ನಡೆಸಿದವರು. ಅವರ ಜೀವನ ಗಾಥೆ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಬೇಕೆಂಬುದೇ ನನ್ನ ಮನದಾಸೆ.
1: ಡಾಕ್ಟರ್ ಅನುಪಮಾ ನಿರಂಜನ್ ಅವರ ಬದುಕು ಬರಹ ಈ ಕುರಿತು ಇದುವರೆಗೂ ಮಾತನಾಡಿದವರು ಸರಸ್ವತಿ ಭೋಸಲೆ. ಈಗ ಒಂದು ಭಾವಗೀತೆಯನ್ನ ಕೇಳೋಣ. ರಚನೆ ಬಿಆರ್ ಲಕ್ಷ್ಮಣರಾವ್ ಅವರು, ಧ್ವನಿ ಪಿಎ ಮಂಗಳ. ಸುರಿಯಲಿ ತಂಪೆರೆಯಲಿ ಜೀವನ ಪ್ರೀತಿ ಮಳೆ.

0: ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
1: ಆಕಾಶವಾಣಿ ಮಂಗಳೂರು.
2: ಪ್ರಿಯ ಕೇಳುಗರೆ,
3: ನನ್ನ ರಾಗತಾನ ಪಲ್ಲವಿ
2: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
4: ಡಿಎಸ್ ಕರ್ಕಿ ಅವರು ಬರೆದ ಈ ಗೀತೆಯನ್ನು ಸಮೂಹ ಗಾನವಾಗಿ ಕೋಟಿಕಂಠ ಗಾಯನದಲ್ಲಿ ಹಾಡಿದಾಗೆಲ್ಲ ಅದರಲ್ಲೂ ಈ ಲೈನ್, ಮರೆತೇವು ಮರವ ತೆರೆದೇವು ಮನವ ಎರೆದೇವು ಒಲವ ಹಿರಿನೆನಪ, ಈ ವಾಕ್ಯ ಅಂತೂ ನನ್ನನ್ನು ಬೇರೆಯೇ ಭಾವ ಜಗತ್ತಿಗೆ ಕೊಂಡೊಯ್ಯುತ್ತದೆ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ಕೇಳುಗರೆ, ಇಂದು ಸಂಜೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಹಾಗೂ ದೇಸಿ ಗೋ ಸಂವರ್ಧನೆ ಕುರಿತು ರಮೇಶ್ ನೂಜಿಪ್ಪಾಡಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ರಜನಿ ಭಟ್. ಇಂದು ರಾತ್ರಿ 8:00 ಕನ್ನಡ ಯುವವಾಣಿಯಲ್ಲಿ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸಂಯೋಜಿತ ಕಾರ್ಯಕ್ರಮ, ಪ್ರಸ್ತುತಿ ಅಕ್ಷತಾ. ಇಂದು ರಾತ್ರಿ 8:30 ತುಳು ಕಾರ್ಯಕ್ರಮದಲ್ಲಿ ಸರ್ವಮಂಗಲ ವಿಟ್ಲ ಅವರಿಂದ ಪ್ರಕೃತಿ ಬೊಕ್ಕ ಪುಂಚವುಲು ಈ ಕುರಿತು ಭಾಷಣ ಕೇಳುವಿರಿ.

0: ಪ್ರಿಯ ಕೇಳುಗರೆ,
1: ನನ್ನ ರಾಗತಾನ ಪಲ್ಲವಿ
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ಡಿಎಸ್ ಕರ್ಕಿ ಅವರು ಬರೆದ ಈ ಗೀತೆಯನ್ನು ಸಮೂಹ ಗಾನವಾಗಿ ಕೋಟಿಕಂಠ ಗಾಯನದಲ್ಲಿ ಹಾಡಿದಾಗೆಲ್ಲ ಅದರಲ್ಲೂ ಈ ಲೈನ್, ಮರೆತೇವು ಮರವ ತೆರೆದೇವು ಮನವ ಎರೆದೇವು ಒಲವ ಹಿರಿ ನೆನಪ, ಈ ವಾಕ್ಯ ಅಂತೂ ನನ್ನನ್ನು ಬೇರೆಯೇ ಭಾವ ಜಗತ್ತಿಗೆ ಕೊಂಡೊಯ್ಯುತ್ತದೆ.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30
2: ಆಕಾಶವಾಣಿ ಮಂಗಳೂರು ಸಮಯ 12:35 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೇ, ಇಂದಿನ ಕಾರ್ಯಕ್ರಮದಲ್ಲಿ ಪೇನ್ ಮ್ಯಾನೇಜ್ಮೆಂಟ್ ಅಂದರೆ ನೋವು ನಿರ್ವಹಣೆ, ಈ ಕುರಿತು ಮೈಸೂರಿನ ಅನಸ್ತೇಸಿಯಾ ತಜ್ಞರಾದ ಡಾಕ್ಟರ್ ರಾಧಿಕಾ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಪ್ರೀತಿಯ ಕೇಳುಗರಿಗೆಲ್ಲ ನಮ್ಮ ಆರೋಗ್ಯ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ಸ್ವಾಗತ. ಕೇಳುಗರೆ, ನೋವು ಅಥವಾ ಪೇನ್ ತಾಂತ್ರಿಕವಾಗಿ ಆನ್ ಅನ್ಪ್ಲೆಸೆಂಟ್ ಸೆನ್ಸರಿ ಅಂಡ್ ಎಮೋಷನಲ್ ಎಕ್ಸ್ಪೀರಿಯನ್ಸ್ ವಿತ್ ಆ್ಯಕ್ಚುಯಲ್ ಆರ್ ಪೊಟೆನ್ಷಿಯಲ್ ಟಿಶ್ಯೂ ಡ್ಯಾಮೇಜ್ ಅಂತ ಹೇಳಲಾಗುತ್ತೆ. ನೋವು ದೈಹಿಕವಾಗಿರಬಹುದು, ಮಾನಸಿಕವಾಗಿರಬಹುದು ಅಥವಾ ಭಾವನಾತ್ಮಕವಾಗಿ ಕೂಡ ಇರಬಹುದು. ನೋವಿನಿಂದ ಮುಕ್ತರಾಗಿ ಇರಬೇಕು ಅನ್ನೋದು ಪ್ರತಿಯೊಂದು ಜೀವಿಯ ಒಂದು ಆಶಯವಾಗಿರುತ್ತೆ. ಹೀಗೆ ಈ ನೋವನ್ನು ನಿವಾರಿಸಿಕೊಡುವ ಒಂದು ಪ್ರತ್ಯೇಕ ಸ್ಪೆಷಾಲಿಟಿ ನಮ್ಮ ಇಂದಿನ ಮಾಡರ್ನ್ ಮೆಡಿಕಲ್ ಪ್ರಾಕ್ಟೀಸ್ನಲ್ಲಿ ಇರೋ ವಿಚಾರ ಬಹಳಷ್ಟು ಜನರಿಗೆ ಬಹುಶಃ ಇನ್ನೂ ಗೊತ್ತಿರಲಿಕ್ಕಿಲ್ಲ. ಈ ದಿನ ಆ ವಿಭಾಗದ ಒಬ್ಬ ತಜ್ಞ ವೈದ್ಯರನ್ನ ನಾವು ನಮ್ಮ ನಿಲಯಕ್ಕೆ ಆಹ್ವಾನಿಸಿದ್ದೇವೆ. ಬನ್ನಿ ಸ್ವಾಗತಿಸೋಣ. ಫರೂಕ್ ಅಕಾಡೆಮಿ ಆಫ್ ಮೆಡಿಕಲ್ ಎಜುಕೇಷನ್ ಸಂಸ್ಥೆಯಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ರಾಧಿಕಾ ಅವರನ್ನು. ಡಾಕ್ಟರ್ ರಾಧಿಕಾ ಅವರಿಗೆ ನಮ್ಮ ನಿಲಯಕ್ಕೆ ಹಾಗೂ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಮೇಡಮ್, ನಮಸ್ಕಾರ.
2: ನಮಸ್ಕಾರ.
1: ಹೇಳಿ ಡಾಕ್ಟರ್ ರಾಧಿಕಾ ಅವರೇ, ಮೊದಲನೇದಾಗಿ ನಿಮ್ಮ ಫೀಲ್ಡ್ ಆಫ್ ಸ್ಪೆಷಾಲಿಟಿ ಅಂದರೆ ಪೇನ್ ಮ್ಯಾನೇಜ್ಮೆಂಟ್ ಅಥವಾ ನೋವಿನ ನಿರ್ವಹಣೆ ಬಗ್ಗೆ ಒಂದು ಕಿರು ಪರಿಚಯ ಮಾಡಿಕೊಡಿ.
2: ನೀವೇ ಹೇಳಿದಂಗೆ ಪೇನ್ ಅಥವಾ ನೋವಿನ ಡೆಫಿನೇಷನ್ನ ಅಬ್ನಾರ್ಮಲ್ ಅನ್ಪ್ಲೆಸೆಂಟ್ ಸೆನ್ಸರಿ ಆ್ಯಂಡ್ ಇಮೋಷನಲ್ ಎಕ್ಸ್ಪ್ರೆಷನ್ ಫಾರ್ ಆ್ಯಕ್ಚುಯಲ್ ಟಿಶ್ಯೂ ಡ್ಯಾಮೇಜಿಂದಾಗಿ ಆಗುವಂಥ ನೋವನ್ನು ನಾವು ಟ್ರೀಟ್ ಮಾಡ್ತೀವಿ. ಮೇಯ್ನ್ ಆಗಿ ನಾವು ಏನು ಟ್ರೀಟ್ ಮಾಡ್ತೀವಿ ಅಂದರೆ ದೀರ್ಘಕಾಲೀನ ನೋವು, ಅಂದರೆ 3 ತಿಂಗಳು ಅಥವಾ ಅದಕ್ಕಿಂತ ಜಾಸ್ತಿ ಇರುವ ನೋವನ್ನು ನಾವು ಚಿಕಿತ್ಸೆ

0: ನೀಡ್ತೀವಿ. ಎಲ್ಲರಿಗೂ ಒಂದು ನೋಷನ್ ಇರುತ್ತೆ ಏನಂದ್ರೆ ಯಾವುದೇ ಪೇನ್ ಆದ್ರೂ ಪೇನ್ ಕಿಲ್ಲರ್ ತಗೊಂಡ್ರೆ ಕಡಿಮೆ ಆಗುತ್ತೆ ಅಂತ. ಕೆಲವೊಂದು ಪೇನ್ಗಳು ಪೇನ್ ಕಿಲ್ಲರ್ ತಗೊಂಡ್ರೂ ಕಡಿಮೆ ಆಗದೆ ಇರುವಂತಹ ಪೇನ್ ಇರುತ್ತೆ. ಆಮೇಲೆ ಎಲ್ಲಾ ಪೇನ್ಗಳಿಗೂ ಸರ್ಜರಿ ಅಗತ್ಯ ಇರೋದಿಲ್ಲ. ಸೊ ಅಂತಹ ನಾನ್ ಸರ್ಜಿಕಲ್ ಅಥವಾ ಕೆಲವೊಂದು ಈವನ್ ಆಫ್ಟರ್ ಸರ್ಜರಿ ಬರುವಂತ ನೋವು ಇರಬಹುದು, ಆ ತರದ ನೋವುಗಳನ್ನ ದೀರ್ಘಕಾಲೀನ ನೋವುಗಳನ್ನ ನಾವು ಮ್ಯಾನೇಜ್ ಮಾಡಕ್ಕೆ
1: ಇರುವಂತಹ
0: ಸ್ಪೆಷಾಲಿಟಿನೇ ಪೇನ್ ಮೆಡಿಸಿನ್ಸ್.
1: ಈಗ ನೋವು ಅಂದ್ರೆ ಏನು, ಯಾವಾಗ ಅದು ಗಂಭೀರವಾಗುತ್ತೆ ಮತ್ತು ಸಾಮಾನ್ಯವಾಗಿ ನೋವಿಗೆ ಕಾರಣಗಳು ಏನು ಅಂತ ನಿಮ್ಮ ಅನಿಸಿಕೆಯಲ್ಲಿ?
0: ಅದೇ, ಈಗ ಈ ತರ ದೀರ್ಘಕಾಲೀನ ನೋವು ಅಂದ್ರೆ ಮಾಮೂಲಿಯಾಗಿ ಒಂದು 7 ತರದ ನೋವುಗಳಿರುತ್ತೆ ಸರ್. ಸೊ ನಾವು ಅದನ್ನ ಡಿವೈಡ್ ಮಾಡ್ತೀವಿ. ಓರೋಫೇಷಿಯಲ್ ಅಂದ್ರೆ ಮುಖ ಕತ್ತು ಅಥವಾ ತಲೆಯ ಭಾಗದಲ್ಲಿ ಬರುವಂತಹ ಪೇನ್, ಅಥವಾ ಇನ್ಫ್ಲಮೇಟರಿ ಪೇನ್ ಅಂತ ಇರ್ಬೋದು, ಯಾವ್ದಾದ್ರು ಉರಿ ಊತಗಳಿಂದ ಆರ್ಥ್ರೈಟಿಸ್ ಇರ್ಬೋದು ಅಥವಾ ಟೆಂಡನ್ ಊತ ಬರ್ಬೋದು, ಆತರ ಇನ್ಫ್ಲಮೇಟರಿ ಪೇನ್ ಇರ್ಬೋದು. ಅಥವಾ ಕ್ಯಾನ್ಸರ್ ಪೇನ್ ಅಂದ್ರೆ ತುಂಬಾ ಜನಕ್ಕೆ ಕ್ಯಾನ್ಸರ್ ಇಂದ ಬಳಲ್ತಾ ಇರೋರಿಗೆ ತುಂಬಾ ಪೇನ್ ಇರುತ್ತೆ. ಎಲ್ರಿಗೂ ಹೆಂಗೆ ಅನ್ಸುತ್ತೆ ಅಂದ್ರೆ ಕ್ಯಾನ್ಸರ್ ಜೊತೆಗೆ ಪೇನ್ ಅನ್ನ ಯಾರು ಗಮನ ಕೊಡಕ್ ಹೋಗಲ್ಲ. ಎಲ್ಲರೂ ಕ್ಯಾನ್ಸರ್ ಟ್ರೀಟ್ಮೆಂಟ್,
1: ರೇಡಿಯೇಷನ್,
0: ಹೌದು, ಅದ್ರ ಗಮನ ಅಷ್ಟೇ ಇರುತ್ತೆ. ಅದ್ರ ಜೊತೆಗೆ ಆಗುವಂತಹ ಪೇನ್ ಬಗ್ಗೆ ಯಾರು ಗಮನ ಕೊಡಕ್ ಹೋಗಲ್ಲ.
1: ಆ ಕ್ಯಾನ್ಸರ್ ಕಂಡೀಷನ್ ಅಲ್ಲಿ ಇರುವಂತಹ ಪೇನ್ ತುಂಬಾ ತೀವ್ರವಾದ ಪೇನ್
0: ಇರುತ್ತೆ. ಹೌದು ಸರ್, ಅಂದ್ರೆ ಕ್ಯಾನ್ಸರ್ ಇಂದಾಗಿ ಬರೋ ಪೇನ್ ಒಂದಿರುತ್ತೆ, ಕ್ಯಾನ್ಸರ್ ಸ್ಪ್ರೆಡ್ ಇಂದಾಗಿ ಬರುವಂತಹ ಪೇನ್ ಇರುತ್ತೆ, ಈವನ್ ರೇಡಿಯೋಥೆರಪಿ ಆದ್ಮೇಲೆ ಬರುವಂತಹ ಪೇನ್ ಅಥವಾ ಡ್ಯೂರಿಂಗ್ ರೇಡಿಯೋಥೆರಪಿ ಬರುವಂತಹ ಪೇನ್ ಇರುತ್ತೆ. ಸೊ ಅದನ್ನ ನಾವು ಮ್ಯಾನೇಜ್ ಮಾಡ್ತೀವಿ. ಇನ್ನೊಂದು ಮಸ್ಕ್ಯುಲೋಸ್ಕೆಲಿಟಲ್ ಪೇನ್ ಅಂತ ಹೇಳ್ತೀವಿ ಸರ್, ಮೋಸ್ಟ್ ನೆಗ್ಲೆಕ್ಟೆಡ್ ಪೇನ್ ಅಂದ್ರೆ ಮಸಲ್ ಮತ್ತೆ ಬೋನ್ ಇಂದಾಗಿ ಬರುವಂತಹ ಪೇನ್. ಈಗ ತುಂಬಾ ಪೇಷಂಟ್ಸ್ ನೋಡ್ತಾ ಇರ್ಬೋದು, ಎಲ್ಲರೂ ಏನಂದ್ರೆ ಕತ್ನೋ ಬಂದ ತಕ್ಷಣ ಸ್ಪಾಂಡಿಲೈಟಿಸ್ ಅಂತ ಅದಕ್ಕೆ ಟ್ರೀಟ್ಮೆಂಟ್ ತಗೋತಾ ಇರ್ತಾರೆ. ಮೋಸ್ಟ್ ಆಫ್ ದ ಟೈಮ್ಸ್ ಅದು ನೆಗ್ಲೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಆದ್ರೆ ಹೆಚ್ಚಿನ ಕತ್ತು ನೋವುಗಳು ಸ್ಪಾಂಡಿಲೈಟಿಸ್ ಇರಲ್ಲ. ನಾವೇನ್ ಹೇಳ್ತೀವಿ ಅಂದ್ರೆ ಸರ್ವೈಕಲ್ ಮಯೋಫೇಷಿಯಲ್ ಪೇನ್ ಅಂತ ಹೇಳ್ತೀವಿ, ಅಂದ್ರೆ ನೆಕ್ ಮಸಲ್ಸ್, ಬಿಕಾಸ್ ನಮ್ದು ಹೈಯೆಸ್ಟ್ ಬಾಡಿಲಿ ಮೂವ್ಮೆಂಟ್ ಆಗೋ ಮಸಲ್ಸ್ ನೆಕ್ ಮಸಲ್ಸ್. ಸೊ ಕತ್ತಿಂದು ಈಗ ಹೆಚ್ಚಾಗ್ತಿರೋ ಮೊಬೈಲ್ ಯೂಸ್ ಇಂದ ಆಗಿರ್ಬೋದು ಅಥವಾ ಸಿಸ್ಟಮ್ ವರ್ಕ್, ಕಂಪ್ಯೂಟರ್ ವರ್ಕ್ ಇಂದಾಗಿ, ಬೆಂಡ್ ಮಾಡೋದ್ರಿಂದಾಗಿ ಅಥವಾ ಟ್ರಾವೆಲ್ ಇಂದಾಗಿ ಆಗುವಂತಹ ಕತ್ತು ನೋವುಗಳು, ಸೊ ಅದೆಲ್ಲ ಮಯೋಫೇಷಿಯಲ್ ಅಥವಾ ಮಸ್ಕ್ಯುಲೋಸ್ಕೆಲಿಟಲ್ ಪೇನ್,
1: ಮಾಂಸಖಂಡ,
0: ಹೌದು, ಅದರಿಂದ ಬರುವಂತಹ ನೋವು, ಅದು ಒಂದು ಡಿಫ್ರೆಂಟ್ ಕೆಟಗರಿ ಇರುತ್ತೆ ಸರ್. ಇನ್ನೊಂದು ಪೋಸ್ಟ್ ಟ್ರೊಮ್ಯಾಟಿಕ್ ಅಥವಾ ಪೋಸ್ಟ್ ಸರ್ಜಿಕಲ್ ಪೇನ್. ಕೆಲವೊಂದ್ಸತಿ ಯಾವ್ದಾದ್ರು ಗಾಯ ಆಗಿ ಎಲ್ಲ ನೋವುಗಳು ವಿತ್ ಇನ್ ಒನ್ ವೀಕ್ ಕಡಿಮೆ ಆಗಲ್ಲ ಸರ್, ಕೆಲವೊಂದು ನೋವುಗಳು ಹಾಗೆ ಉಳಿದ್ ಬಿಡುತ್ತೆ. ಪೇಷಂಟ್ಸ್ ಏನಂದ್ರೆ ಕಡಿಮೆ ಆಗುತ್ತೆ ಆಗುತ್ತೆ ಅಂತ ಹಂಗೆ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಯೂಶಲಿ ಅದು ಕೂಡ ಪೋಸ್ಟ್ ಟ್ರೊಮ್ಯಾಟಿಕ್ ಅವ್ರ ಪೋಸ್ಟ್ ಸರ್ಜಿಕಲ್ ಪೇನ್ ಕೂಡ ಕೆಲವೊಂದ್ಸತಿ ಮುಂದುವರಿತಾ ಹೋಗುತ್ತೆ. ಇನ್ನೊಂದು ವಿಸರಲ್ ಪೇನ್ ಅಂದ್ರೆ ನಮ್ಮ ಬಾಡಿ ಒಳಗಡೆ ಇರುವಂತಹ ಆರ್ಗನ್ಗಳಿಂದ, ಅಂಗಗಳಿಂದಾಗಿ ಬರುವಂತಹ ಪೇನ್. ಮೋಸ್ಟ್ ಆಫ್ ದ ಟೈಮ್ಸ್ ಇದು ಅಕ್ಯೂಟ್ ಪೇನ್ ಅಂತಾನೆ ಹೇಳ್ತೀವಿ, ಅಂದ್ರೆ ಬೇಗ ಗುಣ ಆಗುತ್ತೆ. ಆದ್ರೆ ಕೆಲವೊಂದು ಪೇಷಂಟ್ಸ್ ಗಳಲ್ಲಿ ಈ ನೋವುಗಳು ಕೂಡ ಕ್ರಾನಿಕ್ ಪೇನ್, ಅಂದ್ರೆ ಮೋರ್ ದೆನ್ 3 ಮಂತ್ಸ್ ಉಳಿಯುವಂತಹ ಚಾನ್ಸಸ್ ಇರುತ್ತೆ. ಇನ್ನೊಂದು ತುಂಬಾ ಪೇಷಂಟ್ಸ್ ಬರೋದಂದ್ರೆ ನ್ಯೂರೋಪತಿಕ್ ಪೇನ್ ಅಥವಾ ನರಗಳ ರಿಲೇಟೆಡ್ ಪೇನ್, ಡಯಾಬಿಟಿಸ್ ಇಂದಾಗಿರ್ಬೋದು ಅಥವಾ ಡಿಸ್ಕ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು ಅಥವಾ ಯಾವುದೇ ನರ್ವ್ ರಿಲೇಟೆಡ್ ಪೇನ್, ತುಂಬಾ
1: ಪೇಷಂಟ್ಸ್ ನರಗಳಿಗೆ ಡ್ಯಾಮೇಜ್ ಆಗುವ
0: ಒತ್ತಡದಿಂದಾಗಿ ಬರುವಂತಹ ಪೇನ್. ಸೊ ಇದು ಈ ತರದ ಪೇನ್ ಗಳನ್ನೆಲ್ಲ ನಾವು ಟ್ರೀಟ್ ಮಾಡ್ತೀವಿ. ಸೊ ಒಟ್ಟಿನಲ್ಲಿ ಎಲ್ಲಾ ತರದ್ದು ಪೇನ್ ಗಳನ್ನು ಟ್ರೀಟ್ ಮಾಡ್ತೀವಿ.
1: ಹೇಗೆ ನಾವು ಕ್ಲಾಸಿಫಿಕೇಶನ್ ಮಾಡಬಹುದು ಪೇನ್ ಅನ್ನ, ನೋವನ್ನ ಹೇಗೆ ವಿಂಗಡಿಸಬಹುದು
0: ಅಂದ್ರೆ, ಅದೇ ಎರಡು ತರದ ಪೇನ್ ಸರ್, ಒಂದು ಅಕ್ಯೂಟ್ ಪೇನ್, ಇನ್ನೊಂದು ಕ್ರಾನಿಕ್ ಪೇನ್. ಅದೇ ಈಗ ಹೇಳಿದಂಗೆ ಅಕ್ಯೂಟ್ ಪೇನ್ ಅಂದ್ರೆ ಈಗೇನೋ ಒಂದು ಗಾಯ ಆಗಿದೆ, ಗಾಯ ಆಗಿದ ತಕ್ಷಣ ಒಂದು ಸ್ವಲ್ಪ ದಿನದವರೆಗೆ ಇರುವಂತಹ ಪೇನ್. ಇನ್ನೊಂದು ಕ್ರಾನಿಕ್ ಪೇನ್, ಈ ತರ 3 ತಿಂಗಳಿಗಿಂತ ಜಾಸ್ತಿ, 3 ಅಥವಾ 3 ತಿಂಗಳಿಗಿಂತ ಜಾಸ್ತಿ ಇರುವಂತಹ ಪೇನ್, ಅದು ಕ್ರಾನಿಕ್ ಪೇನ್. ಒಂದು ಇನ್ನೊಂದು ತರದ ವಿಂಗಡಣೆ ಅಂದ್ರೆ ನಾಸಿಸೆಪ್ಟಿವ್ ಮತ್ತೆ ನ್ಯೂರೋಪತಿಕ್ ಪೇನ್. ಈಗ ನಾವು ಡಿಸ್ಕಸ್ ಮಾಡಿದಂಗೆ ನಾಸಿಸೆಪ್ಟಿವ್ ಅಂದ್ರೆ ಈ ತರ ಗಾಯಗಳಿಂದಾಗಿ ಅಥವಾ ಇನ್ಫ್ಲಮೇಷನ್ ಇಂದಾಗಿ ಆಗುವಂತಹ ಪೇನ್ ಒಂದು. ಇನ್ನೊಂದು ನ್ಯೂರೋಪತಿಕ್ ಪೇನ್, ನರಗಳಿಂದಾಗಿ ಬರುವಂತಹ ಪೇನ್. ಸೊ ಇದು ಎರಡು ತರದ ಪೇನ್ ಗಳನ್ನ ಡಿವೈಡ್ ಮಾಡಿ.
1: ಒಂದು ವ್ಯಕ್ತಿಗೆ ನೋವು ಅಂತ ಹೇಳಿದಾಗ ನಾವು ಅದನ್ನ ಹೇಗೆ, ಆ ನೋವಿನ ತೀವ್ರತೆಯನ್ನ ಹೇಗೆ ನಾವು ಅಸೆಸ್ ಮಾಡಬಹುದು, ಹೇಗೆ ಅಳತೆ ಮಾಡಬಹುದು ನಾವು?
0: ಒಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಹಿಸ್ಟ್ರಿಯಿಂದಾಗಿ ಸರ್, ಅಂದ್ರೆ ನಾವು ಎಲ್ಲರಿಗೂ ಹೆಂಗಿರುತ್ತೆ, ಹೇಗಾಯ್ತು ಅಂತ, ಎಲ್ಲರಿಗೂ ಹೆಂಗಿರುತ್ತೆ ಅಂತಂದ್ರೆ ಪೇನ್ ಮೆಡಿಸಿನ್ ಅಂದ ತಕ್ಷಣ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಆ ತರ ಇರುತ್ತೆ. ಬಟ್ ನಮ್ದ್ರಲ್ಲಿ ಟ್ಯಾಬ್ಲೆಟ್ಸ್ ಮೇನ್, ಅಂದ್ರೆ ನಾವು ಟ್ರೀಟ್ಮೆಂಟ್ ಮೇನ್ ಆಪ್ಷನ್ ಟ್ಯಾಬ್ಲೆಟ್ಸ್ ಅಲ್ಲ ಸರ್. ಮೇನ್ ಆಗಿ ನಮ್ದು ಏನಂದ್ರೆ ಹೇಗೆ ಬಂತು ಪೇನ್ ಜನರೇಟರ್ಸ್ ಅಂತ ನಾವು ಫಸ್ಟ್ ಕಂಡು ಹಿಡಿತೀವಿ, ಅಂದ್ರೆ ಎಲ್ಲಿಂದಾಗಿ ಪೇನ್ ಬಂತು,
1: ಮೂಲೆ
0: ಎಲ್ಲಿ ಅಂತ. ಸೊ ನಮ್ಗೆ ಈಗ ಅದೇ ಬ್ಯಾಕ್ ಪೇನ್ ಅಂದ ತಕ್ಷಣ ಎಲ್ಲ ಬ್ಯಾಕ್ ಪೇನ್ ಗಳು ಸಯಾಟಿಕ್ ಅಥವಾ ಡಿಸ್ಕ್ ರಿಲೇಟೆಡ್ ಪೇನ್ ಗಳು ಇರಲ್ಲ. ಎಷ್ಟೊಂದ್ಸತಿ ಕೆಲವೊಂದು ಮಸಲ್ ಡ್ಯಾಮೇಜ್ ಆಗಿರ್ಬೋದು, ಈಗ ಬಟಕ್ ಪೇನ್, ಪೈರಿಫಾರ್ಮಿಸ್ ಸಿಂಡ್ರೋಮ್ ಅಂತ ಇರುತ್ತೆ, ಅಥವಾ ಸೇಕ್ರೋ ಐಲಿಯಕ್ ಜಾಯಿಂಟ್ ಅಂತ ಇರುತ್ತೆ. ಸೊ ಅದರಿಂದ ಬರುವಂತಹ ಪೇನ್ ಗಳಿರ್ಬೋದು, ಅಥವಾ ಎಷ್ಟೊಂದ್ಸತಿ ಟೇಲ್ ಬೋನ್ ಪೇನ್, ಅದು ಕೂಡ ಸಯಾಟಿಕ್ ಅಂತ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ ಪೇಷಂಟ್ಸ್. ಸೊ ಅದನ್ನ ನಾವು ಪೇನ್ ಅನ್ನ ಕಂಡು ಹಿಡಿಯೋದು ನಮ್ದು ಮೂಲ ಉದ್ದೇಶ. ಸೊ ಅದಕ್ಕೆ ನಾವು ಹಿಸ್ಟ್ರಿ ಟೇಕಿಂಗ್, ಅಂದ್ರೆ ಪೇಷಂಟ್ಗೆ ಹೇಗೆ ಶುರುವಾಯಿತು ವಿವರವಾಗಿ, ಯಾವಾಗ ಶುರುವಾಯಿತು, ಯಾವ ತರ ಶುರುವಾಯಿತು, ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್. ಅದರಿಂದಾಗಿ ನಾವು ಫಸ್ಟ್ ಅಸೆಸ್ಮೆಂಟ್ ಮಾಡ್ತೀವಿ ಪೇನ್ ನ ಎಷ್ಟು ಇದೆ ಅಂತ. ಆಮೇಲೆ ಕೆಲವೊಂದು ಸ್ಕೋರಿಂಗ್ ಗಳನ್ನ ಇಟ್ಕೊಂಡಿರ್ತೀವಿ ಸರ್, ನ್ಯೂಮರಿಕಲ್ ರೇಟಿಂಗ್ಸ್ ಸ್ಕೇಲ್ ಅಂತ ಹೇಳ್ತೀವಿ. ಅಂದ್ರೆ ಜನಕ್ಕೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ, ಸೊ 0-10 ಸ್ಕೋರ್ ಇರುತ್ತೆ. ಸೊ 0-3 ಅಂದ್ರೆ ಸ್ವಲ್ಪ ನೋವು, ಅಂದ್ರೆ ಯಾವಾಗ್ಲೂ ಬರ್ತಾ ಇರುತ್ತೆ, ಅಷ್ಟೊಂದು ಸೀರಿಯಸ್ ಆಗಿಲ್ಲ ಅಂತ. ಸೊ 3-5 ಅಂದ್ರೆ ಜಾಸ್ತಿ ನೋವು, ಅದರಿಂದ ಅವ್ರಿಗೆ ದೈನಂದಿನ ಕೆಲಸ ಮಾಡಕ್ಕೆ ಇನ್ನು ಸ್ವಲ್ಪ ಜಾಸ್ತಿ

0: ತೊಂದರೆ ಆಗ್ತಾ ಇದೆ. ಫೈವ್ ಮತ್ತೆ ಅಬೋ ಅಂದ್ರೆ 5-7 ಅಂದ್ರೆ ಕಂಟಿನ್ಯೂಸ್ ಪೇನ್ ಇದ್ದೇ ಇರುತ್ತೆ, ಏನೇ ಮಾಡಕ್ಕೂ ಅದರಿಂದ ತೊಂದರೆ ಆಗ್ತಾ ಇದೆ. 7 and above ಅಂದ್ರೆ ಸಿವಿಯರ್ ಪೇನ್, ಅಂದ್ರೆ ಹೈಯೆಸ್ಟ್ ಪೇನ್, ಅವ್ರಿಗೆ ಅದನ್ನ ತಡಿಯಕ್ಕೆ ಆಗ್ತಾ ಇಲ್ಲ, ಅವ್ರಿಗೆ ಯಾವುದೇ ಆಕ್ಟಿವಿಟೀಸ್ ಮಾಡಕ್ಕಾಗಲ್ಲ ಅಂತ. ಸೊ ನಾವು ಎಕ್ಸ್ಪ್ಲೇನ್ ಮಾಡುವಾಗ ಪೇಷಂಟ್ಸ್ ಈಗ ಅರ್ಥ ಆಗದಿದ್ದವ್ರಿಗೆ ಏನಂದ್ರೆ 1 rupee ಎಷ್ಟು ಭಾಗ ಪೇನ್ ಇದೆ, 50 paise ಪೇನ್ ಇದೆಯಾ ಅಥವಾ 3/4 ಭಾಗ ಪೇನ್ ಇದೆಯಾ, ಆತರ ಎಕ್ಸ್ಪ್ಲೇನ್ ಮಾಡ್ತೀವಿ. ಅಥವಾ 16 ಎಷ್ಟು ನೋವಿದೆ, ಅರ್ಧ ಭಾಗ ನೋವಿದೆ,
1: ಅರ್ಥ
0: ಆಗೋ ತರ ಎಕ್ಸ್ಪ್ಲೇನ್ ಮಾಡ್ತೀವಿ. ಇನ್ನೊಂದೇನಂದ್ರೆ ಸ್ಕೋರಿಂಗ್ ಅಲ್ಲಿ ಹೇಳಕ್ ಆಗದಿದ್ದವ್ರಿಗೆ ನಾವು ಕೆಲವೊಂದು ಫೇಸ್ ಗಳನ್ನ ತೋರಿಸ್ತೀವಿ, ಅಂದ್ರೆ ಈಗ ಮಕ್ಕಳಲ್ಲಿ ಅಂದ್ರೆ ಚಿತ್ರಗಳ ಮೂಲಕ ತೋರಿಸ್ತೀವಿ ಯಾವ ತರ ನೋವಿದೆ ನಿಮ್ಗೆ, ಎಷ್ಟು ಸ್ಕೋರ್ ಅಲ್ಲಿ ನೋವಿದೆ. ಅಥವಾ ಕೆಲವೊಂದು ಕಲರ್ ಕೋಡಿಂಗ್ ಸ್ಕೇಲ್ ಗಳನ್ನ ತೋರಿಸ್ತೀವಿ, ಅಂದ್ರೆ ಈಗ ಗ್ರೀನ್ ಇದ್ರೆ ಸ್ವಲ್ಪ ನೋವಿದೆ, ರೆಡ್ ಇದ್ರೆ ಜಾಸ್ತಿ ಆಗ್ತಾ ಇದೆ ನೋವು. ಸೊ ಆತರ ಸ್ಕೋರಿಂಗ್ ಮೂಲಕ ಅಸೆಸ್ ಮಾಡ್ತೀವಿ ಸರ್. ಅದು ಮೇನ್ ಆಗಿ ನಾವು ಅಸೆಸ್ಮೆಂಟ್ ಮಾಡ್ತೀವಿ ನೋವನ್ನ ಯಾವ ಗ್ರೇಡ್ ಅಲ್ಲಿ ಇದೆ.
1: ಈಗ ಸಾಮಾನ್ಯವಾಗಿ ನೋವು ಅಂತ ಬಂದ ತಕ್ಷಣ ಯಾರೇ ಆಗ್ಲಿ ಇಮಿಡಿಯೇಟ್ ಆಗಿ ನಮಗೆ ಯಾವ ಡಾಕ್ಟರ್ಸ್ ಲಭ್ಯ ಇರ್ತಾರೆ, ಜನರಲ್ ಪ್ರಾಕ್ಟಿಷನರ್ಸ್ ಇರ್ಬೋದು, ಮನೆ ಪಕ್ಕದಲ್ಲೇ ಅಕ್ಕಪಕ್ಕದಲ್ಲಿ ಇರುವಂತ ಚಿಕ್ಕ ಪುಟ್ಟ ಕ್ಲಿನಿಕ್ಸ್ ಇರ್ಬೋದು ಅಥವಾ ಗೊತ್ತಿರೋ ವೈದ್ಯರು ಇರ್ಬೋದು, ಹೀಗೆ ಕನ್ಸಲ್ಟ್ ಮಾಡ್ತಾರೆ, ಚಿಕಿತ್ಸೆನ ಮುಂದುವರಿಸ್ತಾರೆ. ಸೊ ಯಾವಾಗ ಹೇಳ್ತೀರಾ, ನಿಮ್ಮ ಸಜೆಷನ್ ಏನು, ಯಾವಾಗ ಬರಬೇಕು ನಿಮ್ಮ ಹತ್ರ?
0: ಈ ನಮ್ದು ಅಂದ್ರೆ ಪೇನ್ ಮೆಡಿಸಿನ್ ಬ್ರಾಂಚ್ ಆಕ್ಚುಲಿ ಹೊಸ್ತಲ್ಲ ಸರ್, 40 years ಇಂದ ಇದೆ ಇದ್ರದ್ದು. ಬಟ್ ಆದ್ರೂ ಇನ್ನು ಜನಸಾಮಾನ್ಯರಿಗೆ ಇದ್ರ ಬಗ್ಗೆ
1: ಪ್ರಾಮುಖ್ಯತೆ
0: ಇದ್ರ ಬಗ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಓವರ್ ಆಲ್ ಕರ್ನಾಟಕದಲ್ಲೇ ಒಂದ್ 300-400 ಜನ ಇದೀವಿ ಅಷ್ಟೇ. ಸೊ ಮೈಸೂರಿನ ಒಂದ್ 4-5 ಜನ ಇದೀವಿ. ಸೊ ಅದರಿಂದ ಎಲ್ಲರಿಗೂ ಅದು ಜನರಿಗೆ ಗೊತ್ತಿಲ್ಲ. ಅದಕ್ಕೆ ನಾವು ಹೆಚ್ಚಾಗಿ ಈ ತರ ಅವೇರ್ನೆಸ್ ಪ್ರೋಗ್ರಾಮ್ ಗಳನ್ನ ಮಾಡ್ತೀವಿ. ಸೊ ಮೇನ್ ಆಗಿ ಯಾವಾಗ ಅಂತಂದ್ರೆ, ಒಂದು ಎಲ್ಲಾ ಟೈಮಲ್ಲೂ ನೋವು ಇದ್ದೇ ಇದೆ, ಕಂಟಿನ್ಯೂಸ್ ಪೇನ್, ಬ್ಯಾಕ್ ಗ್ರೌಂಡ್ ಪೇನ್ ಇದ್ದೇ ಇದೆ ಅಂತಾದ್ರೆ, ಇನ್ನೊಂದು ನೋವಿಂದಾಗಿ ಅವ್ರಿಗೆ ನಿದ್ದೆ ಮಾಡಕ್ ಆಗ್ತಾ ಇಲ್ಲ, ನಿದ್ದೆಯಿಂದ ಎದ್ದೇಳಿಸೋ ತರದ ಪೇನ್ ಬರ್ತಾ ಇದೆ, ಅಥವಾ ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ ಎದ್ದಾಗಿಂದನೇ ನೋವು ಇದೆ, ಇನ್ನೊಂದು ಟ್ಯಾಬ್ಲೆಟ್ಸ್ ಏನು ತಗೊಂಡ್ರು ಕೂಡ ಪೇನ್ ಕಡಿಮೆ ಆಗ್ತಿಲ್ಲ, ಅಥವಾ ಟ್ಯಾಬ್ಲೆಟ್ಸ್ ಇಂದ ಸೈಡ್ ಎಫೆಕ್ಟ್ಸ್ ಆಗ್ತಾ ಇದೆ, ನೋವು ಕಡಿಮೆ ಆಗ್ತಿಲ್ಲ ಅಂದಾಗ, ಅಂತ ಟೈಮಲ್ಲಿ ನಾವು, ಅಥವಾ ಇನ್ನೊಂದು ಏನಂದ್ರೆ ಏನರಿಂದ ಬರ್ತಾ ಇದೆ ಅಂತ ನೋವು ಗೊತ್ತಾಗ್ತಾ ಇಲ್ಲ, ಕಂಟಿನ್ಯೂಸ್ ಪೇನ್ ಕಿಲ್ಲರ್ಸ್ ಅಷ್ಟೇ ತಗೋತಾ ಇದಾರೆ, ಒಬ್ರು ಡಾಕ್ಟರ್ ಇಂದ ಒಬ್ರು ಡಾಕ್ಟರ್ ಗೆ ಸುಮ್ನೆ ತೋರಿಸ್ತಾ ಹೋಗ್ತಾ
1: ಇದ್ದಾರೆ,
0: ಡಯಾಗ್ನೋಸ್ ಮಾಡಕ್ ಆಗ್ತಾ ಇಲ್ಲ, ಗುರುತಿಸಕ್ ಸಾಧ್ಯವಾಗ್ತಿಲ್ಲದೆ ಇದ್ದಾಗ ಅವಾಗ ನಾವು ಅವಾಗ ಬರುತ್ತೆ.
1: ಈಗ ಚಿಕಿತ್ಸೆ ವಿಷಯದಲ್ಲಿ ಹೇಳೋದಾದ್ರೆ, ಮಾತ್ರೆಗಳು ಅಥವಾ ಔಷಧಿಗಳು ಫಾರ್ಮಕೊಲಾಜಿಕಲ್ ಏಜೆಂಟ್ಸ್ ನ ಬಿಟ್ಟು ಬೇರೆ ಯಾವ ರೀತಿಯಾದ ಚಿಕಿತ್ಸೆಗಳ ಬಗ್ಗೆ ಹೆಚ್ಚಿನ ಗಮನ ನಿಮ್ಮ ದೃಷ್ಟಿಯಲ್ಲಿ ನೋವು ನಿವಾರಣೆಗಾಗಿ?
0: ಫಸ್ಟ್ ನಾವು ಫಾರ್ಮಕೊಲಾಜಿಕಲ್ ಟ್ರೀಟ್ಮೆಂಟ್ ಇಂದನೇ ಸ್ಟಾರ್ಟ್ ಮಾಡ್ತೀವಿ ಸರ್, ಅಂದ್ರೆ ಕರೆಕ್ಟ್ ಡಯಾಗ್ನೋಸಿಸ್ ಅಂಡ್ ಕರೆಕ್ಟ್ ಮೆಡಿಕೇಶನ್ಸ್. ಇನ್ನೊಂದು ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್, ಅಂದ್ರೆ ಎಲ್ಲರೂ ಇನ್ವಾಲ್ವ್ ಮಾಡ್ತೀವಿ. ಮೇನ್ ಆಗಿ ಏನಾಗಿರುತ್ತೆ ಅಂದ್ರೆ, ತುಂಬಾ ಸತಿ ಈ ಮಸಲ್ ಪೇನ್ ಗಳು ಇರುತ್ತೆ, ಸೊ ಅದಕ್ಕೆ ಫಿಸಿಯೋಥೆರಪಿ ಬೇಕಾಗುತ್ತೆ. ಸೊ ನಾವು ಫಿಸಿಯೋಥೆರಪಿಸ್ಟ್ ಇನ್ವಾಲ್ವ್ ಮಾಡ್ತೀವಿ, ಪೇಷಂಟ್ಸ್ಗೂ ಅಷ್ಟೇ, ಅವರಿಗೂ ಡೈಲಿ ರೆಗ್ಯುಲರ್ ಸ್ಟ್ರೆಚಸ್ ಹೇಳ್ಕೊಡ್ತೀವಿ. ಸೊ ಇನ್ನೊಂದು ಏನಂದ್ರೆ, ನಮ್ಮಲ್ಲಿ ರೀಜನರೇಟಿವ್ ಥೆರಪಿ ಅಂತ ಮಾಡ್ತೀವಿ ಸರ್, ಅಂದ್ರೆ ಮೇನ್ಲಿ ಈಗ ಮಂಡಿ ನೋವು ಇರ್ಬೋದು, ಈಗ ಆಸ್ಟಿಯೋಆರ್ಥ್ರೈಟಿಸ್, ಎಲ್ಲರೂ ಏನಂದ್ರೆ ಮಂಡಿ ಸವೆತ ಅಂತ ಅದಕ್ಕೆ ಲೈಫ್ ಲಾಂಗ್ ಇರಲೇಬೇಕು ಅಂತ ಟ್ರೀಟ್ಮೆಂಟ್ ತಗೊಳ್ತಾನೆ ಇರ್ತಾರೆ. ಬಟ್ ಅದರಲ್ಲಿ ಗ್ರೇಡ್ಸ್ ಇರುತ್ತೆ, ಫಸ್ಟ್ 1-3 ಗ್ರೇಡ್ ಜೊತೆಗೂ ಕೂಡ ನಮ್ದು ರೀಜನರೇಟಿವ್ ಮೆಡಿಸಿನ್ ಅಂದ್ರೆ ನಾವು ಸಿಂಪಲ್ ಇದರಲ್ಲಿ ಪ್ಲಾಸ್ಮಾ ಥೆರಪಿ ಅಂತ ಹೇಳ್ತೀವಿ. ನಮ್ದೇ ಬ್ಲಡ್ ಇಂದ ತಗೊಂಡು ಅದರಿಂದ ಪ್ಲೇಟ್ಲೆಟ್ ತಗೊಂಡು ಅದನ್ನ ಇಂಜೆಕ್ಟ್ ಮಾಡಬಹುದು. ಸೊ ಅದರಿಂದ ರೀಜನರೇಷನ್ ಅಂದ್ರೆ ಕಾರ್ಟಿಲೇಜ್ ಡ್ಯಾಮೇಜ್, ಫರ್ದರ್ ಡ್ಯಾಮೇಜ್, ಮರು ಉತ್ಪತ್ತಿ ಆಗುತ್ತೆ, ಅದ್ರ ಜೊತೆಗೆ ಫರ್ದರ್ ಡ್ಯಾಮೇಜ್ ಆಗೋದು ಅವಾಯ್ಡ್ ಆಗುತ್ತೆ. ಸೊ ಈ ತರ ರೀಜನರೇಟಿವ್ ಮೆಡಿಸಿನ್ ಇರುತ್ತೆ ನಮ್ದ್ರಲ್ಲಿ. ಇನ್ನೊಂದೇನಂದ್ರೆ ನರ್ವ್ ಬ್ಲಾಕ್ಸ್ ಅಂತ ಹೇಳ್ತೀವಿ, ಈಗ ಯಾವ್ದ್ರಿಂದ ನೋವು ಬರ್ತಾ ಇದೆ ಆ ನರವನ್ನು ನೋಡ್ಬಿಟ್ಟು ಅದನ್ನ ನಾವು ಬ್ಲಾಕ್ ಮಾಡ್ತೀವಿ ಸರ್. ಅಂದ್ರೆ ಫಸ್ಟ್ ಗೆ ನಾವು ಮೆಡಿಕೇಶನ್ಸ್ ಅಲ್ಲೇ ಬ್ಲಾಕ್ ಮಾಡ್ತೀವಿ, ಅದು ವರ್ಕ್ ಆಗುತ್ತೆ ಅಂತಂದ್ರೆ ನೆಕ್ಸ್ಟ್ ನಾವು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಹೇಳ್ತೀವಿ. ಅಂದ್ರೆ ಕೆಲವೊಂದು ಇಷ್ಟು ಉಷ್ಣಾಂಶವನ್ನು ಕೊಟ್ಟು ಬಿಟ್ಟು ಆ ನರವನ್ನ ನಾವು ನಿಷ್ಕ್ರಿಯ ಮಾಡ್ತೀವಿ. ಸೊ ಅದರದ್ದು ಎಫೆಕ್ಟ್ ಇಂದಾಗಿ ಕೂಡ ಪೇಷಂಟ್ ಗೆ ಯಾವ್ದ್ರಿಂದಾಗಿ ನೋವು ಬರ್ತಾ ಇದೆ ಅದು ಕಮ್ಮಿ ಆಗುತ್ತೆ. ಅಂದ್ರೆ
1: ಬ್ಲಾಕ್ಸ್ ಅಂತ ಹೇಳೋದು ಅದು ಪರ್ಮನೆಂಟ್ ಆಗಿ ಎಫೆಕ್ಟ್ ಇರ್ತದೆ?
0: ಇಲ್ಲ ಸರ್, ಪರ್ಮನೆಂಟ್ ಎಫೆಕ್ಟ್ ಇರಲ್ಲ, ಅಂದ್ರೆ ಪೇನ್ ಸೈಕಲ್ ನ ಬ್ರೇಕ್ ಮಾಡುತ್ತೆ. ಸೊ ಒಂದ್ ಸರ್ತಿಗೆ ಪೇನ್ ಸೈಕಲ್ ಬ್ರೇಕ್ ಮಾಡುತ್ತೆ, ಸೊ ಅದರಿಂದನೇ ಬರ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್, ಅಂದ್ರೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಲೇಸರ್ ಥೆರಪಿ ಅಂತ ಪೇಷಂಟ್ಸ್ ಗೆ ಅರ್ಥ ಆಗುತ್ತೆ, ಲೇಸರ್ ಥೆರಪಿ. ಸೊ ಅದನ್ನ ಮಾಡೋದ್ರಿಂದ ಲಾಂಗ್ ಟರ್ಮ್ ರಿಲೀಫ್ ಇರುತ್ತೆ ಸರ್. ಸೊ ಇದೆಲ್ಲದನ್ನ ನಾವು ಏನಂದ್ರೆ ಇಮೇಜ್ ಗೈಡೆಡ್, ಅಂದ್ರೆ ಒಂದು ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮೂಲಕ ಮಾಡ್ತೀವಿ, ಇಲ್ಲಾಂದ್ರೆ ಎಕ್ಸ್ರೇ ಗೈಡೆಡ್ ಅಲ್ಲಿ ಮಾಡ್ತೀವಿ. ಸೊ ಅದರಿಂದಾಗಿ ಏನು ಬೇರೆ ಫರ್ದರ್ ಡ್ಯಾಮೇಜ್ ಗಳಾಗೋದಾಗ್ಲಿ ಅಥವಾ ಎಫೆಕ್ಟ್ ಬರದೇ ಇರ್ಬೋದು ಅಂತ ತುಂಬಾ ಜನಕ್ಕೆ ಭಯ ಇರುತ್ತೆ, ಆ ತರದ್ದು ಪ್ರಾಬ್ಲಮ್ ಇರಲ್ಲ ಸರ್.
1: ಈ ಎಲ್ಲ ಚಿಕಿತ್ಸೆ ಕ್ರಮಗಳು ಇನ್ ಪೇಷಂಟ್ ಆಗಿನೇ ಮಾಡ್ಕೋಬೇಕಾ ಅಥವಾ ಔಟ್ ಪೇಷಂಟ್?
0: ಎಲ್ಲಾ ಟ್ರೀಟ್ಮೆಂಟ್ ಗಳು ಕೂಡ ಔಟ್ ಪೇಷಂಟ್ ಬೇಸಿಸ್ ಅಲ್ಲಿ
1: ಅಡ್ಮಿಷನ್,
0: ಯಾವುದಕ್ಕೂ ಅಡ್ಮಿಷನ್ ಅವಶ್ಯಕತೆ ಯಾವುದಕ್ಕೂ ಇರೋದಿಲ್ಲ. ಸೊ ಎಲ್ಲಾನು ಒಂದು 2-3 hours ಪ್ರೊಸೀಜರ್, ಕೆಲವೊಂದು ಅಲ್ಟ್ರಾಸೌಂಡ್ ಗೈಡೆಡ್ ಅಂತಂದ್ರೆ ಒಂದು ವಿತಿನ್ ಹಾಫ್ ಎನ್ ಅವರ್ ಅದಾದ್ಮೇಲೆ ನಾವು ಅಬ್ಸರ್ವೇಷನ್ ಅಂತ ಇಟ್ಕೋತೀವಿ. ಸೊ ಯಾವುದಕ್ಕೂ ಅಡ್ಮಿಷನ್ ಅಗತ್ಯ ಇರೋದಿಲ್ಲ ಸರ್, ಎಲ್ಲಾನು ಕೂಡ ಔಟ್ ಪೇಷಂಟ್ ಬೇಸಿಸ್ ಅಲ್ಲೇ ಮಾಡ್ತೀವಿ ಎಲ್ಲಾ ಪ್ರೊಸೀಜರ್.
1: ಏನಾಗುತ್ತೆ, ರೋಗಿಗಳು ತುಂಬಾ ಸುತ್ತಿ ಸುತ್ತಿ ಕೊನೆಗೆ ಯಾರು ನನ್ನ ನೋವನ್ನು ನಿವಾರಣೆ ಮಾಡಕ್ಕಾಗ್ಲಿಲ್ಲ, ಯಾರು ಕಂಡಿಡಿಯಕ್ಕಾಗ್ಲಿಲ್ಲ ಅಂತ ಹೇಳಿ ಹಾಗೆ ನರಳುತ್ತಾ ಜೀವನ ಪರ್ಯಂತ ಇರೋರ್ನು ಕೂಡ ನಾವು ಬಹಳಷ್ಟು ಜನ ನೋಡಿರ್ತೀವಿ, ನಮ್ಮಲ್ಲಿ ನಮ್ಗೆ ತಿಳಿದವರಲ್ಲೇ ಸಂಬಂಧಿಕರಲ್ಲೇ ಕೂಡ ನೋಡಿರ್ತೀವಿ. ಹೀಗೆ ಈ ನೋವನ್ನ ನಿರ್ಲಕ್ಷ್ಯ ಮಾಡಿದ್ರೆ ಅದು ಏನು ಪರಿಣಾಮ ಉಂಟಾಗಬಹುದು?
0: ಅಂದ್ರೆ ಮೇನ್ ಆಗಿ ಅಂದ್ರೆ ತುಂಬಾ ಇದಾಗುತ್ತೆ ಸರ್. ಮೇನ್ ಆಗಿ ನಾವು ಅದನ್ನ 4 divisions ಮಾಡ್ಕೋತೀವಿ. ಒಂದು ದೈಹಿಕವಾಗಿ, ಏನಂದ್ರೆ ಪೇಷಂಟ್ಸ್ ಗಳಿಗೆ ಒಂದು ನಿದ್ದೆ ಮಾಡದೇ ಇರ್ತಾರೆ, ಸೊ ಅದರಿಂದಾಗಿ ನಿದ್ದೆ ಮಾಡದೇ ಇರೋದ್ರಿಂದಾಗಿ ಬರುವಂತಹ ಬೇರೆ ಪ್ರಾಬ್ಲಮ್ಗಳಿರುತ್ತೆ, ಅಥವಾ ಅವ್ರಿಗೆ ಏನಂದ್ರೆ

0: ಮಾನಸಿಕವಾಗಿ
1: ಇನ್ನೊಂದು ಮಾನಸಿಕವಾಗಿ ಆಂಗ್ಸೈಟಿ ಆಗ್ಬಿಡುತ್ತೆ. ಇನ್ನು ತುಂಬಾ ಪೇಷಂಟ್ಸ್ ಡಿಪ್ರೆಷನ್ ಹೋಗಿರ್ತಾರೆ, ಖಿನ್ನತೆ ಆಗುತ್ತೆ ಅಂದ್ರೆ ಒಂದು ಕಂಡೀಷನ್ ಲೈಕ್ ಟ್ರೈಜಮಲ್ ನ್ಯೂರಾಲ್ಜಿಯಾ ಅಂತ ಇರುತ್ತೆ, ಸುಸೈಡ್ ಡಿಸೀಸ್ ಅಂತಾನೆ ಕರಿತೀವಿ. ಸೊ ತುಂಬಾ ಜನ ಅದರಿಂದ ಹೆದರ್ಕೊಂಡು ಸುಸೈಡೆ ಮಾಡ್ಕೋತಾರೆ, ಯಾಕಂದ್ರೆ ಮುಖದಲ್ಲಿ ಕಂಟಿನ್ಯೂಸ್ ಕರೆಂಟ್ ಶಾಕ್ ತರ ಬರ್ತಾ ಇರುತ್ತೆ. ಸೊ ಬ್ರಷ್ ಮಾಡಕ್ಕೂ ಆಗಲ್ಲ, ಊಟ ಮಾಡಕ್ಕೂ ಆಗಲ್ಲ. ಸೊ ಅಂತವ್ರಿಗೆ ಅದು ಕಂಟಿನ್ಯೂಸ್ ಪೇನ್ ಇರೋದಕ್ಕಿಂತ ಎಷ್ಟೊಂದು ಜನ ಅದಕ್ಕಿಂತ ಸುಸೈಡ್ ಮಾಡ್ಕೊಳ್ಳೋದು ಬೆಟರ್ ಅಂತ ಅನ್ಕೋತಾರೆ. ಸೊ ಮಾನಸಿಕವಾಗಿ ಪೇಷಂಟ್ಸ್ ತುಂಬಾ ಕೂಗ್ ಹೋಗ್ಬಿಡ್ತಾರೆ. ಇನ್ನೊಂದು ಸೋಷಿಯಲ್, ಈಗ ಏನೇ ಒಂದು ನೋವು ಇದ್ರು ಕೂಡ ನಮ್ಗೆ ಯಾವುದೇ ಸೋಷಿಯಲ್ ಗ್ಯಾದರಿಂಗ್ ಹೋಗ್ಬೇಕು ಅಂತ ಅನ್ಸಲ್ಲ. ಹೊರಗಡೆ
0: ಹೊರಗಡೆ
1: ಏನಾದ್ರೂ ಈ ತರ ನೋವು ಜಾಸ್ತಿ ಆದ್ರೆ ಅದೇ ಈ ತರ ಟ್ರೈಜಮಲ್ ನ್ಯೂರಾಲಜಿದಲ್ಲೂ ಅಷ್ಟೇ, ಎಷ್ಟೊಂದು ಜನಕ್ಕೆ ಏನಾಗುತ್ತೆ ಅಂದ್ರೆ ಬ್ರಷ್ ಮಾಡಕ್ ಆಗಲ್ಲ. ಸೊ ಎಷ್ಟೇ ಅವರು ರಿಚ್ ಆಗಿದ್ರು ಏನೇ ಇದ್ರು ಅವ್ರಿಗೆ ಮನೆಯಿಂದ ಹೊರಗೆ ಹೋಗಕ್ಕಾಗಲ್ಲ, ಬಿಕಾಸ್ ಬ್ರಷ್ ಮಾಡಿದ ತಕ್ಷಣ ಅವ್ರಿಗೆ ನೋವು ಜಾಸ್ತಿ ಆಗುತ್ತೆ. ಸೊ ಇದರಿಂದಾಗಿ ಸೋಷಿಯಲ್ ಗ್ಯಾದರಿಂಗ್ ಹೋಗೋದು ನಿಂತು ಹೋಗ್ಬಿಡುತ್ತೆ. ಆಮೇಲೆ ಅವ್ರ ಅದೇ ಫ್ರೆಂಡ್ ಸರ್ಕಲ್ ಯಾರು ಇರಲ್ಲ, ಹೇಳ್ಕೊಳ್ಳಕ್ಕೂ ಯಾರು ಇರಲ್ಲ ಅವ್ರಿಗೆ. ಇನ್ನೊಂದು ಫೈನಾನ್ಷಿಯಲಿ, ಸೊ ಇದರಿಂದಾಗಿ ಲಾಸ್ ಆಫ್ ಜಾಬ್ ಆಗ್ಬಹುದು, ಅಥವಾ ಇವನ್ ವರ್ಕ್ ಪ್ಲೇಸ್ ಅಲ್ಲೂ ಕೂಡ ಅವ್ರಿಗೆ ಕಾನ್ಸಂಟ್ರೇಷನ್ ಮಾಡಕ್ಕೆ ಆಗದೇ ಇರ್ಬೋದು. ಕ್ವಾಲಿಟಿ ಆಫ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಎಲ್ಲ ಆನ್ ಅಂಡ್ ಆಲ್ ಕ್ವಾಲಿಟಿ ಆಫ್ ಲೈಫ್ ತುಂಬಾ
0: ಕಾಂಪ್ರಮೈಸ್
1: ಆಗ್ಬಿಡುತ್ತೆ.
0: ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲಿ ಈಗ ಟರ್ಮಿನಲಿ ಇಲ್ ಪೇಷಂಟ್ಸ್ ಅಂತ ನಾವು ಹೇಳ್ತೀವಿ, ಕ್ಯಾನ್ಸರ್ ನ ಕೊನೆಯ ಸ್ಟೇಜ್ ನಲ್ಲಿ ಇರುವಂತವ್ರು, ಬೇರೆ ಯಾವುದೇ ರೀತಿಯ ಚಿಕಿತ್ಸೆ ಅವರಿಗೆ ಏನು ಫಲಕಾರಿ ಆಗೋದಿಲ್ಲ. ಅವ್ರನ್ನ ಇರುವಷ್ಟು ದಿನ ನೋವು ರಹಿತವಾಗಿ ಕಾಪಾಡ್ಕೊಳ್ಬೇಕು ಅನ್ನೋದನ್ನ ನಾವು ಎಷ್ಟೋ ಕ್ಯಾನ್ಸರ್ ಸರ್ಜನ್ಸ್ ಮತ್ತೆ ಫಿಸಿಷಿಯನ್ಸ್ ಅಡ್ವೈಸ್ ಮಾಡೋದನ್ನ ಕೂಡ ನಾವು ಸಾಮಾನ್ಯವಾಗಿ ನೋಡ್ತೀವಿ. ಸೊ ಇಂಥ ವರ್ಗದ ಒಂದು ರೋಗಿಗಳಿಗೆ ನಿಮ್ಮ ಆಫರಿಂಗ್ ಏನಿದೆ, ನಿಮ್ಮ ಸ್ಪೆಷಾಲಿಟಿಯಲ್ಲಿ ಏನು ಆಪ್ಷನ್ಸ್ ನ ಕೊಡಬಹುದು ಟರ್ಮಿನಲಿ ಇಲ್ ಪೇಷಂಟ್ಸ್ ನ ಕೇರ್ ಮಾಡ್ಲಿಕ್ಕೋಸ್ಕರ?
1: ಮೇನ್ ಆಗಿ ಅವರಿಗೆ ಒಂದು ಬೇಕಿರುತ್ತೆ, ಸೈಕೋಲಾಜಿಕಲ್ ಸಪೋರ್ಟ್. ಅದನ್ನ ನಾವು ಮೋಸ್ಟ್ ಇಂಪಾರ್ಟೆಂಟ್ಲಿ ಕೊಡ್ತೀವಿ. ನಾವು ಪೇನ್ ಜೊತೆಗೆ ಪ್ಯಾಲಿಯೇಟಿವ್ ಕೇರ್ ಪ್ರಾಕ್ಟೀಸ್ ಮಾಡ್ತೀನಿ ನಾನು. ಸೊ ಅದರಲ್ಲಿ ಸೈಕೋಲಾಜಿಕಲ್ ಸಪೋರ್ಟ್ ಅವರಿಗೆ ಮೇನ್ ಆಗಿ ಬೇಕಿರುತ್ತೆ ಸರ್. ಯಾಕಂದ್ರೆ ಅವರಿಗೆ ಆಲ್ರೆಡಿ ದೇ ಆರ್ ಡಿಪ್ರೆಸ್ಡ್, ಹಿಂಗಾಗಿರುತ್ತೆ ಅಂದ್ರೆ ಅವ್ರನ್ನ ನೋಡ್ಕೊಳ್ಳೋರಿಗೂ ಸಾಕಾಗಿ ಹೋಗಿರುತ್ತೆ, ಅವ್ರಿಗೂ ಸಾಕಾಗಿ ಹೋಗಿರುತ್ತೆ. ಸೊ ಅದನ್ನ ನಾವು ಫಸ್ಟ್ ಸೈಕೋಲಾಜಿಕಲ್ ಸಪೋರ್ಟ್ ಕೊಡ್ತೀವಿ. ಇವರಿಗೆ ನೋವುದು ಮಾತ್ರ ಪ್ರಾಬ್ಲಮ್ ಇರಲ್ಲ, ಬೇರೆ ತರದ ಪ್ರಾಬ್ಲಮ್ ಗಳು ಇರುತ್ತೆ ಸರ್. ಬೇರೆ ಫುಡ್ ತಗೊಳಕ್ ಆಗದೇ ಇರ್ಬೋದು, ಅಥವಾ ಬೇರೆ ಎಡಿಮ ಅಂದ್ರೆ ಮ್ಯಾಲ್ನರಿಶ್ಮೆಂಟ್ ಇರ್ಬೋದು. ಸೊ ಅದನ್ನು ಕೂಡ ಪೇನ್ ಜೊತೆಗೆ ಟ್ರೀಟ್ ಮಾಡ್ತೀವಿ ಸರ್. ಸೊ ಪೇನ್ ಗೆ ಬಂದ್ರೆ ಅವರಿಗೆ ಓನ್ಲಿ ಅಂದ್ರೆ ಒಂದೇ ತರದ ನೋವು ಇರಲ್ಲ, ಈ ತರ ಕ್ಯಾನ್ಸರ್ ಪೇಷಂಟ್ಸ್ ಗಳಲ್ಲಿ ಎರಡು ಮೂರು ತರದ ಪೇನ್ ಗಳಿರುತ್ತೆ. ಒಂದು ಬಿಕಾಸ್ ಆಫ್ ಇನ್ಫ್ಲಮೇಷನ್ ಇಂದಾಗಿ ಪೇನ್ ಬರ್ಬೋದು, ಅಥವಾ ನ್ಯೂರೋಪತಿಕ್ ಪೇನ್ ನರಗಳದ್ದು ಊತದಿಂದಾಗಿ ಬರ್ಬೋದು, ಅಥವಾ ಬೋನ್ ಗೆ ಸ್ಪ್ರೆಡ್ ಆಗಿರೋದ್ರಿಂದ ಅದರದ್ದು ಬೇರೆ ತರ ಪೇನ್ ಬರ್ಬೋದು, ಅಥವಾ ಇವನ್ ಹೊಟ್ಟೆಲು ಕೂಡ ಲಿವರ್ದು ಕ್ಯಾಪ್ಸುಲ್ ಸ್ಟ್ರೆಚ್ದು ಬೇರೆ ತರ ಪೇನ್ ಬರ್ಬೋದು. ಸೊ ಅದಕ್ಕೆಲ್ಲ ಸೇರಿ ನಾವು ಡಿಫ್ರೆಂಟ್ ಟೈಪ್ ಆಫ್ ಮೆಡಿಕೇಶನ್ಸ್ ಕೊಡ್ತೀವಿ. ಮೇನ್ ಆಗಿ ಉಪಯೋಯ್ಡ್ಸ್ ಕೊಡ್ತೀವಿ, ಇವನ್ ಮಾರ್ಫಿನ್ ಅಡ್ವೈಸ್ ಮಾಡ್ತೀವಿ. ತುಂಬಾ ಜನಕ್ಕೆ ಮಾರ್ಫಿನ್ ತಗೊಳಕ್ಕೆ ಅದರದ್ದು ಭಯ ಇರುತ್ತೆ, ಏನೋ ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಅದನ್ನ ನಾವು ಕರೆಕ್ಟ್ ಆಗಿ ಮಾನಿಟರ್ ಮಾಡಿಬಿಟ್ಟು ಕೊಡ್ತೀವಿ ಸರ್. ಅದ್ರ ಜೊತೆಗೆ ಬೇರೆ ಮೆಡಿಕೇಶನ್ಸ್ ಕೊಡ್ತೀವಿ. ತುಂಬಾ ಜನಕ್ಕೆ ಈ ತರ ಮಾರ್ಫಿನ್ ಅಲ್ಲೂ ಕಡಿಮೆ ಆಗಿದ್ದವರಿಗೆ ಅವ್ರಿಗೂ ಕೂಡ ನಾವು ನರ್ವ್ ಬ್ಲಾಕ್ ಗಳನ್ನ ಆಲ್ಕೋಹಾಲ್ ಗೈಡೆಡ್ ನರ್ವ್ ಬ್ಲಾಕ್ ಅಂದ್ರೆ ಆಲ್ಕೋಹಾಲ್ ಕೊಟ್ಬಿಟ್ಟು ನರ್ವ್ ಬ್ಲಾಕ್ ಗಳನ್ನ ಮಾಡ್ತೀವಿ ಸರ್ ಅವ್ರಿಗೂ ಕೂಡ.
0: ಓಕೆ, ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಒಂದು ಏನು ಅಂತ ನಮ್ಮಲ್ಲಿ ಹೆಚ್ಚಿಗೆ ಮಹಿಳೆಯರು ತಿಳ್ಕೊಳ್ಳಕ್ಕೆ ಬಯಸೋದೇನು ಅಂತ ಹೇಳಿದ್ರೆ ಲೇಬರ್ ಅನಾಲ್ಜಿಸಿ ಅಂತ ಹೇಳ್ತೀವಿ. ಸೊ ಬಹುಶಃ ನೋವುಗಳಲ್ಲಿ ಅತಿ ತೀವ್ರವಾದ ನೋವು ಅಂತಂದ್ರೆ ಅದು ಹೆರಿಗೆ ನೋವು ಇರಬೇಕು ನನ್ನ ಅಭಿಪ್ರಾಯ. ಸೊ ಈಗ ಹೇಗಿದೆ ಅಂತಂದ್ರೆ ಆ ಹೆರಿಗೆ ನೋವನ್ನ ಕೂಡ ಅನುಭವಿಸದೇನೆ ಅವರು ನಾರ್ಮಲ್ ಆಗಿ ಡೆಲಿವರಿ ಪ್ರಕ್ರಿಯೆಯನ್ನ ಮುಗಿಸಬಹುದು ಹೆಣ್ಮಕ್ಳು ಅನ್ನೋದು. ಆ ಆಪ್ಷನ್ ಬಂದಿರೋದು ಈ ತರ ಪೇನ್ ಮ್ಯಾನೇಜ್ಮೆಂಟ್ ಇಂದ, ಎಪಿಡ್ಯೂರಲ್ ಅನಾಲ್ಜಿಸಿಯಾ. ಸೊ ಇದು ಹೇಗೆ ಕೆಲಸ ಮಾಡುತ್ತೆ, ಯಾರೆಲ್ಲ ಇದನ್ನ ಪಡ್ಕೊಳ್ಬಹುದು, ಎಷ್ಟು ಲಭ್ಯತೆ ಎಷ್ಟಿದೆ, ಮತ್ತೆ ಜನರಲ್ಲಿ ಎಷ್ಟು ರಿಸೆಪ್ಟಿವ್ ಆಗಿ ಇದನ್ನ ಮುಂದೆ ಬಂದು ತಗೊಳ್ತಿದ್ದಾರೆ, ಇದ್ರ ಬಗ್ಗೆ ಒಂದಷ್ಟು ಮಾತಾಡಿ.
1: ಯಾರೆಲ್ಲ ತಗೋಬಹುದು ಅಂದ್ರೆ ಎಲ್ಲಾ ಪೇಷಂಟ್ಸ್, ಯಾರು ಓನ್ಲಿ ಅಂದ್ರೆ ಏನಾದ್ರು ಬ್ಲಡ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಅಂದ್ರೆ ಕೊಯಗ್ಲೋಪತೀಸ್ ಬಿಟ್ಟು ಬೇರೆ ಎಲ್ಲಾ ಪೇಷಂಟ್ಸ್ ತಗೋಬಹುದು ಸರ್. ನಾವು ಏನ್ ಮಾಡ್ತೀವಿ ಅಂದ್ರೆ ಏನಾದ್ರು ನಮ್ಗೆ ಕಾಂಟ್ಯಾಕ್ಟ್ ಇದ್ರೆ ಪೇಷಂಟ್ಸ್ ಮೊದ್ಲೇ ನಾವು ಸೆಕೆಂಡ್ ಮೊದ್ಲಿಂದಾನೆ ಅಂದ್ರೆ ಪ್ರೆಗ್ನೆನ್ಸಿಲೇ ನಾವು ಪ್ಲಾನ್ ಮಾಡ್ತೀವಿ ಸರ್. ಗೈನಕಾಲಜಿಸ್ಟ್ ಜೊತೆಗೆ, ಹೆರಿಗೆ ಡಾಕ್ಟರ್ ಜೊತೆಗೆ ಮಾತಾಡ್ಬಿಟ್ಟು ಫಸ್ಟ್ ಇಂದಾನೆ
0: ಮುಂಚಿತವಾಗಿ
1: ಮಾಡ್ಕೊಂಡ್ಬಿಡ್ಬೋದು ಅವ್ರಿಗೆ. ಎಷ್ಟೊಂದು ಜನ ಏನಾಗಿರುತ್ತೆ ಅಂದ್ರೆ ಅವರು ಆಲ್ರೆಡಿ ತಗೊಂಡಿರ್ತಾರೆ ಫಸ್ಟ್ ಟೈಮ್, ಅಥವಾ ಅವ್ರು ಬೇರೆಯವರು ಅವರು ರಿಲೇಟಿವ್ಸ್ ತಗೊಂಡಿರ್ತಾರೆ. ಸೊ ಅವ್ರಿಗೆ ಅದರದ್ದು ಗೊತ್ತಿರುತ್ತೆ. ಸೊ ಹಂಗಾಗಿ ಅವರೇ ನಮ್ಗೆ ಕೇಳ್ತಾರೆ. ನಾವು ಪ್ರಿ ಅನಸ್ತೀಸಿಯಾ ಇವ್ಯಾಲ್ಯುಯೇಷನ್ ಅಂತ ಮಾಡ್ತೀವಿ, ಅವಾಗಲೇ ಅವ್ರು ನಮ್ಗೆ ಕೇಳ್ತಾರೆ ನಮ್ಗೆ ಈ ತರ ನೋವು ಇಲ್ದೇ ಇರೋ ತರ ಮಾಡಿ ಅಂತ ಮೊದ್ಲೇ ಕೇಳ್ತಾರೆ. ಸೊ ಅವಾಗ ನಾವು ಲೇಬರ್ ಶುರುವಾದಾಗ್ಲೇನೆ ಇದನ್ನ ಮಾಡ್ಬೋದು. ಸೆಕೆಂಡ್ ಸ್ಟೇಜ್ ಅಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ, ಅದಕ್ಕೆ ಫಸ್ಟ್ ಸ್ಟೇಜ್ ಅಲ್ಲೇ ಮಾಡ್ಬೋದು. ಯಾಕಂದ್ರೆ ಅದ್ರಿಂದ ಏನು ಮಾಡುವಾಗ ತುಂಬಾ ಅದ್ರ ಬಗ್ಗೆ ತಪ್ಪು ಕಲ್ಪನೆಗಳಿರುತ್ತೆ, ತುಂಬಾ ನೋವಾಗುತ್ತೆ, ತುಂಬಾ ಏನು ನೋವಾಗಲ್ಲ ಸರ್ ನಾವು, ಯಾಕಂದ್ರೆ ಲೋಕಲ್ ಅನಸ್ತೀಸಿಯಾ ಕೊಟ್ಬಿಟ್ಟೆ ಮಾಡ್ತೀವಿ. ಸೊ ಒಂದು ಸಣ್ಣ
0: ಮುಂಚೆನೆ
1: ಮಾಡ್ಕೋಬಹುದು ಪ್ಲಾನ್ ಮಾಡ್ಕೊಂಡ್ರೆ. ಆದ್ರೆ ಅವ್ರದ್ದು ಕಂಟಿನ್ಯೂಸ್ ಮಾನಿಟರಿಂಗ್ ಬೇಕಾಗುತ್ತೆ. ಸೊ ಗೈನಕಾಲಜಿಸ್ಟ್ ವಿಲ್ಲಿಂಗ್ ಇದ್ರೆ, ಮುಂಚೆನೆ ಪೇಷಂಟ್ ವಿಲ್ಲಿಂಗ್ ಇದಾರೆ ಅಂತಂದ್ರೆ ಮುಂಚೆನೆ ಮಾಡ್ಕೋಬಹುದು. ಅಥವಾ ಸೆಕೆಂಡ್ ಸ್ಟೇಜ್ ಆಫ್ ಲೇಬರ್ ಅಲ್ಲಿ ಅವಾಗ ಸ್ವಲ್ಪ ಲೇಬರ್ ಪೇನ್ ಜಾಸ್ತಿ ಆದಾಗ ಕಾಂಟ್ರಾಕ್ಷನ್ಸ್ ಬರಕ್ಕೆ ಶುರುವಾದಾಗ ಅವಾಗ್ಲಾದ್ರೂ ಮಾಡ್ಕೋಬಹುದು. ಬೆನ್ನಲ್ಲಿ ಒಂದು ಸಣ್ಣ ಸೂಜಿ ಮೂಲಕ ನಾವು ಒಂದು ಪೈಪ್ ನೆಡ್ತೀವಿ, ಅದ್ರ ಮೂಲಕ ಕಂಟಿನ್ಯೂಸ್ ಇಂಜೆಕ್ಷನ್ಸ್ ಹೋಗ್ತಾ ಇರುತ್ತೆ. ಸೊ ಯಾವಾಗ ಅವರಿಗೆ ಜಾಸ್ತಿ ಅಂದ್ರೆ ಈಗ ಥರ್ಡ್ ಸ್ಟೇಜ್ ಆಫ್ ಲೇಬರ್ ಗೆ ತುಂಬಾ ಜಾಸ್ತಿ ಪೇನ್ ಹೋದಾಗ ಅವರಿಗೆ ಬರೋ ಲೇಬರ್ ಪೇನ್ ಅಲ್ಲಿ ನಾವು ಮೊದಲೇ ಹೇಳ್ತೀವಿ ಸ್ವಲ್ಪ ಡೋಸ್ ನ ಕಡಿಮೆ ಮಾಡ್ತೀವಿ. ಸೊ ಅವರಿಗೆ ಬರ್ತಾ ಇರೋ ಲೇಬರ್ ಪೇನ್ ಅಲ್ಲಿ ಒಂದು ಕಾಲ್ ಭಾಗ ನೋವು ಆ ಟೈಮಲ್ಲಿ ಬರ್ಬೋದು ಅಷ್ಟೇ. ಸೊ ಅದು ಬಿಟ್ಟು ಅವರು ಕಂಫರ್ಟೇಬಲ್ ಆಗಿ ಓಡಾಡಬಹುದು,

0: ಅದಿದ್ರೆ ಮಲ್ಕೊಂಡೇ ಇರಬೇಕು ಅಂತಿಲ್ಲ, ಯಾಕಂದ್ರೆ ನಾವು ಅದ್ರಲ್ಲಿ ಕೊಡೋ ಇಂಜೆಕ್ಷನ್ಸ್ ಇಂದ ಯಾವ್ದ್ರಿಂದ ಅವ್ರಿಗೆ ಓಡಾಡಕ್ಕೆ ತೊಂದರೆ ಆಗಲ್ಲ, ಆರಾಮಾಗಿ ಓಡಾಡಬಹುದು, ವಾಶ್ರೂಮ್ ಹೋಗ್ಬೋದು, ಊಟ ಮಾಡಬಹುದು, ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ, ಸೊ ಎಲ್ಲಾನು ಮಾಡಬಹುದು. ಅದರಿಂದಾಗಿ ಈಗ ತುಂಬಾ ಜನಕ್ಕೆ ತಪ್ಪುಗಲ್ಪ ಏನಿರುತ್ತೆ ಅಂದ್ರೆ ಎಪಿಡ್ಯೂರಲ್ ತಗೊಂಡ ತಕ್ಷಣ ಸಿಸರಿಯನ್ ಆಗ್ಬಿಡುತ್ತೆ ಅಂತ ಇರುತ್ತೆ. ಸೊ ಖಂಡಿತ ಇಲ್ಲ, ತುಂಬಾ ಸ್ಟಡೀಸ್ ಗಳು ಬಂದಿದೆ ಅದರಲ್ಲಿ, ಎರಡರಲ್ಲೂ ಕೂಡ ಇನ್ಸಿಡೆನ್ಸ್ ಆಫ್ ಸಿಸರಿಯನ್ ಎರಡರಲ್ಲೂ ಒಂದೇ ಇರುತ್ತೆ. ಸೊ ಅದರಿಂದಾಗಿ ಏನು ಡಿಲೇ ಆಗೋದಿರಲಿ, ಏನು ತೊಂದರೆ ಏನೂ ಆಗಲ್ಲ. ಹಂಗೂ ಏನಾದ್ರೂ ಸಿಸರಿಯನ್ ಸೆಕ್ಷನ್ ಬೇಕು ಅಂತಾದ್ರೆ ಆಲ್ರೆಡಿ ಅನಸ್ತೇಷ್ಯಾ ಕೊಡ್ಲೇಬೇಕಿರುತ್ತೆ, ನಾವು ಇದೇ ಆಲ್ರೆಡಿ ಇಂಜೆಕ್ಷನ್ ಇದ್ರ ಮೂಲಕನೇ ನಾವು ಇದರಲ್ಲೇ ಮಾಡಬಹುದು. ಈವನ್ ಡೆಲಿವರಿ ಆದ್ಮೇಲಿರೋ ಪೇನ್, ನಾರ್ಮಲ್ ಡೆಲಿವರಿ ಆಗ್ಲಿ ಸಿಸರಿಯನ್ ಆಗ್ಲಿ, ಡೆಲಿವರಿ ಆದ್ಮೇಲಿರೋ ಪೇನ್ ಕೂಡ ಇದರಿಂದನೇ ಮ್ಯಾನೇಜ್ ಆಗುತ್ತೆ, ಇಂಜೆಕ್ಷನ್ಸ್ ಕಂಟಿನ್ಯೂಸ್ ಆಗಿ ಹೋಗೋದ್ರಿಂದ. ಸೊ ಅದರಿಂದ ಕಂಟಿನ್ಯೂಸ್ ಇಂಜೆಕ್ಷನ್ ಹೋಗೋದ್ರಿಂದ ಏನಾದ್ರೂ ಸೈಡ್ ಎಫೆಕ್ಟ್ ಆಗಿ ಡೋಸ್ ಜಾಸ್ತಿ ಆಗಿ ಮಗುವಿಗೆ ತೊಂದರೆ ಆಗೋದು,
1: ಏನೂ
0: ತೊಂದರೆ ಆಗಲ್ಲ ಸರ್. ಯೂಶಲಿ ಒಂದು ದಿನ ಇಟ್ಕೊಂಡಿರ್ತೀವಿ ನೆಕ್ಸ್ಟ್ ಡೇ ವರೆಗೆ. ನಾರ್ಮಲ್ ಡೆಲಿವರಿ ಆದ್ರೆ ಏನು ಇಟ್ಕೋಬೇಕಾಗಿ ಬರಲ್ಲ, ಸೂಚರದ್ದು ಪೇನ್ ಇರುತ್ತೆ ಅಂತ. ಸಿಸರಿಯನ್ ಆದ್ರೆ ಒನ್ ಆರ್ ಟೂ ಡೇಸ್ ಡೆಲಿವರಿ ಆದ್ಮೇಲೂ ಕೂಡ ಇಟ್ಕೊಂಡಿರ್ತೀವಿ ಸಿಸರಿಯನ್ ಆದ್ಮೇಲೂ ಕೂಡ. ಸೊ ಅದರಿಂದ ಏನೂ ತೊಂದರೆ ಆಗೋದಿಲ್ಲ.
1: ಇಷ್ಟೊಂದು ತೀವ್ರತರವಾದಂತಹ ಪೇನ್ ಅನ್ನ ಕೂಡ ಮರೆಮಾಚಿಸುವಂತ ಒಂದು ಮಾಯೆ ನಿಮ್ಮ ಸ್ಪೆಷಾಲಿಟಿ
0: ತಗೊಂಡವರು ನೆಕ್ಸ್ಟ್ ಟೈಮ್ ಖಂಡಿತ ಕೇಳೇ ಕೇಳ್ತಾರೆ ಸರ್. ಈಗ ಎಷ್ಟಂದ್ರೆ ಪೇಷಂಟ್ಸ್ ಗಳಿಗಿಂತ ಜಾಸ್ತಿ ಅವ್ರ ತಾಯಿಯಂದ್ರು ಅಥವಾ ಅತ್ತೆಯಂದ್ರು ಬಂದು ಕೇಳ್ತಾರೆ ನಮ್ಮ ಹತ್ರ, ಕೊಡಿ ನೋಡಿ ಕೊಟ್ಬಿಡಿ ಅದನ್ನ ನೋಡಿದೀವಿ.
1: ಸೊ ಏನು ಕಾಂಪ್ಲಿಕೇಶನ್ಸ್ ಆತರ ಗಾಬರಿ ಪಡೋ
0: ಅವಶ್ಯಕತೆ?
1: ಸೊ ಅವ್ರು ಡಿಸ್ಚಾರ್ಜ್ ಆದಾಗ ಆ ಕೆಥೆಟರ್ ಅನ್ನು
0: ತೆಗೆದುಕೊಂಡು, ಅಥವಾ ನಾವು ನಾರ್ಮಲ್ ಡೆಲಿವರಿ ಅಂದ್ರೆ ನೆಕ್ಸ್ಟ್ ದಿನಕ್ಕೆ ತೆಗೆದು ಬಿಡ್ತೇವೆ ಸರ್. ಕೆಥೆಟರ್ ಅನ್ನ ತೆಗಿತೀವಿ ಅಂದ್ರೆ ಮಾಮೂಲಿಯಾಗಿ ನೆಕ್ಸ್ಟ್ ದಿನ ಡಿಸ್ಚಾರ್ಜ್ ಆಗ್ತಾರೆ, ಸೊ ಅವಾಗ ನೆಕ್ಸ್ಟ್ ದಿನ ತೆಗೆದು ಬಿಡ್ತೇವೆ ಸರ್. ಸೊ ಅದರಿಂದಾಗಿ ತುಂಬಾ ಜನಕ್ಕೆ ಏನಿರುತ್ತೆ ಅಂದ್ರೆ ಎಪಿಡ್ಯೂರಲ್ ತಗೊಂಡ್ರೆ ಆಮೇಲೆ ಬ್ಯಾಕ್ ಪೇನ್ ಬರುತ್ತೆ, ಪ್ರೆಗ್ನೆನ್ಸಿಲಿ ಇಂಜೆಕ್ಷನ್ ತಗೊಂಡ್ರೆ ಬ್ಯಾಕ್ ಪೇನ್ ಬರುತ್ತೆ ಅಂತ ತುಂಬಾ ತಪ್ಪು ಕಲ್ಪನೆ ಇರುತ್ತೆ.
1: ಖಂಡಿತ
0: ಅದು ಖಂಡಿತ ಇಲ್ಲ ಸರ್. ಅದು ಮೇನ್ಲಿ ಲಿಗಮೆಂಟ್ ಸ್ಟ್ರೆಚಸ್ ಇಂದಾಗ ಆಗುತ್ತೆ. ಇವನ್ ನಾರ್ಮಲ್ ಡೆಲಿವರಿ ಆದ್ರೂ ಆಗುತ್ತೆ, ಅಥವಾ ಇವನ್ ಗಂಡಸರಲ್ಲೂ ಕೂಡ ಡೈಲಿ ನಾವು ಆತರ ಅನಸ್ತೇಷ್ಯ ಕೊಡ್ತಾನೆ ಇರ್ತೀವಿ, ಬಟ್ ಅವ್ರಿಗೆ ಯಾರಿಗೂ ಅದು ಕಂಪ್ಲೇಂಟ್ ಇರಲ್ಲ. ಮೇನ್ಲಿ ಪ್ರೆಗ್ನೆನ್ಸಿಲಿ ಪೋಸ್ಟ್ ಡೆಲಿವರಿ ಲಿಗಮೆಂಟ್ ಸ್ಟ್ರೆಚ್ ಆಗೋದ್ರಿಂದಾಗಿ ಈ ತರ ಪೇನ್ ಬರುತ್ತೆ. ಸೊ ಅದನ್ನೆಲ್ಲರೂ ಕೂಡ
1: ಡಾಕ್ಟರ್ ರಾಧಿಕಾ ಅವರೇ, ಈಗ ಪರ್ಮನೆಂಟ್ ಮತ್ತೆ ಲಾಂಗ್ ಡ್ಯೂರೇಷನ್ ರಿಲೀಫ್ ಆಗಬೇಕು. ಸೊ ಇವಾಗ ತಕ್ಷಣಕ್ಕೆ ಏನೋ ಬಂದ್ವಿ, ನೋವಾಯ್ತು, ನಿಮ್ಮ ಹತ್ರ ತೋರಿಸಿದ್ವಿ, ಮತ್ತೆ ಮರುಕಳಿಸ್ತು ಅನ್ನೋ ಒಂದು ಸಂದರ್ಭ ಬರದೇ ಇರೋ ಹಾಗೆ ಪರ್ಮನೆಂಟ್ ಆಗಿ ಮತ್ತೆ ಲಾಂಗ್ ಡ್ಯೂರೇಷನ್ ಅಲ್ಲಿ ರಿಲೀಫ್ ಆಪ್ಷನ್ಸ್ ಅಂತ ಹೇಳಿದಾಗ ಯಾವ್ದೆಲ್ಲ ನೀವು ಸಜೆಸ್ಟ್ ಮಾಡ್ತೀರಾ?
0: ಒಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನಾವೆಲ್ಲ ಪೇಷಂಟ್ಸ್ ಅದೇ ಹೇಳ್ತೀವಿ, 40% ನಮ್ದು, 60% ನಿಮ್ದೇ ಕೆಲಸ ಇರುತ್ತೆ ಅಂತ. ಯಾಕಂದ್ರೆ ಎಲ್ಲರೂ ಏನಂದ್ರೆ ಇಂಜೆಕ್ಷನ್ ಕೊಟ್ಟ ತಕ್ಷಣ ಪೇನ್ ಕಮ್ಮಿ ಆಗ್ಬೇಕು ಅಂತ ಇರುತ್ತೆ, ಬಟ್ ಆ ಪೇನ್ ಯಾವ್ದ್ರಿಂದ ಬಂತು ಅಂತ ಅದನ್ನ ಅವರು ವಾಪಸ್ ಅದಕ್ಕೆ ಏನ್ ಮಾಡ್ಬೇಕು ಅಂತ ಮಾಡಕ್ ಹೋಗಲ್ಲ. ಈಗ ನಾವು ಇಂಜೆಕ್ಷನ್ ಕೊಟ್ಟ ತಕ್ಷಣ, ಈಗ ಬ್ಯಾಕ್ ಪೇನಿಗೆ ಇರ್ಬೋದು, ನಾವು ಇಂಜೆಕ್ಷನ್ ಕೊಟ್ಟ ತಕ್ಷಣ ಪೇನ್ ಕಮ್ಮಿ ಆದ ತಕ್ಷಣ ನೆಕ್ಸ್ಟ್ ದಿನ ಹೋಗ್ಬಿಟ್ಟು ಮಾಮೂಲಿ ಎಲ್ಲಾ ಕೆಲಸಗಳನ್ನು ಭಾರ ಎತ್ತೋದು, ಬಗ್ಗೋದು, ಆ ತರದ್ದು ಮಾಡ್ತಾನೆ ಇರ್ತಾರೆ. ಅದನ್ನ ಮಾಡಬಾರ್ದು. ಮೇನ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕಂಟಿನ್ಯೂಸ್ ನಾವೇನು ಎಕ್ಸಸೈಸ್ ಏನಾದ್ರು ಹೇಳಿರ್ತೀವಿ ಅಥವಾ ಸ್ಟ್ರೆಚಸ್ ಏನ್ ಹೇಳಿರ್ತೀವಿ, ಯಾವ್ದು ಪ್ರಿಕಾಷನ್ಸ್ ಹೇಳಿರ್ತೀವಿ ಅದನ್ನ ಖಂಡಿತ ತಗೊಳ್ಳೇಬೇಕು. ಪ್ಲಸ್ ಫಾಲೋ ಅಪ್ಸ್, ರೆಗ್ಯುಲರ್ ಫಾಲೋ ಅಪ್ಸ್ ಮಾಡಿಸ್ತಾ ಇರಬೇಕು. ತುಂಬಾ ಜನ ಫಾಲೋ ಅಪ್ಸ್ ಮಾಡಕ್ ಹೋಗಲ್ಲ, ಮಿಸ್ ಮಾಡ್ತಾರೆ. ಆಮೇಲೆ ಅದೇ ನೋವು ಕಮ್ಮಿ ಆದ ತಕ್ಷಣ ನೆಕ್ಸ್ಟ್ ಏನ್ ಹೇಳಿರ್ತೀವಿ ಮರ್ತು ಬಿಡ್ತಾರೆ. ಕಂಟಿನ್ಯೂಸ್ ಆನ್ ಗೋಯಿಂಗ್ ಪ್ರೊಸೆಸ್ ನಡೀತಾ ಇರುತ್ತೆ ಅಂತ ಮರ್ತು ಬಿಟ್ಟಿರ್ತಾರೆ. ಇವನ್ ಮಂಡಿ ನೋವಲ್ಲಾದ್ರೂ ಅಷ್ಟೇ, ನಾವು ಅದನ್ನೇ ಹೇಳಿ ಇರ್ತೀವಿ ಅವ್ರಿಗೆ, ನಾವು ನೋವನ್ನ ಮರೆಮಾಚಿದೀವಿ ಅಷ್ಟೇ, ನೋವಿನ ಕಾರಣ ನಾವು ತೆಗೆದಿಲ್ಲ, ಪೆಥಾಲಜಿ ಹಾಗೆ ಇದೆ. ಅದಕ್ಕೆ ನೀವು ಅದನ್ನ ಕಂಟಿನ್ಯೂಸ್ ಆಗಿ ಮಸಲ್ ಸ್ಟ್ರೆಂಥನಿಂಗ್ ಮಾಡ್ಬೇಕು, ಎಕ್ಸಸೈಸಸ್ ಮಾಡ್ಬೇಕು ಅಂತ ಹೇಳಿರ್ತೀವಿ. ಅದನ್ನ ತುಂಬಾ ಜನ ಮಾಡಲ್ಲ. ಆತರ ಏನಾದ್ರು ಮಾಡ್ತಾ ಹೋದ್ರೆ ಮೋಸ್ಟ್ ಆಫ್ ದ ಪೇನ್ಸ್ ವಾಪಸ್ ಬರಲ್ಲ ಸರ್. ಮೇನ್ಲಿ ಪೇನ್ ಜನರೇಟರ್ ಆತರದಿದ್ರೆ ಅಥವಾ ಈಗ ಇತರ ಸ್ನಾಯುಗಳಿಂದ ಬರುವಂತಹ ನೋವು ಯಾವ್ದಾದ್ರು ಕೂಡ, ರೆಗ್ಯುಲರ್ ಅವರು ಸ್ಟ್ರೆಚಸ್, ಎಕ್ಸಸೈಸಸ್ ಅಥವಾ ಮಸಲ್ ಸ್ಟ್ರೆಂಥನಿಂಗ್ ಅಂತ ಏನ್ ಹೇಳ್ತೀವಿ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ರೆ ತುಂಬಾ ಲಾಂಗ್ ಡ್ಯೂರೇಷನ್ ರಿಲೀಫ್ ಇರುತ್ತೆ. ಇನ್ನೊಂದು ಅದೇ ಪರ್ಮನೆಂಟ್ ಅಂತ ಮೋಸ್ಟ್ ಆಫ್ ದ ಟೈಮ್ಸ್ ಇರಲ್ಲ, ವಾಪಸ್ ಕೆಲವೊಂದು ಜನಕ್ಕೆ ವಾಪಸ್ ಮರುಕಳಿಸೋ ಚಾನ್ಸಸ್ ಇರುತ್ತೆ. ಅಂತ ಟೈಮಲ್ಲಿ ಅದೇ ಈಗ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಆತರ ಪ್ರೊಸೀಜರ್ಗಳನ್ನ ಕೊಡಬಹುದು ಅದರಿಂದ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಅದನ್ನ ಪೇನ್ ಯಾವ್ದ್ರಿಂದ ಬಂತು ಅಂತ ಅದನ್ನ ಅವರು ರೆಗ್ಯುಲರ್ ಫಾಲೋ ಮಾಡ್ತಾ ಹೋದ್ರೆ ಅವಾಗ ಅವ್ರಿಗೆ ತುಂಬಾ ಜನಕ್ಕೆ ವಾಪಸ್ ಬರೋದೇ ಇಲ್ಲ ಸರ್ ನೋವು.
1: ಮತ್ತೆ ಯೋಗ ಹೇಗೆ ಕಾಂಟ್ರಿಬ್ಯೂಟ್ ಮಾಡಬಹುದು ನಿಮ್ಮ ಅನಿಸಿಕೆಯಲ್ಲಿ?
0: ತುಂಬಾ ಪೇಷಂಟ್ಸ್ ಗೆ ನಾವು ಅದನ್ನ ಹೇಳ್ತೀವಿ ಸರ್, ಯೋಗ ಮತ್ತೆ ಸ್ವಿಮ್ಮಿಂಗ್. ಮೋಸ್ಟ್ ಆಫ್ ದ ಈಗ ಬ್ಯಾಕ್ ಪೇನ್ ಆಗ್ಲಿ ಅಥವಾ ಕತ್ತು ನೋವಾಗ್ಲಿ ಎಲ್ಲ ಯಾವ ಪೇನಿಗೆ ಆದ್ರೂ ಕೂಡ ಯೋಗ ತುಂಬಾ ಒಳ್ಳೇದು. ಮೇನ್ಲಿ ಏನಂದ್ರೆ ಈಗ ಮಸಲ್ ಸ್ಟ್ರೆಂಥನಿಂಗ್ ಆಗುತ್ತೆ, ಪ್ಲಸ್ ಸ್ಟ್ರೆಚಸ್ ಆಗುತ್ತೆ, ಡೈಲಿ ಆಗುತ್ತೆ. ಆಮೇಲೆ ಅದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಈಗ ಕೆಲವು ಜನ ಏನಂದ್ರೆ ಕೆಲವೊಂದು ಎಕ್ಸಸೈಸ್ ಗಳನ್ನ ಅವ್ರಿಗೆ ಬೇಕಾದ ತರ ಮಾಡ್ತಾರೆ,
1: ಇಂಜುರಿಸ್ ಜಾಸ್ತಿ
0: ಮಾಡ್ಕೋತಾರೆ. ಆದ್ರೆ ಯೋಗದಲ್ಲಿ ಆತರ ಇರಲ್ಲ, ಅದರಲ್ಲಿ
1: ಕಂಟ್ರೋಲ್ಡ್
0: ಆಗಿರುತ್ತೆ. ಆಮೇಲೆ ಈ ತರ ತರನೇ ಮಾಡಬೇಕು ಅಂತ ಇರುತ್ತೆ. ಯಾವುದೇ ಆಸನಗಳನ್ನಾದ್ರೂ ಕೂಡ ತುಂಬಾ ವರ್ಷಗಳಿಂದ ಮಾಡಿ ಇದೇ ತರನೇ ಮಾಡಬೇಕು ಅಂತ ಇರುತ್ತೆ. ಸೊ ಅದರಿಂದಾಗಿ ಏನು ಅಡ್ಡ ಪರಿಣಾಮಗಳು ಆಗೋದಿಲ್ಲ, ಅಥವಾ
1: ಆಗೋದಿಲ್ಲ,
0: ಅಥವಾ ಮಸಲ್ಗೆ ಏನೇನಾದ್ರೂ ಇನ್ನೂ ತೊಂದರೆ ಆಗೋದು ಆಗೋದೇ ಇಲ್ಲ. ಆಮೇಲೆ ತುಂಬಾ ಜನಕ್ಕೆ ಅದೇ ಇರುತ್ತೆ, ಬ್ಯಾಕ್ ಪೇನ್ ಇದೆ, ಯೋಗ ಮಾಡಬಾರ್ದು, ಆತರ ಯಾವುದಕ್ಕೂ ಯೋಗ ಮಾಡಬಾರ್ದು ಅಂತ ಇಲ್ವೇ ಇಲ್ಲ ಸರ್. ಯಾವುದೇ ಕಂಡೀಷನ್ಗಾದ್ರೂ ಯೋಗ ಮಾಡಬಾರ್ದು ಅಂತ ಯಾವುದೇ ಇಲ್ಲ. ಬಟ್ ಅಂಡರ್ ಗೈಡೆನ್ಸ್

0: ಮಾಡ್ಬೇಕಷ್ಟೇ, ಯಾವುದನ್ನೇ ಆದ್ರೂ ಕೂಡ ಸ್ವಲ್ಪ ಕೆಲವೊಂದು ಆಸನಗಳನ್ನ ಮಾಡಬಾರ್ದು ಅಂತ ಇರುತ್ತೆ, ಅದನ್ನ ಮಾಡಬಾರ್ದು. ಆದ್ರೆ ಮೇನ್ಲಿ ಬ್ಯಾಕ್ ಪೇನ್, ನೆಕ್ ಪೇನ್ ಗೆಲ್ಲ ಯೋಗದಿಂದ ತುಂಬಾ
1: ಹೆಲ್ಪ್ ಆಗುತ್ತೆ. ಸೋ ಎನಿ ಮಸ್ಕ್ಯುಲೋಸ್ಕೆಲಿಟಲ್ ಪೇನ್ ನಲ್ಲಿ ಯೋಗ ಒಂದು ತುಂಬಾ ಒಳ್ಳೆ ಪಾತ್ರವನ್ನ ನಿರ್ವಹಿಸುತ್ತೆ ಅನ್ನೋದು ಜನ ತಿಳ್ಕೊಳ್ಬೇಕು ಎಲ್ಲರೂ. ಡಾಕ್ಟರ್ ರಾಧಿಕಾ ಅವರೇ, ಕೊನೆಯದಾಗಿ ನಮ್ಮ ಕೇಳುಗರಿಗೋಸ್ಕರ ಒಂದು ಟೇಕ್ ಹೋಮ್ ಮೆಸೇಜ್ ನ ನೀವು ಹೇಳ್ಬೋದಾದ್ರೆ ಏನು ಹೇಳ್ತೀರಾ ಎಲ್ಲರಿಗೂ?
0: ಪೇನ್ ಅನ್ನ ತುಂಬಾ ಜನಕ್ಕೆ ಏನಿರುತ್ತೆ ಅಂತಂದ್ರೆ, ನಾಳೆ ಕಮ್ಮಿ ಆಗುತ್ತೆ, ನಾಳೆ ನಾಡಿದ್ದು ಕಮ್ಮಿ ಆಗುತ್ತೆ ಅಂತ ಮುಂದುವರಿಸ್ತಾ ಹೋಗ್ತಾರೆ. ಹೌದು, ಯಾಕಂದ್ರೆ ಸ್ವಲ್ಪ ಟೈಮ್ ಕಮ್ಮಿ ಆಗುತ್ತೆ, ವಾಪಸ್ ಬಂದ್ಬಿಡುತ್ತೆ, ಏನೋ ಈಗೇನೋ ಜಾಸ್ತಿ ಕೆಲಸ ಮಾಡಿದೆ ಅದಕ್ಕೆ ಬಂದಿರ್ಬೋದು ಅಂತ
1: ಅನಿಸಿಕೆಗಳು.
0: ಆಮೇಲೆ ಅವರಿವರಿಗೆ ತೋರಿಸ್ಬಿಟ್ಟು, ಅಂದ್ರೆ ಡಾಕ್ಟರ್ಸ್ ಗೆ ತೋರಿಸಿರಲ್ಲ, ಪಕ್ಕದ ಮನೆಯವರಿಗೆ ಅವ್ರ ಹತ್ರ ಯಾರ ಹತ್ರ ಆದ್ರೂ ಕೇಳ್ಬಿಟ್ಟು ಅವ್ರದೇ ಮೆಡಿಕೇಶನ್ಸ್, ಸೆಲ್ಫ್ ಮೆಡಿಕೇಶನ್ಸ್ ಮಾಡ್ಕೊಳ್ಳೋದು ಅಥವಾ ಅದನ್ನ ಪೋಸ್ಟ್ ಪೋನ್ ತಳ್ತಾ ಹೋಗೋದನ್ನ ಮಾಡ್ತಾ ಇರ್ತಾರೆ. ಆತರ ಮಾಡಿ ಮಾಡಿ ಮಾಡಿ ಎಷ್ಟೊಂದ್ ಸತಿ ಅದು ದೀರ್ಘಕಾಲ ನೋವಾಗಿರುತ್ತೆ, ಅದಾದ್ಮೇಲೆ ಟ್ರೀಟ್ಮೆಂಟ್ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ಅದು ಅರ್ಲಿ ಸ್ಟೇಜಸ್ ಅಲ್ಲೇ ಮಾಡಿದ್ರೆ ಅದರಿಂದಾಗ ಆಗೋ ಪ್ರಾಬ್ಲಮ್ಗಳು, ಈಗ ಅದೇ ನಾವು ಡಿಸ್ಕಸ್ ಮಾಡಿದಂಗೆ ದೈಹಿಕ ಪರಿಣಾಮಗಳು ಅಥವಾ ಮಾನಸಿಕ ಸಾಮಾಜಿಕ ಪರಿಣಾಮಗಳು ಅಥವಾ ಫೈನಾನ್ಷಿಯಲ್ ಆರ್ಥಿಕ ಪರಿಣಾಮಗಳು ಆಗೋ ಮುಂಚೆನೆ ಅದನ್ನ ನಾವು ಟ್ರೀಟ್ ಮಾಡಿದ್ರೆ ಕರೆಕ್ಟ್ ತಡಿಬಹುದು. ಅದನ್ನ ಕರೆಕ್ಟ್ ಆಗಿ ಡಯಾಗ್ನೋಸ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ.
1: ಸೊ ನಾವು ಅದನ್ನ
0: ರಿಲೀಫ್ ತಗೋಬಹುದು. ಲಾಂಗ್ ಡ್ಯೂರೇಷನ್ ನಾವು ಅದನ್ನ ಯಾವ್ದ್ರಿಂದ ಬರುತ್ತೆ ಅಂತ ಡಯಾಗ್ನೋಸ್ ಮಾಡಿಬಿಟ್ರೆ ತುಂಬಾ ನೋವುಗಳು ಕಡಿಮೆ ಆಗುತ್ತೆ. ಸೊ ಅದರಿಂದಾಗಿ ನೋವು ಬಂದ ತಕ್ಷಣ ತುಂಬಾ ದಿನ ತಳ್ಳಕ್ಕಿಂತ ಬೇಗನೆ ನೋವು ನಿರ್ವಹಣೆ ತಜ್ಞರಿಗೆ ತೋರಿಸಿದ್ರೆ
1: ಸಫರಿಂಗ್
0: ಕಡಿಮೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
1: ನೋವು ಮತ್ತೆ ಅದರ ವಿಧಗಳು, ವಿಂಗಡಣೆ, ಅದರ ಅಸೆಸ್ಮೆಂಟ್ ಮತ್ತೆ ನೋವು ನಿವಾರಣೆಯಲ್ಲಿನ ಚಿಕಿತ್ಸೆಯ ಕ್ರಮಗಳು ಹಾಗೂ ಅದರಲ್ಲಿನ ರೀಸೆಂಟ್ ಅಡ್ವಾನ್ಸ್ಮೆಂಟ್ ಎಲ್ಲದರ ಬಗ್ಗೆ ಬಹಳ ತುಂಬಾ ಚೆನ್ನಾಗಿ ಅರ್ಥ ಆಗೋ ರೀತಿಯಲ್ಲಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರ ಡಾಕ್ಟರ್ ರಾಧಿಕಾ ಅವರೇ. ಇಷ್ಟು ಹೊತ್ತು ನಮ್ಮ ನಿಲಯಕ್ಕೆ ಬಂದು ನಮ್ಮೊಟ್ಟಿಗೆ ಇಷ್ಟೆಲ್ಲ ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ನಿಲಯದ ಪರವಾಗಿ ಹಾಗೂ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು.
0: ಧನ್ಯವಾದಗಳು.
1: ಧನ್ಯವಾದಗಳು.
2: ಇದುವರೆಗೆ ಪೇನ್ ಮ್ಯಾನೇಜ್ಮೆಂಟ್ ಅಂದರೆ ನೋವು ನಿರ್ವಹಣೆ ಈ ಕುರಿತು ಮೈಸೂರಿನ ಅನಸ್ಥೇಸಿಯಾ ತಜ್ಞರಾದ ಡಾಕ್ಟರ್ ರಾಧಿಕಾ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಡಾಕ್ಟರ್ ಕುಲ್ದೀಪ್ ಎನ್, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಜಲಜೀವನ ಮಿಷನ್ ಕುರಿತು ಮಾತನಾಡುವವರು ಪತ್ರಕರ್ತ ಎಂ ರವಿ.
5: ಜಲಜೀವನ್ ಮಿಷನ್ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಇದು ಒಂದು. ನೀರಿನ ಬವಣೆಯನ್ನು ನೀಗಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಗ್ರಾಮೀಣ ಪ್ರದೇಶದ ಪ್ರತಿ ಮನೆಗೂ ನಲ್ಲಿ ನೀರಿನ ಸಂಪರ್ಕ ಕಲ್ಪಿಸುವ ಜಲಜೀವನ್ ಮಿಷನ್ ಅನ್ನು ಆರಂಭಿಸಿತು. ಕರ್ನಾಟಕದಲ್ಲಿ ಈ ಯೋಜನೆ ಮನೆ ಮನೆಗೆ ಗಂಗೆ ಎಂಬ ಹೆಸರಿನಿಂದ ಪ್ರಸಿದ್ಧಿ ಪಡೆದಿದೆ. ಜಲಜೀವನ್ ಮಿಷನ್ ಈ ಯೋಜನೆ 2019 ಪ್ರಾರಂಭವಾಯಿತು. ಭಾರತ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಇದಾಗಿದೆ. ಈ ಯೋಜನೆಯ ಮುಖ್ಯ ಉದ್ದೇಶ ಗ್ರಾಮೀಣ ಪ್ರದೇಶಗಳ ಪ್ರತಿಯೊಂದು ಮನೆಗೂ ಪೈಪ್ ಮೂಲಕ ಶುದ್ಧ ಕುಡಿಯುವ ನೀರನ್ನು ಒದಗಿಸತಕ್ಕಂಥದ್ದಾಗಿದೆ. ಜಲಜೀವನ್ ಮಿಷನ್ ತ್ಯಾಜ್ಯ ನೀರ ನಿರ್ವಹಣೆ, ಜಲ ಸಂರಕ್ಷಣೆ, ಮಳೆ ನೀರು ಕೊಯ್ಲುಗಳ ಮೂಲಕ ಮರುಪೂರ್ಣ ಮತ್ತು ಮರುಬಳಕೆಯಂತಹ ಮೂಲ ಸುಸ್ಥಿರತೆಯಂತಹ ಕ್ರಮಗಳನ್ನು ಕಡ್ಡಾಯ ಅಂಶಗಳಾಗಿ ಅನುಷ್ಠಾನಗೊಳಿಸುತ್ತದೆ. ಜಲಜೀವನ್ ಮಿಷನ್ ನೀರಿನ ಬಗ್ಗೆ ಸಮುದಾಯದ ದೃಷ್ಟಿಕೋನವನ್ನು ಆಧರಿಸತಕ್ಕಂಥದ್ದು ಮತ್ತು ವ್ಯಾಪಕವಾದ ಮಾಹಿತಿ, ಶಿಕ್ಷಣ ಮತ್ತು ಸಂವಹನವನ್ನು ಪ್ರಮುಖ ಅಂಶವಾಗಿ ಒಳಗೊಂಡಿರುತ್ತದೆ. ಈ ಯೋಜನೆ ಕುರಿತಾದ ಸಮಗ್ರ ಮಾಹಿತಿಯನ್ನು ನಾವು ಈಗ ತಿಳ್ಕೊಳ್ಳೋಣ. ಈ ಯೋಜನೆಯ ಉದ್ದೇಶಗಳು ಏನು ಅನ್ನೋದ್ರ ಬಗ್ಗೆ ನಾವು ನೋಡೋದಾದರೆ, ಕರ್ನಾಟಕದ ಪ್ರತಿಯೊಂದು ಗ್ರಾಮೀಣ ಮನೆಗೂ ನಲ್ಲಿ ನೀರಿನ ಸಂಪರ್ಕ ದೊರೆಯುವುದನ್ನು ಖಚಿತಪಡಿಸಿಕೊಳ್ಳತಕ್ಕಂಥದ್ದು, ಸಮರ್ಪಕ ನೀರು ಸರಬರಾಜು ಮಾಡತಕ್ಕಂಥದ್ದು, ಪ್ರತಿ ವ್ಯಕ್ತಿಗೆ ದಿನಕ್ಕೆ ಕನಿಷ್ಠ 55 ಲೀಟರ್ ಕುಡಿಯುವ ನೀರನ್ನು ಪೂರೈಸತಕ್ಕಂಥದ್ದು, ಸುಸ್ಥಿರ ನೀರಿನ ಮೂಲಗಳು, ನೀರಿನ ಮೂಲದ ಸುಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಮಳೆ ನೀರು ಕೊಯ್ಲು ಮತ್ತು ಅಂತರ್ಜಲ ಮರುಪೂರ್ಣದಂತಹ ಕ್ರಮಗಳನ್ನು ಜಾರಿಗೊಳಿಸುವಿಕೆ ಈ ಯೋಜನೆಯ ಒಂದು ಪ್ರಮುಖ ಉದ್ದೇಶಗಳಲ್ಲಿ ಒಂದು. ನೀರಿನ ಗುಣಮಟ್ಟದ ಭರವಸೆ, ಸುರಕ್ಷಿತ ಕುಡಿಯುವ ನೀರಿನ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಸೂಕ್ತ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವಿಕೆ, ತ್ಯಾಜ್ಯ ನೀರು ನಿರ್ವಹಣೆ, ಪರಿಣಾಮಕಾರಿ ತ್ಯಾಜ್ಯ ನೀರು ನಿರ್ವಹಣಾ ಪದ್ಧತಿಗಳನ್ನು ಉತ್ತೇಜಿಸತಕ್ಕಂಥದ್ದು ಈ ಯೋಜನೆಗಳ ಮತ್ತೊಂದು ಉದ್ದೇಶ.

ಸಮುದಾಯದಲ್ಲಿ ತೊಡಗಿಸಿಕೊಳ್ಳುವಂಥದ್ದು. ಸಮುದಾಯವನ್ನು ನೀರಿನ ನಿರ್ವಹಣೆಯಲ್ಲಿ ತೊಡಗಿಸಿಕೊಳ್ಳಲು ಮಾಹಿತಿ, ಶಿಕ್ಷಣ ಮತ್ತು ಸಂವಹನ ಚಟುವಟಿಕೆಗಳನ್ನು ನಡೆಸುವುದು, ನಿಯಮಿತ ಮೇಲ್ವಿಚಾರಣೆ, ಕುಡಿಯುವ ನೀರಿನ ಗುಣಮಟ್ಟದ ನಿರಂತರ ಪರೀಕ್ಷೆ ಮತ್ತು ಮೇಲ್ವಿಚಾರಣೆಗಾಗಿ ವ್ಯವಸ್ಥೆಗಳನ್ನು ರೂಪಿಸುವುದು, ಕಾರ್ಯಾಚರಣೆ ಮತ್ತು ನಿರ್ವಹಣೆ, ಸರಿಯಾದ ನಿರ್ವಹಣೆಯ ಮೂಲಕ ನೀರು ಸರಬರಾಜು ವ್ಯವಸ್ಥೆಗಳನ್ನು ಸುಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳುವಿಕೆಯನ್ನು ನಾವು ಕಾಣಬಹುದು. ಈ ಜಲಜೀವನ ಮಿಷನ್ನ ಪ್ರಯೋಜನಗಳೇನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಮನೆಗಳು, ಶಾಲೆಗಳು, ಅಂಗನವಾಡಿ ಕೇಂದ್ರಗಳು, ಜಿಲ್ಲಾ ಪಂಚಾಯಿತಿ ಕಟ್ಟಡಗಳು, ಆರೋಗ್ಯ ಕೇಂದ್ರಗಳು, ಕ್ಷೇಮ ಕೇಂದ್ರಗಳು ಮತ್ತು ಸಮುದಾಯ ಕಟ್ಟಡಗಳಿಗೆ ಮನೆ ಬಳಕೆಯ ಕೊಳವೆ ಸಂಪರ್ಕ ಕಲ್ಪಿಸಲಾಗ್ತದೆ. ಈ ಯೋಜನೆಯು ಪ್ರತಿ ಮನೆಗಳಲ್ಲೂ ಅಡುಗೆ ಮನೆ, ಬಟ್ಟೆ ತೊಳೆಯುವ ಸ್ಥಳ ಮತ್ತು ಸ್ನಾನದ ಕೋಣೆ ಹಾಗೂ ಶೌಚಾಲಯಕ್ಕೆ ಪ್ರತ್ಯೇಕವಾಗಿ ಕೊಳವೆ ನೀರಿನ ಸಂಪರ್ಕವನ್ನು ಒದಗಿಸುತ್ತದೆ. ಈ ಮೂರರಲ್ಲಿ ಜಲಜೀವನ್ ಮಿಷನ್ ಯೋಜನೆಯಲ್ಲಿ ಪ್ರತಿ ಮನೆಗೆ ಕೇವಲ ಒಂದು ಕೊಳವೆ ಸಂಪರ್ಕಕ್ಕೆ ಮಾತ್ರ ಹಣ ನೀಡಲಾಗುತ್ತದೆ. ಮತ್ತು ಈ ಯೋಜನೆಯಲ್ಲಿ ಯಾವೆಲ್ಲ ಕೆಲಸಗಳನ್ನು ಕೈಗೊಳ್ಳಲು ಪ್ರಸ್ತಾಪಿಸಲಾಗಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳುತ್ತಾ ಹೋದರೆ, ಪ್ರತಿ ಮನೆಗೆ ನಲ್ಲಿ ನೀರಿನ ಸಂಪರ್ಕಕ್ಕಾಗಿ ಗ್ರಾಮಾಂತರ ನೀರು ಸರಬರಾಜು ಮೂಲಸೌಕರ್ಯ, ಎರಡನೇದಾಗಿ ವಿಶ್ವಾಸಾರ್ಹ ಕುಡಿಯುವ ನೀರಿನ ಮೂಲ ಅಭಿವೃದ್ಧಿ ಅಥವಾ ಅಸ್ತಿತ್ವದಲ್ಲಿರುವ ಜಲಮೂಲಗಳ ವರ್ಧನೆ, ಮೂರನೇದಾಗಿ ನೀರಿನ ವರ್ಗಾವಣೆ, ಅದರಲ್ಲಿ ಬಹುಗ್ರಾಮ ಯೋಜನೆ, ಸ್ಥಳೀಯ ನೀರಿನ ಮೂಲಗಳಲ್ಲಿ ಪ್ರಮಾಣ ಮತ್ತು ಗುಣಮಟ್ಟದ ಸಮಸ್ಯೆಗಳಿರುವಲ್ಲಿ, ನಾಲ್ಕನೇದಾಗಿ ನೀರನ್ನು ಕುಡಿಯಲು ಯೋಗ್ಯವಾಗಿಸಲು ಸಂಸ್ಕರಣೆಗೆ ನಾವೀನ್ಯ ತಂತ್ರಜ್ಞಾನದ ಬಳಕೆ ಒಂದು ಸಮಸ್ಯೆಯಾಗಿದ್ದರೂ ಪ್ರಮಾಣವು ಸಾಕಾಗಿದ್ದರೆ ಸಾಕು, ಐದನೇದು ನಲ್ಲಿ ನೀರಿನ ಸಂಪರ್ಕ ಒದಗಿಸಲು ಮತ್ತು ಸೇವಾ ಮಟ್ಟದಲ್ಲಿ ಹೆಚ್ಚಿಸಲು ಪೂರ್ಣಗೊಂಡ ಮತ್ತು ನಡೆಯುತ್ತಿರುವ ಪೈಪ್ ನೀರು ಸರಬರಾಜು ಯೋಜನೆಗಳ ಮರು ಹೊಂದಿಸುವಿಕೆ, ಮುಂದಿನ ಯೋಜನೆ ತ್ಯಾಜ್ಯ ನೀರಿನ ನಿರ್ವಹಣೆ, ಮತ್ತೊಂದು ಅನುಷ್ಠಾನವನ್ನು ಸುಗಮಗೊಳಿಸಲು ವಿವಿಧ ಪಾಲುದಾರರ ಸಾಮರ್ಥ್ಯ ವೃದ್ಧಿ ಮತ್ತು ಬೆಂಬಲ ಚಟುವಟಿಕೆ. ಮತ್ತು ಜಲಜೀವನ ಮಿಷನ್ ಅನುಷ್ಠಾನ ಆಗಿದೆಯೇ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, 2024 ಡಿಸೆಂಬರ್ ವೇಳೆಗೆ ಕರ್ನಾಟಕದ ಜಲಜೀವನ ಮಿಷನ್ ಅಡಿಯಲ್ಲಿ 72.01% ಗ್ರಾಮೀಣ ಕುಟುಂಬಗಳಿಗೆ ನಲ್ಲಿ ನೀರನ್ನು ಒದಗಿಸಲಾಗಿದೆ. ರಾಜ್ಯದ ಎಲ್ಲ ಮನೆಗಳಿಗೆ ನಲ್ಲಿ ನೀರನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಜಲಜೀವನ್ ಮಿಷನ್. 4,432 ಹಳ್ಳಿಗಳು ಮತ್ತು 543 ಪಂಚಾಯಿತಿಗಳು ನಲ್ಲಿ ನೀರನ್ನು ಒದಗಿಸಿದೆ. 97.76% ಶಾಲೆಗಳು ಮತ್ತು 97% ಅಂಗನವಾಡಿಗಳಲ್ಲಿ ನಲ್ಲಿ ನೀರಿನ ಸಂಪರ್ಕ ಕಲ್ಪಿಸಲಾಗಿದೆ. 94% ಗ್ರಾಮ ಪಂಚಾಯಿತಿಗಳು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ನಲ್ಲಿ ನೀರು ಒದಗಿಸಲಾಗಿದೆ. ಕರ್ನಾಟಕದಲ್ಲಿ 81 ನೀರಿನ ಪರೀಕ್ಷಾ ಪ್ರಯೋಗಾಲಯಗಳು ಇವೆ. ಜಲಜೀವನ್ ಮಿಷನ್ ಅರ್ಹತೆಗಳೇನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಜಲಜೀವನ್ ಮಿಷನ್ ಯೋಜನೆಯು ಭಾರತದ ಎಲ್ಲ ಗ್ರಾಮೀಣ ಕುಟುಂಬಗಳಿಗೆ ಅನ್ವಯಿಸುತ್ತದೆ. ಜಲಜೀವನ್ ಮಿಷನ್ ಯೋಜನೆಯಡಿ ನೀರಿನ ಸಂಪರ್ಕವನ್ನು ಪಡೆಯಲು ಗುರುತಿನ ಪುರಾವೆಯನ್ನು ಸಲ್ಲಿಸುವುದು ಅವಶ್ಯಕ. ಮತದಾರ ಗುರುತಿನ ಚೀಟಿ, ಪಾಸ್ಪೋರ್ಟ್, ಚಾಲನ ಪರವಾನಗಿ, ಪಡಿತರ ಚೀಟಿ, ಆಧಾರ್ ಕಾರ್ಡ್, ಈ ಯಾವುದಾದ್ರೂ ದಾಖಲೆಗಳಲ್ಲಿ ಒಂದನ್ನು ಗುರುತಿನ ಪುರಾವೆಯಾಗಿ ನಾವು ಒದಗಿಸಬೇಕು. ಜಲಜೀವನ್ ಮಿಷನ್ ಅರ್ಜಿ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಸಾರ್ವಜನಿಕರು ಅಥವಾ ಕುಟುಂಬಗಳು ಜಲಜೀವನ್ ಮಿಷನ್ ಯೋಜನೆಗೆ ಅರ್ಜಿ ಸಲ್ಲಿಸುವ ಅಗತ್ಯ ಇಲ್ಲ. ಸರ್ಕಾರವು ಎಲ್ಲ ಗ್ರಾಮೀಣ ಮನೆಗಳಿಗೆ ಉಚಿತವಾಗಿ ನಲ್ಲಿ ನೀರಿನ ಸಂಪರ್ಕಗಳನ್ನು ಒದಗಿಸುತ್ತದೆ. ಸರ್ಕಾರವು ಜಿಲ್ಲಾ ನೀರು ಮತ್ತು ನೈರ್ಮಲ್ಯ ಮಿಷನ್, ಗ್ರಾಮ ಪಂಚಾಯಿತಿ ಅಥವಾ ಉಪ ಸಮಿತಿ ಮತ್ತು ಅನುಷ್ಠಾನ ಬೆಂಬಲ ಸಂಸ್ಥೆ ISA-ನೊಂದಿಗೆ ಸಮಾಲೋಚಿಸಿ ಅಸ್ತಿತ್ವದಲ್ಲಿರುವ ನೀರು ಸರಬರಾಜು ಮೂಲಸೌಕರ್ಯವನ್ನು ಆಧರಿಸಿ ಪ್ರತಿ ಗ್ರಾಮವನ್ನು ನಿರ್ಣಯಿಸುತ್ತದೆ. ಮೌಲ್ಯಮಾಪನದ ಆಧಾರದ ಮೇಲೆ ಎಲ್ಲ ಗ್ರಾಮೀಣ ಮನೆಗಳಿಗೆ ಯಾವುದೇ ಅಂಶಗಳಡಿಯಲ್ಲಿ ಗ್ರಾಮದಲ್ಲಿ ನೀರು ಸರಬರಾಜು ಮೂಲಸೌಕರ್ಯವನ್ನು ಮಾಡುವ ಮೂಲಕ ನಲ್ಲಿ ನೀರಿನ ಸಂಪರ್ಕವನ್ನು ಒದಗಿಸಲಾಗುತ್ತದೆ. ರಾಷ್ಟ್ರೀಯ ಗ್ರಾಮೀಣ ಕುಡಿಯುವ ನೀರು ಕಾರ್ಯಕ್ರಮದ ಅಡಿಯಲ್ಲಿ ಕಟ್ಟಕಡೆಯವರನ್ನು ಸಂಪರ್ಕಿಸುವುದಕ್ಕೆ ಜಾರಿಯಾಗಿರುವ ಪ್ರಸ್ತುತ ಯೋಜನೆಗಳ ಮರುಸ್ಥಾಪನೆ ಜಲಜೀವನ್ ಮಿಷನ್ಗೆ ಅನುಗುಣವಾಗಿ ಗ್ರಾಮೀಣ ಪ್ರದೇಶಗಳಿಗೆ ಪೂರ್ಣಗೊಂಡ ನೀರು ಸರಬರಾಜು ಯೋಜನೆಗಳ ಮರುಸ್ಥಾಪನೆ ಅಂತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ನಾವು ಕಾಣಬಹುದು. ಮತ್ತು ನಿಗದಿತ ಗುಣಮಟ್ಟದ ಹೊರತೆ ನೀರು, ಅಂತರ್ಜಲ ಮತ್ತು ಸ್ಥಳೀಯ ಅಥವಾ ಮೇಲ್ಮೈ ನೀರಿನ ಮೂಲಗಳನ್ನು ಹೊಂದಿರುವ ಹಳ್ಳಿಗಾಡಿನ ಏಕಗ್ರಾಮ ಯೋಜನೆ, ಸಂಸ್ಕರಣೆಯ ಅಗತ್ಯವಿರುವ ಸೂಕ್ತವಾದ ಅಂತರ್ಜಲವನ್ನು ಹೊಂದಿರುವ ಹಳ್ಳಿಗಳಲ್ಲಿ ಏಕಗ್ರಾಮ ಯೋಜನೆ, ಪ್ರಾದೇಶಿಕ ನೀರು ಸರಬರಾಜು ಯೋಜನೆ ಮತ್ತು ನೀರಿನ ಗ್ರಿಡ್ಗಳೊಂದಿಗೆ ಬಹುಗ್ರಾಮ ಯೋಜನೆ, ಪ್ರತ್ಯೇಕ ಅಥವಾ ಬುಡಕಟ್ಟು ಹಳ್ಳಿಗಳಲ್ಲಿ ಮಿನಿ ಸೌರಶಕ್ತಿ ಆಧಾರಿತ ಪೈಪ್ ನೀರು ಸರಬರಾಜು ಮಾಡತಕ್ಕಂಥದ್ದು ಈ ಯೋಜನೆಯ ಉದ್ದೇಶ ಅಂತಕ್ಕಂಥದ್ದು ನಾವು ಮನಗಾಣಬಹುದು. ಈ 2028 ಜಲಜೀವನ್ ಮಿಷನ್ ವಿಸ್ತರಣೆಯಾಗ್ತದೆ. 2028 ಜಲಜೀವನ್ ಮಿಷನ್ ವಿಸ್ತರಣೆ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರದ ಉದ್ದೇಶ ಆಗಿದೆ. ಈ ಯೋಜನೆಗಾಗಿ ಕೇಂದ್ರ ಸರ್ಕಾರ 2019 2024 3.6 ಲಕ್ಷ ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದೆ. ಜೊತೆಗೆ 2025 ಬಜೆಟ್ನಲ್ಲಿ ಹಣಕಾಸು ಸಚಿವರು ಜಲಜೀವನ್ ಮಿಷನ್ ಅಭಿಯಾನವನ್ನು 2028 ವಿಸ್ತರಿಸುವುದಾಗಿ ಘೋಷಿಸಿದ್ದಾರೆ.
ಜಲಜೀವನ್ ಮಿಷನ್ಗೆ

ಒಟ್ಟು ಬಜೆಟ್ ವೆಚ್ಚವನ್ನು 67,000 ಕೋಟಿ ರೂಪಾಯಿಗೆ ಹೆಚ್ಚಿಸಲಾಗಿದೆ ಎಂದು ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವರಾಗತಕ್ಕಂಥ ನಿರ್ಮಲಾ ಸೀತಾರಾಮನ್ ಸಂಸತ್ತಿನಲ್ಲಿ ಘೋಷಿಸಿದ್ದಾರೆ. ಜಲಜೀವನ್ ಮಿಷನ್ ಮಹತ್ವದ ಮೈಲಿಗಳನ್ನು ಸಾಧಿಸಿದ್ದು, ಗ್ರಾಮೀಣ ಜನರಿಗೆ ಅವರ ಮನೆಗಳಲ್ಲಿ ನಲ್ಲಿ ನೀರಿನ ಪೂರೈಕೆ ಮೂಲಕ ಅವರ ಜೀವನ ಮಟ್ಟ ಸುಧಾರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದು ಈಗಾಗಲೇ 80% ಗ್ರಾಮೀಣ ಮನೆಗಳಿಗೆ ನೀರಿನ ಸಂಪರ್ಕವನ್ನು ಒದಗಿಸಲಾಗಿದೆ. ಈ ಅಭಿಯಾನವನ್ನು 2028 ವಿಸ್ತರಿಸುವ

0: 80% ಗ್ರಾಮೀಣ ಮನೆಗಳಿಗೆ ನೀರಿನ ಸಂಪರ್ಕವನ್ನು ಒದಗಿಸಲಾಗಿದೆ. ಈ ಅಭಿಯಾನವನ್ನು 2028ರವರೆಗೆ ವಿಸ್ತರಿಸುವ ಸರ್ಕಾರದ ನಿರ್ಧಾರದೊಂದಿಗೆ ಇದು 100%ರಷ್ಟು ವ್ಯಾಪ್ತಿಯನ್ನು ಸಾಧಿಸಲಿದೆ. ಈ ಅಭಿಯಾನವು ಸಾರ್ವಜನಿಕ ಆರೋಗ್ಯವನ್ನು ಸುಧಾರಿಸತಕ್ಕಂಥದ್ದು, ಸಮಯವನ್ನು ಉಳಿಸುತ್ತದೆ ಮತ್ತು ಗ್ರಾಮೀಣ ಪ್ರದೇಶದ ಲಕ್ಷಾಂತರ ಜನರ ಒಟ್ಟಾರೆ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಎಂದು ನಿರ್ಮಲಾ ಸೀತಾರಾಮನ್ ಅವರು ಸಂಸತ್ನಲ್ಲಿ ಮಾಹಿತಿ ನೀಡಿರತಕ್ಕಂಥ ನಾವು ಗಮನಿಸಬಹುದು.
1: ರಾಷ್ಟೀಯ ಜಲಜೀವನ ಮಿಷನ್ ಕುರಿತು ಇದುವರೆಗೂ ಮಾತನಾಡಿದವರು ಪತ್ರಕರ್ತ ಎಂ ರವಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಮನುಷ್ಯ ಜಾತಿ ತಾನೊಂದೇ ವಲಂ, ಇದು ಕನ್ನಡದ ಆದಿಕವಿ ಪಂಪ ತನ್ನ ಆದಿಪುರಾಣ ಕಾವ್ಯದಲ್ಲಿ ಹೇಳಿರುವ ಮಾತು.
3: ಜಾತಿ ಮತ ಪಂಥ ಪಂಗಡ ಇವು ಮನುಷ್ಯ ನಿರ್ಮಿತ, ನೆಮ್ಮದಿಯ ಬದುಕಿಗೆ ದಾರಿ ಮಾನವೀಯತೆ ಮಾತ್ರ.
2: ಎಲ್ಲೆಡೆ ಸಹಬಾಳ್ವೆಯ ಶಂಕನಾದ ಮೊಳಗಿಸೋಣ, ಮನುಷ್ಯ ಮನುಷ್ಯರ ನಡುವೆ ಸಾಮರಸ್ಯದ ಜ್ಯೋತಿ ಬೆಳಗೋಣ.

ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ಯಶಸ್ವಿ ಸ್ವೀಡನ್ ಪ್ರವಾಸ ಸಂಪನ್ನಗೊಳಿಸಿ ನಾರ್ವೆಗೆ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ವಿಯೆಟ್ನಾಂ, ದಕ್ಷಿಣ ಕೊರಿಯಾ ದ್ವಿರಾಷ್ಟ್ರ ಪ್ರವಾಸ ಆರಂಭಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಹಕಾರಕ್ಕೆ ಒತ್ತು. ಕೇರಳಂನ ನೂತನ ಮುಖ್ಯಮಂತ್ರಿಯಾಗಿ ವಿ.ಡಿ. ಸತೀಶನ್ ಪದಗ್ರಹಣ. ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಚೆನ್ನೈ ಸೂಪರ್ ಕಿಂಗ್ಸ್, ಸನ್ರೈಸರ್ಸ್ ಹೈದರಾಬಾದ್ ತಂಡಗಳ ನಡುವೆ ಹಣಾಹಣಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ 5 ರಾಷ್ಟ್ರಗಳ ವಿದೇಶ ಪ್ರವಾಸದ ಭಾಗವಾಗಿ ಸ್ವೀಡನ್ ಭೇಟಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಇಂದು ನಾರ್ವೆಗೆ ತೆರಳಿದ್ದಾರೆ. ಇದು ಪ್ರಧಾನಿ ಮೋದಿಯವರ ಮೊದಲ ನಾರ್ವೆ ಪ್ರವಾಸವಾಗಿದ್ದು, ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ಆ ದೇಶಕ್ಕೆ ನೀಡುತ್ತಿರುವ ಮೊದಲ ಭೇಟಿಯಾಗಿದೆ. ಈ ಪ್ರವಾಸದ ಅವಧಿಯಲ್ಲಿ ಪ್ರಧಾನಿಯವರು ಅಲ್ಲಿನ ರಾಜ 5ನೇ ಹರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿಯಾಗಲಿದ್ದಾರೆ ಹಾಗೂ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ ಸ್ಟೋರ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇದರ ಜೊತೆಗೆ ಉಭಯ ದೇಶಗಳ ಪ್ರಧಾನಿಗಳು ಜಂಟಿಯಾಗಿ ಭಾರತ ನಾರ್ವೆ ಉದ್ಯಮ ಮತ್ತು ಸಂಶೋಧನಾ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಳೆ 3ನೇ ಭಾರತ ನಾರ್ಡಿಕ್ ಶೃಂಗಸಭೆ ಜರುಗಲಿದ್ದು, ತಂತ್ರಜ್ಞಾನ, ಆವಿಷ್ಕಾರ, ಹಸಿರು ಇಂಧನ ಪರಿವರ್ತನೆ, ಸುಸ್ಥಿರ ಅಭಿವೃದ್ಧಿ, ರಕ್ಷಣೆ, ಬಾಹ್ಯಾಕಾಶ ಮತ್ತು ಆರ್ಕ್ಟಿಕ್ ಸಂಶೋಧನಾ ವಲಯಗಳಲ್ಲಿ ಭಾರತ ಮತ್ತು ನಾರ್ಡಿಕ್ ರಾಷ್ಟಗಳ ನಡುವಿನ ಬಾಂಧವ್ಯಕ್ಕೆ ಕಾರ್ಯತಂತ್ರದ ಹೊಸ ಆಯಾಮವನ್ನು ನೀಡಲಿದೆ. ನಾರ್ವೆಗೂ ತೆರಳುವ ಮುನ್ನ ಇಂದು ಬೆಳಗ್ಗೆ ಪ್ರಧಾನಿ ಮೋದಿ ಸ್ವೀಡನ್ ಪ್ರಧಾನಿಯವರೊಂದಿಗೆ ಮಹಾನ್ ಕವಿ ರವೀಂದ್ರನಾಥ್ ಠಾಗೋರ್ ಅವರ ಸ್ವೀಡನ್ ಭೇಟಿಯ ಶತಮಾನೋತ್ಸವದ ಸ್ಮರಣಾರ್ಥವಾಗಿ ಠಾಗೋರ್ ಸ್ವೀಡನ್ ಉಪನ್ಯಾಸ ಸರಣಿಗೆ ಚಾಲನೆ ನೀಡಿದ್ದಾರೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ವಿಯೆಟ್ನಾಂ ಮತ್ತು ದಕ್ಷಿಣ ಕೊರಿಯಾ ರಾಷ್ಟಗಳ ದ್ವಿಪಕ್ಷೀಯ ಪ್ರವಾಸಕ್ಕಾಗಿ ಇಂದು ಪ್ರಯಾಣ ಬೆಳೆಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿರುವ ಅವರು, ಈ ಭೇಟಿಯು ಎರಡೂ ರಾಷ್ಟ್ರಗಳೊಂದಿಗೆ ಭಾರತದ ಬಾಂಧವ್ಯವನ್ನು ವಿಸ್ತರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ತಿಳಿಸಿದ್ದಾರೆ. ರಕ್ಷಣಾ ಕೈಗಾರಿಕಾ ಸಹಭಾಗಿತ್ವವನ್ನು ಬಲಪಡಿಸುವುದು, ಕಾರ್ಯತಂತ್ರದ ಮಿಲಿಟರಿ ಸಹಕಾರವನ್ನು ಗಾಢವಾಗಿಸುವುದು ಹಾಗೂ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಉತ್ತೇಜಿಸುವುದು ಈ ಪ್ರವಾಸದ ಪ್ರಮುಖ

0: ದೇಶವಾಗಿದೆ. ವಿಯೆಟ್ನಾಂ ಭೇಟಿಯ ವೇಳೆ ರಾಜನಾಥ್ ಸಿಂಗ್ ಅವರು ಅಲ್ಲಿನ ರಾಷ್ಟೀಯ ರಕ್ಷಣಾ ಸಚಿವ ಜನರಲ್ ಪಾನ್ ವ್ಯಾನ್ ಗಿಯಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾಳೆ ವಿಯೆಟ್ನಾಂನ ಮಾಜಿ ಅಧ್ಯಕ್ಷ ಹೋ ಚಿ ಮಿನ್ ಅವರ 136ನೇ ಜನ್ಮದಿನಾಚರಣೆಯ ಸಂದರ್ಭದಲ್ಲೇ ಸಚಿವರ ಈ ಭೇಟಿ ಆಯೋಜನೆಗೊಂಡಿದೆ. ದಕ್ಷಿಣ ಕೊರಿಯಾ ಪ್ರವಾಸದ ಸಂದರ್ಭದಲ್ಲಿ ಅಲ್ಲಿನ ರಕ್ಷಣಾ ಸಚಿವ ಅನ್ ಗ್ಯೂ ಬಾಕ್ ಅವರೊಂದಿಗೆ ಮಾತುಕತೆ ನಡೆಸಲಿರುವ ರಾಜನಾಥ್ ಸಿಂಗ್ ರಕ್ಷಣಾ ಸಹಕಾರದ ಪ್ರಗತಿಯನ್ನು ಪರಾಮರ್ಶಿಸಲಿದ್ದಾರೆ ಹಾಗೂ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಲಿದ್ದಾರೆ. ಕೇರಳಂನ 13ನೇ ಮುಖ್ಯಮಂತ್ರಿಯಾಗಿ ಹಿರಿಯ ಕಾಂಗ್ರೆಸ್ ನಾಯಕ ವಿ ಡಿ ಸತೀಶನ್ ಇಂದು ಪ್ರಮಾಣವಚನ ಸ್ವೀಕರಿಸಿದರು. ಇದರೊಂದಿಗೆ ಕಳೆದ 10 ವರ್ಷಗಳ ಬಳಿಕ ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಸರ್ಕಾರ ಅಧಿಕಾರಕ್ಕೆ ಬಂದಂತಾಗಿದೆ. ತಿರುವನಂತಪುರಂನ ಕೇಂದ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಸತೀಶನ್ ಅವರಿಗೆ ಅಧಿಕಾರ ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಮುಖ್ಯಮಂತ್ರಿಯವರೊಂದಿಗೆ ಐಯುಎಂಎಲ್ನ ಪಿ ಕೆ ಕುನ್ಹಾಲಿ ಕುಟ್ಟಿ, ಕಾಂಗ್ರೆಸ್ನ ರಮೇಶ್ ಚೆನ್ನಿತ್ತಲ ಮತ್ತು ಸನ್ನಿ ಜೋಸೆಫ್ ಸೇರಿದಂತೆ ಒಟ್ಟು 21 ಸದಸ್ಯರ ಸಚಿವ ಸಂಪುಟ ಪ್ರಮಾಣ ವಚನ ಸ್ವೀಕರಿಸಿತು. ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ಸಂದೇಶದ ಮೂಲಕ ನೂತನ ಮುಖ್ಯಮಂತ್ರಿಯವರನ್ನು ಅಭಿನಂದಿಸಿದ್ದಾರೆ. ಕೇರಳಂನ ಜನರ ಆಕಾಂಕ್ಷೆಗಳನ್ನು ಈಡೇರಿಸುವಲ್ಲಿ ನೂತನ ಸರ್ಕಾರಕ್ಕೆ ಕೇಂದ್ರದಿಂದ ಸಂಪೂರ್ಣ ಬೆಂಬಲ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಸಮಾರಂಭದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಮುಖಂಡ ಹಾಗೂ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಸೇರಿದಂತೆ ಕರ್ನಾಟಕ, ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಗಳು ಉಪಸ್ಥಿತರಿದ್ದರು. ನೂತನ ಸಚಿವ ಸಂಪುಟದಲ್ಲಿ ಕಾಂಗ್ರೆಸ್ನ 12, ಐಯುಎಂಎಲ್ನ 5 ಹಾಗೂ ಮೈತ್ರಿಕೂಟದ ಇತರ ಪಕ್ಷಗಳ ತಲಾ ಒಬ್ಬರು ಸಚಿವರಾಗಿ ಸ್ಥಾನ ಪಡೆದಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಛತ್ತೀಸ್ಗಢದ ರಾಯಪುರದಲ್ಲಿ ಮುಂದಿನ ತಲೆಮಾರಿನ ತುರ್ತು ದೂರವಾಣಿ ಸಂಖ್ಯೆ 112ರ 400 ವಾಹನಗಳಿಗೆ ಚಾಲನೆ ನೀಡಿದರು. ಈ ಹಿಂದೆ ರಾಜ್ಯದ ಕೇವಲ 16 ಜಿಲ್ಲೆಗಳಲ್ಲಿ ಲಭ್ಯವಿದ್ದ ಈ ಸೇವೆ ಈಗ ಛತ್ತೀಸ್ಗಢದ ಎಲ್ಲ 33 ಜಿಲ್ಲೆಗಳಲ್ಲಿ ವಿಸ್ತರಿಸಲಾಗಿದೆ. ಈ ಕಾರ್ಯಕ್ರಮದ ಬಳಿಕ ಬಸ್ತಾರ್ಗೆ ತೆರಳಲಿರುವ ಸಚಿವರು ಅಲ್ಲಿ ನೇತನಾರ್ ಗ್ರಾಮದ ಸಿಆರ್ಪಿಎಫ್ ಶಿಬಿರ ಆವರಣದಲ್ಲಿ ಸಾರ್ವಜನಿಕ ಸೇವಾ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ. ನಂತರ ಜಗದಲ್ಪುರಕ್ಕೆ ಭೇಟಿ ನೀಡಲಿರುವ ಸಚಿವರು ಅಮರ್ ವಾಟಿಕಾದಲ್ಲಿ ಹುತಾತ್ಮರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಬಳಿಕ ಅಲ್ಲಿನ ಬಾದಲ್ ಅಕಾಡೆಮಿಯಲ್ಲಿ ಹುತಾತ್ಮರ ಕುಟುಂಬಸ್ಥರು, ಭದ್ರತಾ ಸಿಬ್ಬಂದಿ, ನಕ್ಸಲ್ ಹಿಂಸಾಚಾರ ಪೀಡಿತರು ಮತ್ತು ಸ್ಥಳೀಯ ಸಮುದಾಯದ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಸಂಜೆ ಬಸ್ತಾರ್ ಕೆ ಸಾಂಗ್ ಜಾನಪದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ಅವರು ನಾಳೆ ಜಗದಲ್ಪುರದಲ್ಲಿ ತಮ್ಮ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕೇಂದ್ರ ವಲಯ ಮಂಡಳಿಯ 26ನೇ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಮಹತ್ವದ ಸಭೆಯಲ್ಲಿ ಛತ್ತೀಸ್ಗಢ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡದ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಬಂಗಾಳದ ಸುವೇಂದು ಅಧಿಕಾರಿ ನೇತೃತ್ವದ ಬಿಜೆಪಿ ಸರ್ಕಾರವು ರಾಜ್ಯ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ನೀಡಿದ್ದು ನೇಮಕಾತಿಯ ಗರಿಷ್ಠ ವಯೋಮಿತಿಯನ್ನು ಹೆಚ್ಚಿಸಿ ಐತಿಹಾಸಿಕ ತೀರ್ಮಾನ ಕೈಗೊಂಡಿದೆ. ಹೊಸ ನಿಯಮದಂತೆ ಏರುಂದದ ಹುದ್ದೆಗಳ ನೇಮಕಾತಿಗೆ ಗರಿಷ್ಠ ವಯೋಮಿತಿಯನ್ನು 41 ವರ್ಷಗಳಿಗೆ ನಿಗದಿಪಡಿಸಲಾಗಿದೆ. ಅದೇ ರೀತಿ ಬಿರುಂದದ ಹುದ್ದೆಗಳಿಗೆ 44 ವರ್ಷ ಹಾಗೂ ಸಿರುಂದದ ಮತ್ತು ಡಿರುಂದದ ಹುದ್ದೆಗಳಿಗೆ ಗರಿಷ್ಠ ವಯೋಮಿತಿಯನ್ನು 45 ವರ್ಷಗಳಿಗೆ ಏರಿಕೆ ಮಾಡಲಾಗಿದೆ. ಈಗಾಗಲೇ ಕೆಲವು ನಿರ್ದಿಷ್ಟ ಹುದ್ದೆಗಳಿಗೆ ಇದಕ್ಕಿಂತ ಹೆಚ್ಚಿನ ವಯೋಮಿತಿ ಅಸ್ತಿತ್ವದಲ್ಲಿದ್ದರೆ ಅಂತಹ ಕಡೆಗಳಲ್ಲಿ ಹಳೆಯ ನಿಯಮಗಳೇ ಮುಂದುವರಿಯಲಿವೆ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಸರ್ಕಾರದ ಈ ನಿರ್ಧಾರವು ರಾಜ್ಯದ ಸಾವಿರಾರು ನಿರುದ್ಯೋಗಿ ಯುವಕರಿಗೆ ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಒದಗಿಸಲಿದೆ ಎಂದು ನಿರೀಕ್ಷಿಸಲಾಗಿದೆ. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಮುಂದುವರೆದಿರುವ ನಡುವೆಯೇ ಸುಮಾರು 20,000 ಮೆಟ್ರಿಕ್ ಟನ್ ದ್ರವೀಕೃತ ಪೆಟ್ರೋಲಿಯಂ ಗ್ಯಾಸ್ ಎಲ್ಪಿಜಿ ಹೊತ್ತ ನೌಕೆಯೊಂದು ಗುಜರಾತ್ನ ಕಂಡ್ಲಾದಲ್ಲಿರುವ ದೀನ್ ದಯಾಳ್ ಬಂದರು ಪ್ರಾಧಿಕಾರಕ್ಕೆ ಸುರಕ್ಷಿತ

0: ಸಂಕ್ಷಿಪ್ತವಾಗಿ ಬಂದು ತಲುಪಿದೆ. ಮಾರ್ಷಲ್ ಐಲ್ಯಾಂಡ್ಸ್ ಧ್ವಜ ಹೊಂದಿರುವ ಎಂವಿ ಸಿಮಿ ಎಂಬ ಹೆಸರಿನ ಈ ನೌಕೆಯು ಕತಾರ್ನಿಂದ ತನ್ನ ಪ್ರಯಾಣ ಆರಂಭಿಸಿತ್ತು ಹಾಗೂ ಕಂಡ್ಲಾ ಬಂದರಿನಲ್ಲಿ ಲಂಗರು ಹಾಕಿದೆ. ಮಾರ್ಚ್ ಆರಂಭದಿಂದ ಈವರೆಗೆ ಒಟ್ಟು 13 ಭಾರತೀಯ ಧ್ವಜದ ನೌಕೆಗಳು ಹಾರ್ಮುಜ್ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿವೆ. ಇವುಗಳಲ್ಲಿ 12 ಎಲ್ಪಿಜಿ ಟ್ಯಾಂಕರ್ಗಳು ಹಾಗೂ 1 ಕಚ್ಚಾ ತೈಲ ಹೊತ್ತ ನೌಕೆ ಸೇರಿವೆ. ಜಾಗತಿಕ ಇಂಧನ ಪೂರೈಕೆಯ ದೃಷ್ಟಿಯಿಂದ ಪ್ರಮುಖವಾಗಿರುವ ಈ ಜಲಮಾರ್ಗದ ಮೂಲಕ ಸರಕು ಸಾಗಣೆ ಮುಂದುವರೆದಿರುವುದು ಆರ್ಥಿಕ ದೃಷ್ಟಿಯಿಂದ ಮಹತ್ವದ ಬೆಳವಣಿಗೆಯಾಗಿದೆ. ಅಂತಾರಾಷ್ಟೀಯ ಸಮುದ್ರಯಾನ ಮಹಿಳಾ ದಿನದ ಅಂಗವಾಗಿ ಕೇಂದ್ರ ಬಂದರು ಹಡಗು ಮತ್ತು ಜಲಮಾರ್ಗ ಸಚಿವ ಸರ್ಬಾನಂದ ಸೋನೋವಾಲ್ ಇಂದು ಮಹಿಳಾ ನಾವಿಕರ ಅದಮ್ಯ ಚೇತನಕ್ಕೆ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಉತ್ತಮ ನೀತಿ ಸುಧಾರಣೆಗಳಿಂದಾಗಿ ದೇಶವು ಭಾರತೀಯ ಮಹಿಳಾ ನಾವಿಕರ ಸಂಖ್ಯೆಯಲ್ಲಿ ಭಾರಿ ಹೆಚ್ಚಳವನ್ನು ಕಾಣುತ್ತಿದೆ ಎಂದು ಹೇಳಿದ್ದಾರೆ. ನಾರಿಶಕ್ತಿಯು ಮುಂಚೂಣಿಯಲ್ಲಿದ್ದು ಭಾರತ ಮತ್ತು ಜಾಗತಿಕ ಕಡಲ ವಲಯವನ್ನು ಉಜ್ವಲ ಹೆಚ್ಚು ಅಂತರ್ಗತ ಭವಿಷ್ಯದತ್ತ ಕೊಂಡೊಯ್ಯುತ್ತಿದೆ ಎಂದು ಅವರು ಹೇಳಿದರು. ಇಂದು ಚೆನ್ನೈನಲ್ಲಿ ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು 5 ವಿಕೆಟ್ಗಳಿಂದ ಮಣಿಸಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯಶಸ್ವಿ ಸ್ವೀಡನ್ ಪ್ರವಾಸ ಸಂಪನ್ನಗೊಳಿಸಿ ನಾರ್ವೆಗೆ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ವಿಯೆಟ್ನಾಂ ದಕ್ಷಿಣ ಕೊರಿಯಾ ದ್ವಿರಾಷ್ಟ್ರ ಪ್ರವಾಸ ಆರಂಭಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಹಕಾರಕ್ಕೆ ಒತ್ತು. ಕೇರಳಂನ ನೂತನ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಪದಗ್ರಹಣ. ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಚೆನ್ನೈ ಸೂಪರ್ ಕಿಂಗ್ಸ್ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳ ನಡುವೆ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಆಕಾಶವಾಣಿ ಮಂಗಳೂರು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸ್ವರ ಮಾಧುರ್ಯ.

0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಇಂದಿನ ಸ್ವರಮಾಧುರ್ಯದಲ್ಲಿ HN ಮೀರಾ ಅವರು ಹಾಡಿರುವ ವಚನಗಳನ್ನು ಕೇಳುವಿರಿ. ಮೊದಲಿಗೆ ಮೋಳಿಗೆ ಮಾರಯ್ಯ ಅವರ ವಚನ, ಆನಂದಿಸಿ ಕಣ್ಣ ಮುಚ್ಚಿ.

0: ಹಲೋ,
1: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
0: ಮತ್ತೆ
1: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
0: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್.
1: 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
0: ಸರ್, 2 ಲಕ್ಷ?
3: ಏನಾಯ್ತಪ್ಪ?
0: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
1: ಅರೆ,
0: ಕಟ್ ಮಾಡಿದ್ರು.
3: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
0: ಫ್ರಾಡ್?
3: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
0: ಹಣ ಕಳ್ಕೊಳ್ತೀರಾ.
4: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಆಕಾಶವಾಣಿ ಮಂಗಳೂರು.

ಎಲ್ಲರಿಗೂ ನಮಸ್ಕಾರ. ನಾನು ಜಯಶ್ರೀ ಬೇಕದ್ರಿ, ಸರ್ಕಾರ ಪ್ರಥಮ ದರ್ಜೆ ಕಾಲೇಜು ಹಳೆಯಂಗಡಿ ಇಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದೇನೆ. ಇದಲ್ಲದೆ ಬರಹ ನನ್ನ ಹವ್ಯಾಸ. ಕೇಳಿಸದ ಸದ್ದುಗಳು, ತೆರೆದಂತೆ ಹಾದಿ ಹಾಗೂ ಬೆಳಕು ಬಳ್ಳಿ ಇವು ನನ್ನ ಪ್ರಕಟಿತ ಕೃತಿಗಳು.

0: ಹಾಗಾದ್ರೆ ತಡಬೇಕೆ, ಬನ್ನಿ ಕೇಳೋಣ ಜಯಶ್ರೀ ಬಿ ಕದ್ರಿ ಅವರ ಭಾವಲಹರಿಯನ್ನು.
1: ಆಕಾಶವಾಣಿಗೆ ಸಂಬಂಧಿಸಿದಂತೆ ಆಕಾಶವಾಣಿ ಎಂದರೆ ನನಗೊಂದು ನಾಸ್ಟಾಲ್ಜಿಯಾ, ಅದರಲ್ಲೂ ನಮ್ಮ ಬಾಲ್ಯ ಯೌವನಗಳನ್ನು ನೆನಪಿಸುವ ಮಾಧ್ಯಮ. ಆಗ ಇಷ್ಟೊಂದು ಮಾಧ್ಯಮಗಳಿಲ್ಲದ ಕಾರಣ, ಅಂದರೆ ಸೋಷಿಯಲ್ ಮೀಡಿಯಾ, ವೆಬ್ಸೈಟ್ಗಳು, ಫ್ಯಾಕ್ಟ್ ಚೆಕ್ಗಳು, ಲೈಕ್ಗಳು, ಹೀಗೆ ಆಕಾಶವಾಣಿಯೇ ನಮಗೆ ಒಂದು ಮನರಂಜನೆ ಹಾಗೂ ಮನೋವಿಕಾಸದ ಮಾಧ್ಯಮ ಆಗಿತ್ತು. ಅಲ್ಲದೆ ಆಕಾಶವಾಣಿಯ ಹಲವಾರು ಕಾರ್ಯಕ್ರಮಗಳು, ಚಿತ್ರಗೀತೆ, ಭಾವಗೀತೆಗಳು, ಕೋರಿಕೆ ಕಾರ್ಯಕ್ರಮ,

0: ವಂದನ, ಕೃಷಿರಂಗ, ಹೀಗೆ ಆಕಾಶವಾಣಿಯ ಹಲವಾರು ಕಾರ್ಯಕ್ರಮಗಳನ್ನು ಕೇಳುತ್ತಲೇ ನಾವು ಬೆಳೆದಿರುವಂತದ್ದು. ಇನ್ನು ಆಕಾಶವಾಣಿಗೆ ಸಂಬಂಧಿಸಿದಂತೆ ನನಗೆ ತುಂಬಾ ಇಷ್ಟವಾಗುವುದು ಅದರಲ್ಲಿ ಇರುವ ಸಹನೆ. ಕೇಳುವುದು ಎನ್ನುವ ಒಂದು ಅನುಭವ ಇದೆ ಅಲ್ಲ, ಅದು ನಮ್ಮ ಸಹನೆ, ಧ್ಯಾನದ ಮನೋಭಾವ ಹಾಗೂ ತಾಳ್ಮೆಯನ್ನು ಹೆಚ್ಚಿಸುತ್ತದೆ. ಈಗಿನ ಹಲವಾರು ಮಾಧ್ಯಮಗಳ ನಡುವೆ ಆಕಾಶವಾಣಿ ಈಗಲೂ ಕೂಡ ಒಂದು ರೀತಿಯ ಸ್ಥಿರತೆ, ಸಾಮಾಜಿಕ ಮೌಲ್ಯಗಳು, ಸಹನೆ, ಈ ಎಲ್ಲ ಗುಣಗಳನ್ನು ಒಳಗೊಂಡಿದೆ ಅಂತ ನನ್ನ ಅಭಿಪ್ರಾಯ. ಗಜಮುಖನೆ ಗಣಪತಿಯೇ ನಿನಗೆ ವಂದನೆ, ಈ ಹಾಡು ನನಗೆ ಸದಾ ಪ್ರಿಯವಾದ ಹಾಡು. ನಮ್ಮ ಬಾಲ್ಯಕಾಲದಲ್ಲಿ ಸಂಜೆಯ ಹೊತ್ತು ದೇವಸ್ಥಾನಗಳಲ್ಲಿ, ಭಜನಾ ಮಂದಿರಗಳಲ್ಲಿ ಈ ಹಾಡು ಕೇಳಿಬರುತ್ತಿತ್ತು. ಈ ಹಾಡಿನ ಭಾವಾರ್ಥ ನನಗೆ ತುಂಬಾ ಇಷ್ಟ. ನಂಬಿದವರ ಬಾಳಿನ ಕಲ್ಪತರು ನೀನೆ ಎಂಬ ಒಂದು ರೀತಿಯ ದೃಢವಾದ ನಂಬಿಕೆ, ಶರಣಾಗತ ಭಾವ ಇದರಲ್ಲಿದೆ. ನಮ್ಮ ವೈಚಾರಿಕತೆ ಎಲ್ಲ ಬೆಳೆಯದೆ, ನಾಸ್ತಿಕತೆಯ ಸಂಕೇತ ಯಾವುದೂ ಇಲ್ಲದೆ ಒಂದು ರೀತಿಯ ಒಂದು ಮುಗ್ಧ ಭಕ್ತಿ, ಪರಮಾತ್ಮನ ಕಲ್ಪನೆ, ಹೀಗೆ ಒಂದು ರೀತಿಯ ನಮ್ಮ ಬಾಲ್ಯವನ್ನು ನೆನಪಿಸುವ ಹಾಡಾಗಿ ಇದು ನನಗೆ ಆವತ್ತು ನೆನಪಾಗಿ ಉಳಿದಿದೆ.
1: ಗಜಮುಖ

ಮುಡಲ್ ಕುಣ್ಗಲ್ ಕೆರೆ ನೋಡೋರ್ ಗಂಧೈ ಭೋಗ ಮುಡಿ ಬತ್ತಾನೆ ಚಂದಿರಾಮ. ಇದೊಂದು ರೀತಿಯಲ್ಲಿ ನನ್ನ ಭಾವಕೋಶಗಳನ್ನು ಅರಳಿಸುವ ಜಾನಪದ ಪದ್ಯ. ಕಾಸರಗೋಡಿನ ಕುಂಬಳೆ ಹೈಸ್ಕೂಲಿನಲ್ಲಿ ಓದುತ್ತಿರುವಾಗ ನಮ್ಮ ಸೀನಿಯರ್ ವಿದ್ಯಾರ್ಥಿಗಳು ಈ ಹಾಡಿಗೆ ನೃತ್ಯ ಮಾಡಿದ್ದರು. ನಾನು ನೃತ್ಯದಲ್ಲಿ ಏನೋ ಇಲ್ಲದಿದ್ರು ಕೂಡ ಈ ಹಾಡಿಗೆ ಹಿನ್ನೆಲೆ ಸಂಗೀತ ಹೇಳಿದವರಲ್ಲಿ ಒಬ್ಬಳಾಗಿದ್ದೆ. ಇದು ಒಂದು ರೀತಿಯ ಘಟ್ಟದ ಮೇಲಿನ ಜೀವನ ಶೈಲಿ ಅಂತಾರಲ್ಲ, ಆ ರೀತಿಯ ಬೀಡು ಬಿಸಾದ ಜೀವನ ಶೈಲಿ, ಅದರಲ್ಲಿ ಆ ಹಾಡಿನಲ್ಲಿನ ಒಂದು ರೀತಿಯ ಧನಾತ್ಮಕ ಎನರ್ಜಿ, ಇದು ನನಗೆ ತುಂಬಾ ಇಷ್ಟ. ಹಾಗಾಗಿ ಈ ಹಾಡು ನನಗೆ ತುಂಬಾ ಪ್ರಿಯವಾದ ಹಾಡು.

ಹಚ್ಚೇವು ಕನ್ನಡದ ದೀಪ. ಈ ಹಾಡನ್ನು ಕೇಳಿದಾಗೆಲ್ಲ ನನ್ನಲ್ಲೊಂದು ರೋಮಾಂಚನ. ಡಿ ಎಸ್ ಕರ್ಕಿ ಅವರು ಬರೆದ ಈ ಗೀತೆಯನ್ನು ಸಮೂಹ ಗಾನವಾಗಿ ಕೋಟಿಕಂಠ ಗಾಯನದಲ್ಲಿ ಹಾಡಿದಾಗೆಲ್ಲ ಅದರಲ್ಲೂ ಈ ಲೈನ್, ಮರೆತೇವು ಮರವ ತೆರೆದೇವು ಮನವ ಎರೆದೇವು ಒಲವ ಹಿರಿ ನೆನಪ, ಈ ವಾಕ್ಯ ಅಂತೂ ನನ್ನನ್ನು ಬೇರೆಯೇ ಭಾವ ಜಗತ್ತಿಗೆ ಕೊಂಡೊಯ್ಯುತ್ತದೆ. ಈ ಚರಣದ ಕೆಚ್ಚು ವಿನೀತವಾದ ಅಷ್ಟೇ ಖಚಿತವಾದ ನಾಡು ನುಡಿಯ ಒಲವು ನನ್ನನ್ನು ಭಾವುಕಳಾಗಿಸುತ್ತದೆ. ಅಲ್ಲದೆ ಈ ಹಾಡು ಹಾಡಬೇಕಿದ್ರೆ ಗಂಡು ಹಾಗೂ ಹೆಣ್ಣು ಎರಡೂ ದನಿಗಳಿಗೆ ಪ್ರಾಶಸ್ತ್ಯ ಇದ್ದು ಅದ್ಭುತವಾಗಿ ಸಂಗೀತ ಸಂಯೋಜನೆಗೊಂಡಿದೆ.

ರುಡಾಲಿ ಚಿತ್ರದ ದಿಲ್ ಹೂಂ ಹೂಂ ಕರೆ ಘಬರಾಯೆ ನನ್ನನ್ನು ಕಾಡಿ ಮೈಮರೆಸುವ ಹಾಡು. ಈ ಚಿತ್ರವನ್ನು ನಾನು ಯಾವತ್ತೂ ನೋಡಿಲ್ಲ, ಆದರೆ ಈ ಹಾಡಿನಲ್ಲಿನ ಶೋಕ, ಹೆಣ್ಣು ಹೃದಯದ ಕಂಪನದ ತಪ್ತ ಕ್ಷಣಗಳನ್ನು ಈ ಹಾಡು ಅತ್ಯಂತ ಸಮರ್ಥವಾಗಿ ಸೆರೆ ಹಿಡಿದಿದೆ. ಈ ಹಾಡಿನಲ್ಲಿ ಬರುವ ಒಮೊರೇ ಚಂದಮಾ ಎಂಬ ಆರ್ದ್ರ ಉತ್ಕಟತೆ, ಚಂದ್ರನ ಶೀತಲತೆ ಸುಡುತ್ತದೆ ಎನ್ನುವ ಲತಾ ಮಂಗೇಶ್ಕರ ದನಿಯ ತೀವ್ರತೆ, ಹೆಣ್ಣು ದನಿಯಲ್ಲಿನ ಅಸಹಾಯಕತೆ ನನ್ನನ್ನು ತಟ್ಟುತ್ತದೆ, ಹಾಗೂ ಆ ಬಡಪಾಯಿ ಹೆಣ್ಣು ಮಕ್ಕಳ ಯಾತನೆಗೆ ಮಿಡಿಯುವಂತೆ ಮಾಡುತ್ತದೆ.

ದೀಪವು ನಿನ್ನದೆ ಗಾಳಿಯು ನಿನ್ನದೆ. ಭಾವಗೀತೆಗಳಿಗೆ ಸಂಬಂಧಿಸಿದಂತೆ ದೀಪವು ನಿನ್ನದೆ ಗಾಳಿಯು ನಿನ್ನದೆ ನನ್ನ ಮೊದಲ ಆಯ್ಕೆ. ಈ ಹಾಡಿನ ಉತ್ಕಟತೆ, ಧ್ವನಿಪೂರ್ಣತೆ, ಆರ್ದ್ರವಾದ ಯಾಚನೆಯೊಂದಿಗೆ ಮಿಳಿತವಾದ ನಂಬಿಕೆ, ಶರಣಾಗತ ಭಾವ ನನ್ನನ್ನೊಂದು ಆರ್ತಭಾವಕ್ಕೆ ಕೊಂಡೊಯ್ಯುತ್ತದೆ. ಕೆ ಎಸ್ ನರಸಿಂಹಸ್ವಾಮಿಯವರು ಹಲವಾರು ಪದ್ಯಗಳನ್ನು ಬರೆದಿದ್ದಾರೆ. ಉಳಿದ ಪ್ರೇಮ ಕವಿತೆಗಳಿಗಿಂತ ಭಿನ್ನವಾಗಿ ಈ ಕವಿತೆ ಬಹಳ ಆಧ್ಯಾತ್ಮಿಕವಾದ ಅರಿವನ್ನು, ಪ್ರೇಮದ ತಲ್ಲಗಳನ್ನು ಏಕಕಾಲದಲ್ಲಿ ಧ್ವನಿಸುವಂತಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಹೃದಯಕ್ಕೆ ತಾಕುವಂತಹ ಸರಳ ಗಹನ ಸಾಹಿತ್ಯ, ಎಂಡಿ ಪಲ್ಲವಿಯವರ ಸಿರಿದನಿಯ ವೀಣೆಯಂತ ನಾದ ನಮ್ಮ ಅಂತರಂಗದಲ್ಲೊಂದು ಸಂಚಲನ ಸೃಷ್ಟಿಸುತ್ತದೆ.

ತುಂತುರು ಅಲ್ಲಿ ನೀರ ಹಾಡು ಚಲನಚಿತ್ರ ಗೀತೆಗಳಲ್ಲಿ ಇಷ್ಟವಾದ ಹಾಡು. ಅಮೃತ ವರ್ಷಿಣಿ ಚಿತ್ರದ ಈ ಹಾಡಿನ ದಾಂಪತ್ಯ ಪ್ರೇಮ, ಸುಹಾಸಿನಿ ಹಾಗೂ ರಮೇಶ್ ಅವರ ಅದ್ಭುತವಾದ ಅಭಿನಯ ಈ ಹಾಡಿಗೆ ಒಂದು ಅದ್ಭುತವಾದ ತಾಕುವ ಗುಣ ತಂದುಕೊಟ್ಟಿದೆ. ಉದಾಹರಣೆಗೆ, ಗಗನದ ಸೂರ್ಯ ಮನೆ ಮೇಲೆ, ನೀನನ್ನ ಸೂರ್ಯ ಹಣೆ ಮೇಲೆ, ಈ ರೀತಿಯ ಸಂತೃಪ್ತವಾದ ಪ್ರೀತಿ, ದಕ್ಕಿದ ಪ್ರೀತಿಯನ್ನು ಕಣ್ಣ ಹಾಡಂತೆ ಕಾಯುವೆನು, ಈ ರೀತಿಯ ಕಲ್ಪನೆ, ಹೀಗೆ ಈ ಹಾಡು ನನಗೆ ತುಂಬಾ ಇಷ್ಟ ಕೇಳುವಾಗ. ಆಮೇಲೆ ಪತ್ನಿಯೇ ತಾಯಿಯಂತೆ ವಾತ್ಸಲ್ಯ ತೋರುವ ಪರಿಕಲ್ಪನೆ ಕೂಡ ಈ ಹಾಡನ್ನು ನೋಡುವಾಗ ನಮಗೆ ತುಂಬಾ ಮನಸ್ಸಿಗೆ ತಾಗುತ್ತದೆ.

ನಿಮ್ಮ ನೆಚ್ಚಿನ ಈ ಕಾರ್ಯಕ್ರಮದ ಮುಂದಿನ ಚರಣದಲ್ಲಿ ಮತ್ತೊಬ್ಬರು ಅತಿಥಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಪ್ರಿಯ ಕೇಳುಗರೆ, ನಿಮ್ಮ ನೆಚ್ಚಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಮಾಡಬೇಕಾಗಿರುವುದು ಇಷ್ಟೇ. ನಿಮ್ಮ ನೆಚ್ಚಿನ 6 ಹಾಡುಗಳು ಮತ್ತು ಅದರ ಸುತ್ತ ಹೆಣೆದಿರುವ ನಿಮ್ಮ ನೆನಪುಗಳು ಅಥವಾ ಭಾವನೆಗಳನ್ನು ಬರೆದು ನಮಗೆ ಕಳುಹಿಸಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ನನ್ನ ರಾಗತಾನ ಪಲ್ಲವಿ ವಿಭಾಗ, ಆಕಾಶವಾಣಿ ಮಂಗಳೂರು, 5750004.

ಆಕಾಶವಾಣಿ ಮಂಗಳೂರು, ಸಮಯ 2 ಗಂಟೆಯಾಗಲಿದೆ. ಇನ್ನು ಮುಂದೆ ಮಿಡ್ ಡೇ ನ್ಯೂಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಥಡಕನ್ ಚಿತ್ರಕ್ಕಾಗಿ ಸೋನು ನಿಗಮ್ ಮತ್ತು ಅಲ್ಕಾ ಯಾಜ್ಞಿಕ್ ಹಾಡಿರುವ ಗೀತೆ. ಗೀತೆಗೆ ಸಾಹಿತ್ಯ ಸಮೀರ್ ಅವರದು, ಸಂಗೀತ ನೀಡಿದ್ದಾರೆ ನದೀಮ್ ಶ್ರವಣ್.

ಕೆಕೆ ಅವರ ಧ್ವನಿಯಲ್ಲಿ ಕೇಳಿ ಓಂ ಶಾಂತಿ ಓಂ ಚಿತ್ರದ ಗೀತೆ. ವಿಶಾಲ್ ದದ್ಲಾನಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿಶಾಲ್ ಶೇಖರ್.

ಆಕಾಶವಾಣಿ ಮಂಗಳೂರು ಸಮಯ 2:30 ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಸಾರಿಗೆ ನೌಕರರು ಮುಷ್ಕರದಲ್ಲಿ ಭಾಗವಹಿಸಿದರೆ ವೇತನ ಕಡಿತ, ಕೆಎಸ್ಆರ್ಟಿಸಿ ಎಚ್ಚರಿಕೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ, ಅರಣ್ಯ ಸಚಿವ ಈಶ್ವರ ಖಂಡ್ರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ವಿದ್ಯಾರ್ಥಿಗಳು ಆತಂಕ ಪಡುವ ಅಗತ್ಯವಿಲ್ಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ದಾವಣಗೆರೆ ಹಾವೇರಿಯಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ, ಕೋಟ್ಯಂತರ ರೂಪಾಯಿ ಬೆಳೆಹಾನಿ. ಇದೇ 26ರಂದು ಕೇರಳಕ್ಕೆ ನೈಋತ್ಯ ಮುಂಗಾರು ಪ್ರವೇಶ, ಕರಾವಳಿ ಜಿಲ್ಲೆಗಳಲ್ಲಿ ಇಂದು ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಮುಷ್ಕರಕ್ಕೆ ಸಿದ್ಧವಾಗಿರುವ ಸರ್ಕಾರಿ ಸಾರಿಗೆ ನೌಕರರಿಗೆ ಕೆಎಸ್ಆರ್ಟಿಸಿ ಶಿಸ್ತು ಕ್ರಮದ ಎಚ್ಚರಿಕೆ ನೀಡಿದೆ. ಮೇ 20ರಂದು ನಡೆಯುವ ಹೋರಾಟದಲ್ಲಿ ಭಾಗಿಯಾಗಿ ಕೆಲಸ ಮಾಡದಿದ್ದರೆ ನೋ ವರ್ಕ್ ನೋ ಪೇ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಎಲ್ಲಾ ಸಾರಿಗೆ ನೌಕರರು ಕಡ್ಡಾಯವಾಗಿ ಕರ್ತವ್ಯಕ್ಕೆ ಹಾಜರಾಗಬೇಕು. ಪ್ರತಿಭಟನೆಯಲ್ಲಿ ಭಾಗಿಯಾದರೆ ಸೇವಾ ನಿಯಮಗಳ ಅನ್ವಯ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಇದೇ 20ರಂದು ಬಸ್ಗಳ ಕಾರ್ಯಾಚರಣೆಯಲ್ಲಿ ಯಾವುದೇ ವ್ಯತ್ಯಯವಾಗಬಾರದು. ಅನಿವಾರ್ಯ ಸಂದರ್ಭ ಹೊರತುಪಡಿಸಿ ನೌಕರರಿಗೆ ರಜೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ರಾಜ್ಯ ಅರಣ್ಯ ಪರಿಸರ ಸಚಿವ ಈಶ್ವರ ಬಿ ಖಂಡ್ರೆ ತಿಳಿಸಿದ್ದಾರೆ. ಕಲಬುರಗಿಯ ಚಿತ್ತಾಪುರ ಕ್ಷೇತ್ರದ ಕಳಗಿ ತಾಲೂಕಿನ ಮಾಡಬೂಲ್ ಗ್ರಾಮದ ಬಳಿ ನೂತನವಾಗಿ ನಿರ್ಮಿಸಲಾದ ಮೃಗಾಲಯ ಉದ್ಘಾಟಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪರಿಸರ ಸಂರಕ್ಷಣೆಯ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸುವ ಅಗತ್ಯತೆಯನ್ನು ಪ್ರತಿಪಾದಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಪ್ರಸ್ತುತ ಅರಣ್ಯ ಮತ್ತು ಮರಗಳ ಕೊರತೆ ತೀವ್ರವಾಗಿದ್ದು ಹವಾಮಾನ ವೈಪರೀತ್ಯಕ್ಕೆ ಕಾರಣವಾಗಿದೆ. ಹಸಿರು ಹೊದಿಕೆಯ ಕೊರತೆಯಿಂದ ಹವಾಮಾನ ಅಸಮತೋಲನ ಉಂಟಾಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಲಬುರಗಿಯ 42.33 ಎಕರೆ ಪ್ರದೇಶದಲ್ಲಿ 44 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮೃಗಾಲಯ ನಿರ್ಮಿಸಲಾಗಿದೆ. 56 ವಿವಿಧ ಜಾತಿಯ ಪ್ರಾಣಿಗಳನ್ನು ತರಲು ನಿರ್ಧರಿಸಲಾಗಿದ್ದು, ಬನ್ನೇರುಘಟ್ಟ ರಾಷ್ಟೀಯ ಉದ್ಯಾನವನದಿಂದ 2 ಹುಲಿಗಳನ್ನು ಈಗಾಗಲೇ ಸ್ಥಳಾಂತರಿಸಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಮಹಾಕೂಟದಲ್ಲಿ ಬಿಜೆಪಿ ವತಿಯಿಂದ ಆಯೋಜಿಸಲಾದ ಪಂಡಿತ ದೀನದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು. ಮಹಾಕೋಟೇಶ್ವರ ದೇವಸ್ಥಾನ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪಂಡಿತ ದೀನದಯಾಳ್ ಉಪಾಧ್ಯಾಯರ ಆದರ್ಶಗಳನ್ನು ಕಾರ್ಯಕರ್ತರು ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಕುರಿತು ಪ್ರತಿಕ್ರಿಯಿಸಿ, ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗದಂತೆ ಸರ್ಕಾರ ಕ್ರಮ ಕೈಗೊಂಡಿದ್ದು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಇದರ ಬಗ್ಗೆ ಏನು ವಿದ್ಯಾರ್ಥಿಗಳು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ, ಆದಷ್ಟು ಶೀಘ್ರದಲ್ಲೇ ನಾವು ಅದನ್ನು ಪರೀಕ್ಷೆಯನ್ನು ಮಾಡ್ತೀವಿ. ಇದರ ಅರ್ಥ ಪರೀಕ್ಷೆ ಮುಗಿದೋಯ್ತು ಅಂದರೆ ನೀಟು ಮೆಡಿಕಲ್ ಸೀಟ ಸಿಗೋದಿಲ್ಲ ಅಂತಲ್ಲ. ಅದಕ್ಕೆ ನಾನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಇದು ಮುಗಿದ್ರೆ ಏನು, ಇದು ಒಂದು ಸರ್ತಿ ಪೋಸ್ಟ್ಪೋನ್ ಆದರೆ

0: ಸೀಟ ಸಿಗುವುದಿಲ್ಲ ಅಂತ ಯಾರೂ ಅಂದ್ಕೋಬಾರ್ದು. ಇನ್ನೂ ಮುಂದೆ ಪರೀಕ್ಷೆ ಆಗೇ ಆಗ್ತದೆ. ಇನ್ನೊಂದು ವ್ಯವಸ್ಥೆ ಒಳಗೇ ನಿಮ್ಗೆ ನಾವು ಸೀಟ್ ಕೊಡ್ಬೇಕಂದ್ರೆ ಸರ್ಕಾರ, ನಾ ಹೇಳೋದು ನಾವು ಅಂದ್ರೆ ಸರ್ಕಾರ ಸೀಟ್ ಕೊಡಬೇಕು. ಹಾಗಾಗಿ ಯಾರು ಪ್ರತಿಭಾವಂತರಿದ್ದಾರೆ ಅವ್ರಿಗೆ ಅನ್ಯಾಯ ಆಗಬಾರದು ಅಂತ ಕಾರಣಕ್ಕೇ ಫೋನ್ ಮಾಡಿದ್ವಿ.
1: ಜಿಬಿಇ 5 ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಿಪತ್ತು ನಿರ್ವಹಣೆಗಾಗಿ ಅಧಿಕಾರಿಗಳು ಸದಾ ಸನ್ನದ್ದವಾಗಿರುವಂತೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸೂಚನೆ ನೀಡಿದ್ದಾರೆ. ಮಳೆಗಾಲದ ವೇಳೆ ರಾಜಕಾಲುವೆಗಳನ್ನು ಸ್ವಚ್ಛಗೊಳಿಸುವ ಎಎಂಸಿ ತಂಡ, ವಿಪತ್ತು ನಿರ್ವಹಣೆ ತಂಡ, ಮರ ಕಟಾವು ತಂಡ, ಸಿಲ್ಟ್ ಅಂಡ್ ಟ್ರ್ಯಾಕ್ಟರ್ ತಂಡ ಸೇರಿದಂತೆ ಮುನ್ನೆಚ್ಚರಿಕಾ ಕಾರ್ಯಗಳಿಗೆ ಬಳಸುವ ಸಂಪನ್ಮೂಲಗಳ ಪ್ರದರ್ಶನ ಮತ್ತು ಸನ್ನದ್ದತೆಯನ್ನು ಅವರಿಂದು ಪರಿಶೀಲನೆ ನಡೆಸಿದರು. ಮಳೆಗಾಲದ ಕಾರ್ಯನಿರ್ವಹಿಸುವ ಸಿಬ್ಬಂದಿಯೊಂದಿಗೆ ಸಂವಹನ ನಡೆಸಿ ಯಂತ್ರೋಪಕರಣಗಳ ಕಾರ್ಯಕ್ಷಮತೆಯನ್ನು ಪರಿಶೀಲಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಗೆ 622 ಎಕರೆ ಪ್ರದೇಶದಲ್ಲಿ ಬೆಳೆ ನಾಶವಾಗಿದೆ. ಪ್ರಾಥಮಿಕ ಅಂದಾಜಿನ ಪ್ರಕಾರ ಒಟ್ಟು 1,41,00,000 ರೂಪಾಯಿಗೂ ಅಧಿಕ ಹಾನಿ ಉಂಟಾಗಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರಸ್ವಾಮಿ ತಿಳಿಸಿದ್ದಾರೆ. ಮಳೆಯಿಂದಾಗಿ ಜಿಲ್ಲೆಯ ಚನ್ನಗಿರಿ ಮತ್ತು ಜಗಳೂರು ತಾಲೂಕುಗಳಲ್ಲಿ ಒಟ್ಟು 8 ಮನೆಗಳು ಭಾಗಶಃ ಕುಸಿದಿವೆ. ಜಿಲ್ಲೆಯಲ್ಲೇ ಚನ್ನಗಿರಿ ತಾಲೂಕಿನಲ್ಲಿ ಮಳೆಯ ತೀವ್ರತೆ ಹೆಚ್ಚಾಗಿದ್ದು ಗರಿಷ್ಠ ಪ್ರಮಾಣದ ಹಾನಿ ವರದಿಯಾಗಿದೆ. ಈ ತಾಲೂಕೊಂದರಲ್ಲೇ 540 ಎಕರೆ ಪ್ರದೇಶದಲ್ಲಿ ಬೆಳೆ ನಾಶವಾಗಿದೆ. ಹರಿಹರ ತಾಲೂಕಿನಲ್ಲಿ 30 ಎಕರೆಯಲ್ಲಿದ್ದ ಅಡಿಕೆ ಹಾಗೂ ತೇಗದ ಮರಗಳು ಧರೆಗುರುಳಿದ್ದು 4,30,00,000 ರೂಪಾಯಿ ನಷ್ಟವಾಗಿದೆ. ದಾವಣಗೆರೆ ತಾಲೂಕಿನಲ್ಲಿ 30 ಎಕರೆ ಬೆಳೆ ಹಾನಿಯಿಂದ 3,40,00,000 ರೂಪಾಯಿ ಹಾಗೂ ಜಗಳೂರು ತಾಲೂಕಿನಲ್ಲಿ 15 ಎಕರೆ ಬೆಳೆ ನಾಶವಾಗಿ 2,85,00,000 ರೂಪಾಯಿ ನಷ್ಟ ಸಂಭವಿಸಿದೆ ಎಂದು ಜಿಲ್ಲಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯಾದ್ಯಂತ ನಿನ್ನೆ ಸುರಿದ ಗುಡುಗು ಸಿಡಿಲು ಮಿಂಚು ಸಹಿತ ಮುಂಗಾರು ಪೂರ್ವ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಗಾಳಿ ಮಳೆಗೆ ಹಲವು ಕಡೆ ಶಾಲೆ ಹಾಗೂ ರೇಷ್ಮೆ ಮನೆಗೆ ಹೊದಿಸಿದ್ದ ತಗಡಿನ ಶೀಟ್ಗಳು ಹಾರಿಹೋಗಿದ್ದು ಹಂಸಭಾವಿಯಲ್ಲಿ ಬೆಲೆ ಬಾಳುವ ಎತ್ತಿಗೆ ಸಿಡಿಲು ಬಡಿದು ಜೀವಹಾನಿಯಾಗಿದೆ. ಕೆಲವೆಡೆ ವಿದ್ಯುತ್ ಕಂಬ, ಗಿಡಮರಗಳು ರಭಸದಿಂದ ಬೀಸಿದ ಗಾಳಿಗೆ ಧರೆಗುರುಳಿವೆ. ವಿದ್ಯುತ್ ಕಂಬಗಳು ನೆಲಕ್ಕುರುಳಿದ ಪರಿಣಾಮ ರಾತ್ರಿಪೂರ್ತಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. 2026-27 ಸಾಲಿನ ಪೂರ್ವ ಮುಂಗಾರಿನಲ್ಲಿ ಈವರೆಗೆ ಜಿಲ್ಲೆಯಲ್ಲಿ 112 ಮನೆಗಳಿಗೆ ಹಾನಿಯುಂಟಾಗಿದೆ. 1,721 ರೈತರ 1,235.8 ಹೆಕ್ಟೇರ್ ಬೆಳೆ ಹಾನಿ ಸಂಭವಿಸಿದೆ. ವಿಪತ್ತು ನಿರ್ವಹಣೆಗಾಗಿ ಜಿಲ್ಲಾಧಿಕಾರಿಗಳು ಹಾಗೂ ತಹಶೀಲ್ದಾರರ ಪಿಡಿ ಖಾತೆಗಳಲ್ಲಿ ಒಟ್ಟು 1,872,00,000 ರೂಪಾಯಿ ಅನುದಾನ ಲಭ್ಯವಿದೆ ಎಂದು ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಮುಂಬರುವ ಮಳೆಗಾಲದ ಸಂದರ್ಭದಲ್ಲಿ ಭಾರೀ ಮಳೆ, ಗಾಳಿ, ಗುಡುಗು, ಮಿಂಚು ಸಂಭವಿಸುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಹೇಳಿದ್ದಾರೆ. ನೈಋತ್ಯ ಮುಂಗಾರು ಈ ತಿಂಗಳ 26 ಕೇರಳಕ್ಕೆ ಅಪ್ಪಳಿಸುವ ಸಾಧ್ಯತೆ ಇದೆ. ಜೂನ್ 1 ಸಾಮಾನ್ಯ ದಿನಾಂಕಕ್ಕಿಂತ 6 ದಿನ ಮುಂಚಿತವಾಗಿಯೇ ನೈಋತ್ಯ ಮುಂಗಾರು ಪ್ರಾರಂಭವಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂದಿನ 2-3 ದಿನಗಳಲ್ಲಿ ಆಗ್ನೇಯ ಅರೇಬಿಯನ್ ಸಮುದ್ರ, ಬಂಗಾಳಕೊಲ್ಲಿ, ಅಂಡಮಾನ್ ದ್ವೀಪಗಳು ಮತ್ತು ಅಂಡಮಾನ್ ಸಮುದ್ರದ ಹೆಚ್ಚಿನ ಭಾಗಗಳತ್ತ ನೈಋತ್ಯ ಮುಂಗಾರು ಸಾಗುವ ಮುನ್ಸೂಚನೆ ಇದೆ. ಕರಾವಳಿ ಕರ್ನಾಟಕದಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ರಾಜ್ಯದ ಕರಾವಳಿಯ ಬಹುತೇಕ ಕಡೆ, ದಕ್ಷಿಣ ಒಳನಾಡಿನ ಹಲವೆಡೆ ಹಾಗೂ ಉತ್ತರ ಒಳನಾಡಿನ ಕೆಲವೆಡೆ ನಿನ್ನೆ ಮಳೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಇಂದು ಭಾರೀ ಗಾಳಿ ಹಾಗೂ ಮಿಂಚು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದ್ದು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ನವದೆಹಲಿಯಲ್ಲಿ ರಾಮಕೃಷ್ಣ ಮಿಷನ್ನ ವಿವೇಕಾನಂದ ಸಭಾಂಗಣದಲ್ಲಿ ಭಾರತೀಯ ಸಂತ ಮಹಾಪರಿಷತ್ ಜಾಗತಿಕ ಸಮ್ಮೇಳನ ನಡೆಯುತ್ತಿದೆ. ಸಮ್ಮೇಳನದಲ್ಲಿ ದೇಶ ವಿದೇಶಗಳ ವಿವಿಧ ಸಂಪ್ರದಾಯಗಳನ್ನು ಪ್ರತಿನಿಧಿಸುವ 386 ಸಾಧು ಸಂತರು ಭಾಗವಹಿಸಿದ್ದಾರೆ. ಹರಿಹರಪುರ ಮಠ.

0: ಸಚ್ಚಿದಾನಂದ ಸರಸ್ವತಿ ಜಿ ಮಹಾರಾಜ್ ಸೇರಿದಂತೆ ರಾಜ್ಯದ ಸಾಧು ಸಂತರು ಭಾಗವಹಿಸಿದ್ದಾರೆ. ಮಂಗಳೂರಿನ ತಣ್ಣೀರು ಬಾವಿಯ ಬ್ಲೂ ಬೇ ಇಕೋ ಬೀಚ್ನಲ್ಲಿ ಇದೇ 29-31 ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಚಾಂಪಿಯನ್ಶಿಪ್ ಆಯೋಜಿಸಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ಸರ್ಫಿಂಗ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಐಚಿ ನಗೋಯ ಏಷ್ಯನ್ ಗೇಮ್ಸ್ 2026 ಹಿನ್ನೆಲೆಯಲ್ಲಿ ಈ ಸರ್ಫಿಂಗ್ ಚಾಂಪಿಯನ್ಶಿಪ್ ಆಯೋಜಿಸಲಾಗಿದೆ.
1: ಕನ್ಸಿಕ್ಯೂಟಿವ್ ಆಗಿ ಇದು NMP ಅವರು ಮೂರನೇ ಸಲ ಮಾಡಿರುವಂಥದ್ದು, ಮತ್ತು ಕರ್ನಾಟಕ ಸರ್ಕಾರ ಈ 7ನೇ ವರ್ಷ ನಮ್ಮ ವತಿಯಿಂದ ಇದಕ್ಕೆ ಪ್ರೋತ್ಸಾಹ ನೀಡ್ತಿರುವಂಥದ್ದು. ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ನಮಗೇನೇನು ಬರುತ್ತೆ ಅವರು ಭಾಗವಹಿಸುವಂಥ ಇದೆ. ಅದರಲ್ಲೂ ಐಚಿ ನಗೋಯ ಏಷ್ಯನ್ ಗೇಮ್ಸ್ ಅಡಿಯಲ್ಲಿ ಕಣ್ಣಿಟ್ಟಿರುವಂಥ ಎಲ್ಲ ಕ್ರೀಡಾಪಟುಗಳು ಈ ಇದರಲ್ಲಿ ಸರ್ಫಿಂಗ್ ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸುವಂಥ ಒಂದು ನಿರೀಕ್ಷೆ ಇದೆ.
0: ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರಿಗೆ ನೌಕರರು ಮುಷ್ಕರದಲ್ಲಿ ಭಾಗವಹಿಸಿದರೆ ವೇತನ ಕಡಿತ, ಕೆಎಸ್ಆರ್ಟಿಸಿ ಎಚ್ಚರಿಕೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ, ಅರಣ್ಯ ಸಚಿವ ಈಶ್ವರ ಖಂಡ್ರೆ. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣ, ವಿದ್ಯಾರ್ಥಿಗಳು ಆತಂಕ ಪಡುವ ಅಗತ್ಯವಿಲ್ಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ದಾವಣಗೆರೆ ಹಾವೇರಿಯಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ, ಕೋಟ್ಯಂತರ ರೂಪಾಯಿ ಬೆಳೆಹಾನಿ. ಇದೇ 26ರಂದು ಕೇರಳಕ್ಕೆ ನೈಋತ್ಯ ಮುಂಗಾರು ಪ್ರವೇಶ, ಕರಾವಳಿ ಜಿಲ್ಲೆಗಳಲ್ಲಿ ಇಂದು ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
2: ಆಕಾಶವಾಣಿ ಮಂಗಳೂರು ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಕೇಳಿ ಅಂಬಾರಿ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ವಿ ಹರಿಕೃಷ್ಣ.

0: 100.3 ಆಕಾಶವಾಣಿ ಟೆಲಿಕ್ವಿಸ್.
1: ಇದೇ ಮೇ 19ರಿಂದ ಪ್ರತಿ ಮಂಗಳವಾರ ರಾತ್ರಿ 9:30 10:30
2: ಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಮೇ 19 ಮಂಗಳವಾರ ಬೆಳಗ್ಗೆ 10:00 to 11:30. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611. ಎಸ್ಟಿಡಿ ಕೋಡ್ 0824.
1: ನಮ್ಮ ಮೊಬೈಲ್ ಸಂಖ್ಯೆ 8277038000.
0: 100.3 ಆಕಾಶವಾಣಿ ಟೆಲಿಕ್ವಿಸ್.
3: ಈಗ ಕೇಳಿ ಮೆರವಣಿಗೆ ಚಿತ್ರಕ್ಕಾಗಿ ಕವಿರಾಜ್ ರಚಿಸಿ ವಿ ಮನೋಹರ್ ಸಂಗೀತ ನೀಡಿರುವ ಗೀತೆ. ಹಾಡಿದ್ದಾರೆ ಉದಿತ್ ನಾರಾಯಣ್ ಮತ್ತು ಶಮಿತಾ.

0: 100.3 ಆಕಾಶವಾಣಿ ಟೆಲಿಕ್ವಿಸ್.
1: ಇದೇ ಮೇ 19ರಿಂದ ಪ್ರತಿ ಮಂಗಳವಾರ ರಾತ್ರಿ 9:30 10:30
2: ಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಮೇ 19 ಮಂಗಳವಾರ ಬೆಳಗ್ಗೆ 10:00 to 11:30. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611. ಎಸ್ಟಿಡಿ ಕೋಡ್ 0824.
1: ನಮ್ಮ ಮೊಬೈಲ್ ಸಂಖ್ಯೆ 8277038000.
0: 100.3 ಆಕಾಶವಾಣಿ ಟೆಲಿಕ್ವಿಸ್.
3: ಕೆ ಕಲ್ಯಾಣ್ ಅವರು ರಚಿಸಿ ರಾಜೇಶ್ ರಾಮನಾಥ್ ಸಂಗೀತ ನೀಡಿರುವ ಕನಸುಗಾರ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಮಲ್ಲ ಚಿತ್ರಕ್ಕಾಗಿ ವಿ ರವಿಚಂದ್ರನ್ ಅವರು ರಚಿಸಿ ಸಂಗೀತ ನೀಡಿರುವ ಗೀತೆ. ಹಾಡಿದ್ದಾರೆ ಚಿತ್ರ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: 100.3 ಆಕಾಶವಾಣಿ ಟೆಲಿಕ್ವಿಸ್.
2: ಇದೇ ಮೇ 19ರಿಂದ ಪ್ರತಿ ಮಂಗಳವಾರ ರಾತ್ರಿ 9:30 10:30
3: ಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಮೇ 19 ಮಂಗಳವಾರ ಬೆಳಗ್ಗೆ 10:00 to 11:30. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611. ಎಸ್ಟಿಡಿ ಕೋಡ್ 0824.
2: ನಮ್ಮ ಮೊಬೈಲ್ ಸಂಖ್ಯೆ 8277038000.
1: 100.3 ಆಕಾಶವಾಣಿ ಟೆಲಿಕ್ವಿಸ್.
0: ಕೇಳುಗರೆ, ಇಂದು ಸಂಜೆ 6:50 ಕೃಷಿ ರಂಗದಲ್ಲಿ ಸಾವಯವ ಕೃಷಿ ಹಾಗೂ ದೇಸಿ ಗೋ ಸಂವರ್ಧನೆ ಕುರಿತು ರಮೇಶ್ ನೂಜಿಪ್ಪಾಡಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ರಜನಿ ಭಟ್. ಇಂದು ರಾತ್ರಿ 8:00 ಕನ್ನಡ ಯುವವಾಣಿಯಲ್ಲಿ ಸ್ತ್ರೀ ಎಂದರೆ ಅಷ್ಟೇ ಸಾಕಿ ಸಂಯೋಜಿತ ಕಾರ್ಯಕ್ರಮ, ಪ್ರಸ್ತುತಿ ಅಕ್ಷತ. ಇಂದು ರಾತ್ರಿ 8:30 ತುಳು ಕಾರ್ಯಕ್ರಮದಲ್ಲಿ ಸರ್ವಮಂಗಳ ವಿಟ್ಲ ಅವರಿಂದ ಪ್ರಕೃತಿ ಬೊಕ್ಕ ಪೊಂಜೋಲು ಈ ಕುರಿತು ಭಾಷಣ ಪ್ರಸಾರವಾಗಲಿದೆ. ರಾತ್ರಿ 10:00 ಶಾಸ್ತ್ರೀಯ ಸಂಗೀತದಲ್ಲಿ ನೀಲಾ ರಾಮಗೋಪಾಲ್ ಅವರ

0: 100.3 ಆಕಾಶವಾಣಿ ಟೆಲಿಕ್ವಿಸ್.
1: ಇದೇ ಮೇ 19ರಿಂದ ಪ್ರತಿ ಮಂಗಳವಾರ ರಾತ್ರಿ 9:30 10:30
2: ಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಮೇ 19 ಮಂಗಳವಾರ ಬೆಳಗ್ಗೆ 10:00 to 11:30. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611. ಎಸ್ಟಿಡಿ ಕೋಡ್ 0824.
1: ನಮ್ಮ ಮೊಬೈಲ್ ಸಂಖ್ಯೆ 8277038000.
0: 100.3 ಆಕಾಶವಾಣಿ ಟೆಲಿಕ್ವಿಸ್.

ಆಕಾಶವಾಣಿ ಮಂಗಳೂರು, ಸಮಯ 3:05:09. ಕೇಳುಗರೆ, ನಿಲಯದ ಈ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಮ್ಮ ಮುಂದಿನ ಪ್ರಸಾರ 5:00 ಪ್ರಾರಂಭ. ನಮ್ಮೆಲ್ಲ ಕೇಳುಗ ಮಿತ್ರರಿಗೆ ನಿಲಯದ ಪರವಾಗಿ ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು, ಸಮಯ 5 ಗಂಟೆ. ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 meters, 1089 kHz. FM ಕಂಪನಾಂಕ 100.3 MHz. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಸುಲೋಚನಾ ನವೀನ್ ಮಾಡುವ ನಮಸ್ಕಾರ. ಈ ಸಂಜೆಯ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ.
1: ಹಲೋ
2: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
1: ಮತ್ತೆ
2: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೆ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರ.
1: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
3: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್.
2: 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
1: ಸರ್, 2 ಲಕ್ಷ
4: ಏನಾಯ್ತಪ್ಪ?
1: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
2: ಅರೆ,
1: ಕಟ್ ಮಾಡಿದ್ರು.
4: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
1: ಫ್ರಾಡ್?
4: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
3: ಹಣ ಕಳ್ಕೊಳ್ತೀರಾ.
5: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
8: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
7: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಇದೀಗ ಕನ್ನಡ ಚಿತ್ರಗೀತೆಗಳು. ಧ್ರುವ ಚಿತ್ರಕ್ಕಾಗಿ ಉನ್ನಿ ಕೃಷ್ಣನ್ ಮತ್ತು ಚಿತ್ರ ಹಾಡಿರುವ ವಿ. ನಾಗೇಂದ್ರ ಪ್ರಸಾದ್ ಅವರ ಗೀತೆ, ಸಂಗೀತ ಗುರು ಕಿರಣ್.

ಮುಂದಿನ ಗೀತೆ ಚಂದು ಚಿತ್ರದ್ದು. ರಾಜೇಶ್ ಕೃಷ್ಣನ್ ಹಾಡಿರುವ ಈ ಗೀತೆಯ ಸಾಹಿತ್ಯ ಅನಂತಕುಮಾರ್, ಸಂಗೀತ ಗುರು ಕಿರಣ್.

ಮನಸ್ಸೆಲ್ಲ ನೀನೆ ಚಿತ್ರದ ಗೀತೆ ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ಸ್ವರ್ಣಲತಾ.

ನಂದಿ ಚಿತ್ರದ ಗೀತೆ, ಉದಿತ್ ನಾರಾಯಣ್ ಹಾಡಿದ ಈ ಗೀತೆಯ ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಗುರು ಕಿರಣ್.

ಪರ್ವ ಚಿತ್ರಕ್ಕಾಗಿ ಸಂಗಡಿಗರೊಂದಿಗೆ ಉದಿತ್ ನಾರಾಯಣ್ ಹಾಡಿರುವ ಗೀತೆ, ರಚನೆ ಮತ್ತು ಸಂಗೀತ ಹಂಸಲೇಖ.

ರಾಜೇಶ್ ಕೃಷ್ಣನ್ ಮತ್ತು ಪ್ರತಿಮಾ ರಾವ್ ಹಾಡಿರುವ H2O ಚಿತ್ರದ ಗೀತೆ. ಉಪೇಂದ್ರ ಅವರ ಈ ರಚನೆಗೆ ಸಾಧು ಕೋಕಿಲ ಅವರ ಸಂಗೀತವಿದೆ.

0: ಚಿತ್ರಗೀತೆಗಳನ್ನು ಆಲಿಸಿದಿರಿ. 5:45 ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಆಕಾಶವಾಣಿ ಮಂಗಳೂರು. ಮುಂದಿನ ಕಾರ್ಯಕ್ರಮ ಇದೀಗ.
1: ಈಗ ರಾಷ್ಟ್ರಭಾಷಾ ಭಾರತಿ ಹಿಂದಿ ಪಾಠ ಕಾರ್ಯಕ್ರಮ.

0: ಗಿರಿಧರ ನಾಗರ ಮೀರಾ ಕೆ ಪ್ರಭು ಗಿರಿಧರ ನಾಗರ ಹರಷ ಹರಷ ಜಸ ಗಾಯೋ ಪಾಯೋ ಜಿ ಮೇನೆ ರಾಮರತನ ಧನ ಪಾಯೋ.
1: ಇಸ್ ರಚನಾ ಮೇ ಮೀರಾಬಾಯಿ ಕಹತಿ ಹೈ ಮುಜೆ ರಾಮರೂಪಿ ಬಡೇ ಧನ್ ಕಿ ಪ್ರಾಪ್ತಿ ಹುಯಿ ಹೈ ಮೇರೆ ಸದ್ಗುರು ನೇ ಕೃಪಾ ಕರ್ಕೆ ಐಸಿ ಅಮೂಲ್ಯ ವಸ್ತು ಭೇಟ್ ಕಿ ಹೈ ಕಿ ಉಸೆ ಮೈನೆ ದಿಲ್ ಸೆ ಅಪನಾಯಾ ಹೈ ಉಸೆ ಪಾಕರ್ ಮುಜೆ ಲಗಾ ಮುಜೆ ಐಸಿ ವಸ್ತು ಪ್ರಾಪ್ತ ಹೋ ಗೈ ಹೈ ಜಿಸ್ಕಾ ಜನ್ಮ ಜನ್ಮಾಂತರ ಸೆ ಇಂತಜಾರ್ ಥಾ ಅನೇಕ ಜನ್ಮೋ ಮೇ ಮುಜೆ ಜೋ ಕುಚ್ ಮಿಲ್ತಾ ರಹಾ ಬಸ್ ಉನ್ಮೇ ಸೆ ಹಿ ನಾಮ ಮೂಲ್ಯವಾನ್ ಪ್ರತೀತ್ ಹೋತಾ ಹೈ ಯಹ ನಾಮ ಮುಜೆ ಪ್ರಾಪ್ತ ಹೋತೆ ಹಿ ದುನಿಯಾ ಕಿ ಅನ್ಯ ಚೀಜೆ ಖೋ ಗೈ ಹೈ ಇಸ್ ನಾಮ ರೂಪಿ ಧನ್ ಕಿ ಯಹ ವಿಶೇಷತಾ ಹೈ ಕಿ ಯಹ ಖರ್ಚ್ ಕರ್ನೆ ಪರ್ ಕಭಿ ಘಟ್ತಾ ನಹಿ ಹೈ ನಹಿ ಉಸೆ ಕೋಯಿ ಚುರಾ ಸಕ್ತಾ ಹೈ ಯಹ ದಿನ ಪ್ರತಿದಿನ ಬಡ್ತಾ ಜಾತಾ ಹೈ ಯಹ ಐಸಾ ಧನ್ ಹೈ ಜೋ ಮೋಕ್ಷ ಕಾ ಮಾರ್ಗ ದಿಖಾತಾ ಹೈ ಇಸ್ ನಾಮ ಕೋ ಪಾಕರ್ ಮೀರಾ ನೆ ಖುಷಿ ಖುಷಿ ಸೆ ಉನ್ಕಾ ಗುಣಗಾನ್ ಕಿಯಾ ಹೈ.
2: ಮೇಡಮ್ ಕ್ಯೂ ನಾ ಅಬ್ ಹಮ್ ಏಕ್ ಮೀರಾಬಾಯಿ ಕಾ ಭಜನ್ ಸುನೇ.

ಆಕಾಶವಾಣಿ ಮಂಗಳೂರು. ಇದೀಗ ಹಿಂದಿ ಚಿತ್ರಗೀತೆಗಳು. ದಿಲ್ಸೆ ಚಿತ್ರಕ್ಕಾಗಿ ಸೋನು ನಿಗಮ್ ಮತ್ತು ಕವಿತಾ ಕೃಷ್ಣಮೂರ್ತಿ ಹಾಡಿರುವ ಗುಲ್ಜಾರ್ ಅವರ ಗೀತೆ, ಸಂಗೀತ ಎ ಆರ್ ರೆಹಮಾನ್.

ಸಂಗಡಿಗರೊಂದಿಗೆ ಸೋನು ನಿಗಮ್ ಹಾಡಿರುವ ಹರ್ ದಿಲ್ ಜೋ ಪ್ಯಾರ್ ಕರೇಗಾ ಚಿತ್ರದ ಗೀತೆ, ಸಮೀರ್ ಅವರ ಸಾಹಿತ್ಯ, ಅನು ಮಲ್ಲಿಕ್ ಅವರ ಸಂಗೀತ.

ಹಿಂದಿ ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಭಕ್ತಿಗೀತೆಗಳು, 6:30 ಜಿಲ್ಲಾ

ವಾರ್ತಾಪತ್ರ 6:50 ಕೃಷಿರಂಗ. ಸಾವಯವ ಕೃಷಿ ಹಾಗೂ ದೇಸಿ ಗೋ ಸಂವರ್ಧನೆ ಕುರಿತು ರಮೇಶ್ ನೋಜಿಪಾಡಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಜನಿ ಭಟ್. 8:00 ಕನ್ನಡ ಯುವವಾಣಿ. ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಸಂಯೋಜಿತ ಕಾರ್ಯಕ್ರಮ, ಪ್ರಸ್ತುತಿ ಅಕ್ಷತ. 8:30 ತುಳು ಕಾರ್ಯಕ್ರಮ, ಸರ್ವಮಂಗಳ ವಿಟ್ಲ ಅವರಿಂದ ಭಾಷಣ. ಪ್ರಕೃತಿ ಬೊಕ್ಕ ಪೊಂಜೋಲು. 9:15 ಸ್ಪಾಟ್ ಲೈಟ್. 9:30 ಕನ್ನಡ ಚಿತ್ರಗೀತೆಗಳು. 10:00 ಶಾಸ್ತ್ರೀಯ ಸಂಗೀತ, ನೀಲಾ ರಾಮಗೋಪಾಲ್ ಅವರ ಹಾಡುಗಾರಿಕೆ. 10:30 ಹಿಂದಿ ಚಿತ್ರಗೀತೆಗಳು. 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಇನ್ನು ನಮ್ಮ ನಾಳಿನ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ವಂದನ, 6:30 ಚಿಂತನ, ಪ್ರಸ್ತುತಿ ಎನ್ ಪ್ರಕಾಶ್. 6:40 ತತ್ವಪದ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಶಿಲ್ಪಾ ಸೂರಜ್. ರೈತರಿಗೆ ಸಲಹೆ 6:50. 7:15 ಪ್ರಾಯೋಜಿತ ಕಾರ್ಯಕ್ರಮ ಜಂಡು ಆಯುರ್ ಸಿಂಚನ, ಯೋಗದ ಮಹತ್ವ. ಈ ಕುರಿತು SDM ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ಉಡುಪಿ, ಇಲ್ಲಿನ ಸಹಾಯಕ ಪ್ರಾಧ್ಯಾಪಕರು, ಸ್ವಸ್ಥವ್ರತ ಹಾಗೂ ಯೋಗ ವಿಭಾಗದ ಮುಖ್ಯಸ್ಥರಾಗಿರುವ ಡಾಕ್ಟರ್ ವಿಜಯನಗಳೂರು ಅವರೊಂದಿಗೆ ಸಂದರ್ಶನ. 7:45 ರಾಗರಂಜನಿ. 8:30 ಭಾರತ್ ಸ್ಕೌಟ್ಸ್ ಗೈಡ್ಸ್ನ ಮುಡಿಪು ರಾಮರಾಮ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. 9:05 ವಿಜ್ಞಾನ ಭಾರತಿ ಕಾರ್ಯಕ್ರಮ, ಪರ್ಯಾಯ ಇಂಧನ ಹಾಗೂ ನವೀಕರಿಸಬಹುದಾದ ಇಂಧನ, ಇಂದಿನ ಅಗತ್ಯ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಎನರ್ಜಿ ಸ್ಪೆಷಲಿಸ್ಟ್ ಅನಿಲ್ ಕುಮಾರ್ ನಾಡಿಗೇರ್ ಮತ್ತು ಸೋಲಾರ್ ಎನರ್ಜಿ ಕನ್ಸಲ್ಟೆಂಟ್ ವಿಶ್ವಜಿತ್ ಎಲ್. ನಡೆಸಿಕೊಡ್ತಾರೆ ಬೇದ್ರೆ ಮಂಜುನಾಥ್. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆದು. 10:00 CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಾಂಗ್. 10:30 ಹೃದಯರಾಗ ಕೇಳುಗರ ಕೋರಿಕೆಯ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. ನಾಳೆ ಬೆಳಿಗ್ಗೆ 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಪಂಡಿತ್ DK ದಾತಾರ್ ಅವರಿಂದ ವಯೋಲಿನ್ ವಾದನ, ರಾಗ್ ಆಹಿರ್ ಭೈರವ್ ಮತ್ತು ಮಿಶ್ರ ಭೈರವಿ. 12:05 ವನಿತಾ ವಿಹಾರ, ಮಿಸ್ ಪ್ಲಸ್ ಸೈಸ್ 2026. ಈ ಕಿರೀಟವನ್ನು ಮುಡಿಗೇರಿಸಿಕೊಂಡ ಮೈಸೂರಿನ ಅಂಜಲಿ ಬಿ ಗುಪ್ತಾ ಅವರೊಂದಿಗೆ ಮಾತುಕತೆ. ಭಾಗವಹಿಸುತ್ತಾರೆ ಕೀರ್ತನಾ ವಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮ. ಪ್ರೀ ಎಕ್ಲಾಂಪ್ಸಿಯಾ ದಿನದ ಸಂದರ್ಭದಲ್ಲಿ, ಪ್ರೀ ಎಕ್ಲಾಂಪ್ಸಿಯಾ ಅಂದರೇನು, ಲಕ್ಷಣ, ಚಿಕಿತ್ಸೆ, ಈ ಕುರಿತು ಹುಬ್ಬಳ್ಳಿಯ KMCRIನ ಡಾಕ್ಟರ್ ಸಹಜ ಕಿತ್ತೂರ್ ಹಾಗೂ ಡಾಕ್ಟರ್ ಶ್ರೀದೇವಿ ವಾಲಿ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಮಂಜುಳಾ ಪುರಾಣಿಕ್. ಧಾರವಾಡ ಕೇಂದ್ರದ ಕೊಡುಗೆ ಇದು. 1:00 ಪ್ರಗತಿಪಥ, ಪ್ರಧಾನಮಂತ್ರಿ ಪಾರಂಪರಿಕ ಕೃಷಿ ವಿಕಾಸ ಯೋಜನೆ, ಈ ಬಗ್ಗೆ ಮಾಹಿತಿ ಮೂಡಿಬರಲಿದೆ. ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 1:20 ಸ್ವರಮಾಧುರ್ಯ, HS ಮುಕುಂದ ಹಾಡಿರುವ ವಚನಗಳು. 1:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಭಜನ್ಗಳು. ನಾಳೆ ಸಂಜೆ ಪ್ರಸಾರದಲ್ಲಿ 5:00 ಹಿಂದಿ ಚಿತ್ರಗೀತೆಗಳು, 5:30 ಸಂಸ್ಕೃತ ಪಾಠ. ಗುರುಗಳು ಶಂಭು ಭಟ್, ವಿದ್ಯಾರ್ಥಿಗಳು ಅನಂತಮೂರ್ತಿ ಹೊಳ್ಳ ಮತ್ತು ಪಲ್ಲವಿ ಡಿ. ಇವು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

0: ಸಂಸ್ಕರಣ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಪಿಎಂಎಫ್ಎಂಇ ಯೋಜನೆ ಅಡಿ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ಒಟ್ಟು 271 ಆಹಾರೋದ್ಯಮ ಘಟಕಗಳಿಗೆ ಸಹಾಯಧನ ಮಂಜೂರು ಮಾಡಲಾಗಿದೆ ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ನಗರದ ಕೆಎಚ್ ಪಾಟೀಲ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮೊಟ್ಟಮೊದಲ ಬಾರಿಗೆ ಟಾವಿ ಟ್ರಾನ್ಸ್ ಕ್ಯಾಥೆಟರ್ ಮಹಾಪಧಮನಿಯ ವಾಲ್ವ್ ಇಂಪ್ಲಾಂಟೇಷನ್ ಹೃದಯ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಕೈಗೊಂಡಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ತಿಳಿಸಿದ್ದಾರೆ. ಅಂದಾಜು 22-25 ಲಕ್ಷ ರೂಪಾಯಿ ವೆಚ್ಚ ತಗಲಬಹುದಾದ ಟಾವಿ ಹೃದಯ ಶಸ್ತ್ರಚಿಕಿತ್ಸೆಯನ್ನು ಆರೋಗ್ಯಾಕಾಂಕ್ಷಿಗಳಿಗೆ ಉಚಿತವಾಗಿ ನಡೆಸಲಾಗಿದೆ ಎಂದರು. ಕೆಎಚ್ ಪಾಟೀಲ್ ಐಎಂಎಸ್ ನಿರ್ದೇಶಕ ಡಾ ಬಸವರಾಜ ಬೊಮ್ಮನಹಳ್ಳಿ, ಹೃದಯ ಆರೋಗ್ಯ ತಜ್ಞ ಡಾ ಸಂಜೀವ್ ಚಿಂತಾಮಣಿ, ಟಾವಿ ತಜ್ಞ ವೈದ್ಯ ಡಾ ವಿಕ್ರಮ್ ಪಾಟೀಲ್ ನೇತೃತ್ವದ ತಂಡ ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ನಡೆಸಿದೆ ಎಂದು ಸಚಿವ ಪಾಟೀಲ್ ತಿಳಿಸಿದರು. ಲಕ್ಕುಂಡಿಯ ಶಿಲ್ಪಕಲಾಕೃತಿಗಳ ವೈಭವವನ್ನು ವಿಶ್ವಕ್ಕೆ ಪರಿಚಯಿಸಲು ಲಕ್ಕುಂಡಿ ಗ್ರಾಮದ ದೇವಾಲಯ, ಕಲ್ಯಾಣಿ ಹಾಗೂ ಬಾವಿಗಳನ್ನು ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಅಭಿವೃದ್ಧಿಪಡಿಸಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ತಿಳಿಸಿದ್ದಾರೆ. ಲಕ್ಕುಂಡಿಯ ಶ್ರೀ ಹಾಲಗುಂಡಿ ಬಸವೇಶ್ವರ ದೇವಾಲಯದ ಆವರಣದಲ್ಲಿ 10 ದೇವಾಲಯ ಮತ್ತು 10 ಬಾವಿಗಳ ಅನಾವರಣ ಹಾಗೂ 6 ಸ್ಮಾರಕಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಿಲಾನ್ಯಾಸ ನೆರವೇರಿಸಿ ಅವರು ಮಾತನಾಡಿದರು. ಅತಿಥಿಯಾಗಿ ಪಾಲ್ಗೊಂಡಿದ್ದ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಲಕ್ಕುಂಡಿ ಗ್ರಾಮದಲ್ಲಿ ಪ್ರಾಚ್ಯಾವಶೇಷ ಸಮೀಕ್ಷಾ ಕಾರ್ಯ ಕೈಗೊಂಡ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಜಿಲ್ಲೆಯಾದ್ಯಂತ ಬಿರು ಬೇಸಿಗೆ ಹಿನ್ನೆಲೆ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದ ಗ್ರಾಮಗಳಲ್ಲಿ ಕುಡಿಯುವ ನೀರು ಸರಬರಾಜು ವ್ಯವಸ್ಥೆಯನ್ನು ಆದ್ಯತೆ ಮೇಲೆ ಕೈಗೊಳ್ಳುವಂತೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾ ಎಂವಿ ವೆಂಕಟೇಶ್ ಜಿಲ್ಲಾಡಳಿತದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಅವರು ಸಭೆ ನಡೆಸಿದರು. ಗದಗ ನಗರದ ಜಿಲ್ಲಾಡಳಿತ ಭವನದಲ್ಲಿ ಭಗವಾನ್ ಬುದ್ಧ ಜಯಂತಿ ಶ್ರದ್ಧಾಭಕ್ತಿಯಿಂದ ಜರುಗಿತು. ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಶ್ರದ್ಧಾಸುಮನ ಅರ್ಪಿಸಿದರು. ಈಗ ಯಾದಗಿರಿ ಜಿಲ್ಲೆ ವಾರ್ತಾಪತ್ರ. ಕೇಂದ್ರ ಸರ್ಕಾರ ದೇಶದ ಜ್ಞಾನ ಪರಂಪರೆಯನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಜ್ಞಾನ ಭಾರತಂ ಮಿಷನ್ ಯೋಜನೆ ಅಡಿ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಸಮಗ್ರ ಸಮೀಕ್ಷೆ ಮತ್ತು ಡಿಜಿಟಲೀಕರಣ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ರಮೇಶ್ ಕೋಲಾರ್ ತಿಳಿಸಿದ್ದಾರೆ. ಜ್ಞಾನ ಭಾರತಂ ಮಿಷನ್ ಯೋಜನೆ ಅಡಿ ಶತಮಾನಗಳಷ್ಟು ಹಳೆಯ ಕೈಬರಹದ ಗ್ರಂಥಗಳು, ಧಾರ್ಮಿಕ ಪಠ್ಯಗಳು ಹಾಗೂ ಐತಿಹಾಸಿಕ ದಾಖಲೆಗಳನ್ನು ಗುರುತಿಸಿ ದಾಖಲೀಕರಣ, ಸಂರಕ್ಷಣೆ ಮತ್ತು ಡಿಜಿಟಲೀಕರಿಸಲಾಗುತ್ತಿದೆ ಎಂದರು. ಮಾಹಿತಿಯನ್ನು ಕ್ರೋಢೀಕರಿಸಿ ರಾಷ್ಟ್ರೀಯ ಮಾಹಿತಿ ಕೋಶಕ್ಕೆ ಸೇರ್ಪಡೆಗೊಳಿಸಿ ಸಾರ್ವಜನಿಕರಿಗೆ ದೇಶೀ ಜ್ಞಾನ ಪರಂಪರೆ ಲಭ್ಯವಾಗುವಂತೆ ಯೋಜಿಸಲಾಗಿದೆ ಎಂದು ಹೇಳಿದರು. ಪ್ರಸಕ್ತ ಸಾಲಿನ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಅಡಿ ರಾಷ್ಟ್ರೀಯ ಹೆದ್ದಾರಿ 150A ಹತ್ತಿಗುಡೂರು ತಿಂಥಣಿ ಸೇತುವೆ ಲಿಂಗಸುಗೂರು ವಿಭಾಗದ ರಸ್ತೆ ಅಗಲೀಕರಣ ಹಾಗೂ ಮರು ನಿರ್ಮಾಣ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ರಾಯಚೂರು ಯಾದಗಿರಿ ಸಂಸದ ಜಿ ಕುಮಾರ್ ನಾಯಕ್ ತಿಳಿಸಿದ್ದಾರೆ. ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿ ಬೇಸಿಗೆ ಹಿನ್ನೆಲೆ ತಲೆದೋರಬಹುದಾದ ಕುಡಿಯುವ ನೀರಿನ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಲವೀಶ್ ವರಡಿಯಾ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಗರದ ಜಿಲ್ಲಾ ವೈದ್ಯಕೀಯ ವಿಜ್ಞಾನಗಳ ಪದವಿ ಮಹಾವಿದ್ಯಾಲಯದಲ್ಲಿ ಅಭಿವೃದ್ಧಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಗ್ರಾಮೀಣ ಬಡ ಕುಟುಂಬಗಳಿಗೆ ವರ್ಷಕ್ಕೆ 100 ದಿನಗಳ ಉದ್ಯೋಗ ಖಚಿತಪಡಿಸುವಂತೆ ಯಾದಗಿರಿ ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕ ಸಿಬಿ ದೇವರ್ಮನಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇದುವರೆಗೆ ಗದಗ ಹಾಗೂ ಯಾದಗಿರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಶಶಿ ಕುಲಕರ್ಣಿ ಹಾಗೂ ಸಾಗರ್ ಕುಮಾರ್ ದೇಸಾಯಿ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಮಗೌಡ ಜಿ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಮಂಗಳೂರು. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.

0: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ,
1: ಜಾಹೀರಾತು ಮುಖಾಂತರ
0: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
1: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
0: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
1: ಡಯಲ್ ಮಾಡಿ 8700014242
0: 8700014242.
2: ಇನ್ನು ಮುಂದೆ 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಹಾಗೂ ದೇಸಿ ಗೋ ಸಂವರ್ಧನೆ ಕುರಿತು ರಮೇಶ್ ನೂಜಿಪ್ಪಾಡಿ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ರಜನಿ ಭಟ್. ರಾತ್ರಿ 8:00 ಕನ್ನಡ ಯುವವಾಣಿ ಕಾರ್ಯಕ್ರಮದಲ್ಲಿ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸಂಯೋಜಿತ ಕಾರ್ಯಕ್ರಮವಿದೆ. ಪ್ರಸ್ತುತಿ ಅಕ್ಷತ. 8:30 ತುಳು ಕಾರ್ಯಕ್ರಮದಲ್ಲಿ ಸರ್ವಮಂಗಳ ವಿಟ್ಲ ಅವರಿಂದ ಭಾಷಣ. ಪ್ರಕೃತಿ ಬೊಕ್ಕ ಪೊಂಜೋವುಲು. ಈಗ ಸಮಯ 6:37 ಆಗಲಿದೆ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು ಬೆಂಗಳೂರು ಕೇಂದ್ರದಿಂದ. ಬಳಿಕ ಪ್ರದೇಶ ಸಮಾಚಾರ.

0: ಅನ್ನೋದು ಅವರ ಮನಸ್ಸಿತ್ತು. ಸಂಬಳ ಬಂತ? ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ. ಇಲ್ಲಿ ಕೇಳು, ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ. ಆದ್ರೆ ಆ ಜುಮ್ಕಿ ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
1: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ.
4: ಮಗಳೇ,
0: ನೆನಪಿದ್ಯಾ ಬೋನಸ್ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ?
4: 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು.
5: ಈಗ ಬ್ಯಾಂಕ್ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ, ಖಾತೆಯು ಆಗ್ತದೆ ಆಕ್ಟಿವ್, ಪೂರ್ತಿ ಫ್ರೀ. ಹೋಗಣ್ಮ.
3: ಎಲ್ಲಿಗೆ?
5: ಅಡ್ಮಿಷನ್ ಮಾಡ್ಸೋಕೆ. ಖಾತೆ ಆಯ್ತು, ಆಕ್ಟಿವ್.
0: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ
2: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ದುಬಾರೆಯಲ್ಲಿ ಸಾಕಾನೆಗಳ ಕಾದಾಟದ ವೇಳೆ ಮಹಿಳೆ ಸಾವು, ವನ್ಯಜೀವಿಗಳಿಂದ ನಿರ್ದಿಷ್ಟ ಅಂತರ ಕಾಯ್ದುಕೊಳ್ಳುವಂತೆ ಸಚಿವ ಈಶ್ವರ್ ಖಂಡ್ರೆ ಆದೇಶ.

0: ತುಮಕೂರಿನಲ್ಲಿ ನಾಳೆ ಸರ್ಕಾರದ ಸಾಧನಾ ಸಮಾವೇಶ, 1,52,000 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ. 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣ, ಆರೋಪಿ ಶಿವಾನಂದ ನೀಲಣ್ಣವರ್, 10 ದಿನ ಸಿಐಡಿ ವಶಕ್ಕೆ. ಕೋಲಾರದಲ್ಲಿ ಕೃಷಿ ಹೊಂಡಗಳಿಗೆ ತಂತಿ ಬೇಲಿ ಅಳವಡಿಸುವಂತೆ ಜಿಲ್ಲಾಧಿಕಾರಿ ಎಂಆರ್ ರವಿ ಆದೇಶ. ಬೆಂಗಳೂರಿನಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ, ರಾಜ್ಯದ ವಿವಿಧೆಡೆ ಇಂದು ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಕೊಡಗು ಜಿಲ್ಲೆಯ ದುಬಾರೆ ಸಾಕಾನೆ ಶಿಬಿರದಲ್ಲಿ 2 ಆನೆಗಳ ನಡುವಿನ ಕಾದಾಟದ ವೇಳೆ ಚೆನ್ನೈ ಮೂಲದ ಪ್ರವಾಸಿ ಮಹಿಳೆ ಸಾವನ್ನಪ್ಪಿದ್ದಾರೆ. ದುಬಾರೆಯಲ್ಲಿ ಸಾಕಾನೆಗಳಿಗೆ ಸ್ನಾನ ಮಾಡಿಸುವ ಸಂದರ್ಭದಲ್ಲಿ 2 ಆನೆಗಳ ನಡುವೆ ಏಕಾಏಕಿ ಕಾದಾಟ ನಡೆದಿದೆ. ಈ ವೇಳೆ ಆನೆಯೊಂದರ ಕೆಳಗಡೆ ಬಿದ್ದು ಗಂಭೀರ ಗಾಯಗೊಂಡಿದ್ದ ಪ್ರವಾಸಿ ಮಹಿಳೆ ಜುನೆಸ್ವಿ ಕುಶಾಲನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಘಟನೆ ಸಂಭವಿಸಿದ ಸಂದರ್ಭದಲ್ಲಿ 100 ಪ್ರವಾಸಿಗರಿದ್ದರು. ಈ ವೇಳೆ ಆನೆಗಳ ಕಾದಾಟ ನೋಡಿ ಬಹುತೇಕ ಪ್ರವಾಸಿಗರು ಓಡುವ ಮೂಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನೆ ಕುರಿತಂತೆ ಪ್ರತಿಕ್ರಿಯಿಸಿರುವ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರವಾಸಿಗರು ವನ್ಯಜೀವಿಗಳಿಂದ ನಿರ್ದಿಷ್ಟ ಅಂತರ ಕಾಯ್ದುಕೊಳ್ಳುವಂತೆ ಸೂಚಿಸಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ತುಮಕೂರು ಜಿಲ್ಲೆ ಉತ್ತಮ ಸಾಧನೆ ಮಾಡುವ ಮೂಲಕ ಗಿನ್ನೆಸ್ ರೆಕಾರ್ಡ್ಗೆ ಸೇರ್ಪಡೆಯಾಗಿದೆ. ಮಜರೆ ಗ್ರಾಮಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಿ 1,52,000 ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗಿನ್ನೆಸ್ ರೆಕಾರ್ಡ್ನ ಪದಾಧಿಕಾರಿಗಳು ನಾಳೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಮಾಣ ಪತ್ರವನ್ನು ನೀಡಲಿದ್ದಾರೆ ಎಂದು ಹೇಳಿದ್ದಾರೆ. ನಾಳೆ ನಡೆಯಲಿರುವ ಸರ್ಕಾರದ ಸಾಧನಾ ಸಮಾವೇಶ ಕಾರ್ಯಕ್ರಮದಲ್ಲಿ 2,00,000 ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. 4,500 ಕೋಟಿ ರೂಪಾಯಿ ವಂಚನೆ ಆರೋಪ ಪ್ರಕರಣ ಸಂಬಂಧ ಬೆಳಗಾವಿಯ ಶಿವಂ ಅಸೋಸಿಯೇಟ್ಸ್ ಮಾಲೀಕ ಶಿವಾನಂದ ನೀಲಣ್ಣವರನ್ನು 10 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ನೀಡಿ ಬೆಳಗಾವಿಯ 2ನೇ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯ ಆದೇಶಿಸಿದೆ. ಬೆಂಗಳೂರಿನ ಕಚೇರಿಗೆ ಆರೋಪಿಯನ್ನು ಕರೆತರಲಾಗಿದ್ದು ವಿಚಾರಣೆ ನಡೆಸಲು ನಿರ್ಧರಿಸಲಾಗಿದೆ. ಶಿವಾನಂದ ನೀಲಣ್ಣನವರ್ ಬಳಿ 35,000 ಮಂದಿ ಹೂಡಿಕೆ ಮಾಡಿದ್ದು 1,000 ಕೋಟಿಗೂ ಅಧಿಕ ಹಣದ ವ್ಯವಹಾರ ನಡೆದಿದೆ. ಹೀಗಾಗಿ 10 ದಿನ ಕಸ್ಟಡಿಗೆ ನೀಡುವಂತೆ ಸಿಐಡಿ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದರು. ಸಿಐಡಿ ವಕೀಲರ ಮನವಿ ಮೇರೆಗೆ ಆರೋಪಿಯನ್ನು ವಶಕ್ಕೆ ನೀಡಿ 2ನೇ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ ನ್ಯಾಯಾಧೀಶರಾದ ಗಂಗಾಧರ ಅವರು ಆದೇಶ ನೀಡಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಟೇಕಲ್ ವ್ಯಾಪ್ತಿಯ ಕೊಂಡಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಈಜಲು ಹೋದ ತಂದೆ ಹಾಗೂ 2 ಮಕ್ಕಳು ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಮಾಸ್ತಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೃಷಿ ಹೊಂಡ ದುರಂತ ಸಂಭವಿಸಿದ ಗ್ರಾಮಕ್ಕೆ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಜಿಲ್ಲೆಯ ಎಲ್ಲ ಅಸುರಕ್ಷಿತ ಕೃಷಿ ಹೊಂಡಗಳಿಗೆ ಮುಂದಿನ 7 ದಿನಗಳ ಒಳಗಾಗಿ ಕಡ್ಡಾಯವಾಗಿ ತಂತಿ ಬೇಲಿ ಅಳವಡಿಸಬೇಕು, ಇಲ್ಲವಾದಲ್ಲಿ ಅಂತಹ ಹೊಂಡಗಳನ್ನು ಮುಚ್ಚಲು ಈಗಾಗಲೇ ಆದೇಶಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಹೊಂಡಗಳ ಬಳಿ ಕೇವಲ ಎಚ್ಚರಿಕೆ ಫಲಕ ಮಾತ್ರವಲ್ಲದೆ ಆ ಹೊಂಡದ ಆಳ ಮತ್ತು ಅಗಲದ ನಿಖರ ಮಾಹಿತಿಯನ್ನು ಹೊಂದಿರುವ ಫಲಕಗಳನ್ನು ಅಳವಡಿಸಬೇಕು. ಇದರಿಂದ ನೀರಿನ ಆಳದ ಅರಿವಿಲ್ಲದೆ ಹೊಂಡಕ್ಕೆ ಇಳಿಯುವುದನ್ನು ತಪ್ಪಿಸಬಹುದು ಎಂದು ಸಲಹೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಂವಿಧಾನದ 129ನೇ ತಿದ್ದುಪಡಿ ಮಸೂದೆ, 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ತಿದ್ದುಪಡಿ ಮಸೂದೆ 2024 ಕುರಿತ ಜಂಟಿ ಸಂಸದೀಯ ಅಧ್ಯಯನ ಸಮಿತಿಯು ಇಂದು ಬೆಂಗಳೂರಿನಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಸಂವಾದ ಏರ್ಪಡಿಸಿತ್ತು. ಸಮಿತಿ ಅಧ್ಯಕ್ಷರಾದ ಪಿಪಿ ಚೌಧರಿ, ಪದ್ಮ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಅಭಿಪ್ರಾಯ ಸಂಗ್ರಹಿಸಿದರು. ಸಂವಾದದಲ್ಲಿ ಮಾತನಾಡಿದ ಸಮಿತಿ ಅಧ್ಯಕ್ಷರಾದ ಪಿಪಿ ಚೌಧರಿ, ಕಾರ್ಮಿಕರು, ವಲಸಿಗರು ಸೇರಿದಂತೆ ದೇಶಾದ್ಯಂತ ಎಲ್ಲರಿಗೂ ಮತದಾನದ ಅವಕಾಶ ದೊರೆಯಬೇಕು ಎನ್ನುವುದು ಈ ಸಮಿತಿಯ ಉದ್ದೇಶ. ಹಾಗಾಗಿ ಚುನಾವಣೆಯನ್ನು ಒಮ್ಮೆ ಹಲವು ಹಂತಗಳಲ್ಲಿ ನಡೆಸಿದಾಗ ಎಲ್ಲರಿಗೂ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.

0: ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಇಂದಿನಿಂದ ಇದೇ 22ರವರೆಗೆ ನವದೆಹಲಿಯ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಸಂಸ್ಥೆ 5 ದಿನಗಳ ನೌಟೆಲ್ ಟ್ರಾನ್ಸ್ಮೀಟರ್ ಕುರಿತ ಕಾರ್ಯಾಗಾರ ಹಮ್ಮಿಕೊಂಡಿದೆ. ಕಾರ್ಯಕ್ರಮವನ್ನು ಭುವನೇಶ್ವರದ ಪ್ರಾದೇಶಿಕ ಬ್ರಾಡ್ಕಾಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಸಂಸ್ಥೆಯ ಉಪ ಮಹಾನಿರ್ದೇಶಕರಾದ ವಿಎಂ ರತ್ನಪ್ರಸಾದ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪ ಮಹಾನಿರ್ದೇಶಕರಾದ ಸಂಜೀವ್ ಕೆಪಿ ಉಪಸ್ಥಿತರಿದ್ದರು. ಕಾರ್ಯಾಗಾರದಲ್ಲಿ ವಿವಿಧ ರಾಜ್ಯಗಳ ಆಕಾಶವಾಣಿ ಕೇಂದ್ರಗಳ ತಂತ್ರಜ್ಞರು ಮತ್ತು ಸಿಬ್ಬಂದಿ ಭಾಗವಹಿಸಿದ್ದಾರೆ. ನೌಟೆಲ್ ಟ್ರಾನ್ಸ್ಮೀಟರ್ ಕಾರ್ಯಾಚರಣೆ ಹಾಗೂ ನಿರ್ವಹಣೆ ಕುರಿತಂತೆ ತಾಂತ್ರಿಕ ತರಬೇತಿ ನೀಡುವುದು ಈ ಕಾರ್ಯಾಗಾರದ ಪ್ರಮುಖ ಉದ್ದೇಶವಾಗಿದೆ. ಬೆಂಗಳೂರಿನ ವಿವಿಧೆಡೆ ಗುಡುಗು ಗಾಳಿ ಸಹಿತ ಧಾರಾಕಾರ ಮಳೆಯಾಗಿದೆ. ವಿಧಾನಸೌಧ, ನಾಗರಭಾವಿ, ಬಸವೇಶ್ವರ ನಗರ, ಬಸವನಗುಡಿ, ಗಿರಿನಗರ ಸೇರಿದಂತೆ ಹಲವೆಡೆ ಭಾರೀ ಮಳೆ ಸುರಿದಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಕೆಲವು ಅಂಡರ್ಪಾಸ್ಗಳಲ್ಲಿ ವಾಹನ ಸಂಚಾರ ನಿರ್ಬಂಧಿಸಲಾಗಿದ್ದು ವಾಹನ ಸವಾರರು ಪರದಾಡುವಂತಾಗಿತ್ತು. ಬೆಂಗಳೂರು ಮಾತ್ರವಲ್ಲದೆ ರಾಜ್ಯದ ಹಲವೆಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಕೆಲ ಭಾಗಗಳಲ್ಲಿ ಮಳೆಯಾಗಲಿದ್ದು ಗಾಳಿ, ಗುಡುಗು ಸಿಡಿಲು ಸಹಿತ ಮಳೆ ಸುರಿಯಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಬಿಸಿಲಿನಿಂದ ತತ್ತರಿಸಿದ್ದ ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ, ಗುಂಡ್ಲುಪೇಟೆ ಹಾಗೂ ಹನೂರು ಭಾಗದಲ್ಲಿ 1 ತಾಸಿಗೂ ಅಧಿಕ ಕಾಲ ಜೋರು ಮಳೆಯಾಗಿದೆ. ಗುಂಡ್ಲುಪೇಟೆ ತಾಲೂಕಿನಲ್ಲೂ ಉತ್ತಮ ಮಳೆಯಾಗಿದ್ದು ಹಿಮವತ್ ಗೋಪಾಲಸ್ವಾಮಿ ಬೆಟ್ಟದ ತಪ್ಪಲು, ಭೀಮನಬೀಡು, ದೇವರಹಳ್ಳಿ, ಗೋಪಾಲಪುರ, ಬಮ್ಮಲಾಪುರ, ಬಾಚಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವರುಣನ ಸಿಂಚನವಾಗಿದೆ. ಬಂಡೀಪುರ ಕಾಡಂಚಿನ ಗ್ರಾಮಗಳಾದ ಹೊನ್ನೇಗೌಡನಹಳ್ಳಿ, ಗೋಪಾಲಪುರ, ದೇವರಹಳ್ಳಿ, ಹೊಂಗಹಳ್ಳಿ, ಬರಗಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಬೀನ್ಸ್, ಸೂರ್ಯಕಾಂತಿ, ಹಲಸಂದೆ ಸೇರಿದಂತೆ ವಿವಿಧ ಫಸಲುಗಳಿದ್ದ ಜಮೀನಿಗೆ ನೀರು ನುಗ್ಗಿ ಬೆಳೆಗಳು ಕೊಚ್ಚಿ ಹೋಗಿದ್ದು ರೈತರಿಗೆ ಅಪಾರ ನಷ್ಟವಾಗಿದೆ. ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಯಾವುದೇ ಬಿರುಕು ಇಲ್ಲ ಎಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ತಿಳಿಸಿದ್ದಾರೆ. ತಮ್ಮ 94ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎರಡೂ ಪಕ್ಷಗಳ ನಡುವೆ ಪಾಲುದಾರಿಕೆ ದೃಢವಾಗಿ ಮುಂದುವರಿಯಲಿದೆ ಎಂದು ಹೇಳಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರು ಶಿಸ್ತುಬದ್ದರಾಗಿ ಪಕ್ಷಕ್ಕೆ ಬದ್ಧರಾಗಿರುವಂತೆ ಕರೆ ನೀಡಿದ್ದಾರೆ. ವಿಜಯನಗರ ಜಿಲ್ಲೆಯ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ನಾಯಿ ಕಡಿತ ಮತ್ತು ಹಾವು ಕಡಿತ ನಿರೋಧಕ ಲಸಿಕೆಗಳು ಕಡ್ಡಾಯವಾಗಿ ಲಭ್ಯವಿರಬೇಕು ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಸೂಚನೆ ನೀಡಿದ್ದಾರೆ. ಅಂತರ ಇಲಾಖೆ ಸಮನ್ವಯ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, ಯಾವುದೇ ಕೇಂದ್ರದಲ್ಲಿ ಲಸಿಕೆ ಕೊರತೆಯಾಗಿ ಚಿಕಿತ್ಸೆ ವಿಳಂಬವಾದರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ದ ಕಟ್ಟುನಿಟ್ಟಿನ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಪರಿಶಿಷ್ಟ ಜಾತಿಗೆ ಶೇಕಡ 17 ಹಾಗೂ ಪರಿಶಿಷ್ಟ ಪಂಗಡಕ್ಕೆ ಶೇಕಡ 7 ಮೀಸಲಾತಿ ಬಿಕ್ಕಟ್ಟನ್ನು ಶೀಘ್ರವೇ ಪರಿಹರಿಸಿ ಎಂದು ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಒತ್ತಾಯಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಪರಿಶಿಷ್ಟರ ಮತ್ತು ಒಬಿಸಿ ಮೀಸಲಾತಿಯನ್ನು ಶೇಕಡ 56 ಊರ್ಜಿತಗೊಳಿಸಲು ಕೇಂದ್ರ ಸರ್ಕಾರ 9ನೇ ಪರಿಚ್ಛೇದಕ್ಕೆ ಸೇರಿಸುವಂತೆ ಎಲ್ಲಾ ಪಕ್ಷಗಳ ನಾಯಕರು ಒತ್ತಡ ಹೇರುವಂತೆ ಆಗ್ರಹಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪೆಟ್ರೋಲ್, ಡೀಸೆಲ್, ತೈಲ ಬೆಲೆ ಏರಿಕೆ ಖಂಡಿಸಿ ಹಾಗೂ ನೀಟ್ ಪರೀಕ್ಷೆ ಪ್ರಶ್ನೆಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಗದಗ ಜಿಲ್ಲೆಯಲ್ಲಿ ಬೆಳೆಯುವ ದ್ವಿದಳ ಧಾನ್ಯಗಳಲ್ಲಿ ಮೌಲ್ಯವರ್ಧನೆ ಉತ್ತೇಜಿಸಲು ಹಾಗೂ ರೈತರ ಆದಾಯ ಹೆಚ್ಚಿಸುವ ಉದ್ದೇಶದಿಂದ ಅರ್ಹ ಫಲಾನುಭವಿಗಳಿಂದ ದ್ವಿದಳ ಧಾನ್ಯ ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಜೂನ್ 15 ಕೊನೆಯ ದಿನವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದುಬಾರೆಯಲ್ಲಿ ಸಾಕಾನೆಗಳ ಕಾದಾಟದ ವೇಳೆ ಮಹಿಳೆ ಸಾವು, ವನ್ಯಜೀವಿಗಳಿಂದ ನಿರ್ದಿಷ್ಟ ಅಂತರ ಕಾಯ್ದುಕೊಳ್ಳುವಂತೆ ಸಚಿವ ಈಶ್ವರ್ ಖಂಡ್ರೆ ಆದೇಶ. ತುಮಕೂರಿನಲ್ಲಿ ನಾಳೆ ಸರ್ಕಾರದ ಸಾಧನಾ ಸಮಾವೇಶ, 1,52,000 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ. 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣ, ಆರೋಪಿ ಶಿವಾನಂದ ನೀಲಣ್ಣವರ್ 10 ದಿನ ಸಿಐಡಿ ವಶಕ್ಕೆ. ಕೋಲಾರದಲ್ಲಿ ಕೃಷಿ ಹೊಂಡಗಳಿಗೆ ತಂತಿಬೇಲಿ ಅಳವಡಿಸುವಂತೆ ಜಿಲ್ಲಾಧಿಕಾರಿ ಎಂಆರ್ ರವಿ ಆದೇಶ. ಬೆಂಗಳೂರಿನಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ, ರಾಜ್ಯದ ವಿವಿಧೆಡೆ ಇಂದು ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಆಕಾಶವಾಣಿ ಮಂಗಳೂರು.
2: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು

0: ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
0: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಇದೀಗ ಕಾರ್ಯಕ್ರಮ ಕೃಷಿ ರಂಗ.

0: ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇದೀಗ ಕೇಳಿ ಸಾವಯವ ಕೃಷಿ ಹಾಗೂ ದೇಸಿ ಗೋ ಸಂವರ್ಧನೆ ಕುರಿತು ರಮೇಶ್ ನೂಜಿಪ್ಪಾಡಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಜನಿ ಭಟ್.
1: ಆತ್ಮೀಯ ಕೃಷಿಕ ಬಾಂಧವರಿಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ರಮೇಶ್ ನೂಜಿಪ್ಪಾಡಿ ಅವರ ಮನೆಗೆ ಬಂದಿದ್ದೇವೆ. ಅವರು ಸಾವಯವ ಕೃಷಿ ಗ್ರಾಹಕ ಬಳಗರ ಸಕ್ರಿಯ ಸದಸ್ಯರಾಗಿದ್ದಾರೆ ಹಾಗೂ ಸಾವಯವ ಕೃಷಿ ಹಾಗೂ ದೇಶಿ ಗೋ ಸಂವರ್ಧನೆಯಲ್ಲಿ ಬಹಳಷ್ಟು ಪರಿಣತಿ ಹೊಂದಿದವರು. ಅವರ ಅನುಭವಗಳನ್ನು ಅವರಲ್ಲಿ ಕೇಳಿ ಇವತ್ತು ತಿಳ್ಕೊಳ್ಳುವ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ ಮ್ಯಾಮ್, ನಮಸ್ತೆ, ಥ್ಯಾಂಕ್ ಯು, ಧನ್ಯವಾದ.
1: ಸರ್, ನಿಮ್ಮ ಬಗ್ಗೆ ಹೇಳಿ.
2: ಓಕೆ, ನಾನೊಬ್ಬ ನಿವೃತ್ತ ಸೈನಿಕ, ಕೇಂದ್ರೀಯ ರಿಸರ್ವ್ ಪೊಲೀಸ್ ಫೋರ್ಸ್ ಅಲ್ಲಿ 21 ವರ್ಷ ಕೆಲಸ ಮಾಡಿ ಈಗ ನಿವೃತ್ತನಾಗಿ ನನ್ನ ಹಿರಿಯರು ಬಳುವಳಿಯಾಗಿ ಕೊಟ್ಟಂತ ಜಮೀನನ್ನ ಮಣ್ಣನ್ನು ಚಿನ್ನ ಮಾಡುವಂತಹ ಕೆಲಸದಲ್ಲಿ ನಾವು ತೊಡಗಿಕೊಂಡಿದ್ದೇವೆ. ಈಗ ಅದರ ಜೊತೆಗೆ ಕೃಷಿ, ಸಾವಯವ ಕೃಷಿ ಮಾಡಲಿಕ್ಕಾಗಿ ತುಂಬಾ ಇಚ್ಛುಕನಾಗಿದ್ದುಕೊಂಡು ಸಾವಯವ ಕೃಷಿಗೆ ಪೂರಕವಾಗಿ ಬೇಕಾಗುವುದು ಗೋವುಗಳು. ಅಂದ್ರೆ ದೇಶಿ ಗೋವುಗಳಿದ್ದಾಗ ಮಾತ್ರ ಸಾವಯವ ಕೃಷಿ ಮಾಡಬಹುದು. ಬೇರೆ ಜರ್ಸಿ ಜರದು ಮಾಡಬಹುದು, ಆದ್ರೆ ದೇಶಿ ದನಗಳಿಂದ ಮಾಡಿದಾಗ ಆ ಕೃಷಿ ಒಳ್ಳೆದಾಗ್ತದೆ ಮತ್ತೆ ಅದರ ಉತ್ಪನ್ನಗಳ ದರವು ಮಾರ್ಕೆಟ್ನಲ್ಲಿ ಹೆಚ್ಚಿದ ಕಾರಣ ಅದರಿಂದ ರೈತನಿಗೆ ಸ್ವಲ್ಪ ಲಾಭ ಬರಬಹುದು ಅಂತೇಳಿ ಆ ನಿಟ್ಟಿನಲ್ಲಿ ಸಾವಯವ ಕೃಷಿ, ದೇಶಿ ಗೋವುಗಳ ಸಂವರ್ಧನೆ ಹಾಗೂ ಎರೆಹುಳ ಕೃಷಿ ಇವುಗಳನ್ನು ಮಾಡಿಕೊಂಡು ತರಕಾರಿ ಎಲ್ಲ ಬೆಳೆಸಿಕೊಂಡು ಮಾಡ್ತಾ ಇದ್ದೇನೆ. ಅದಲ್ಲದೆ ನಾನೊಬ್ಬ ಸಾವಯವ ಕೃಷಿಕನಾಗಿ ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರು ಈ ಸಂಸ್ಥೆಯ ಒಂದು ಸಕ್ರಿಯ ಸದಸ್ಯನಾಗಿ ಕೆಲಸ ಮಾಡ್ತಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ರೈತ ಬೆಳೀತಾನೆ, ಬೆಳಿಲಿಕ್ಕೆ ಗೊತ್ತು ಅವನಿಗೆ, ಬಟ್ ಅವನಿಗೆ ಅದನ್ನ ಮಾರ್ಕೆಟ್ ಮಾಡ್ಲಿಕ್ಕೆ ಗೊತ್ತಿಲ್ಲ, ಮಾರಾಟ ಮಾಡ್ಲಿಕ್ಕೆ ಗೊತ್ತಿಲ್ಲ. ಸಾವಯವ ಕೃಷಿ ಮಾಡಿದ್ರು ಅವ ಬೆಳೆದಂತ ವಸ್ತುವನ್ನ ಸರಿಯಾದ ರೀತಿಯಲ್ಲಿ ಮಾರ್ಕೆಟ್ ಮಾಡಿದ್ರೆ ಮಾತ್ರ ಅದಕ್ಕೆ ಒಳ್ಳೆಯ ದರ ಬಂದ್ರೆ ಮಾತ್ರ ರೈತ ಸಸ್ಟೈನ್ ಆಗ್ಬಹುದು. ಇಲ್ಲದ್ರೆ ರೈತರು ಎಷ್ಟೋ ಜನ ನಾನೀಗ ನೋಡಿದ್ದೇನೆ, ರೈತ ನಾವು ಬೆಳಿತೇವೆ ನಮ್ಗೆ ಮಾರ್ಕೆಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಆ ಬೆಳೆದ ವಸ್ತುಗಳಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಎಂದು ಅವ್ರದ್ದು ಕಳಕಳಿ ಇರ್ತದೆ. ನಾವು ಟಿವಿಯಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ತೇವೆ ಅವ್ರು ಬೆಳೆದನ್ನ ಟೊಮೆಟೋವನ್ನ ರೋಡಲ್ಲಿ ಹಾಕಿ ಅದ್ರ ಮೇಲೆ ಟ್ರಕ್ ಚಲಾಯಿಸ್ತಾರೆ, ಹಣ್ಣುಗಳನ್ನು ಬಿಸಾಕ್ತಾರೆ, ಹಾಲನ್ನು ತೋಡ್ ಮಾರ್ಗಕ್ಕೆ ಎಸೆಯುತ್ತಾರೆ. ಯಾಕೆ? ಅವರು ಬೆಳೆದ ವಸ್ತು, ಅವರು ತಯಾರು ಮಾಡಿದ ವಸ್ತುಗಳಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಆದ ಕಾರಣ ರೈತರು ಹತಾಶರಾಗಿ ಆ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ನಾನು ಕಂಡುಕೊಂಡಂತ ವ್ಯವಸ್ಥೆ ಏನಂತ ಹೇಳಿದ್ರೆ, ನಾನು ಬೆಳೀಬೇಕು, ನಾನು ವಸ್ತುಗಳನ್ನು ತಯಾರು ಮಾಡಬೇಕು, ಅದನ್ನು ನಾನೇ ಮಾರಾಟ ಮಾಡಬೇಕು. ಮಧ್ಯವರ್ತಿಗಳಿಲ್ಲದೆ ನಾನು ಡೈರೆಕ್ಟ್ ಆಗಿ ರೈತನಿಂದ ಗ್ರಾಹಕನಿಗೆ ಮಧ್ಯವರ್ತಿಗಳಿಲ್ಲದೆ ಒಂದು ವ್ಯಾಪಾರವನ್ನು ಮಾಡಬೇಕು ಅಂತೇಳಿ ಅದನ್ನ ಮಾಡ್ತಾ ಇದ್ದೇನೆ. ಅದಕ್ಕಾಗಿ ಸಾವಯವ ಕೃಷಿಕ ಗ್ರಾಹಕ ಬಳ ಮಂಗಳೂರು ಇದರೊಟ್ಟಿಗೆ ಟೈಅಪ್ ಹಾಕೊಂಡು ನಾನು ಬೆಳೆದಂತ ವಸ್ತುಗಳನ್ನು ಪ್ರತಿ ಆದಿತ್ಯವಾರ ಬೆಳಿಗ್ಗೆ 6:30 to 9:00 ಮಂಗಳೂರಿನಲ್ಲಿ ಇರುವಂತಹ ಆ ಮಾರ್ಕೆಟ್ಗೆ ಕೊಂಡೋಗಿ ಮಾರಾಟ ಮಾಡ್ತೇನೆ. ನಾನು ಒಳ್ಳೆಯ ದರವನ್ನು ಪಡೆದು ನನ್ನ ಕೃಷಿ ಹಾಗೂ ಮನೆಯನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೇನೆ.
1: ಸರ್, ಈಗ ಸಾವಯವ ಕೃಷಿ ಗ್ರಾಹಕ ಬಳಗ ಅಂತ ಹೇಳಿದ್ರೆ ಮಂಗಳೂರಲ್ಲಿ, ಇದರಲ್ಲಿ ನೀವು ಎಂತೆಲ್ಲ ಮಾರ್ತೀರಿ?
2: ನಾನು ಬೆಳೆಯುವಂತಹ ವಸ್ತುಗಳು ಹೇಳಿದ್ರೆ ನನ್ನ ತೋಟದಲ್ಲಿ ಬೆಳೆಯುವಂತದ್ದು ಒಂದು ಬಾಳೆ, ಆಮೇಲೆ ಕೆಸು. ನೋಡಿ, ಕೆಸುವಿನ ಎಲೆ ಅಂತ ಹೇಳಿದ್ರೆ ಎಲ್ಲರೂ ಕಳೆ ಅಂತೇಳಿ ಬಿಸಾಕ್ತಾರೆ. ತೋಟದಲ್ಲಿ ಒಂದು ಕಳೆ ಇರಬಾರ್ದಲ್ಲ, ಅದನ್ನು ತೆಗೆದು ಬಿಸಾಕ್ತಾರೆ. ಬಟ್ ನಾನು ನನ್ನ ತೋಟದಲ್ಲಿ ಕೆಸುವನ್ನು ಬೆಳೆಸ್ತೇನೆ. ನನಗೆ ವಾರದಲ್ಲಿ ಒಂದು ನನ್ನ ತೋಟದಲ್ಲಿ

0: ಕೆಸರನ್ನು ಕೊಯ್ದ್ರೆ ನನಗೆ 500 ರಿಂದ 1,000 ರೂಪಾಯಿ ಕೆಸುವಿನ ಎಲೆ ಸಿಗ್ತದೆ. ನೀವು ಅದರಿಂದ ಲೆಕ್ಕ ಹಾಕಿ ವರ್ಷದಲ್ಲಿ ಒಬ್ಬನಿಗೆ ಎಷ್ಟು ಇನ್ಕಮ್ ಬರಬಹುದು ಓನ್ಲಿ ಕೆಸುವಿನಿಂದ. ಅದಲ್ಲದೆ ನಾನು ಬೆಳೆಯುವಂತ ಬಾಳೆಕಾಯಿ, ಬಾಳೆಕಾಯಿ ನಾನು ಬೆಳೀತ ಬಾಳೆಕಾಯಿ ಒಂದು ಗೊನೆ ಒಂದು 10 ಕೆಜಿ ಇರಬಹುದು ಅಂತ ನೀವು ತಿಳ್ಕೊಳ್ಳಿ. ಆ 10 ಕೆಜಿಯ ಬಾಳೆ ಗೊನೆ ಅದರ ಇಲ್ಲಿನ ಲೋಕಲ್ ಮಾರ್ಕೆಟ್ಗೂ ನಾವು ಮಂಗಳೂರು ಮಾರ್ಕೆಟ್ಗೂ ಡಿಫ್ರೆನ್ಸ್ ನೋಡಿದಾಗ ಅದು ಗಜಾಂತರ ವ್ಯತ್ಯಾಸ ಇದೆ. 1 ಕೆಜಿ ಬಾಳೆಹಣ್ಣಿಗೆ ಮಂಗಳೂರಿನಲ್ಲಿ ಈಗ 100 ರೂಪಾಯಿ ಬೆಲೆ ಇದೆ. ಅದನ್ನೇ ನಾನು 10 ಕೆಜಿಯ ಬಾಳೆಕಾಯಿಯನ್ನು ಮಾಡಿದಾಗ ಒಂದು ಬಾಳೆಗೊನೆಯಿಂದ 1,000 ರೂಪಾಯಿ ರೈತನಿಗೆ ಸಿಗ್ತದೆ. ಅದಲ್ಲದೆ ಆ ಬಾಳೆಯ ಸ್ಟೆಮ್ ಇದೆ, ಬಾಳೆ ದಂಡು ಹೇಳ್ತಾರೆ, ಅದು ಒಂದು ಅಟ್ಲೀಸ್ಟ್ ಒಂದು 10 ಫೀಟ್ ಇದ್ದು ಬಾಳೆ ದಂಡು ಸಿಗ್ತದೆ. 1 ಫೀಟ್ಗೆ 10 ರೂಪಾಯಿ ಅಂದ್ರೆ ಅದರಿಂದ 100 ರೂಪಾಯಿ ದಂಡಿನಿಂದ ಅವನು ಲಾಭ ಪಡೀತಾನೆ. ಆ ಬಾಳೆಯ ಹೂ, ಆ ಹೂವಿಗೆ 15-20 ರೂಪಾಯಿಗೆ ಮಾರಾಟ. ನೀವೇ ಒಬ್ರೇ ಕೇಳುವವರು ಲೆಕ್ಕ ಹಾಕಿ, ಒಂದು ಬಾಳೆಯ ಗಿಡದಿಂದ 1,000 ರೂಪಾಯಿಯ ಬಾಳೆಯ ಹಣ್ಣು, 100 ರೂಪಾಯಿಯ ಬಾಳೆಯ ದಂಡು, 20 ರೂಪಾಯಿಯ ಬಾಳೆಯ ಹೂ, 1,120 ರೂಪಾಯಿ ಒಂದು ಬಾಳೆ ಗಿಡದಿಂದ ಅವನು ಇನ್ಕಮ್ ಮಾಡ್ತಾನೆ. ಈ ಬರುವಂತ ಈ ಲಾಭ ಇಷ್ಟರವರೆಗೆ ಯಾರೋ ಮಧ್ಯವರ್ತಿಗಳು ಪಡಿತಾ ಇದ್ರು. ಬಟ್ ಈಗ ರೈತ ನಾನಿಗೆ ಮಾಡಿದಾಗ ನಾನು ಫುಲ್ ಲಾಭ ಪಡಿತಾ ಇದ್ದೇನೆ, ನನ್ನ ಕೃಷಿಯನ್ನು ಇನ್ನೂ ಉನ್ನತ ದರ್ಜೆಗೊಂಡು ಹೋಗ್ತಾ ಇದ್ದೇನೆ. ಅದಲ್ಲದೆ ನನ್ನ ತೋಟದಲ್ಲಿರುವಂತಹ ವಿಟಮಿನ್ ಸೊಪ್ಪು, ತಿಮರೆ ಸೊಪ್ಪು, ಆಮೇಲೆ ಕಳೆ ಗಿಡಗಳಾದಂತಹ ಈ ಮುಟ್ಟಿದರೆ ಮುನಿ ಅಂತ ಹೇಳ್ತಾರೆ, ನಾಚಿಗೆ ಮುಳ್ಳು ಹೇಳ್ತಾರೆ, ಅದನ್ನು ಸಹ ತಗೊಂಡು ಹೋಗಿ ಮಾರಾಟ ಮಾಡ್ತಾರೆ. ಕೆಲವರು ಹೇಳ್ತಾರೆ ನಮ್ಗೆ ಮದ್ದಿಗೆ ನಾಚಿಗೆ ಗಿಡದ ಮುಳ್ಳು ಸ್ವಲ್ಪ ತಗೊಂಡ್ಬನ್ನಿ ಅಂತ, ಅದು ಸಹ ತಗೊಂಡು ಹೋಗ್ತದೆ. ಮತ್ತೆ ಇನ್ನೊಂದು ನಾವು ಇದು ಹೇಳ್ತೇವೆ, ಕಿರಾತ ಕಡ್ಡಿಯಿಂದ ಜ್ವರ ಎಲ್ಲ ತುಂಬಾ, ಈಗ ಡೆಂಗು ಜ್ವರ ಆ ಜ್ವರ ಈ ಜ್ವರ ಬರ್ತದೆ, ವೆದರ್ ವೇರಿಯೇಷನ್ ಆದಾಗ ಜ್ವರ ಸಮಾಜದಲ್ಲಿ ತುಂಬಿದಾಗ, ಆಗ ಈ ಕಿರಾತ ಕಡ್ಡಿಯನ್ನು ತಗೊಂಡು ಹೋಗ್ತಾರೆ. ನಾನು ಅದನ್ನು ಕಟ್ ಕಟ್ ಮಾಡಿ ಕೊಂಡೋಗಿ ಮಾರಾಟ ಮಾಡ್ತೇನೆ, ಅದನ್ನು ಜನಗಳು ಮೆಡಿಸಿನ್ ಆಗಿ ಯೂಸ್ ಮಾಡ್ತಾರೆ. ಅದಲ್ಲದೆ ನಮ್ಮ ಗುಡ್ಡಗಳಲ್ಲಿ ಸಿಗುವಂತ ಕೊಡಿ ಅಂದ್ರೆ ಬೇರೆ ಬೇರೆ ವೆರೈಟೀಸ್ ಕೊಡಿಗಳಿರ್ತವೆ, ಆ ಕೊಡಿಗಳನ್ನೆಲ್ಲ ಕಲೆಕ್ಟ್ ಮಾಡಿ ಅದಕ್ಕೊಂದು ಒಳ್ಳೆ ಬೆಲೆ ಇದೆ. ನಾವೇ ಅದನ್ನು ಬೆಲೆ ನಿರ್ಧಾರ ಮಾಡ್ತೇವೆ, ನಮ್ಮ ಮಾರ್ಕೆಟ್ ಅದನ್ನ ನಿರ್ಧಾರ ಮಾಡಿರ್ತದೆ, ಅದಕ್ಕೂ ಬೆಲೆ ಇರ್ತದೆ. ನಮ್ಮ ಮನೆಯಲ್ಲಿ ಹೊಸತು ಮಗು ಬಂದಿದೆ, ಬಾಣಂತಿಗೆ ಈಗ ಕೆಲವು ಮದ್ದುಗಳು ಬೇಕು, ಅದಕ್ಕೆ ಆಗ ನಾವು ಇಂತಿಂದ ಗಿಡ ಹೇಳಿದ್ರೆ ಅದನ್ನು ತಂದುಕೊಂಡು ಕೊಡ್ತೇವೆ. ಸೀಗೆ ಗಿಡ, ಸೀಗೆದ ಸೊಪ್ಪು ಕೊಡಿ ಚಿಗುರು ಬೇಕು, ಅದನ್ನು ತಂದುಕೊಂಡು ಕೊಡ್ತೇವೆ. ಅದಲ್ಲದೆ ಇದು ಸಣ್ಣ ಸಣ್ಣ ವಹಿವಾಟಾಯ್ತು. ಅದೇ ನಾವು ಮೇನ್ ಆಗಿ ಈಗ ದೇಶಿ ದನಗಳನ್ನು ಸಾಕ್ತಾ ಇದ್ದೇವೆ. ದೇಶಿ ದನದಲ್ಲಿಂದ ಬರುವಂತ ಹಾಲು, ಹಾಲನ್ನು ಡೈರೆಕ್ಟ್ ಆಗಿ ಮಾರ್ತಾ ಇಲ್ಲ, ಹಾಲಿನ ಸ್ವಲ್ಪ ಪ್ರಮಾಣದ ಹಾಲು, ಆಮೇಲೆ ವಾರದ 4-5 ದಿವಸದ ಹಾಲನ್ನ ಮೊಸರು ಮಾಡಿ ಅದರಿಂದ ಅದನ್ನು ಕಡ್ದು, ಮೊದಲಿನ ಜಮಾನದಲ್ಲಿ ಹೇಗೆ ಹಾಲನ್ನು ಬೆಣ್ಣೆ ತುಪ್ಪ ತೆಗಿತಿದ್ರು, ಅದೇ ಬಿಲೋನಾ ಸಿಸ್ಟಮ್ ಅಲ್ಲಿ ಅದನ್ನು ಮೊಸರು ಮಾಡಿ ಅದನ್ನು ಬೆಣ್ಣೆ ತೆಗೆದು ಅದನ್ನು ತುಪ್ಪ ಮಾಡ್ತೇವೆ. ತುಪ್ಪ ಕೊಡ್ತೇವೆ, ಆಮೇಲೆ ಮೊಸರು ಕೊಡ್ತೇವೆ, ಕೆಲವರಿಗೆ ಬೆಣ್ಣೆ ಬೇಕಿದವರಿಗೆ ಬೆಣ್ಣೆ ಕೊಡ್ತೇವೆ. ಈಗೆಲ್ಲ ಅದಕ್ಕೆ ಒಳ್ಳೆಯ ಉತ್ತಮ ಬೆಲೆ ಇದೆ. ಆದಾಗ ರೈತನಿಗೆ ಇನ್ನೂ ತುಂಬಾ ಉಪಕಾರ ಆಯ್ತು. ಅದು ಇದೆಲ್ಲದಲ್ಲದೆ ದನವನ್ನು ಸಾಕುವ ನನ್ನ ಉದ್ದೇಶ ಗೋಮೂತ್ರ ಮತ್ತು ಗೋಮಯ, ಈ ಹಾಲು ಮೊಸರು ಬೆಣ್ಣೆ ತುಪ್ಪ ಇದು ಬೋನಸ್, ನನಗೆ ಸಿಕ್ಕಿದ ಇದು ಲಾಭ ಅಷ್ಟೇ. ನನಗೆ ಲಾಭ ಆಗುವಂತದ್ದು ನನ್ನ ಕೃಷಿಗೆ ಉಪೂರಕವಾಗಿರುವಂತದ್ದು ಸಗಣಿ ಮತ್ತೆ ಗೋಮೂತ್ರ. ಈ ಸಗಣಿಯನ್ನ ಏನ್ ಮಾಡ್ತೇವೆ, ಅದನ್ನ ವರ್ಮಿ ಕಂಪೋಸ್ಟ್ ಮಾಡ್ತೇವೆ, ಎರೆಗೊಬ್ಬರ ಮಾಡ್ತೇವೆ, ಸಗಣಿ ಪುಡಿ ಮಾಡ್ತೇವೆ, ಅದಕ್ಕೂ ಮಾರ್ಕೆಟ್ ಅಲ್ಲಿ ತುಂಬಾ ಬೆಲೆ ಇದೆ. ನಾವು ಎಲ್ಲರೂ ದುಡ್ಡು ದುಡ್ಡು ಅಂತ ಕೇಳ್ತೇವೆ, ಗೋವು ಸಾಕಿದ್ರೆ ದುಡ್ಡು ಸಿಗ್ತದೆ, ಹಾಲಿನ ಮಾಡಿದ ದುಡ್ಡು ಸಿಗ್ತದೆ ಅಂತ. ನಾನು ಹೇಳ್ತೇನೆ ಸಗಣಿಯಲ್ಲಿ ದುಡ್ಡಿದೆ,
1: ಎಲ್ಲದಕ್ಕಿಂತ
0: ಹೆಚ್ಚಿನ ದುಡ್ಡು ಸಗಣಿಯಲ್ಲಿ ಇದೆ. ಅದನ್ನ ನಾವು ತಿಳ್ಕೊಂಡ ಹಾಗೆ, ಯಾಕಂದ್ರೆ 5 ರೂಪಾಯಿ ಒಂದಿಗೆ ನನ್ನ ಅಂದಾಜಲ್ಲಿ ಹಸಿ ಸಗಣಿಯ 1 ಕೆಜಿ ಸಗಣಿಯ ಬೆಲೆ 5 ರೂಪಾಯಿ ಇದೆ ಅಂದಾಜು ಮಾರ್ಕೆಟ್. ಅದನ್ನೇ ನೀವು 3 ತಿಂಗಳಿನ ಸ್ವಲ್ಪ ಗ್ಯಾಪ್ ತಗೊಂಡು ಅದನ್ನ ಎರೆಗೊಬ್ಬರ ಅಂದ್ರೆ ವರ್ಮಿ ಕಂಪೋಸ್ಟ್ ಆಗಿ ಪರಿವರ್ತನೆ ಮಾಡಿದಾಗ ಅದೇ ಆ 1 ಕೆಜಿ ಸಗಣಿ 40-50 ರೂಪಾಯಿಗೆ ಮಾರಾಟ ಆಗ್ತದೆ. ಅದನ್ನ ಅಷ್ಟು ಅದರ ಮೌಲ್ಯವರ್ಧನೆ ಆಗ್ತದೆ. ಅದರಲ್ಲಿ ವಾಸನೆ ಇಲ್ಲ, ಪರಿಮಳ ಇಲ್ಲ, ಅಷ್ಟು ಶುದ್ಧವಾಗಿರ್ತದೆ, ಅಷ್ಟು ಕ್ಲಿಯರ್ ಆದಂತ ಗೊಬ್ಬರ. ಅದಕ್ಕಿಂತ ಉತ್ಕೃಷ್ಟವಾದ ಗೊಬ್ಬರ ಇಲ್ಲ ಅಂತ ನಾನು ಹೇಳ್ಬೋದು. ಯಾಕಂದ್ರೆ ಒಂದು ಎರೆಹುಳ ಗೊಬ್ಬರದಲ್ಲಿ 18 ತರದ ಪೋಷಕಾಂಶ ಇರ್ತದೆ, ಬೇರೆ ಎಲ್ಲ ಗೊಬ್ಬರಗಳಲ್ಲಿ ಅಷ್ಟು ಪೋಷಕಾಂಶ ಇರುವುದಿಲ್ಲ. ಅದರಲ್ಲಿ ಇಲ್ಲದಂತ ಪೋಷಕಾಂಶಗಳನ್ನ ನಾವು ಅದಕ್ಕೆ ಮಾರ್ಕೆಟ್ ಇಂದ ಬೇವಿನ ಹಿಂಡಿ, ಹರಳಿಂಡಿ, ಬೋನ್ ಮೀಲು, ಆಮೇಲೆ ಬೂದಿ, ಟ್ರೈಕೋಡರ್ಮ ಇವುಗಳನ್ನು ಮಿಕ್ಸ್ ಮಾಡಿ ಆ ಗೊಬ್ಬರವನ್ನು ಇನ್ನೂ ಅಪ್ಗ್ರೇಡ್ ಮಾಡಿ 40-50 ರೂಪಾಯಿ ರೇಟ್ಗೆ 1 ಕೆಜಿ ಎರೆಗೊಬ್ಬರವನ್ನು ಮಾರಾಟ ಮಾಡ್ತೇವೆ. ಇದು ರೈತನಿಗೆ ಲಾಭ ಅಲ್ವಾ? ಒಂದು ದನ ದಿವಸಕ್ಕೆ 10-15 ಕೆಜಿ ಸಗಣಿ ಆಗ್ತದೆ. 15 ಕೆಜಿ ನೀವು 15 ಕೆಜಿ ವರೆ ಗೊಬ್ಬರ, 10 ಕೆಜಿ ವರೆ ಗೊಬ್ಬರ ಬರ್ತದಲ್ಲ, ಆಗ 50 ರೂಪಾಯಿ ಹೇಗಿದೆ 10 ಕೆಜಿ 500 ರೂಪಾಯಿ ಒಂದು ದನದ ಸಗಣಿಯಿಂದ ಬಂತು, ಮತ್ತಿನ್ನು ಹಾಲು ಮೊಸರು ಬೆಣ್ಣೆ ತುಪ್ಪದ ಎಕ್ಸ್ಟ್ರಾ, ಅದು ನೀವು ತಿಳ್ಕೊಂಡ ಹಾಗೆ. ಇದು ಎಲ್ಲ ಬರಬೇಕಾದ್ರೆ ರೈತನ ಮೆಹನತ್ ಬೇಕು, ಡೆಡಿಕೇಶನ್ ಬೇಕು, ಪ್ರೀತಿಯಿಂದ ಕೆಲಸ ಮಾಡುವ. ಅವ ಪ್ರೀತಿಯಿಂದ ಮಾಡಿದ ಮಾತ್ರ ದನ ಸರಿಯಾಗಿ ಹಾಲು ಕೊಟ್ಟಿದ್ದು, ಇಲ್ಲದ ದನ ತುಳಿತದೆ, ದನದ ಅದು ಹಾಲು ಕೊಡುದಿಲ್ಲ, ಅದಕ್ಕೆ ಇಷ್ಟ ಆಗದಿದ್ರೆ ಅದು ಅದರ ಮೂಡಿಲ್ಲದ್ರೆ ಅದು ಸಹ ಹಾಲು ಕೊಡುದಿಲ್ಲ. ಈಗೆಲ್ಲ ಈ ವ್ಯವಸ್ಥೆಗಳಿದ್ದ ಕಾರಣ ನೀವು ಯಾವುದೇ ಕೆಲಸವನ್ನ ನನ್ನ ಅನುಭವ ಹೇಳು, ಕೆಲಸವನ್ನು ಪ್ರೀತಿಯಿಂದ ಮಾಡಿ.

0: ಕಷ್ಟಪಟ್ಟು ಮಾಡಿ, ಕಷ್ಟಪಟ್ಟು ಮಾಡಬೇಡಿ. ಕಷ್ಟಪಟ್ಟು ಮಾಡಿದ ಸಕ್ಸಸ್ ಬಹಳ ಕಡಿಮೆ. ಇಷ್ಟಪಟ್ಟು ಮಾಡಿದ ಸಕ್ಸಸ್ ಸಿಕ್ಕೇ ಸಿಗ್ತದೆ, ಯಾಕಂದ್ರೆ ನೀವು ಆಸೆ ಇಟ್ಟು ಮಾಡುದಲ್ಲ, ನಿಮ್ಗೇನದ್ರಲ್ಲಿ ಪ್ರೀತಿ ಉಂಟು ಅಷ್ಟೇ. ದುಡ್ಡು ಸಿಗ್ತದೆ, ದೊಡ್ಡ ಜನ ಆಗ್ತೇನೆ, ಅದು ಮತ್ತಿನ ವಿಷಯ. ಬಟ್ ಇಷ್ಟಪಟ್ಟು ಮಾಡಿದಾಗ ಆ ಕೆಲಸದಲ್ಲಿ ಸಕ್ಸಸ್ ಖಂಡಿತ ಇದೆ. ನಾನು ಇಷ್ಟಪಟ್ಟು ಮಾಡಿದ್ದೇನೆ, ನಾನೇ ಸಕ್ಸಸ್ ಕಂಡಿದ್ದೇನೆ, ನೀವು ಕಂಡಿರಿ. ರೈತರು ಇನ್ನು ಬೆಳೆದವರು ನನ್ನನ್ನು ಕೇಳಿ ಇದರಿಂದ ಇನ್ಸ್ಪೈರ್ ಆಗಿ ಮಾಡಿದ್ರೆ ನನಗೆ ಅದೇ ಒಂದು ದೊಡ್ಡ ಸಂಭಾವನೆ.
1: ಸರ್, ಈಗ ದೇಸಿ ದನಗಳ ಬಗ್ಗೆ ಹೇಳಿದ್ರೆ ಇದರ ಬಗ್ಗೆ ಒಲವು ಹುಟ್ಟಲಿಕ್ಕೆ ಕಾರಣ ಏನು ಸರ್?
0: ಮೊದಲು ನಾನು 2014 ಗೋವುಗಳನ್ನು ಸಾಕ್ತಾ ಇದ್ದೆ. ನಾನು ರಿಟೈರ್ಡ್ ಆಗಿ ಬಂದು 2 ವರ್ಷದ ನಂತರ ಗೋವುಗಳನ್ನು ಸಾಕ್ತಾ ಇದ್ದೆ. ಬಾಲ್ಯದಿಂದಲೇ ಗೋವುಗಳಂದ್ರೆ ಆಸಕ್ತಿ, ಪ್ರಾಣಿಗಳಂದ್ರೆ ಅದೇ ಗೋವುಗಳಲ್ಲಿ ಹೆಚ್ಚು ಒಲವು. ಅರೆ, ಫಸ್ಟ್ ಗೆ ನಾನು ಹಾಲಿನ ಉತ್ಪನ್ನಕ್ಕಾಗಿ ಜರ್ಸಿ, HF ಈ ದರಗಳನ್ನು ಸಾಕ್ತಾ ಇದ್ದೆ. ಸಾಕ್ತಾ ಸಾಕ್ತಾ ಅದರಲ್ಲಿ ಹಾಲು ತುಂಬಾ ಬರ್ತಾ ಇತ್ತು. ಅದೇ ತರ ವಾರಕ್ಕೆ ಇಲ್ಲದ್ರೆ 15 ದಿವಸಕ್ಕೊಮ್ಮೆ ಡಾಕ್ಟರ್ ಬರ್ತಾ ಇರ್ಬೇಕು ಮನೆಗೆ. ಡಾಕ್ಟರ್ ಇಲ್ಲದಿದ್ರೆ ದನ ಸಾಕ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವು ಎಷ್ಟು ಹಾಲು ಕೊಡ್ತಾವೋ ಅಷ್ಟೇ ರಿಸ್ಕ್ ಇದೆ. ಅವಕ್ಕೊಂದು ಜ್ವರ ಬಂದ್ರೆ ಮತ್ತೆ ಮಲ್ಕೊಂಡ ದನ ಹೇಳುದಿಲ್ಲ. ಹೇಳಿಸ್ಬೇಕಾದ್ರೆ 10-20 ಜನ ಆ ಮನೆಯವರು ಇವನವರಲ್ಲಿ ತಡ್ದು ಹಾಕ್ಬೇಕು, ಅವರಲ್ಲಿ ಹೆಲ್ಪ್ ತಗೋಬೇಕು, ಆದ್ರೂ ಗ್ಯಾರಂಟಿ ಇಲ್ಲ ದನ ಹೇಳ್ತದೆ ಹೇಳಿ. ಹಾಗಾದ್ರೆ ಎಷ್ಟೋ ಆಗಿ ದನಗಳು ಸತ್ತು ಹೋಗಿದ್ದಾವೆ. ಅದೆಲ್ಲ ನೋಡುವಾಗ ನನಗೆ ಕಂಡಿತು, ಇಷ್ಟಿಷ್ಟು ಹಾಲು ತಗೊಂಡು ಇಷ್ಟು ಟೆನ್ಷನ್ ಯಾಕೆ? ಈ ಕಿರಿಕಿರಿ ಆ ದನ ಹುಷಾರಿಲ್ಲದಾಗ ನಮ್ಗೆ ಇಡೀ ಮನೆ ವ್ಯಾಕುಲದಿಂದ ಕೂತಿರ್ತದೆ. ಅಂತಲ್ಲಿ ದೇಶದ ಯಾಕೆ ಸಾಕಬಾರದು? ಮತ್ತೆ ನಾನು ಈ ಸಾವಯವಕ್ಕೆ 2017 ಸಾವಯವ ಕೃಷಿ ಮಾಡುದು ಅಂತ ಹೇಳಿ ನಮ್ಗೆ ನಮ್ಮ ಕರ್ನಾಟಕ ತೋಟಗಾರಿಕಾ ಇಲಾಖೆಯವರಿಂದ ಒಂದು ಆಫರ್ ಬಂದಿತ್ತು. ಸಾವಯವ ಕೃಷಿ ಮಾಡಿ ನಿಮ್ಗೆ ನೀವೆಲ್ಲರೂ ಮಾಡಿದಾಗ ಇಷ್ಟು ಎಷ್ಟು ಎಕರೆ ಅವರಿಗೆ ಆಗ್ಬೇಕಿದೆ, 5,000 ಎಕರೆನ. ಅದ್ರಲ್ಲಿ ಸಾವಯವ ಪರಿವರ್ತನೆ ಅಂತೇಳಿ ಒಂದು ಪ್ರೋಗ್ರಾಮ್ ಮಾಡಿದ್ವಿ 2017 ನಾವು ಸಾವಯವ ಮಾಡುದು ಹೇಳಿ ಮಾಡುದು. ಅದ್ರಲ್ಲಿ ಆಗ ನಾವೊಂದು ಸಂಘಟನೆ ಮಾಡುದು, ನಮ್ಮ ಮಣ್ಣು ಸಾವಯವ ಪರಿವಾರ ಅಂತ ಹೇಳಿ ನಮ್ಮ ಊರಿನಲ್ಲಿ 47 ರೈತರನ್ನ ಸೇರಿಸಿಕೊಂಡು ಒಂದು ಸಂಘಟನೆ ಮಾಡಿದ್ವಿ. ಅದರಲ್ಲಿ ಮಣ್ಣಿನ ಪರಿವರ್ತನೆಗಾಗಿ ತುಂಬಾ ಸರ್ಕಾರ ನಮಗೆ ಹೆಲ್ಪ್ ಮಾಡಿದೆ. ಒಂದು ವರ್ಷಕ್ಕೆ 1 ಎಕರೆಗೆ 5,000 ರೂಪಾಯಿ ಸರ್ಕಾರದ ಅನುದಾನ ಸಿಗ್ತಾ ಇತ್ತು. ಅದಲ್ಲದೆ ಗೊಬ್ಬರಗಳಿಗೆಲ್ಲ ಸ್ವಲ್ಪ ನಮಗೆ ಸಹಕಾರ ಆಗ್ತಿತ್ತು. ಹಾಗೆ ಅದನ್ನು ಮಾಡಿ ಮಾಡಿ ಮಾಡಿ ನಮ್ಗೆ ಸಾವಯವದಲ್ಲಿ ನಮ್ಗೆ ಒಗ್ಗಿ ಹೋಯ್ತು. ಸಾವಯವ ಹೋಗ್ಬೇಕಾದ್ರೆ ದನಗಳು ಬೇಕೇ ಬೇಕು. ದನದಲ್ಲಿಯೂ ದೇಶಿ ದನ ಆದ್ರೆ ಬಹಳ ಉತ್ತಮ ಅಂತ ಹೇಳಿದ್ರು. ಆಗ ನಾನು ಜರ್ಸಿಗಳನ್ನು ಮೆಲ್ಲ ಮೆಲ್ಲ ಕಡಿಮೆ ಮಾಡಿದ್ವಿ. ಮತ್ತೆ ಇನ್ನೊಂದು, ಸಾವಯವ ಕೃಷಿಗೆ ಗ್ರಾಹಕ ಬಳಗ ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ನಾನು ಬೆಳೆದ ನಾನೇ ಮಾರ್ಬೇಕಾದ್ರೆ ನಂಗೆ ಮಂಗಳೂರು ಮಾರ್ಕೆಟ್ಗೆ ಹೋಗ್ಬೇಕು. ಮಂಗಳೂರು ಮಾರ್ಕೆಟ್ ಅಲ್ಲಿ ಒಂದ್ ಮಾರ್ಕೆಟ್ ಇದೆ ಸಾವಯವ ಗ್ರಾಹಕ ಬಳಗ. ಅದಕ್ಕೆ ಹೋಗ್ಬೇಕಾದ್ರೆ ನನ್ನ ಹತ್ರ ದೇಶಿ ದನದ ಹಾಲು ಮಾತ್ರ ತಗೊಳ್ಳು. ಅದಕ್ಕೆ ಆ ಮಾರ್ಕೆಟ್ ಹೋಗ್ಬೇಕು ಅಂತ ತುಂಬಾ ಪ್ರಯತ್ನ ಮಾಡಿ ಜರ್ಸಿ ದನಗಳನ್ನ ಕಡಿಮೆ ಮಾಡ್ತಾ ಬಂದೆ. ಕಡಿಮೆ ಮಾಡಿ ಮಾಡಿ ಮಾಡಿ ಈಗ ಎಲ್ಲ ದನ ನಂದು ದೇಶಿ ದನಗಳಾಗಿದೆ. ನನ್ನ ದನಗಳೆಲ್ಲ ಊರಿನ ದನಗಳಾಗಿದೆ. ಯಾವ ದನಕ್ಕೆ ಹಂಪ್ ಇದೆ ಆ ದನಗಳನ್ನು ನಾವು ಸಾಕಿದ ಕಾರಣ ಅಲ್ಲಿ ಆ ಹಾಲನ್ನು ನಾವು ಕೊಂಡೋಗ್ಲಿಕ್ಕೆ ಅಲ್ಲಿ ಮಾರಾಟ ಮಾಡೋದಕ್ಕೆ ಅಲೋ ಮಾಡ್ತಾರೆ ಅಲ್ಲಿ. ಹಾಗೆ ಈಗ ನಾವು ಜರ್ಸಿ ದನದಿಂದ ಊರ ದನಗಳಿಗೆ ಕನ್ವರ್ಟ್ ಆಗಿದೆ. ಈ ಊರ ದನ ಸಾಕಿದ್ರಲ್ಲಿ ಸಹ ಅದರಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇರ್ತದೆ. ಯಾಕೆ? ಈಗ ಊರಾಗ್ಲಿ ಜರ್ಸಿ ದನಗಳಾಗ್ಲಿ ಈ ಗರ್ಭ ನಿಲ್ಲುವುದಿಲ್ಲ. ಎಲ್ಲ ಈಗಿನ ಅಡಲ್ಟ್ರೇಷನ್ ಹೇಳ್ತಾರೆ, ಹಿಂಡಿ ನಾವು ದನಕ್ಕೆ ಹಾಕುವಂತ ಆಹಾರದಲ್ಲಿಯೇ ಕೆಮಿಕಲ್ನ ಮಿಶ್ರಣ ಆದ ಕಾರಣ ಹಾಗೆ ಆಗ್ಬಹುದು. ಹವಾಮಾನದಿಂದ ಒಟ್ಟಿನಲ್ಲಿ ಗರ್ಭ ನಿಲ್ತಾರೆ, ಸಮಸ್ಯೆ ಉಂಟು ಎಲ್ಲ ರೈತರಿಗೆ. ಅದಕ್ಕಾಗಿ ನನಗೆ ಒಂದು ಹೋರಿ ಸಾಕ್ಬೇಕು ಅಂತ ಆಯ್ತು. ಹಾಗೆ ಹಾಗೆ ಹೋರಿಯ ಹೇಳಂದ್ರೆ ಮೊದಲು ನಾನು ದನಗಳ ಸಾಕ್ತಿದ್ದಾಗ ಹೋರಿ ಗಂಡು ಕರು ಹುಟ್ಟಿದ ತಲೆನೋವು. ಎಲ್ಲಾ ಹೈನುಗಾರರಿಗೆ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಅವನಿಗೆ ಹೆಣ್ಣು ಕರು ಹುಟ್ಟಿದ್ರೆ ಅದರ ದನ ಮಾಡಿ ಅವನು ಡೆವಲಪ್ ಮಾಡಬಹುದು. ಅರೆ, ಗಂಡು ಕರು ಹುಟ್ಟಿದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಸುರು ಸುರಿಗೆ ಯಾರೋ ಸಾಕ್ತಾರೆ ಅಂತ ಸಣ್ಣ ಕರುಗಳನ್ನು ಕೊಡ್ತಾ ಇದ್ದೆ. ಒಂದ್ಸಲ ಎಂತಾಯ್ತು, ನಮ್ದ್ರಲ್ಲಿ ನಮ್ಮ ದನ ಹಟ್ಟಿಯಲ್ಲಿ ಒಂದು ಗಂಡು ಕರು ಹುಟ್ಟಿತ್ತು. ಗಂಡು ಕರು ಹುಟ್ಟಿತ್ತು, ಅದನ್ನು ನಾನು ಕೊಂಡಾಟ ಮಾಡಿ ಸಾಕಿದೆ. ನನಗೆ ಕೊಡ್ಲಿಕ್ಕೆ ಇಷ್ಟ ಇಲ್ಲ, ತುಂಬಾ ಪ್ರೀತಿ. ಅವನ ಹೆಸರು ಭೀಮಸೇನಾ ಅಂತ. ಹಾಗೆ ಮತ್ತೆ ಒಂದು ಸಮಯ ಹಾಗೆ ಬಂತು, ನನ್ನ ಹತ್ರ ಹುಲ್ಲು ಕಡಿಮೆ ಆಯ್ತು, ಲೇಬರ್ ಸಿಗ್ತಾ ಇಲ್ಲ, ದನಗಳನ್ನೇ ಸಾಕುದು ಕಷ್ಟ, ಇನ್ನು ಇವನನ್ನು ಯಾಕೆ ಇಟ್ಕೊಳ್ಳೋದು, ಏನು ಕೊಟ್ಬಿಡು. ಯಾರು ಹೇಳಿದ್ ನನಗೆ ಸಗಣಿಗೆ ಒಂದು ಹೋರಿ ಬೇಕು, ನೀವು ಕೊಡಿ ಅಂತ. ಅದನ್ನ ನಾನು ಕೊಟ್ಬಿಟ್ಟೆ. ಕೊಟ್ಟು ಅವ್ರು ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಅವ್ರ ಮನೆ ತಕೊಂಡು ಹೋದ್ರು. ಅವ್ರು ಒಂದು ವಾರ ನಂತರ ಅವನ ಅಲ್ಲಿಂದ ಫೋನ್ ಬಂತು, ಅಣ್ಣ ಇದು ನಿಮ್ಮಂತ ಅಂದಂತ ಹೋರಿ ಏನ್ ತಿಂತ ಇಲ್ಲ. ಹೌದಾ, ಯಾಕೆ? ನೀವು ಒಳ್ಳೆ ಹಿಂದಿ ಎಲ್ಲ ತಂದು ಹಾಕಿ, ನೆಲಕಡಲೆ ಹಿಂಡಿ ಎಳ್ಳಿಂಡಿ ಎಲ್ಲ ಹಾಕಿ ದನ ಹಾಕ್ತಾ ಇದ್ದ. ಅದಕ್ಕೆ ಅವ್ರಿಗೆ ಅದು ಸಿಗುದಿಲ್ಲ ಕಾಣ್ತದೆ. ಅದಕ್ಕೆ ಅವಳು, ಅಲ್ಲಣ್ಣ ನಾನು ಮಾರ್ಕೆಟ್ ಅಲ್ಲಿ ಸಿಗುವಂತ ಎಲ್ಲ ಒಳ್ಳೊಳ್ಳೆ ಹಿಂಡಿ ಹಾಕಿ ಆಯ್ತು, ಇದು ನೀರು ಸಹ ಕುಡಿಯುದಿಲ್ಲ, ಹಿಂಡಿ ತಿನ್ನುದಿಲ್ಲ, ಹುಲ್ಲು ತಿನ್ನುದಿಲ್ಲ, ನಿಂತುಕೊಂಡಂತ ಹೋರಿ ಮಲಗಲಿಲ್ಲ. ಒಂದು ವಾರದ ನಿಂತುಕೊಂಡೇ ಉಂಟು, ಕಣ್ಣಲ್ಲಿ ನೀರು ಬರ್ತಾ ಉಂಟಿದ್ವಿ. ಹೌದಾ, ಆಗರೆ ಮನೆ ಅದು ಬದುಕ್ಲಿಕ್ಕಿಲ್ಲ, ನೀನು ತಗೊಂಡ್ ಬಾ. ಪುನಃ ತಗೊಂಡ್ ಬಂದ. ಹೋಗುವಾಗ ಬಹಳ ಜಗಳ ಮಾಡಿಕೊಂಡು ಮೂರು ಹಗ್ಗ ಹಾಕೊಂಡು ಹೋಗಿದ್ದನ್ನ, ಬರುವಾಗ ಒಬ್ಬನೇ ಇಟ್ಕೊಂಡು ಬರ್ತಾನೆ, ನಡಿಲಿಕ್ಕೆ ಕೂಡುದಿಲ್ಲ, ಅದಕ್ಕೆ ಕಾಲಿಗೆ ಕಾಲು ತಾಕ್ತಾ ಉಂಟು. ಅಷ್ಟು ವೀಕ್ ಆಯ್ತು. ಒಂದು ವಾರದಿಂದ ಉಪವಾಸ ಇತ್ತು. ಅಂಗಳಕ್ಕೆ ಬಂದ ನಿಂತ ಕೂಡಲೇ ಅಂಬಾ ಅಂತ ಹೇಳಿದ್ ಅವನ ಮನೆ ಅಂತೇಳಿ ಅವನಿಗೆ ಗೊತ್ತಾಯ್ತು. ನಾನು ಮೆಲ್ಲ ಹೊರಗೆ ಹೋಗಿ ಹಿಡ್ಕೊಂಡು ಅವನ, ಭೀಮಸೇನ ಬಂದ್ಯಾ ಅಂತೇಳಿ ಅವನು ಹೇಳಿ ಹಿಡ್ಕೊಂಡು ಒಂದ್ಸಲ ಅಪ್ಪಿಕೊಂಡೆ. ಅಪ್ಪಿಕೊಂಡಾಗ ಒಂದು ಅವನ ಎರಡೂ ಕಣ್ಣುಗಳಲ್ಲಿ ನೀರಿನ ಧಾರಾಕಾರವಾಗಿ ಇಳಿದನ್ನು ನೋಡಿ ನನ್ನ ಮನಸ್ಸು ಕರಗಿತು. ಓಹೋ, ಇದು

0: ಈಜಿ ಉಂಟ ಅಂತೇಳಿ. ಯಾಕಂದ್ರೆ ಒಂದು ಪ್ರಾಣಿ, ನಾವು ಹೇಳ್ತೇವೆ ಪ್ರಾಣಿಗಳಿಗೆ ಮನಸ್ಸಿಲ್ಲ, ಒಟ್ಟಿನಲ್ಲಿ ಅವು ತಿನ್ನುವ ಆಸೆಯಲ್ಲಿ ಇರ್ತದೆ. ಆದ್ರೆ ನಾನು ಸಾಕಿದಂತ ಹೋರಿ ನನ್ನನ್ನು ಕಂಡಾಗ ಅಷ್ಟು ಅಳ್ತಾ ಇತ್ತು, ನೀ ನನ್ನನ್ನು ಯಾಕೆ ಕೊಟ್ಟಿ ಅಂತೆ. ನನ್ನ ಹತ್ರ ಕ್ವಶನ್ ಕೇಳ, ಅವನ ಕಣ್ಣು ನನಗೆ ಮಾತಾಡಿಸ್ತಾ ಇತ್ತು ಕಣ್ಣಿಂದ, ನೀ ನನ್ನ ಯಾಕೆ ಕೊಟ್ಟಿದ್ದ. ನಾನಾಗ ಅವನಿಗೆ ಹೇಳಿದೆ, ಭೀಮಸೇನ ಪರೀಕ್ಷೆಯಲ್ಲಿ ನೀನು ಗೆದ್ದೆ, ನಾನು ಸೋತು ಹೋದೆ, ನಿನ್ನನ್ನು ಇವತ್ತಿಂದ ನಾನು ನಿನ್ನನ್ನು ಮಾರಾಟ ಮಾಡುದಿಲ್ಲ, ನನಗೆ ಕೂಡಿದಷ್ಟು ಸಾಕ್ತೇನೆ, ನಿನ್ನ ಜಾಗಕ್ಕೆ ಬಂದೇನೋ ಕರ್ಕೊಂಡು ಹೋಗಿ ಅವನ ಮೈ ಮೇಲೆ ಒಂದು ಬಾಲ್ದಿ ನೀರು ಹಾಕಿ, ಒಂದು ಬುಟ್ಟಿಯಲ್ಲಿ ಹಿಂಡಿ, ಒಂದು ಬುಟ್ಟಿಯಲ್ಲಿ ಹುಲ್ಲಿಟ್ಟು ಅವನಿಗೆ ಇಟ್ಟ. 5 ನಿಮಿಷದಲ್ಲಿ ಎದುರು ಎಲ್ಲವನ್ನು ಖಾಲಿ ಮಾಡಿ ಈಗ ನೋಡ್ತಾ ಇದ್ದಾರೆ ಅಂತೇಳಿ. ಅಂದ್ರೆ ಖುಷಿ ಆಯ್ತು ಅವನಿಗೆ, ತಾಕತ್ತು ಬಂತು, ಬಹಳ ಖುಷಿ ಆಯ್ತು ನನಗೆ ನೋಡಿದ. ಆ ದಿವಸದಿಂದ ನಾನು ಅದು ಗಂಡ ಹೆಣ್ಣು ಏನಿದ ನನ್ನ ಮನೇಲಿ ಹುಟ್ಟಿದ ನನ್ನ ಮನೇಲಿ ಇರಬೇಕು. ಅದ್ರ ನಂತರ ನನ್ಗೆ ಏನೋ ಗಾಡ್ ಗಿಫ್ಟ್ ಹೇಳಬೇಕು, ಅವನನ್ನು ಪುನಃ ತಂದು ಕಟ್ಟಿದ ನಂತರ ನಮ್ಮ ಹಟ್ಟಿಯಲ್ಲಿ ಹೆಣ್ಣುಗರು ಅಲ್ಲದೆ ಗಂಡುಗರು ಹುಟ್ಟತಾ ಇಲ್ಲ. ಎಲ್ಲ ದೇಶಿ ದನಗಳೇ, ಮಲೆನಾಡು ಗಿಡ್ಡ ಇದೆ, ಮತ್ತೆ ಗೀರ್ ಇದೆ, ಸಾಯಿವಾಲ್ ಇದೆ, ಇವಳೆಲ್ಲವನ್ನು ಸಾಕ್ತಾ ಇದ್ದೇವೆ. ಹಾಗೆ 1-2 ಅಂತ ಹೇಳಿ 11 ಜನ ಆಗಿದ್ದಾರೆ. ಅವುಗಳನ್ನ ಸಾಕುವುದೇ ನನ್ನ ಉದ್ದೇಶ. ಅಂದ್ರೆ ನನ್ನ ಎಲ್ಲಿ ಹೋದ್ರು ನನ್ನ ತಲೆ ಇಲ್ಲೇ ಇರ್ತದೆ, ಅವಕ್ಕೆ ಮೇವು ಇವತ್ತು ಎಲ್ಲಿಂದ ಮಾಡಲಿ ಅಂತೇಳಿ ಅಷ್ಟೇ. ಆದ್ರೆ ಒಂದು ಖುಷಿ ಅದರಲ್ಲಿ ಇಲ್ಲ. ನನ್ಗೆ ಏನಾದ್ರು ಮನೆಯಲ್ಲಿ ಸಮಸ್ಯೆ ಆಯ್ತು, ಏನೋ ಟೆನ್ಷನ್ ಆಯ್ತು, ಅವ್ರ ಹತ್ರ ಹೋಗಿ ಕೂತ್ಕೊಂಡ್ರೆ ಆ ಭೀಮನ ಹತ್ರ ಕೂತ್ಕೊಂಡು ಅವನನ್ನ ಇಡೀ ಮೈಯನ್ನ ನೆಕ್ತಾನೆ, ಆಗ ನನ್ನ ಟೆನ್ಷನ್ ಎಲ್ಲ ಹೋಗ್ಬಿಡ್ತದೆ. ಅಷ್ಟು ಖುಷಿ ಆಗ್ತದೆ
1: ಅದು.
0: ಭೀಮಸೇನ ಇದ್ದಾನೆ, ಖುಷಿ.
1: ಎಲ್ಲ ದನಗಳು ಚೆನ್ನಾಗಿವೆ, ಮುಟ್ಟು ಹಾಗೆ ಇಟ್ಕೊಂಡಿದ್ದೀವಿ.
0: ಭೀಮಸೇನಿಗೆ ಅವನನ್ನ ನನಗೆ ಸಾಕ್ಲಿಕ್ಕೆ ಕಷ್ಟ ಅಲ್ಲ. ನಾನು ಎಲ್ರಿಗೂ ಹೇಳ್ತದೆ, ನೀವು ಹೋರಿ ಅಂತ ಹೇಳಿ ಕೊಡಬೇಡಿ. ಆದ್ರೆ ಹೋರಿ ವೈಲ್ಡ್ ಆಗ್ತದೆ, ಅದು ಯಾವಾಗ ನೀವು ಅದನ್ನ ಕಾಂಟ್ಯಾಕ್ಟ್ ಇಟ್ಕೊಳ್ಳದಿದ್ದಾಗ. ಅವನನ್ನ ದಿವಸಾಲ ಅವನನ್ನ ಹಿಡ್ಕೊಳ್ಳಿ, ಅವನಿಗೆ ನೇಮರ್ಸಿ ಅವನಿಗೆ ತಿಂಡಿ ಎಲ್ಲ ಹಾಕ್ತಾರೆ, ನೀವೇ ಹೋಗಿ ಕೆಲಸ ಮಾಡ್ತಾರೆ, ನೀವೇ ಮಾಡಬೇಕು. ಆಗ ಅವು ಪಾಪ ಆಗ್ತವೆ, ಇಲ್ಲದಿದ್ರೆ ಹಾಗೆ ಬಿಟ್ರೆ ತುಂಬಾ ಕೋಪ ಬರ್ತದೆ, ಅವು ಹಾಯ್ಲಿಕ್ಕೆ ಹೋಗ್ತದೆ. ಅದನ್ನ ತುಂಬಾ ಚೆನ್ನಾಗಿ ಸಾಕ್ಬಹುದು. ಹೋರಿ ಇದ್ರೆ ಈಗ ನನ್ನ ಹಟ್ಟಿಯಲ್ಲಿ ದನಗಳದ್ದು ಈಗ ಇನ್ಸಾಮಿನೇಷನ್ ಗೆ ನಾನು ಡಾಕ್ಟರ್ ಕರೆದು ಕಡಿಮೆ. ಈಗ ಬೇರೆ ಬ್ಲಡ್ ಲೈನ್ ದನಗಳಿದ್ರೆ ಇವನಿಂದ ನಾನು ಅದು ಜೋಡಿ ಮಾಡಿಸ್ತೇನೆ. ಹಾಗಣ ಅದರಿಂದ ದನಗಳು ಕರು ಹುಟ್ಟಾವ.
1: ಸರಿ, ಈಗ ಹಟ್ಟಿಯಲ್ಲಿ ದೇಸಿ ದನಗಳು ಎಷ್ಟಿದ್ದಾವೆ, ಮತ್ತೆ ಅದರಲ್ಲೊಂದು ಗೀರ್ ಸಹ ನಾನು ನೋಡಿದೆ, ಅದರ ಬಗ್ಗೆ ಸ್ವಲ್ಪ ಹೇಳಿ ಸರ್.
0: ಅದೇ ನಾನು ಹೇಳಿದೆ, ಈಗ ಒಟ್ಟು ನನ್ನ ಇದರಲ್ಲಿ ದನ ಕರು ಹೋರಿ ಎಲ್ಲ ಸೇರಿ 11 ಜನ ಇದ್ದಾರೆ. ಅಲ್ಲಿ 4 ಜನ ಹಾಲು ಕೊಡ್ತಾರೆ ದನಗಳು, ಕರುಗಳಿದ್ದಾವೆ. ಹಾಗೆ ಗೀರ್ ದನದ್ದು, ಹಾಗೆ ಗೀರ್ ದನ ನನ್ನಂದ್ರೆ ನಾನು ಬೆಳಿಗ್ಗೆ ಬೇಗ 4:30 ಗಂಟೆಗೆ ಹೇಳ್ತೇನೆ. ನಾನು ಒಬ್ಬ ನಿವೃತ್ತ ಸೈನಿಕನಾದ ಕಾರಣ ಸೈನಿಕ ವೃತ್ತಿಯಲ್ಲಿ ನಾನು ಬೆಳಿಗ್ಗೆ 4:30 ಗಂಟೆಗೆ ಹೇಳ್ತಾ ಇದ್ದೆ. ಆ ಸಮಯವನ್ನು ನಾನು ಬಿಟ್ರೆ ಇಲ್ಲಿ ಪುನಃ ನಾನು ಮತ್ತೆ ಬೈಗಳನ್ನಾಗ್ತೇನೆ, ಮತ್ತೆ ನನ್ನ ಶರೀರ ಹಾಳಾಗ್ತದೆ, ನನ್ನ ಆರೋಗ್ಯ ಹಾಳಾಗ್ತದೆ. ಅದಕ್ಕಾಗಿ ನಾನು ದನ ಕಟ್ಟಿದ ಒಂದು ಉದ್ದೇಶ ದನ ಸಾಕಿ. ಹಾಗೆ ಬೆಳಿಗ್ಗೆ 5 ಗಂಟೆ 5 ಕಾಲಕ್ಕೆ ಹಟ್ಟಿಗೆ ಹೋಗ್ತೇನೆ ನನ್ನ ಮಾಮೂಲಿ ಕೆಲಸಗಳನ್ನು ಮುಗಿಸಿ. ಮತ್ತೆ ಒಂದು ಸಿಂಧು ಅಂತ ಒಂದು ಇದೆ, ಒಂದು ಕಡಸ ಇದು ಗೀರಿದು, ತುಂಬಾ ಚೆನ್ನಾಗಿದ್ದಾಳೆ. ಅವಳ ಹೆಸರು ಸಿಂಧು. ಸಿಂಧು ಹೇಳಿ ಅವಳ ಹತ್ರ ಹೋಗಿ ನಾನು ಹೇಳ್ಬೇಕು ಮಂತ್ರ, ಕಿವಿಯಲ್ಲಿ ಹೇಳುವವರೆಗಳು ಬಿಡುದಿಲ್ಲ. ದಿಸಲ ಅವಳ ಹತ್ರ ಹೋಗಿ ಕಿವಿಯಲ್ಲಿ ಹೇಳ್ಬೇಕು, ಕಿವಿಯನ್ನು ಹೀಗೆ ಮಾಡಿಕೊಂಡು ಕೇಳ್ತಾಳೆ. ಅಷ್ಟು ಪ್ರೀತಿ. ಹಾಗೆ ಈ ದನಗಳ ಹತ್ರ ನೀವು ಎಷ್ಟು ಹತ್ರ ಹೋಗ್ತೀರಾ ಅಷ್ಟು ನಿಮ್ಮ ಹತ್ರ ಹೋಗಿ ಬರ್ತಾರೆ. ಅಷ್ಟು ಪ್ರೀತಿ, ಅವಕ್ಕೆ ಯಾವುದೇ ಸ್ವಾರ್ಥ ಇಲ್ಲ. ಒಂದು ಹೊಟ್ಟೆ ತುಂಬಿಸೋದು ಬಿಟ್ಟರೆ ಬೇರೆ ಯಾವ ಸ್ವಾರ್ಥ ಇಲ್ಲ. ಹಾಲು ಕರೀಲಿಕ್ಕೆ ಹೋದಾಗ ಎಲ್ಲ ಹಾಲು ಕರಿ ಅಂತೇಳಿ ಪೂರ ಕೊಡ್ತಾರೆ. ಆದರೆ ದೇಶಿ ದನಗಳಲ್ಲಿ ಹಾಲನ್ನು ತಾಯಿ ಮಗುವಿಗೆ ಕಟ್ಟಿಕೊಳ್ಳುವಂತ ವ್ಯವಸ್ಥೆ ಇದೆ. ಅದ ಕಾರಣ ನಿಮ್ಗೆ ಇದ್ದ ಹಾಲು ಎಲ್ಲ ಸಿಗುವುದಿಲ್ಲ. ಪೂರ್ಣ ದನಗಳನ್ನ ಸಾಕಿದಾಗ ನಿಮ್ಗೆ ಶುದ್ಧವಾದ ಹಾಲು, ಆ ಹಾಲಿನಲ್ಲಿ ಆ ತರದ ಹಾರ್ಮೋನ್ ಸ್ರವಿಕೆ ಆದಾಗ ಮಾತ್ರ ಆ ಹಾಲು ಬರುದು. ಮಗುವಿನ ಮೇಲಿನ ಪ್ರೀತಿ, ಆ ಪ್ರೀತಿ ಇದ್ದಾಗ ಆ ಹಾರ್ಮೋನ್ ಶ್ರವಣ ಆಗ್ತದೆ. ಆಗ ಹಾಲಿನಲ್ಲಿ ಸಹ ಆ ಶ್ರವಣ ಇದು ಹಾರ್ಮೋನ್ ನ ಪ್ರಭಾವ ಇರ್ತದೆ. ಅದರ ಆ ಹಾಲನ್ನು ನಾವು ಕುಡಿದಾಗ ನಮ್ಮ ಶರೀರದಲ್ಲಿ ಅದರ ಪ್ರಭಾವ ಆಗಬಹುದು ಅಂತ ನನ್ನ ಒಂದು ಭಾವನೆ.
1: ಸರ್, ಈಗ ಈ ದೇಸಿ ದನಗಳ ಹಾಲು ಬೆಣ್ಣೆ ಅದರ ಬಗ್ಗೆ ನೀವು ಹೇಳಿದ್ರಿ, ಸಾವಯವ ಗ್ರಾಹಕ ಬಳಗದ ವೇದಿಕೆಯನ್ನು ಚೆನ್ನಾಗಿ ನೀವು ಉಪಯೋಗಿಸುತ್ತೀರಿ. ಇದಲ್ಲದೆ ನಿಮ್ಮ ಸಾವಯವ ಕೃಷಿಗೆ ಈ ದನಗಳ ಗೊಬ್ಬರ ಆಗಲಿ ಇದು ಯಾವ ರೀತಿ ಉಪಯೋಗಿಸ್ತಾ ಇದ್ದೀರಿ, ನೀವು ಮನೆ ಬಳಕೆಗೆ ಯಾವ ರೀತಿ ಉಪಯೋಗ ಆಗ್ತಾ ಇವೆ?
0: ನಾನು ದನ ಗೋದಳು ಸಾಕುವಂತ ಉದ್ದೇಶವೇ ನನ್ನ ತೋಟಕ್ಕೆ ಬೇಕಾಗುವ ಗೊಬ್ಬರ ಬೇಕು ಅಂತ ಹೇಳಿ. ಸಾವಯವ ಕೃಷಿಯಲ್ಲಿ ಒಳಸುರಿ ಅಂದ್ರೆ ಆದಷ್ಟು ನೀವು ಗೊಬ್ಬರವನ್ನು ನೀವೇ ತಯಾರಿ ಮಾಡಬೇಕು, ಮಾರ್ಕೆಟ್ ಇಂದ ತರಬಾರದು. ಇದು ನಮಗೆ ಹೇಳಿಕೊಟ್ಟಂತ ವಿಷಯ. ಅಂದ್ರೆ ಇದರಲ್ಲಿ ಸಾವಯವ ಕೃಷಿಯಲ್ಲಿ ದೇಶಿ ದನಗಳನ್ನು ಸಾಕಬೇಕು, ದಿನಕ್ಕೆ 2 ಸಲ ಅಗ್ನಿಹೋತ್ರ ಎಂಬ ಹೋಮವನ್ನು ಮಾಡಬೇಕು. ಇವೆಲ್ಲ ಸಿಸ್ಟಮ್ ಇದೆ, ಇವುಗಳನ್ನು ನಾನು ಪಾಲನೆ ಮಾಡಿಕೊಂಡು 2017 ದಿವಸಕ್ಕೆ ಬೆಳಿಗ್ಗೆ ಬಸ್ ಸಂಜೆ ಅಗ್ನಿಹೋತ್ರ ಹವನವನ್ನು ನಾನು ಮಾಡ್ತೇನೆ. ದೇಶಿ ದನದ ಸಗಣಿ ಮತ್ತೆ ತುಪ್ಪವನ್ನು ಹಾಕಿ, ಇದು ಸೂರ್ಯ ಉದಯ ಮತ್ತು ಸೂರ್ಯಾಸ್ತದಲ್ಲಿ ಅವರು ದೇಶಿ ದನಗಳನ್ನು ಸಾಕೋದು. ಇದರ ಗೊಬ್ಬರವನ್ನು ಮಾಡಿ ನನಗೆ ಎರೆಹುಳ ಗೊಬ್ಬರ ಮಾಡ್ತೇನೆ, ಸಗಣಿ ಪುಡಿ ಮಾಡ್ತೇನೆ, ನನ್ನ ತೋಟಕ್ಕೆ ಆಗಿ ಮಿಕ್ಕದ್ದನ್ನು ನಾನು ಮಾರಾಟ ಮಾಡೋದು. ಅದಕ್ಕೆ ನನ್ನ ತೋಟಕ್ಕೆ ನಾನು ವರ್ಷದಲ್ಲಿ 3 ರೌಂಡ್ ಅಲ್ಲಿ ಹಾಕ್ತೇನೆ, 4 ತಿಂಗಳಿಗೆ ಒಂದ್ಸಲ ಹಾಕ್ತೇನೆ.

ಆಗ್ತಾ ಇದ್ದೇನೆ. ಆದ ಕಾರಣ ಈಲ್ಡಲ್ಲಿ ಸಹ ಒಂದು ಹದೋದಲ್ಲಿ ಇರ್ತದೆ, ಒಂದೇ ಲೆಕ್ಕದಲ್ಲಿ. ಕೆಮಿಕಲ್ ಹಾಕಿದಂತ ತೋಟದಲ್ಲಿ ಮೂರು ಸಲ ಹಾಕೋದ್ರಲ್ಲಿ ಒಂದು ಟನ್ ಬಿಟ್ಟರೆ ಸಹ ಅಡಿಕೆ ಆಗುದಿಲ್ಲ. ಇದರಲ್ಲಿ ಹಾಗಲ್ಲ, ಸಾವಯವದಲ್ಲಿ ನೀವು ಒಂದು ಸಲ ಏನೋ ಸಮಸ್ಯೆಯಿಂದ ಹಾಕ್ಲಿಲ್ಲ ಅಂದ್ರೆ ಸಹ ಅಡಿಕೆಯಲ್ಲಿ ಏನು ಸಮಸ್ಯೆಗಳು ಬರುವುದಿಲ್ಲ, ರೋಗ ಕಡಿಮೆ. ಅಡಿಕೆಯ ಇದು ಹೇಳ್ತಾರಲ್ಲ ಬಂಚ್ ಇದೆಯಲ್ಲ, ಅಷ್ಟು ಟೈಟ್ ಆಗಿರುವುದಿಲ್ಲ. ಅಂದ್ರೆ ಅಡಿಕೆ ಅದರಲ್ಲಿ ಸ್ವಲ್ಪ ವಿರಳ ವಿರಳವಾಗಿರ್ತದೆ. ಕಾರಣ ಬರುವಂತ ರೋಗ ಕ್ರಿಮಿ ಕೀಟಗಳ ಬಾಧೆ ಕಡಿಮೆ, ಅಂದ್ರೆ ಆ ಅಡಿಕೆಯ ಒಳಗೆ ಗಾಳಿ ಪಾಸ್ ಆಗ್ತದೆ, ಆಗ ನೀವು ಬಿಟ್ಟಂತ ಮೆಡಿಸಿನ್ಸ್ ಅದರಲ್ಲಿ ಸರಿಯಾಗಿ ನಿಲ್ತದೆ, ರೋಗ ಬಹಳ ಕಡಿಮೆ. ಅದಕ್ಕೆ ಮತ್ತೆ ಅಡಿಕೆಯ ಭಾರ ಹೆಚ್ಚು. ಈಗ ನೀವು ಒಂದು ಬಂಚಲ್ಲಿ ಒಂದು 200 ಅಡಿಕೆ ಉಂಟು ಅಂತ ಹೇಳುವ, ಕೆಮಿಕಲ್ ಹಾಕಿದ್ರೆ ನಮ್ದರಲ್ಲಿ 100-150 ಅಡಿಕೆ ಇರಬಹುದು. ಆದ್ರೆ ಆ 200 ಅಡಿಕೆಗಿಂತ ಹೆಚ್ಚು ಭಾರ ಇದೆ, ಯಾಕಂದ್ರೆ 70-80 ಅಡಿಕೆಯಲ್ಲಿ 1 ಕೆಜಿ ಬರ್ತದೆ. ಆದ್ರೆ ನೀವು ಕೆಮಿಕಲ್ ಹಾಕಿ ಬೆಳೆಸಿದ ಅಡಿಕೆಯಲ್ಲಿ 120-125 ಅಡಿಕೆ ಬೇಕು 1 ಕೆಜಿ. ಅಂದ್ರೆ ಅದರ ಒಳಗಿನ ಅದರ ಸಾಂದ್ರತೆ ಹೆಚ್ಚು, ಸಾವಯವ ಅಡಿಕೆ ಒಳಗೆ ಬೊಂಡು ಅಂದ್ರೆ ಅದು ಭಾರ ಹೆಚ್ಚು. ಈ ಕೆಮಿಕಲ್ ಹಾಕಿದ ಅಡಿಕೆಯಲ್ಲಿ ಭಾರ ಕಡಿಮೆ, ದೊಡ್ಡ

0: 80 ಅಡಿಕೆಯಲ್ಲಿ 1 ಕೆಜಿ ಬರ್ತದೆ. ಆದ್ರೆ ನೀವು ಕೆಮಿಕಲ್ ಹಾಕಿ ಬೆಳೆಸಿದ ಅಡಿಕೆಯಲ್ಲಿ 120-125 ಅಡಿಕೆ ಬೇಕು 1 ಕೆಜಿ. ಅಂದ್ರೆ ಅದರ ಒಳಗಿನ ಅದರ ಸಾಂದ್ರತೆ ಹೆಚ್ಚು, ಸಾವಯವ ಅಡಿಕೆ ಒಳಗೆ ಬೊಂಡು ಅಂದ್ರೆ ಅದು ಭಾರ ಹೆಚ್ಚು. ಈ ಕೆಮಿಕಲ್ ಹಾಕಿದ ಅಡಿಕೆಯಲ್ಲಿ ಭಾರ ಕಡಿಮೆ, ದೊಡ್ಡ ಸೈಜ್ ದೊಡ್ಡದಿರ್ತದೆ ಆದ್ರೆ ಭಾರ ಕಡಿಮೆ, ಅಂದ್ರೆ ರುಚಿಗೆ ಸಹ ಡಿಫ್ರೆನ್ಸ್. ಈ ಗೊಬ್ಬರದ ಮಾರಾಟಗಳಲ್ಲಿ ಈಗ ನನ್ಗೆ ಆಗಿ ಬೆಳೆದಲ್ಲಿ ನನಗೆ ವರ್ಷದಲ್ಲಿ 8-10 ಟನ್ ಗೊಬ್ಬರ ನನಗೆ ಮಾರಾಟ ಮಾಡಲಿಕ್ಕೆ ಸಿಗ್ತದೆ. ಯಾಕಂದ್ರೆ ನಾನು ಈ ಗೊಬ್ಬರ ನನಗೆ ಖರ್ಚಿಯಾಗಿ ದನಗಳನ್ನು ಸಾಕ್ಲಿಕ್ಕೆ ಮಾತ್ರ, ದನಗಳಿಗೆ ಬೇಕಾದ ಹಿಂಡಿ ಮತ್ತೆ ಲೇಬರಿ ಕೊಡುವಂತ ಸಂಬಳ ಮತ್ತೆ ಇದು ಈ ಒಣ ಹುಲ್ಲು. ಇಲ್ಲಿ ಅದರ ಬಗ್ಗೆ ಹೇಳಬೇಕಿತ್ತು. ಈಗ ಒಣ ಹುಲ್ಲು ನಮಗೆ ಎಲ್ಲರೂ ಒಣ ಹುಲ್ಲು ಹಾಕಿ ಸಾಕ್ತಾರೆ. ನಾನು ಒಣ ಹುಲ್ಲಿನ ವಿರೋಧಿ. ಯಾಕೆ ಒಣ ಹುಲ್ಲು ಬೈಹುಲ್ಲು, ಭತ್ತದ ಬೈಹುಲ್ಲು ಇದೆಲ್ಲ, ಭತ್ತದ ಬೈ ಹುಲ್ಲು ಬೇರೆ, ಯಾರು ಸಾವಯವ ಬೆಳೆದಂತ ಭತ್ತದ ಬೈ ಹುಲ್ಲು ಸಿಗುದು ಬಹಳ ಕಡಿಮೆ, ರೇರ್ ಅದು. ಸಿಗುವುದೆಲ್ಲ ಘಟ್ಟದಿಂದ ಬರುವಂತ ಬೈ ಹುಲ್ಲು. ಅದನ್ನು ಬೆಳೆಸಲಿಕ್ಕೆ 3-4 ಸ್ಪ್ರೇ ಮಾಡಿರ್ತಾರೆ. ಭತ್ತವನ್ನು ಬೆಳೆಯಲಿಕ್ಕೆ ಸ್ಪ್ರೇ ಮಾಡಿದ್ರೆ ಭತ್ತ ಉಳಿದಿದೆ. ಆ ಸ್ಪ್ರೇ ಮಾಡಿದ ಮೆಡಿಸಿನ್ ಭತ್ತದ ಆ ಹುಲ್ಲಲ್ಲಿ ಇರ್ತದೆ. ಅದನ್ನು ನಾವು ದನಕ್ಕೆ ಹಾಕಿದಾಗ ಅದು ಹಾಲಿನ ರೂಪದಲ್ಲಿ ಪುನಃ ಬರುವಾಗ ಅದೇ ಕೆಮಿಕಲ್ ನಮ್ಮ ಶರೀರಕ್ಕೆ ಬರ್ತದೆ. ಅದಕ್ಕಾಗಿ ನಾನು ಎಂತ ಮಾಡಿದೆ, ಅಡಿಕೆಯ ಹಾಳೆ ಇದೆ ಅದನ್ನ ಪುಡಿ ಮಾಡಿ ಕೊಡ್ತಾರೆ. ಇಲ್ಲಿ ಒಂದು ನಮ್ಮ ಕೊಡುಂಗೈಯಲ್ಲಿ ಒಂದು ಇದಿದೆ, ಡಾಕ್ಟರ್ ರಾಜರಾಮ್ ಭಟ್ ಇದ್ದಿದ್ದಾರೆ, ಅವರದ್ದು ದೊಡ್ಡ ಒಂದು ಹಾಳೆ ಪುಡಿ ಇದು ಫ್ಯಾಕ್ಟ್ ಇದೆ. ಹಾಳೆದು ಬಟ್ಟಲು ಮಾಡೋದು ಫ್ಯಾಕ್ಟ್, ಅದನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. ಹಾಳೆ ಬಟ್ಟಲು ಆದ ನಂತರ ಅದರ ಸೈಡ್ ನ ವೇಸ್ಟೇಜ್ ಇರ್ತಾರ ಅದನ್ನು ಅವರು ಪುಡಿ ಮಾಡಿ ಕೊಡ್ತಾರೆ. ಅದರನ್ನ ನಾವು ದನಕ್ಕೆ ಒಣ ಹುಲ್ಲಿನ ಸಬ್ಸ್ಟಿಟ್ಯೂಟ್ ಆಗಿ ಹಾಕ್ತೇವೆ. ದನಗಳು ಚೆನ್ನಾಗಿ ತಿಂತಾರೆ, ಅದರಿಂದ ಯಾವುದೇ ನಷ್ಟ ಇಲ್ಲ. ನೀವು ಕೇಳಬಹುದು ಅಡಿಕೆ ಮರಕ್ಕೆ ಸ್ಪ್ರೇ ಮಾಡ್ತಾರಲ್ಲ, ಅದರಲ್ಲಿ ಮೆಡಿಸಿನ್ ಇರೋದಿಲ್ವಾ ಅಂತ. ಆದರೆ ಈ ಹಾಳೆಯ ಬಟ್ಟಲು ಮಾಡುವಾಗ ಅದನ್ನು ನೀರಿನಲ್ಲಿ ಅದ್ದಿಟ್ಟು ಅದನ್ನು ಚಂದ ಬ್ರಷ್ ಅಲ್ಲಿ ತೊಳೆದು ಆಮೇಲೆ ಅದನ್ನು ಪ್ಲೇಟ್ ಮಾಡುದು. ಇಲ್ಲದ್ರೆ ಆ ಪ್ಲೇಟ್ ಸೇಲ್ ಆಗುದಿಲ್ಲ, ಮದ್ದಿನ ಅಂಶ ಕಾಣ್ತದೆ. ಅದಕ್ಕೆ ಅದನ್ನೆಲ್ಲ ತೆಗೆದು ಅವರು ಅದನ್ನು ಕ್ಲೀನ್ ಮಾಡಿ ಪ್ಲೇಟ್ ಮಾಡುವ. ಆದ ಕಾರಣ ಅದರಲ್ಲಿ ಕೆಮಿಕಲ್ ಇಲ್ವೇ ಇಲ್ಲ, ಅಷ್ಟು ಕ್ಲೀನ್ ಆಗಿ ಏನೋ ಇರ್ಬೋದು ಪಾಯಿಂಟ್ ಅಲ್ಲಿ ಇರ್ಬೋದು ಅಷ್ಟೇ. ಆದ ಅಷ್ಟು ಒಳ್ಳೇದು ಇರ್ತದೆ ಅಂತೇಳಿ ಹಾಳೆ ಪುಡಿ. ಅದ ಕಾರಣ ನನಗೆ ದನ ಸಾಕ್ಲಿಕ್ಕೆ ತುಂಬಾ ಈಸಿ. ಅದು ಈ ಒಣ ಹುಲ್ಲಿನ ರೇಟ್ಗಿಂತ, ಒಣ ಹುಲ್ಲಿನ ಒಂದು ಕಂತೆ ಒಣ ಹುಲ್ಲು ಹೇಳಿದ್ರೆ ಅದರಲ್ಲಿ 700-750 ಗ್ರಾಮ್ ಮೊದಲು ಬರ್ತಿತ್ತು, ಈಗ ನಾನು ತುಂಬಾ ಸರಿ ನೋಡ್ಲಿಲ್ಲ. ಅದಕ್ಕೆ 23-24 ರೂಪಾಯಿ ಒಂದು ಕಂತಾಗಿದೆ. ಅದು ಇದು 1 ಕೆಜಿಗೆ 13-14 ರೂಪಾಯಿ ಬರ್ತದೆ. ಅದ ಕಾರಣ ನಿಮ್ಗೆ ಅಷ್ಟು ರೈತನಿಗೆ ಲಾಭ ಉಂಟು. ಮತ್ತೆ ಒಣ ಹುಲ್ಲನ್ನು ತಿನ್ನುವಾಗ ದನಗಳು ಅರ್ಧಕರ್ಧ ಕಾಲ ಬುಡಕ್ಕೆ ಹಾಕಿಕೊಳ್ತಾರೆ. ಆದ್ರೆ ಈ ಹಳೆ ಪುಡಿಯನ್ನ ಚೆನ್ನಾಗಿ ತಿಂದಾಗ ಏನೇ ಸ್ವಲ್ಪ ಏನಾದ್ರು ಹೋಗ್ಬೋದು ಅಷ್ಟೇ. ಆದ್ರೆ ಹೆಚ್ಚಿನ ಪ್ರಮಾಣವನ್ನು ಅವರು ತಿಂತಾವೆ, ಅದು ಶುದ್ಧವಾಗಿರುತ್ತದೆ. ಅದರಲ್ಲಿ ದನಗಳಿಗೆ ಲಾಭ ಹೆಚ್ಚು, ಫೈಬರ್ನ ಕಂಟೆಂಟ್ ಹೆಚ್ಚು. ಅದನ್ನು ತಿಂದಂತ ದನಗಳ ಸಗಣಿ ಸಹ ನಾವು ನೋಡಿದಾಗ ಗೊತ್ತಾಗ್ತದೆ, ಸಗಣಿ ಗಟ್ಟಿಯಾಗಿರ್ತದೆ. ಆ ಸಗಣಿ ಗಟ್ಟಿ ಅಂತ ಹೇಳಿದ್ರೆ ದನ ಆರೋಗ್ಯ ಅಂತ ಅರ್ಥ. ಈಗ ನಮ್ದು ಇವ್ರದ್ದೆ ಮನೋಹರ್ ಉಪಾಧ್ಯಾಯ ಡಾಕ್ಟರ್, ಅವರು ಈ ದನಗಳ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡ್ತಾರೆ. ಅವರ ಆರ್ಟಿಕಲ್ ನಾನು ಓದಿದ್ದೇನೆ, ಅದ್ರಲ್ಲಿ ಅವ್ರು ಹೇಳ್ತಾರೆ ದನಗಳ ಆರೋಗ್ಯ ನೋಡ್ಬೇಕಾದ್ರೆ ನೀವು ದನ ಸಗಣಿ ನೋಡಿ. ಸಗಣಿ ನೋಡಿದ್ರೆ ಸಗಣಿಲಿ ರಿಂಗ್ ರಿಂಗ್ ಉಂಟಾ, ದನ ಆರೋಗ್ಯ ಅಂತ ಅರ್ಥ. ಬೇರೆ ಡಾಕ್ಟರ್ ಬೇಡದು, ಅಷ್ಟು ಒಳ್ಳೇದು ಉಂಟು ಅಂತ. ಹಾಗಾದ್ರೆ ಆ ತರ ಬರ್ಬೇಕಾದ್ರೆ ಅದಕ್ಕೆ ಹಾಕುವಂತ ಆಹಾರ ಆಗಿರ್ಬೇಕು. ಹಾಗೆ ಮತ್ತೆ ನಾನು ಬೆಳೆದ ಗೊಬ್ಬರಗಳನ್ನ ಹೆಚ್ಚಾಗಿ ನನ್ನ ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರು ಈ ಮಾರ್ಕೆಟ್ ನಲ್ಲಿಯೇ ನನಗೆ ಅಲ್ಲಿ ಜನಗಳು ಬಂದು ತಗೊಂಡು ಹೋಗ್ತಾರೆ. ಪುನಃ ಪುನಃ ಹೇಳೋದು ಏನಂದ್ರೆ, ರೈತ ಬೆಳೀಲಿಕ್ಕೆ ಗೊತ್ತು, ಅವನಿಗೆ ಮಾರಾಟ ಮಾಡ್ಲಿಕ್ಕೆ ಗೊತ್ತಿಲ್ಲ, ಇಂತಹ ಸಂಸ್ಥೆಗಳೊತ್ತಿಗೆ ಟೈಅಪ್ ಆಗಿ ನೀವು ಬೆಳೆದಂತ ವಸ್ತುಗಳಿಗೆ ಮಾರ್ಕೆಟ್ ಇದ್ದಾಗ ನಿಮ್ಗೆ ಇನ್ನು ಒಳ್ಳೆ ಇನ್ಕಮ್ ಬರ್ತದೆ, ನಿಮ್ಮ ಜೀವನ ಚೆನ್ನಾಗಿ ಹೋಗ್ತದೆ ಅಂತೇಳಿ. ಹಾಗೆ ಸಾವಯವ ಕೃಷಿ ಗ್ರಾಹಕ ಬಳಗಕ್ಕೆ ನೀವು ರೈತರು ಬನ್ನಿ, ಅರೆ ಬರ್ಲಿಕ್ಕೆ ಕಂಡೀಷನ್ ಒಂದಂದ್ರೆ ನೀವು ಸಂಪೂರ್ಣ ಸಾವಯವ ಕೃಷಿಕರಾಗಿರ್ಬೇಕು. ಕೆಮಿಕಲ್ ಯುಕ್ತವಾದ ಸಾಮಾನುಗಳನ್ನು ಅಲ್ಲಿ ಮಾರಾಟ ಮಾಡಲಿಕ್ಕೆ ಆಗೋದಿಲ್ಲ. ದನಗಳಾಗ್ಲಿ ಹಾಲು ಮೊಸರು ಇದ್ರೂ ಸಹ ದೇಶಿ ದನಗಳದ್ದೇ ಆಗಿರಬೇಕು, ಅವ್ರು ಬೆಳೆಯುವಂತ ವಸ್ತು ಸಹ ಕೆಮಿಕಲ್ ಫ್ರೀ ಆಗಿರಬೇಕು. ಹಾಗೆ ದನ ಸಾಕುವುದು ಮುಖ್ಯ. ಅಟ್ಲೀಸ್ಟ್ ಒಂದು ದನ ಸಾಕಿ ಅದರಿಂದ ಅದರ ಗೊಬ್ಬರವನ್ನು ಹಾಕಿಕೊಂಡು ನೀವು ಬೆಳೆದಂತ ವಸ್ತುಗಳನ್ನು ನಮ್ಮ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಬಹುದು. ಒಳ್ಳೆಯ ಬೆಲೆ ಸಿಗ್ತದೆ, ಅದು ನಿರಂತರವಾಗಿರುತ್ತದೆ. ವರ್ಷದ ಮುನ್ನ ಎಲ್ಲ ವಾರಗಳಲ್ಲಿಯೂ ನೀವು ಅಲ್ಲಿ ಬಂದು ಮಾರಾಟ ಮಾಡಬಹುದು.
1: ಸರ್, ಇಲ್ಲಿ ನಿಮ್ಗೆ ಎಷ್ಟು ಜಾಗ ಇದೆ, ಯಾವೆಲ್ಲ ಕೃಷಿಗಳನ್ನು ಮಾಡ್ತಾ ಇದ್ದೀರಿ ನಿಮ್ಮ ಜಾಗದಲ್ಲಿ?
0: ನಮ್ದು ಈಗ ನನ್ನ ಹಿರಿಯರಿಂದ ಬಂದ ನನಗೆ 2.5 ಎಕರೆ ಜಾಗ. ಎಲ್ಲರೂ ಜಾಗ ಎಷ್ಟು ಜಾಗ ಇಲ್ಲ, ಇಷ್ಟು ಕಡಿಮೆ ಎಂತ ಮಾಡ್ತೀಯ ಅಂತ ಹೇಳ್ತಾರೆ. ಜಾಗ ಹೆಚ್ಚು ಇರುವುದು ಮುಖ್ಯ ಅಲ್ಲ ನನ್ನ ಉದ್ದೇಶ. ಇರುವಂತ ಜಾಗವನ್ನು ನೀವು ಯಾವ ತರ ಯೂಟಿಲೈಸ್ ಮಾಡಿಕೊಂಡಿದ್ದೀರಿ ಅದು ಮುಖ್ಯ. ಅಲ್ಲಿ ಹೇಗೆ ಬೆಳೆದ, ನನ್ನಲ್ಲಿ 2.5 ಎಕರೆ ನನಗೆ ಜಾಗ ಇದೆ, ಅದರಲ್ಲಿ ನಾನು ಇಂಚು ಜಾಗ ಬಿಡದೆ ಈ ಜಾಗದಲ್ಲಿ ನಾನು ಬೆಳೆಸಿದ್ದೇನೆ. ಅಡಿಕೆ ಬೆಳೆಸಿದ್ದೇನೆ, ಬಾಳೆ ಬೆಳೆಸಿದ್ದೇನೆ, ಕರಿಮೆಣಸು ಉಂಟು, ಮತ್ತೆ ಮಾವು, ಹಲಸು, ರಂಬುಟಾನು, ಪೇರಳೆ, ಎಲ್ಲಾ ತರದ ಫ್ರೂಟ್ಸ್ ಬೆಳೆಸಿದ್ದೇನೆ. ಯಾಕಂದ್ರೆ ನಾನು ಬೆಳೆಯುವಂತ ವಸ್ತು ನನ್ನ ಮಾರ್ಕೆಟ್ಗೆ ಯಾವ ತರ ಪೂರಕ ಆಗ್ತದೆ ಅಂತದನ್ನ ನಾನು ಬೆಳೆಸಿಕೊಂಡು ಹೋಗ್ತಾ ಇದ್ದೇನೆ. ಅದಕ್ಕೆ ಬೇಕಾದ ಗೊಬ್ಬರ, ಈಗ ನಾನು ಗೋಬರ್ ಗ್ಯಾಸ್ ಮಾಡಿದ್ದೇನೆ. ಈಗ ದನ ಸಾಕುದ್ರಲ್ಲಿ ಇನ್ನೊಂದು ಲಾಭ ನೋಡಿ, ದನ ಸಾಕಿದಾಗ ನಿಮಗೆ ಮನೆಗೆ ಬೇಕಾದಷ್ಟು ಹಾಲು, ಅದರಿಂದ ಅದರ ಗೊಬ್ಬರವನ್ನು ಗೋಬರ್ ಗ್ಯಾಸ್ಗೆ ಹಾಕಿದಾಗ ಗೋಬರ್ ಗ್ಯಾಸ್ ಇಂದ ಬರುವಂತ ಗ್ಯಾಸ್ ಇಡೀ ಮನೆಗೆ ಇಂಧನದ ಬೇರೆ

0: ಜರುತ್ತಿಲ್ಲ. ಆಮೇಲೆ ನೀವು ಅದರಿಂದ ಬರುವಂತ ಗೊಬ್ಬರ, ಇದು ನಿಮ್ ತೋಟಕ್ಕೆ ಹಾಕಿದ್ರೆ ತೋಟದಲ್ಲಿ ಅಡಿಕೆ ರೂಪದಲ್ಲಿ ಬೇರೆ ರೂಪದಲ್ಲಿ ನಿಮಗೆ ಅದರಿಂದ ಇನ್ಕಮ್ ಮಾಡಬಹುದು. ಹಾಗೆ ನಾವು ಈಗ ಸ್ಲರಿ ಆದಾಗ, ಹೆಚ್ಚಿಗೆ ಸ್ಲರಿ ಆದಾಗ ಎಂತ ಮಾಡ್ತೇವೆ, ಒಂದು ಓಪನ್ ಲ್ಯಾಂಡ್ ಅಲ್ಲಿ ಅದನ್ನು ಹರಿಸ್ತೇವೆ, ಕಟ್ಟೆ ಕಟ್ಟಿದ್ದೇವೆ, ಅದ್ರಲ್ಲಿ ಹಾಕಿರ್ತೇವೆ, ಅದಕ್ಕೆ ಮೇಲಿಂದ ಪ್ಲಾಸ್ಟಿಕ್ ಈ ಇದರದ್ದು ಜಿನೆಗರ್ ಶೀಟ್ ಪ್ಲಾಸ್ಟಿಕ್ ನೀರು ಬೀಳದ ಹಾಗೆ ಮಾಡಿದ್ದೇವೆ. ಅಲ್ಲೆಲ್ಲ ಅದು ಹಾಕಿದ ಸ್ಲರಿ ಒಣಗ್ತದೆ, ಒಣಗಿದಂತ ಅದು ಸಗಣಿ ಪುಡಿಯಾಗಿ ಪರಿವರ್ತನೆ ಆಗ್ತದೆ. ಅದು ಸ್ವಲ್ಪ ಸ್ವಲ್ಪ ಹಸಿದ್ರೆ ಎರೆಹುಳಕ್ಕೂ ಹಾಕ್ಲಿಕ್ಕೆ ಆಗ್ತದೆ, ಇಲ್ಲಾದ್ರೆ ಸಗಣಿ ಪುಡಿ ಆದಾಗ 1 ಕೆಜಿ ಸಗಣಿ ಪುಡಿಗೆ 20-25 ರೂಪಾಯಿಗೆ ಮಾರಾಟ ಆಗ್ತದೆ ಮಾರ್ಕೆಟ್ ಅಲ್ಲಿ. ಅದು ಶುದ್ಧವಾದ ಸಗಣಿ ಪುಡಿ, ಅದರಲ್ಲಿ ಯಾವುದೇ ಕಸ ಇಲ್ಲ. ಯಾಕೆ ಗೋಬರ್ ಗ್ಯಾಸ್ ನಿಂದ ಬಂದಂತ ಸ್ಲರಿ ದಪ್ಪವಾಗಿರ್ತದೆ, ಅದನ್ನ ನಾವು ನೆಲದಲ್ಲಿ ಹರಡಿದಾಗ ನೀರಿನ ಅಂಶ ಸ್ವಲ್ಪ ಹೋಗ್ತದೆ, ಅದು ಡ್ರೈ ಆದಾಗ ಅಷ್ಟು ಪುಡಿ ಪುಡಿ ಆದ್ರೆ ಸ್ವಲ್ಪ ಒಂದು 3 ತಿಂಗಳು ಬಿಟ್ರೆ ಒಳ್ಳೆ ಕಂಪೋಸ್ಟ್ ಆಗಿ ಪುಡಿ ಪುಡಿ ಪುಡಿ ಪುಡಿ ಸಿಗ್ತದೆ ಜನಗಳಿಗೆ ಹಾಕ್ಲಿಕ್ಕೆ. ಸರ್, ಪೇಟೆಯಲ್ಲಿ ಈಗ ತಾರಸಿ ಕೃಷಿ ಮಾಡುವಂತ ಜನಗಳಿಗೆ ಇದು ಉತ್ತಮವಾದ ಗೊಬ್ಬರ ಆಗಿರ್ತದೆ, ಯಾಕಂದ್ರೆ ಅವ್ರು ದುಡ್ಡು ಕೊಟ್ಟದಕ್ಕೆ ವರ್ತ್ ಇರ್ತದೆ, ಯಾಕಂದ್ರೆ ಅದರಲ್ಲಿ ಅದು ಕಸ ಇಲ್ಲ, ಅದು ಶುದ್ಧವಾಗಿರ್ತದೆ. ಮತ್ತೆ ಅದಲ್ಲದೆ ದೇಶಿ ದನದ ಸಗಣಿಯಿಂದ ಆಗಿರುತ್ತೆ, ಅದಲ್ಲದೆ ಎರೆಗೊಬ್ಬರ, ಎರೆಗೊಬ್ಬರದ ಸಹ ನೀವು ಅದನ್ನು ಪ್ಯಾಕೆಟ್ ಮಾಡಿ ಮಾರಾಟ ಮಾಡಿದ್ರೆ ಅದ್ರಲ್ಲೂ ಜನ ಅದರಿಂದ 40-50 ರೂಪಾಯಿ ಎರೆಗೊಬ್ಬರ. ಇಷ್ಟು ರೇಟ್ ರೈತರಿಗೆ ಸಿಕ್ಕಿದಾಗ ಅವನಿಗೆ ಇನ್ಕಮ್ ಅಲ್ಲಿ ಯಾವುದೇ ಕಷ್ಟ ಆಗ್ಲಿಕ್ಕಿಲ್ಲ. ಶರ್ತ್ ಏನಂತ ಹೇಳಿ, ಮೆಹನತ್ ಮಾಡ್ಲಿಕ್ಕೆ ಗೊತ್ತಬೇಕು, ಮೆಹನತ್ ಮಾಡಿದ್ರೆ ಸುಮ್ಮನೆ ಕೂತ್ಕೊಂಡ್ರೆ ಆಗ್ಲಿಕ್ಕಿಲ್ಲ. ಇಡೀ ದಿವಸ ಅವನಿಗೆ ಬೆಳಿಗ್ಗೆ 4:30 ಎದ್ದ ಅವನಿಗೆ ರಾತ್ರಿ 10 ಗಂಟೆವರೆಗೂ ಕೆಲಸ ಇರ್ತದೆ, ಮಧ್ಯಾಹ್ನ ಒಂದು 1/2 ಗಂಟೆ ರೆಸ್ಟ್ ಮಾಡ್ತಾನೆ ಅಷ್ಟೇ ಹೊರತು ಮತ್ತೆ ಫುಲ್ಲು ದಿವಸದ ಕೆಲಸ ಇರ್ತದೆ. ಅವ್ ಬಿಸಿ ಆಗಿರ್ತಾನೆ, ಊಟ ಮಾಡಿ ಮಲಗಿದ ಕೂಡಲೇ ಒಳ್ಳೆ ನಿದ್ದೆ ಬರ್ತದೆ, ಪುನಃ ಮರು ದಿವಸ ಬೆಳಿಗ್ಗೆ ಹೇಳಲಿಕ್ಕೆ ತಯಾರಿಯಲ್ಲಿ ಇರ್ತಾನೆ ಅಷ್ಟೇ ಹೊರತು ಮಧ್ಯದಲ್ಲಿ ಯಾವುದೇ ಯೋಚನೆ ಇರೋದಿಲ್ಲ, ಕೆಟ್ಟ ಕನಸುಗಳು ಬರೋದಿಲ್ಲ, ಆರೋಗ್ಯದಲ್ಲಿ ಯಾವ ಸಮಸ್ಯೆಗಳಿಲ್ಲ, ಒಳ್ಳೆ ಆರೋಗ್ಯದಿಂದ ಖುಷಿಯಿಂದ ಇರ್ತಾನೆ.
1: ನಿಮ್ಮ ಈ ಜಾಗವನ್ನು ನೋಡಿದಾಗ ಎಲ್ಲವೂ ವಿಷಮುಕ್ತ, ಅದೇ ರೀತಿ ಮನೆಯನ್ನು ನೋಡಿದಾಗಲೂ ಸಹ ಕೃಷಿಯಲ್ಲಿ ಯಾವ ರೀತಿ ನೀವು ಸಾವಯವ ಮಾಡಿದ್ರಿ ಹಾಗೆ ಮನೆಯೂ ಸಹ ನಂಗೆ ಸ್ವಲ್ಪ ಇಕೋ ಫ್ರೆಂಡ್ಲಿ ರೀತಿಯಲ್ಲಿ ಕಂಡಿತ್ತು, ಇದರ ಬಗ್ಗೆ ಸ್ವಲ್ಪ ಹೇಳ್ತೀರಾ?
0: ನೋಡಿ, ಇದು ಮನೆ ನಾನು 2013 ಕಟ್ಟಿದ್ದು. ಇದು ಮನೆ ಕಟ್ಟುವಂತ ಯೋಚನೆ ಬಂದಾಗ ನಾನೊಬ್ಬ ಸೈನಿಕನಾಗಿದ್ದ ಕಾರಣ ಸ್ವಲ್ಪ ಸಮಾಜದ ಬಗ್ಗೆ ನಮ್ಮವರ ಬಗ್ಗೆ ಸ್ವಲ್ಪ ಕಾಳಜಿ, ನನ್ನ ಮುಂದಿನ ಜನರೇಷನ್ ಗೆ ಅದರ ಬಗ್ಗೆ ಸ್ವಲ್ಪ ಕಾಳಜಿ ಇರ್ತದೆ. ಆದಾಗ ನಾ ಇದ್ದು ಮನೆ ಕಟ್ಟಿ ನಮ್ಮ ಮನೆಯೊಳಗೆ ನಮಗೆ ನೆಮ್ಮದಿ ಸಿಗಬೇಕು, ನಮ್ಗೆ ಆರೋಗ್ಯ ವರ್ಧನೆ ಆಗ್ಬೇಕು ಅಂತ ಮನೆಗಳಾಗ್ಬೇಕು. ನಾವು ದುಡ್ಡು ತುಂಬಾ ಖರ್ಚು ಮಾಡಿ ದೊಡ್ಡ ಬಂಗ್ಲಾ ಕಟ್ಟಿ ಕೋಟಿಗಟ್ಟಲೆ ಖರ್ಚು ಮಾಡಿ ಆ ಮನೆಯೊಳಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅದಾದ್ರೆ ಆ ಮನೆ ಮಾಡಿ ಪ್ರಯೋಜನ ಏನು? ಅದಕ್ಕೆ ನನ್ನ ಯೋಚನೆ ಏನಂತ ಹೇಳಿದ್ರೆ, ಇಕೋ ಫ್ರೆಂಡ್ಲಿ ಆಗಿ ಮನೆ ಕಟ್ಟುವ, ಮಣ್ಣಿನ ಗೋಡೆದು ಮನೆ ಆಗ್ಬೇಕು. ನಮ್ಮ ಹಿರಿಯರ ಮನೆಗಳೆಲ್ಲ ಮೊದಲು ಹಾಗೆ ಇತ್ತು, ಮಣ್ಣಿನ ಗೋಡೆಯ ಮನೆ. ಆ ಮನೆಯೊಳಗೆ ಎಷ್ಟು ತಂಪಿರ್ತಿತ್ತು, ಎಷ್ಟು ಖುಷಿ ಇರ್ತಿತ್ತು, ಎಷ್ಟೋ ಜನಗಳು ಅಷ್ಟು ಮನೆಗಳು ಆಗಿದ್ದ ಹಳೆ ಮನೆಗಳು ನೋಡಿದ್ದೇವೆ. ಕಂಪ್ರೆಸ್ಡ್ ಸಾಯಿಲ್ ಬ್ಲಾಕ್ಸ್ ಅಂತ ಹೇಳಿ ಸಿಗ್ತದೆ, ಅದು ಮಣ್ಣಿದೆ ಇಟ್ಟಿಗೆಗಳು. ಅದಕ್ಕೆ ಸಿಮೆಂಟ್ ನ ಉಪಯೋಗ ಬಹಳ ಕಡಿಮೆ, ಅಂದ್ರೆ ಒಂದು ಇಟ್ಟಿಗೆ ಜೋಡಿಸ್ಲಿಕ್ಕೆ ಸಿಮೆಂಟ್ ನ ಗ್ರೌಟ್ ಅನ್ನು ಹಾಕ್ತಾರಷ್ಟೇ ಹೊರತು ಬೇರೆ ಗಾರೆ ಹಾಕ್ಲಿಕ್ಕಿಲ್ಲ, ಮತ್ತೆ ಖರ್ಚು ಕಡಿಮೆ. ಆಗ ಮನೆ ಬಾಳಿಕೆ ಒಳಗಿರ್ತದೆ, ಅದಕ್ಕೆ ನೀರಿನ ಪಸೆ ಬರಲಿಲ್ಲ ಅಂದ್ರೆ ಮನೆಯ ಬಾಳಿಕೆ ಹೆಚ್ಚು. ಹಾಗೆ ಈ ಮನೆಯಲ್ಲಿ ಬೇರೆ ಈ ಕಾಂಕ್ರೀಟ್ ಕಲ್ಲಿನಿಂದ ಕಟ್ಟಿದ ಮನೆಯಕ್ಕಿಂತ ಈ ಮನೆಯಲ್ಲಿ 13.5% ಟೆಂಪರೇಚರ್ ಕಡಿಮೆ, ಅದು ಪ್ಲಸ್ ಪಾಯಿಂಟ್ ಕಡಿಮೆ. ಯಾಕೆಂದ್ರೆ ನಾವೀಗ ಎಷ್ಟು ಚೆನ್ನಾಗಿ ಬರೆ ಮಾಡಿದ್ರೆ ಸರ್, ನಿಮ್ಗೆ ಎಸಿ ಇಲ್ಲದೆ ಊರ್ಲಿಕ್ಕೆ ಆಗುದಿಲ್ಲ, ಈಗಿನ ಟೆಂಪರೇಚರ್ ಅಷ್ಟು ಹೆಚ್ಚಾಗಿದೆ. ಇಂಥ ಮನೆಗಳಲ್ಲಿ ನೀವು ಸಣ್ಣಗೆ ಫ್ಯಾನ್ ಹಾಕೊಂಡು ಕೂತ್ಕೊಂಡು ಸರ್ ನಿಮ್ಗೆ ಆರಾಮದಲ್ಲಿ ಇರಬಹುದು, ಅದು ಖುಷಿ ಆಗ್ತದೆ. ಮತ್ತೆ ಇನ್ನೊಂದು, ನಮ್ಮ ಇಲ್ಲಿ ಒಂದು ಕುಟುಂಬದ ಮನೆಯವರ 8-9 ಮನೆಗಳಿದೆ. ನಾವೆಲ್ಲ ಒಂದು 2013 ತಿರುಪತಿಗೆ ಹೋಗಿದ್ದು, ತಿರುಪತಿಗೆ ಹೋದಾಗ ಅಲ್ಲಿಂದ ವೆಂಕಟರಮಣನ ಒಂದು ಕಾಪರದ ಒಂದು ಮೂರ್ತಿ ಸಿಗ್ತದೆ, ಒಂದು ಗೋಡೆಯಲ್ಲಿ ನೇತಾಡಿಸುವಂತ, ಅದನ್ನು ತಗೊಂಡು ಬಂದೆ. ಎಲ್ಲ ಮನೆಯಲ್ಲಿ ಉಂಟು, ನನ್ನ ಮನೆಯಲ್ಲೂ ಹಾಕಿದ್ದೇನೆ. ಅದೇ ನನ್ನ ಮನೆಯಲ್ಲಿ ಈಗ ಸಹ ಹಾಗೆ ಉಂಟು, ಬೇರೆ ಮನೆಯವರೆಲ್ಲ ಅದನ್ನು ತೆಗೆದು ಹಾಕಿದ್ದಾರೆ. ಯಾಕೆ ಅದರಲ್ಲಿ ಆಸಿಡ್ ಎರಚಿದ ಹಾಗೆ ಆಗಿದೆ. ಯಾಕೆ ನಾನು ಎಣಿಸ್ತೇನೆ, ಆ ಮನೆಯಲ್ಲಿ ಅವರು ಚಂದ ಮನೆ ಮಾಡಿದ್ರೆ ಒಳ್ಳೆ ಮನೆ, ಆ ಮನೆಯ ಆ ಪೇಂಟ್ನ ಕೆಮಿಕಲ್ ರಿಯಾಕ್ಷನ್ ಆ ಕಾಪರ್ ನ ಮೇಲೆ ಅಸರ್ ಬೀಳ್ತದೆ ಅಂತ. ನಮ್ಮ ಮನೆಯಲ್ಲಿರುವಂತ ಮೂರ್ತಿಗೆ ಏನಾಗ್ಲಿ, ಸ್ವಲ್ಪ ಧೂಳು ಇರಬಹುದು ಬಿಡಿ, ಆ ಧೂಳನ್ನ ಒರೆಸಿದ್ರೆ ಹೋಗ್ತದೆ, ಆದ್ರೆ ಕೆಮಿಕಲ್ ರಿಯಾಕ್ಷನ್ ಆಗ್ಲಿಲ್ಲ. ಇದು ಒಂದು ಮೆಟಲ್ ಮೇಲೆ ಆಗಿರುವಂತ ಒಂದು ರಿಯಾಕ್ಷನ್, ಅದೇ ಒಂದು ಜೀವಂತ ಶರೀರಕ್ಕೆ ಆದ್ರೆ ಏನಾಗ್ಬಹುದು, ರೋಗಗಳನ್ನ ಕರೆದುಕೊಂಡಾಗಲ್ವಾ. ನಾವು ಮನೆಯಲ್ಲಿ ಇದ್ಕೊಂಡು ನಾವು ಖುಷಿಯಿಂದ ಇರ್ತೇವೆ, ಬಟ್ ನಮ್ಗೆ ಇಂಡೈರೆಕ್ಟ್ ಆಗಿ ಆ ರೋಗ ಬಂದಾಗ ಮತ್ತೆ ಡಾಕ್ಟರ್ ಹತ್ರವೇ ಹೋಗ್ಬೇಕಾಗ್ತದೆ. ಇಷ್ಟೆಲ್ಲ ಮಾಡಿ ಈಗ ಆರೋಗ್ಯವಂತರಾಗಿ ಇರಬೇಕು ಅಂತ ಒಂದು ಉದ್ದೇಶದಿಂದ ಇಂಥ ಮನೆಗಳನ್ನು ಮಾಡ್ತಿದೆ, ಅಂತಲ್ಲಿ ಪುನಃ ರೋಗ ಬಂದ್ರೆ ಏನು ಪ್ರಯೋಜನ? ಅದಕ್ಕಾಗಿ ಇಕೋ ಫ್ರೆಂಡ್ಲಿ ಮನೆ ತುಂಬಾ ಖುಷಿ ಕೊಡ್ತದೆ. ಅದರಲ್ಲಿ ಈಗಿನ ಅಂದ್ರೆ ಹಳ್ಳಿಯ ಹಿತ್ತಲ ಗಿಡ ಮದ್ದಲ್ಲ ಅಂತ ಹಳ್ಳಿಯವರಿಗೆ ಇಷ್ಟ ಇಲ್ಲ, ಆದ್ರೆ ಪೇಟೆಯಿಂದ ಬಂದವರಿಗೆ ಬಹಳ ಖುಷಿ ಆಗ್ತದೆ. ದೂರ ದೂರದ ಬಂದವರಿಗೆ ಇದೊಂದು ಸ್ಪೆಷಲ್ ಇದೆ, ಸಮಥಿಂಗ್ ವಿಶೇಷ ಅಂತ ಹೇಳಿ ಖುಷಿ ಆಗ್ತದೆ. ಈ ಮನೆ ನಾವು ಖುಷಿಯಿಂದ ಇದ್ದೇವೆ. ಇದು ನಾನು ಮಾಡಿದ 1100 square feet ಮನೆ, 2 bedroom, ಹಾಲ್, ಕಿಚನ್, ಒಂದ್ ಸಿಟ್ ಔಟ್ ಇಷ್ಟಿದೆ. ನನಗೆ 2013 ಈ ಮನೆಗೆ 12 lakh rupees ಖರ್ಚು ಬಿದ್ದಿದೆ. ಮದುಮಗಳದ್ದು ಮನೆ, ಅದಕ್ಕೆ ಎಷ್ಟು ನೀವು ಚಂದ ಮಾಡುತ್ತೆ ಅದಕ್ಕೆ ಇನ್ನೂ ಬೇಕು ಹೇಳ್ತದೆ. ಅದಕ್ಕೆ ಒಂದು ಲೆವೆಲ್ ನಮಗೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು ಮನೆಗೆ.

0: ಹೆಚ್ಚು ದುಡ್ಡು ಹಾಕುವುದು ನನ್ನ ಇದರಲ್ಲಿ ಸರಿಯಲ್ಲ ಅಂತ ಹೇಳಿ.
1: ಸಾಮಾನ್ಯ ಇಂತಹ ಮನೆಗಳು ಎಷ್ಟು ವರ್ಷ ಬಾಳ್ವಿಕೆ ಬರುತ್ತೆ?
0: ಇರಲಿ, ಇದೀಗ ನಾನು ಮಾಡುವಾಗ ಎಲ್ಲರೂ ಪಿಲ್ಲರ್ ಹಾಕಿ ಮಾಡಬೇಕು, ಇದು ಬಾಳಿಕೆ ಇಲ್ಲೋ ಹಾಗಿಲ್ಲ ಹೇಳೋದು. ನಾನು ಹೇಳಿದ್ರೆ ಏನಾಗುದಿಲ್ಲ, ಮೇಲೆ ಫ್ಲೋರಿಗೆ ನಾವು ಕಾಂಕ್ರೀಟ್ ಹಾಕುದಿಲ್ಲ, ಮೇಲೆ ಹಂಚು ಹಾಕುದು, ಆಕಡೆ ಮೇಲೆ ಹೆಚ್ಚು ಲೋಡ್ ಇಲ್ಲ, ಆಕಡೆ ಪಿಲ್ಲರ್ ಇಲ್ಲದೆ ನಾವು ಮಾಡ್ತೇವೆ, ಏನಾಗ್ಲಿಲ್ಲ. ಈಗ ನೋಡಿ 2013 ಮಾಡಿದ್ವಿ, 2020 12 ವರ್ಷ ಆಯ್ತು, ಇವನಿಗೆ ಏನಾಗ್ಲಿಲ್ಲ. ಈಗ ಕರೆಕ್ಟ್ ಇದೆ, ಅದು ಹೊರಗೆ ಹಿಂದಿನ ಸೈಡಲ್ಲಿ ಮಳೆ ನೀರು ಸಹ ಸೀರಣಿಗೆ ಬಡಿತದೆ, ಆದ್ರೂ ಏನಾಗುದಿಲ್ಲ. ಆದ ಕಾರಣ ನೀವು ಮೇಂಟೈನ್ ಚೆನ್ನಾಗಿ ಮಾಡಿದ್ರೆ ಎಷ್ಟು ವರ್ಷಕ್ಕೂ ಏನಾಗುದಿಲ್ಲ, ನೋಡಿಕೊಳ್ಳೋದೇ. ಆದ್ರೆ ನೀವು ಬಾತ್ರೂಮ್ ಎಲ್ಲೆಲ್ಲ ಇದೆ ನೀರಿನ ಸೀಪೇಜ್ ಅಲ್ಲಿ ಇರ್ತದಲ್ಲ, ಅಂತ ಜಾಗಗಳಲ್ಲಿ ಕಲ್ಲಿಂದ ಕಟ್ಟಿದ್ರೆ ಒಳ್ಳೇದಂತ ನನ್ನ ಒಂದು ಅನುಭವ ಹೇಳುದು. ತುಂಬಾ ತಂಪಾದ ಮನೆ, ತುಂಬಾ ಖರ್ಚು ಕಡಿಮೆ, ಆದ್ರೆ ಖುಷಿಯಿಂದ ಇರ್ಬೋದು.
1: ಸರಿ, ಇಷ್ಟು ಜಾಗಕ್ಕೆ ನೀರಿನ ಮೂಲ ಹೇಗೆ ಸರ್? ಇದರಲ್ಲಿ
0: ನೀರು ನಾವು ಈಗ ಗುಡ್ಡೆಯಲ್ಲಿ ಎಲ್ಲ ಅಡಿಕೆ ತೋಟ ಮಾಡಿದ್ದೇವೆ, ಆದ ಕಾರಣ ಎರಡು ಗುಡ್ಡೆಯಲ್ಲಿ ಅಡಿಕೆ ತೋಟ ಮಾಡಿದ್ರೆಲ್ಲ ಇದಾಗ್ತದೆ ನೀರಿನ ಸವಕಳಿ ಅಂತೇಳಿ. ನನ್ನ ಇದಂತೇಳಿ ಅಡಿಕೆಗೆ ಪ್ರತಿಯೊಂದು ಗಿಡಕ್ಕೆ ಸಹ ಒಂದೊಂದು ಗುಂಡಿ ಮಾಡಿರ್ತೇವೆ, ಅಲ್ಲಿ ಬಿದ್ದ ನೀರು ಅಲ್ಲಿ ಅಡಿಕೆ ಬರೆದ ಗುಡ್ಡೆಯಲ್ಲಿ ಅಲ್ಲಿ ಅದು ಹಿಂಗಿ ಭೂಮಿಗೆ ಹೆಚ್ಚಾಗ್ತದೆ. ಅದಲ್ಲದೆ ನಾವು ಬೋರ್ವೆಲ್ ಮಾಡಿದ್ದೇವೆ, ಮಿತ ಬಳಕೆಯಲ್ಲಿ ಡ್ರಿಪ್ ಇರಿಗೇಷನ್ ಮಾಡಿದ್ದೇವೆ, ಎಲ್ಲಿ ನೀರು ಕಡಿಮೆ ಬೇಕು ಆಗ್ತದೆ ಅಲ್ಲಿಗೆ ಸ್ಪ್ರಿಂಕ್ಲರ್ ಹಾಕಿದ್ದೇವೆ, ಮತ್ತೆ ಹೆಚ್ಚಲ್ಲಿ ಡ್ರಿಪ್ ಅಲ್ಲಿಯೇ ಮಾಡ್ತಿದ್ದೇವೆ. ಆದ ಕಾರಣ ನೀರನ್ನ ಸದ್ಬಳಕೆ ಆಗ್ತಾ ಉಂಟು. ಮತ್ತೆ ನಮ್ಮ ಮನೆಯ ಬಾತ್ರೂಮ್ನ ನೀರು, ಹಟ್ಟಿಯ ನೀರು, ಇವುಗಳಲ್ಲೆಲ್ಲ ಒಂದು ಹೋಗಿ ದೊಡ್ಡ ಟ್ಯಾಂಕಿಗೆ, ಒಂದು 12 ಫೀಟ್ ವ್ಯಾಸ ಮತ್ತೆ 15 ಫೀಟ್ ಡೌನ್ ಇದು ಒಂದು ಬಾವಿ ತರ ಮಾಡಿದ್ದೇವೆ. ಈ ನೀರೆಲ್ಲ ಹೋಗಿ ಅದಕ್ಕೆ ಬಿಡ್ತದೆ, ಗೋಮೂತ್ರ, ಗೋವಿನ ತೊಳೆದ ನೀರು, ಮನೆಯ ನೀರು ಇದೆಲ್ಲ. ಇದನ್ನ ನಾವು ಇಡೀ ತೋಟಕ್ಕೆ ಅಂಡರ್ ಗ್ರೌಂಡ್ ಪೈಪ್ ಲೈನ್ ಹಾಕಿದ್ದೇವೆ. ನಮ್ದು ಮನೆ ಮೇಲೆ ಇದೆ, ತೋಟ ಕೆಳಗಿದೆ. ಇಲ್ಲಿಂದ ಗೇಟ್ ವಾಲ್ ಬಿಟ್ಟರೆ ಇಡೀ ತೋಟಕ್ಕೆ ಸ್ಲರಿ ಹೋಗ್ತದೆ, ಯಾಕಂದ್ರೆ ಗೊಬ್ಬರವನ್ನು ಹೊತ್ತುಕೊಂಡು ಹಾಕುವಂತ ವ್ಯವಸ್ಥೆ ಈಗಿನ ಕಾಲದಲ್ಲಿ ಬಹಳ ಕಷ್ಟ. ಯಾಕಂದ್ರೆ ಜನ ಸಿಗುದಿಲ್ಲ, ಸಿಕ್ಕಿದ್ರು ಗೊಬ್ಬರ ಹೇಳಿದ್ರೆ ಬರುವುದಿಲ್ಲ.
1: ಅದು ಹೇಗೆ ಸರ್? ಅಂದ್ರೆ ಈಗ ಎತ್ತರದಲ್ಲಿ ಇರುವಾಗ ನೀವು ಎಂತ ಬುಡಬುಡಕ್ಕೆ ಪೈಪ್ ಹಾಕಿದೀರಾ, ಡ್ರಿಪ್ ಇರಿಗೇಷನ್?
0: ಅಲ್ಲ ಅಲ್ಲ ಅಲ್ಲ ಅಲ್ಲ, ಅಂದ್ರೆ ಈ ಸಗಣಿ ನೀರಿಗೆ ಅಂತ ಬೇರೆ ಒಂದು ಪೈಪ್ ಲೈನ್ ಹಾಕಿದ್ದೇವೆ, ಅಲ್ಲಲ್ಲಿ ಅದಕ್ಕೆ ಎಲ್ಲೆಲ್ಲಿ ನಮಗೆ ಸಗಣಿ ನೀರು ತೆಗಿಬೇಕು ಅಲ್ಲಲ್ಲಿ ಒಂದೊಂದು ಪಾಯಿಂಟ್ ಮಾಡಿದ್ದೇವೆ, ಅದಕ್ಕೆ ಇನ್ನೊಂದು ಪೈಪ್ ಅನ್ನು ಕನೆಕ್ಟ್ ಮಾಡಿಕೊಂಡು ಬುಡ ಬುಡಕ್ಕೆ ಪೈಪ್ ಅಲ್ಲಿ ಹಿಡಿಯೋದು. ಇಡೀ ತೋಟದ ತಟ್ಟಿಗೆ, ಬುಡಕ್ಕೆ, ಬಾಳೆಗೆ ಎಲ್ಲದಕ್ಕೂ ಹಿಡಿತಾ ಹೋಗ್ತೇವೆ. ನಮ್ಗೆ ವರ್ಷದಲ್ಲಿ 3-4 ರೌಂಡ್ ಬರ್ತದೆ ನಮ್ಮ ತೋಟಕ್ಕೆ. ಹಾಗಾದ್ರೆ ನಮ್ಗೆ ಗೊಬ್ಬರ ಬೇಡ. ನಾನು ತೋಟಗಳಿಗೆ ಗೊಬ್ಬರ ಈಗ ಎರೆಹುಳದ ಮಾಡಿದ ಒಂದು ಸ್ವಲ್ಪ ಎರೆಹುಳ ಗೊಬ್ಬರ ಹಾಕ್ತಾರೆ, ಇಲ್ಲದ ನಮ್ಮ ತೋಟಕ್ಕೆ ಗೊಬ್ಬರವೇ ಹಾಕುದಿಲ್ಲ. ಮತ್ತೆ ಇನ್ನೊಂದು ಹೇಳ್ತಾರೆ, ಎಲ್ಲರೂ ಕಳೆ ಕಳೆ ಕಳೆ ಕಳೆ ಅಂತ ಗೊಬ್ಬರ ಹಾಕ್ತಿದ್ದಾರೆ. ಕಳೆ ಎಂಬುದು ನಮ್ಮ ಭೂಮಿಗೆ ದೇವರು ಕೊಟ್ಟಂತ ಒಂದು ಮುಚ್ಚಳಿಗೆ. ಈ ಮುಚ್ಚಳಿಗೆಯನ್ನು ನಾವು ತೆಗೆದು ಬಿಸಾಕ್ತಿದ್ದೇವೆ. ಅದನ್ನು ನಿಜವಾಗಿ ತೆಗಿಬೇಕು ಅಂದ್ರೆ ಟ್ರಿಮ್ ಮಾಡ್ಬೇಕಷ್ಟೇ ಹೊರತು ಬುಡದಿಂದ ತೆಗಿಬಾರದು. ಕಳೆಗಳು ಇದ್ರೇನೆ ಭೂಮಿ ಉಳಿಯುವುದು, ನೀರಿನ ಸವಕಳಿ ಆಗುವುದಿಲ್ಲ, ಆಮೇಲೆ ಸೂಕ್ಷ್ಮ ಜೀವಿಗಳ ಡೆವಲಪ್ ಆಗ್ತದೆ. ನೀವು ತೆಗೆದ ಕೂಡಲೇ ಫುಲ್ ತೆಗೆದ್ರೆ ಸೂಕ್ಷ್ಮ ಜೀವಿಗಳಿಗೆ ಸೂರ್ಯನ ಬೆಳಕು ಡೈರೆಕ್ಟ್ ಬಿದ್ದಾಗ ಸೂಕ್ಷ್ಮ ಜೀವಿಗಳು ಸತ್ತು ಹೋಗ್ತವೆ, ಆಗ ನಿಮ್ಮ ಮಣ್ಣಲ್ಲಿ ಫರ್ಟಿಲಿಟಿ ಎಲ್ಲಿರ್ತದೆ? ಅದಕ್ಕಾಗಿ ಕಳೆ ಇರಬೇಕು. ಅರೆ ಸ್ವಲ್ಪ ಟ್ರಿಮ್ ಮಾಡಿ ಅಷ್ಟೇ ಹೊರತು. ನನ್ನ ಮಿಷನ್ ಇದೆ, ಬಟ್ ಮಿಷನ್ ಹಾಕುದಿಲ್ಲ, ಯಾಕಂದ್ರೆ ನನ್ನ ಇಷ್ಟು ಈ ಗೋಗಳ ಹೊಟ್ಟೆ ತುಂಬಿಸ್ಲಿಗಾಗಿ ನನಗೆ ಹುಲ್ಲು ಬೇಕು, ಅದಕ್ಕೆ ಕೈಯಿಂದಲೇ ದನಗಳನ್ನು ತೆಗಿಸ್ತೇನೆ. ಹಾಗಾದ್ರೆ ನನಗೆ ಅದುವೇ ಒಂದು ರೌಂಡ್ ಇಲ್ಲಿ ತೆಗೆಯುವಾಗ ಅಲ್ಲಿ ಆಗುವಾಗ ನಮ್ಮ ದನಗಳು ಬೇಕಾದಷ್ಟು ಆಗ್ತದೆ, ನಮ್ಮ ತೋಟ ಕ್ಲೀನ್ ಆಗಿರ್ತದೆ. ಅರೆ 100% ಕ್ಲೀನ್ ಅಲ್ಲಿ ಇರುವುದಿಲ್ಲ. ನೀವು ನೋಡಿ, ಒಂದು ಸಪೋಸ್ ಒಂದು ಊಟ ಮಾಡುವ ಬಟ್ಟಲು, ಆ ಬಟ್ಟಲು ಹೇಗಿರ್ಬೇಕು? ಅನ್ನ ಇರಬೇಕು, ಸಾರು, ಪಲ್ಯ, ಚಟ್ನಿ ಇವುಗಳೆಲ್ಲ ಇದ್ದಾಗ ಆ ಬಟ್ಲ ಅಲಂಕಾರವು ಅಲ್ಲಿ ನಿಮ್ಗೆ ಒಳ್ಳೊಂದು ಒಳ್ಳೆಯ ಊಟ ಸಿಗ್ತದೆ. ಹಾಗೆ ನೀವು ಈ ತೋಟ ಅಂತ ಹೇಳಿದ್ರೆ ಗಿಡ ಮರಗಳಿಗೆ ಭೂಮಿಯೇ ಬಟ್ಟಲು. ಆ ಬಟ್ಟಲನ್ನು ನೀವು ಖಾಲಿ ಮಾಡಿದ್ರೆ ಅವ್ರು ತಿನ್ನೋದೇನು? ಅದಕ್ಕೆ ತಿನ್ಬೇಕಾದ್ರೆ ಅವರಿಗೆ ಅದು ಮುಚ್ಚಳಿಗಳಿರ್ಬೇಕು. ಮುಚ್ಚಳಿಗಳಿದ್ದಾಗ ಅಲ್ಲಿ ಎರೆಹುಳ ಬರ್ತದೆ, ಮತ್ತೆ ಇರುವೆ ಬರ್ತದೆ, ತಂಪು ಉಳಿತದೆ, ನೀರಿನ ಆವಿಯಾಗಿ ಹೋಗುದಿಲ್ಲ. ಇದೆಲ್ಲ ಇರಬೇಕು ಅಂತ ಹೇಳುದು. ಆದಷ್ಟು ಮುಚ್ಚಳಿಗೆ ಮಾಡಿ ಅಂತ. ಈಗಿನ ಜನಗಳಿಂದ ತೋಟವನ್ನು ಕ್ರಿಕೆಟ್ ಗ್ರೌಂಡ್ ತರ ಮಾಡ್ತಾರೆ. ಇದು ನನ್ನ ರೀತಿಯಲ್ಲಿ ತಪ್ಪು, ಈಗ ಮಾಡಬಾರ್ದು. ಆದಷ್ಟು ಕಸಗಳನ್ನು ಅಲ್ಲಿ ತೋಟದ ಕಸ ತರಬೇಡಿ, ಅಲ್ಲಿಂದ ಅಲ್ಲಿಗೆ ಮುಚ್ಚಿ ಆದಷ್ಟು ಅದನ್ನು ಮುಚ್ಚಿ ಇಡಿ. ಬಿಸಿಲನ್ನು ಡೈರೆಕ್ಟ್ ಭೂಮಿಗೆ ಬೀಳದಾಗ ನೋಡಿಕೊಳ್ಳಿ. ಅಂದ್ರೆ ನೀರು ಮತ್ತೆ ಮಳೆಗಾಲದ ನೀರು ಸವಕಳಿಯಾಗಿ ನಿಮ್ಮ ಇದ್ದ ಫರ್ಟಿಲಿಟಿ ಎಲ್ಲ ಭೂಮಿಯಿಂದ ಹೊರದು ಸಮುದ್ರಕ್ಕೆ ಹೋಗಿಬಿಡ್ತದೆ. ಅದಕ್ಕಾಗಿ ಸಹ ನೀವು ಮುಚ್ಚಳಿಗೆ ಮಾಡಬೇಕಾಗ್ತದೆ. ಮುಚ್ಚಳಿಗೆ ಸಾವಯವ ಕೃಷಿಯಲ್ಲಿ ಬಹಳ ಮುಖ್ಯ.
1: ಸರ್, ಇಷ್ಟೆಲ್ಲ ನೀವು ಮಾಡ್ತಾ ಇರುವಾಗ ಇಲ್ಲಿ ಕಾರ್ಮಿಕರ ಕೊರತೆ ಏನಾದ್ರೂ ಇದೆಯಾ? ಹೇಗೆ ನೀವು ಇದನ್ನೆಲ್ಲ ನಿಭಾಯಿಸ್ತೀರಿ?
0: ಕಾರ್ಮಿಕರ ಈಗಿನ ಸ್ಥಿತಿಯಲ್ಲಿ ಕಾರ್ಮಿಕರ ಸಮಸ್ಯೆ ಇದ್ದೇ ಇದೆ. ಆದ್ರೂ ನಮ್ಮ ಉದ್ದೇಶ ಒಳ್ಳೆದಿದ್ರೆ ಭಗವಂತ ನಮಗೆ ಸಹಾಯ ಮಾಡ್ತಾನೆ ಹೇಳೋದಕ್ಕೆ ನಾನೇ ನಿದರ್ಶನ ಹೇಳಬೇಕು. ನಿವೃತ್ತ ಸೈನಿಕನಾಗಿ ಇಲ್ಲಿ ಊರಿಗೆ ಈಗ ರಿಟೈರ್ಡ್ ಆಗಿ ಬಂದಿದ್ದೇನೆ. ಇಲ್ಲಿ ದನ ಕಟ್ಟಿಕೊಂಡು ತಿನ್ನಿಂಗಳಿಗೆ ಮನೆಯಲ್ಲಿ ಹೋದ್ರೆ ನಾನು ನೋಡಿಕೊಳ್ಳಿ ಯಾರು ಅಂತ ಹೆಂಗಸು ಸಿಕ್ಕಿದ್ರು ಮನೆ ಹತ್ರದವರು. ಅವ್ರು ಹೇಳಿದ್ರೆ ಅಣ್ಣ ನೀವು ಹೋಗಿ, ನೀವು ಎಷ್ಟು ದಿವಸ ಬರೆದ್ರೆ ಅಷ್ಟುವರೆಗೆ ನಮ್ಗೆ ಮುಂಚೆ ಪ್ಲಾನ್ ಮಾಡಿ, ಅದಾದ್ರೆ ಸೆಟ್ ಮಾಡಿಕೊಂಡಿದ್ರೆ ನೀವು ಎಷ್ಟು ದಿವಸ ಹೋಗಿ ಹೇಳಿದ್ರೆ ಆಯ್ತು, ನಾನು ನೋಡ್ಕೊಳ್ತೇನೆ. ಹಾಗೆ ಅವರಿಗೆ ಈಗ

0: ಅನಾರೋಗ್ಯ ಆಯ್ತು. ಅವರಾದ್ರೆ ಇನ್ನೊಬ್ರು ಸಿಕ್ಕಿದ್ರು ಅಂದ್ರೆ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರು ನಮ್ಮನ್ನು ನೋಡ್ಕೊಳ್ತಾರೆ ಅಂತೇಳಿ. ನೀವು ಕೆಲಸದವ್ರು ಸಿಗುದಿಲ್ಲ ಹೇಳಿ ನಿಮ್ಮ ಸ್ವಾರ್ಥ ಹೆಚ್ಚು ನೋಡ್ಕೊಂಡ್ರೆ ಜನ ಸಿಗುದಿಲ್ಲ. ಸ್ವಲ್ಪ ನಾವು ನಿಸ್ವಾರ್ಥಿಗಳಾದ್ರೆ ಅವರನ್ನು ನೀವು ನೋಡ್ಕೊಳ್ಳಿ, ನಿಮ್ಗೆ ಅವ್ರು ಸಿಗ್ತಾರೆ. ಬಟ್ ನಿಮ್ಮ ಉದ್ದೇಶ ಚೆನ್ನಾಗಿರ್ಬೇಕು ಅಷ್ಟೇ.
1: ಸರ್, ನಿಮ್ಮನ್ನು ನೀವು ಪಾರಂಪರಿಕ ಕೃಷಿಯ ರೀತಿಯಲ್ಲೇ ತೊಡಗಿಸಿಕೊಂಡಿದ್ದೀರಿ. ಇವತ್ತು ಬಹಳಷ್ಟು ಆಧುನೀಕರಣ ಕೃಷಿಯಲ್ಲಾಗಲಿ ಯಾವುದೇ ಒಂದು ಫೀಲ್ಡ್ ಅಲ್ಲಾಗಲಿ ಆಧುನೀಕರಣ ಹಾಸುಹೊಕ್ಕಾಗಿದೆ. ನೀವು ಅದರ ಬಗ್ಗೆ ಏನು ಹೇಳ್ತೀರ? ಅಂದ್ರೆ ಕೃಷಿಯಲ್ಲಿ ಆಧುನೀಕರಣ ತರಬಹುದು ಅಂತ ಹೇಳ್ತೀರಾ?
0: ಕೃಷಿಯಲ್ಲಿ ಸಾಂಪ್ರದಾಯಿಕ ಕೃಷಿಯೊಂದಿಗೆ ಆಧುನೀಕರಣ ಇದ್ರೆ ಮಾತ್ರ ನಾವು ಸಕ್ಸಸ್ ಕಾಣಬಹುದು. ಯಾಕಂದ್ರೆ ಮ್ಯಾಮ್ ಹೇಳಿದಾಗೆ ಲೇಬರ್ನ ಸಮಸ್ಯೆ ಎಲ್ಲ ಕಡೆ ಇಲ್ಲ. ಅದಕ್ಕೆ ನಾವು ಯಂತ್ರಗಳನ್ನ ಉಪಯೋಗಿಸಲೇಬೇಕು. ಈಗ ಹಾಲು ಕರಿತೇನೆ ನಾನು, ನನ್ನ ಹತ್ರ ಹಾಲು ಕರಿಯುವ ಮಿಷಿನ್ ಇದೆ. ಆಮೇಲೆ ತೋಟವನ್ನು ಕ್ಲೀನ್ ಮಾಡ್ಲಿಕ್ಕೆ ವೀಡ್ ಕಟ್ಟರ್ ಇದೆ. ಆಮೇಲೆ ಮೊಸರು ಕಡಿಲಿಕ್ಕೆ ಮೊಸರನ್ನು ಕಡಿಯುವಂತ ಯಂತ್ರ ಇದೆ. ಆ ನಂತರ ನಮ್ಗೆ ಇದಕ್ಕೆ ಈಗ ತೋಟದಲ್ಲಿ ಅಡಿಕೆ ತೆಗಿಲಿಕ್ಕೆ ಮತ್ತು ಅಡಿಕೆ ಮರಕ್ಕೆ ಸ್ಪ್ರೇ ಮಾಡ್ಲಿಕ್ಕೆ ಕಾರ್ಬನ್ ಫೈಬರ್ ದೋಟಿ ಇದೆ. ಆಮೇಲೆ ಅಡಿಕೆ ಮರಕ್ಕೆ ಸ್ಪ್ರೇ ಮಾಡ್ಲಿಕ್ಕೆ ಮೋಟರ್ ಬೇಕು, ಅದಕ್ಕೆ ಮೋಟರ್ ಸಹ ಇದೆ, ಕಿರ್ಲೋಸ್ಕರ್ ಕಂಪನಿ ಮೋಟರ್ ಇದೆ. ಹಾಗೆ ಎಲ್ಲಾ ತರದ ಯಂತ್ರಗಳಿದ್ದ ಕಾರಣ ಮಾತ್ರ ನಾವು ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಅಷ್ಟೇ. ಇಲ್ಲೆಲ್ಲ ಮ್ಯಾನುವಲ್ ಆಗಿ ಮಾಡ್ಲಿಕ್ಕೆ ಯಾವುದು ಸಾಧ್ಯ ಇಲ್ಲ. ನನ್ನ ತೋಟದಲ್ಲಿ ನನ್ನ ಅಡಿಕೆ ಬರೆದ ಅಡಿಕೆ ತೆಗೆಯುವುದು ನಾನೇ. ನಾನೊಬ್ಬ ನಿವೃತ್ತ ಸೈನಿಕ, ದೊಡ್ಡ ವಿಷಯ ಇದೇನಿಲ್ಲ. ಆದ್ರೆ ಲೇಬರ್ ಇಟ್ಕೊಳ್ಬಹುದು. ಬಟ್ ನಾನು ನನ್ಗೆ ಸ್ವಾವಲಂಬಿ ಆಗ್ಬೇಕಾದ್ರೆ ಒಂದು ದೋಟಿ ತಗೊಳ್ಬೇಕು. ಅದು ದೋಟಿಗೆ 70,000-80,000 ರೂಪಾಯಿ ಖರ್ಚಾಗ್ತದೆ. ಅದಕ್ಕೆ ನಾನೆಂತ ಮಾಡಿದ್ದೇನೆ, ನನ್ನ ಅಣ್ಣನ ಹತ್ರ ದೋಟಿ ಇದೆ, ಅದ್ರದ್ದು ಏನೋ ರೆಂಟ್ ಆಗ್ತದೆ ಕೊಟ್ಟು ಬಿಡ್ತೇನೆ ಅವ್ರಿಗೆ. ನಾನು ಒಂದು 2 ದಿವಸ ಮಾಡಿದ್ರು 3 ದಿವಸ ಮಾಡ್ತೇನೆ, ಆರಾಮ್ ಮಾಡಿಕೊಂಡು ಮಾಡ್ತೇನೆ. ಬಟ್ ನನಗೆ ಅಲ್ಲಿ 1,000 ಕಟ್ಲ ಲೇಬರ್ ಕೊಡುವಂತ ವ್ಯವಸ್ಥೆ ಅದು ನನಗೆ ಉಳಿತದೆ. ಅವನನ್ನು ಕಾಯುವಂತ ವ್ಯವಸ್ಥೆ ಇಲ್ಲ. ಅದೆಲ್ಲ ಆವಾಗ ಸ್ಪ್ರೇ ಮಾಡ್ಲಿಕ್ಕೆ ಸಹ ಹಾಗೆ ಕರಿತೇನೆ, ಅವ್ರು ಬರ್ಲಿಲ್ಲ ನಮ್ಮ ಈ ಇದರಲ್ಲಿ ದೋಟಿಯಲ್ಲಿ ನಾವು ಸ್ಪ್ರೇ ಮಾಡ್ತೇವೆ. ಹಾಗಣ ಅಲ್ಲಿ ನಮ್ಗೆ ಪ್ರತಿಯೊಂದು ಮರದಲ್ಲಿ ಎಲ್ಲಿ ರೋಗ ಬಂದಿದೆ ಏನಂತ ನಮ್ಗೆ ನೋಡಿಕೊಳ್ಳಿ, ನಮ್ಮ ಅಡಿಕೆಯ ರಕ್ಷಣೆ ಮಾಡ್ಲಿಕ್ಕೆ ಸುಲಭ. ಇದು ಯಂತ್ರೀಕರಣದಿಂದ ಇದು. ಆಮೇಲೆ ಡ್ರಿಪ್ ಇರಿಗೇಷನ್ ಮಾಡುವಾಗ ಅದರಲ್ಲಿ ಫರ್ಟಿಗೇಷನ್ ಅಂತ ಹೇಳಿದ್ರೆ, ನೀವು ಈಗ ಗೋಕೃಪಾಮೃತ, ಜೀವಾಮೃತ, ಈ ಲಿಕ್ವಿಡ್ ಗೊಬ್ಬರಗಳನ್ನ ಡ್ರಿಪ್ ಮುಖಾಂತರ ಕೊಡ್ಲಿಕ್ಕೆ ಆಗ್ತದೆ. ಅದ್ರಲ್ಲಿ ನಿಮ್ಗೆ ಅಷ್ಟು ಹೊತ್ಕೊಂಡು ಹೋಗುವಂತ ವ್ಯವಸ್ಥೆ ಉಳಿತಲ್ಲ. ಅದ್ರಲ್ಲಿ ಇನ್ನೂ ಮುಂದುವರೆದು ಮಾಡಿಕೊಂಡು ಈಗ ಕಂಪ್ಯೂಟರೈಸ್ ಎಲ್ಲ ಮಾಡಿದ್ದಾರೆ, ಟೈಮ್ ಟೈಮ್ ನೀರು ಬಿಡುವಂತದ್ದೆಲ್ಲ. ಅಷ್ಟುವರೆಗೆ ನಾನು ಮುಂದೆ ಹೋಗ್ಲಿಲ್ಲ, ಇನ್ನು ಹೇಗೆ ಸಮಯ ಹೋಗ್ತದೆ ಅದರ ಮುಂದೆ ಹೋಗ್ತಾ ಇದ್ದೇವೆ. ಬಟ್ ಈ ತನಕ ನಮ್ಮಲ್ಲಿ ಈ ವ್ಯವಸ್ಥೆ ಇದೆ. ಆದ ಕಾರಣ ನಮ್ಗೆ ಕೃಷಿ ಮಾಡಿ ಸ್ವಲ್ಪ ಈಸಿಯಾಗಿ, ಅಷ್ಟು ಕಷ್ಟ ಇಲ್ಲ. ಅಂದ್ರೆ ನಾವು ಪ್ಲಾನ್ ಮಾಡಿಕೊಂಡು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕೃಷಿಯಲ್ಲಿ ಎಷ್ಟು ನೀವು ಇನ್ಕಮ್ ತೆಗಿಬಹುದು ಅಂತ. ಅದಲ್ಲದೆ ಆಹಾರದ ಬೆಳೆಗಳಿಗೆ ಹೆಚ್ಚು ನೀವು ಈಗ ಬಹಳ ವಿಶೇಷವಾದ ಫ್ರೂಟ್ಗಳು ಈಗ ಜನಗಳು ಇಷ್ಟಪಡುವ ಮಕ್ಕಳು ಇಷ್ಟಪಡುವಂತ ಫ್ರೂಟ್ ಯಾವ್ದಂತ ಹೇಳಿದ್ರೆ, ಒಂದು ಡ್ರ್ಯಾಗನ್ ಫ್ರೂಟ್, ಒಂದು ಮ್ಯಾಂಗೋಸ್ಟೀನ್, ಇನ್ನೊಂದು ರಂಬುಟಾನ್ ಅಂತ. ಈ 3 ಫ್ರೂಟ್ಗಳನ್ನ ಅಡಕೆ ತೋಟದ ಮಧ್ಯದಲ್ಲಿ ನೀವು ಮಿಶ್ರ ಬೆಳೆಯಾಗಿ ಬೆಳೆಸಬಹುದು. ಯಾಕಂದ್ರೆ ಈಗ ಸೆಮಿ ಬಿಸಿಲು, ಹೆಚ್ಚು ಬಿಸಿಲು ಬೇಡ, ಹೆಚ್ಚು ನೆರಳು ಬೇಡ. ಅಡಿಕೆಯನ್ನೇ ಒಂದನ್ನೇ ನಂಬಿರಬೇಡಿ, ಯಾಕೆ ಒಂದು ಕಣ್ಣಿನಂತ ವ್ಯವಸ್ಥೆ ಇದು. ಅಡಿಕೆ ಒಂದು ಕಣ್ಣಿದ್ದು ಯಾವಾಗ ಸಹ ಕೈ ಕೊಡಬಹುದು. ಯಾಕಂದ್ರೆ ಮತ್ತೆ ಈಗ ಹಳದಿ ರೋಗ, ಚುಕ್ಕೆ ರೋಗಗಳ ಬರುವ ಕಾರಣ ನೀವು ಇವುಗಳನ್ನು ಸಹ ತೋಟದ ಮಧ್ಯದಲ್ಲಿ ಬೆಳೆಸಿಕೊಂಡಿದ್ದಾಗ ನಿಮಗೆ ಇದಕ್ಕೆ ಆ ಕೂಡಲೇ ಮಾರ್ಕೆಟ್ ಇದೆ. ಆದ್ರೆ ಆ ಸಮಯದಲ್ಲಿ ಹಾರ್ವೆಸ್ಟ್ ಮಾಡಿ ಮಾರಾಟ ಮಾಡೋದಿರ್ತದೆ. ನನ್ನ ಹಾಗೆ ನೀವು ಮಾರ್ಕೆಟ್ ಅನ್ನು ನೀವೇ ಕ್ರಿಯೇಟ್ ಮಾಡಿದ್ರೆ ನೀವು ಬೆಳೆದಂತ ವಸ್ತು ನಿಮ್ಗೆ ಒಳ್ಳೆಯ ಬೆಲೆಗೆ 1 ಕಿಲೋ ರಂಬುಟಾನ್ ಅಂದ್ರೆ 300-400 ರೂಪಾಯಿ ಕೆಜಿಗೆ ನೀವು ಮಾರ್ಲಿಕ್ಕೆ ಆಗ್ತದೆ. ನಾನು ಮಾರಾಟ ಮಾಡಿದ್ದೇನೆ, ನನ್ನ ಗಿಡದಲ್ಲಾದ ರಂಬುಟಾನ್ ನಾನು 400 ರೂಪಾಯಿಗೆ ಮಾರಿದ್ದೇನೆ. ಮಧ್ಯವರ್ತಿ ಇಲ್ಲದೆ ಮಾರಬೇಕು. ಹಾಗೆ ನಿಮ್ಗೆ ನಿಮ್ಮ ಬಾಡದ ಬೆಳೆಯಲ್ಲಿ ನಿಮ್ಗೆ ಒಳ್ಳೆ ಇನ್ಕಮ್ ತೆಗಿಬಹುದು. ಇದು ರೈತರು ಮುಂದಿನ ಜನಾಂಗ ಮಾಡಬೇಕಾದ ಕೆಲಸ. ನಿಮ್ಗೆ ಮಾರ್ಕೆಟ್ ಅನ್ನು ಕಂಡುಕೊಂಡು ಬೆಳೆಯಿರಿ. ಅವನು ಬೆಳೆದ ಇವನು ಬೆಳೆದ ನೀವು ಬೆಳೆಯುವುದಲ್ಲ. ನಿಮ್ಗೆ ಮಾರ್ಕೆಟ್ ಅಲ್ಲಿ ಯಾವ್ದಕ್ಕೆ ಬೆಲೆ ಇದೆ, ಯಾವ ಸಮಯದಲ್ಲಿ ಇಂತಹ ಸಮಯ ಆ ಫ್ರೂಟ್ಗಳು ಇಲ್ಲ, ಯಾವ ತರಕಾರಿ, ಅದನ್ನ ನಾವು ಬೆಳಿಬೇಕು. ಎಲ್ಲರೂ ಬೆಳೆಯುವಾಗ ಒಟ್ಟಿಗೆ ನಾವು ಬೆಳೆದಕ್ಕೆ ಅದಕ್ಕೆ ಬೆಲೆ ಇರುತ್ತಲ್ಲ. ಆಗ ಅದಕ್ಕೆ ನೀವು ಈಗ ಇದು ಪಾಲಿ ಹೌಸ್, ಲೋ ಟನಲ್ ಫಾರ್ಮಿಂಗ್, ಇದರಲ್ಲಿ ಇಸ್ರೇಲ್ ಟೆಕ್ನಾಲಜಿಗಳನ್ನು ಯೂಸ್ ಮಾಡಿಕೊಂಡು ನಾವು ವಿಜ್ಞಾನವನ್ನು ಕೃಷಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿದ್ರೆ ನಾವು ಅದರಲ್ಲಿ ಸಕ್ಸಸ್ ಖಂಡಿತ ಕಾಣಬಹುದು. ಈಗ ನೋಡಿ, ನಾವೀಗ ಮಳೆ ಅಡಿಕೆ ಬೆಳೆಯಲ್ಲಿ ಬಹಳ ಕಷ್ಟವಾದ ಟರ್ಮ್ ಹೇಳಿದ್ರೆ ಮಳೆಗಾಲ. ಮಳೆಗಾಲದಲ್ಲಿ ಅಡಿಕೆ ಮರದಿಂದ ಅಡಿಕೆಯನ್ನು ಉಳಿಸುವುದು ಬಹಳ ಕಷ್ಟದ ಕೆಲಸ. ರೋಗ ಬರ್ತದೆ, ಅದಕ್ಕೆ ಫಂಗಸ್ ಬರುವುದು ಜೋರು. ಅದಕ್ಕೆ ಮೆಡಿಸಿನ್ ಸ್ಪ್ರೇ ಮಾಡಬೇಕು. ಮೆಡಿಸಿನ್ ಸ್ಪ್ರೇ ಮಾಡ್ಲಿಕ್ಕೆ ನಿಮ್ಗೆ ಕಾರ್ಬನ್ ಫೈಬರ್ ದೋಟಿ ಇದೆ. ಆದ್ರೆ ಮಳೆ ಯಾವಾಗ ಬರ್ತದಾ ಇಲ್ವೋ ಎಂಬುದರ ಬಗ್ಗೆ ನಿಮ್ಗೆ ಅದರ ಬಗ್ಗೆ ಖಾತ್ರಿ ಇರುವುದಿಲ್ಲ. ನೀವೆಲ್ಲ ಮೆಡಿಸಿನ್ ತಯಾರು ಮಾಡಿದ್ರೆ ಬರ್ರ ಮಳೆ ಬಂತು, ನೀವು ಹಾಕಿದ ಮೆಡಿಸಿನ್ ಹೋಯ್ತು, ಆಗ ನಿಮ್ಗೆ ನಷ್ಟ. ಅದಕ್ಕೆ ಈಗಿನ ಹೊಸ ಹೊಸ ಟೆಕ್ನಾಲಜಿ, ಹವಾಮಾನ ಇಲಾಖೆಯವರು ಹೊಸ ಹೊಸ ಆಪ್ಗಳಿವೆ, ಸರ್ಕಾರಿ ಆಪ್ಗಳಿದೆ, ಅದರಿಂದ ನೋಡಿಕೊಂಡು ನಮ್ಮ ಏರಿಯಾದಲ್ಲಿ ನಾಳೆ ಮಳೆ ಉಂಟಾ ಇಲ್ವೋ ನಮ್ಗೆ ಮುಂಚಿತವಾಗಿ ಗೊತ್ತಿರ್ತದೆ. 7-8 ಗಂಟೆ ಮುಂಚಿತವಾಗಿ ಗೊತ್ತಿರ್ತದೆ. ಅದನ್ನ ನೋಡಿಕೊಂಡು ನಾವು ತಯಾರಿ ಇರ್ಬೋದಲ್ಲ. ಆಗ ನಮ್ಗೆ ಆಗುವ ನಷ್ಟ, ಲೇಬರ್ ಅನ್ನು ಕರೆಯುವ ವ್ಯವಸ್ಥೆಯಲ್ಲಿ ಸಹ ನಾವು ಅದನ್ನು ಪ್ಲಾನ್ ಮಾಡಿಕೊಂಡು ನಮ್ಮ ಕೃಷಿಯನ್ನು ಚೆನ್ನಾಗಿ ನೋಡಿಕೊಳ್ಬಹುದು, ನಮ್ಗೆ ನಷ್ಟ ಆಗ್ಲಿಕ್ಕಿಲ್ಲ ಅಂತ.
1: ಸರ್, ಇದುವರೆಗೆ ಉತ್ತಮ ಕೃಷಿಕರಾಗಿ ಬಹುಶಃ ನೀವು ಸಾವಯವ ಕೃಷಿ ಗ್ರಾಹಕ

0: ಬಳಗದ ಸಕ್ರಿಯ ಸದಸ್ಯರಾಗಿ ಅದರಲ್ಲಿ ತಮ್ಮನ್ನು ತಾವೇ ಬಹಳಷ್ಟು ತೊಡಗಿಸಿಕೊಂಡು ತಮ್ಮ ಭೂಮಿಯನ್ನು ಚಿನ್ನವನ್ನಾಗಿ ಮಾಡ್ತಾ ಇರೋ ನಿಮಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇವೆ. ಅದೇ ರೀತಿ ದೇಸಿ ಗೋ ಸಂವರ್ಧನೆಯಲ್ಲೂ ತಮ್ಮನ್ನು ತಾವು ಬಹಳಷ್ಟು ತೊಡಗಿಸಿಕೊಳ್ತಾ ಇದ್ದೀರಿ. ಎಲ್ಲದಕ್ಕೂ ನಿಮ್ಮಲ್ಲಿ ಒಂದು ಉತ್ತರ ಇದೆ, ಸಕಾರಾತ್ಮಕವಾದ ಉತ್ತರಗಳಿವೆ. ಧನ್ಯವಾದಗಳು ಸರ್.
1: ನಿಮ್ಗೆಲ್ಲರಿಗೂ ಧನ್ಯವಾದಗಳು.
2: ಇದುವರೆಗೆ ಸಾವಯವ ಕೃಷಿ ಹಾಗೂ ದೇಸಿ ಗೋ ಸಂವರ್ಧನೆ ಕುರಿತು ರಮೇಶ್ ನೋಜಿಪಾಡಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ರಜನಿ ಭಟ್.
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರವಾ ದಿನ ಸುದಿನ
5: ಸಿಕ್ಕಿಬಿದ್ರು.
6: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
7: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
8: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
9: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
8: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
9: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
8: ಲಿಡ್ಕರ್, ನಂಬಿಕೆ ನಿರಂತರ.
2: ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 36,000 54,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲಿಗೆ 30,000 47,000 ರೂಪಾಯಿ, ಕೋಕಾ ಕ್ವಿಂಟಾಲಿಗೆ 25,000 34,500 ರೂಪಾಯಿ, ಕೊಬ್ಬರಿ ಸ್ಥಳೀಯ ಕ್ವಿಂಟಾಲಿಗೆ 10,000 ರೂಪಾಯಿ, ತೆಂಗಿನಕಾಯಿ 1 1,000 30,000 ರೂಪಾಯಿ, ಎರಡನೇ ವರ್ಗ 1,000 25,000 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ. ಈಗ ಸಮಯ 7:34 ಆಗಲಿದೆ. ಇಲ್ಲಿಗೆ ಇಂದಿನ ಕಿಸಾನ್ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ಈಗ ವಾಣಿಜ್ಯ ಪ್ರಕಟಣೆ ಬೆಂಗಳೂರು ಕೇಂದ್ರದಿಂದ, ಬಳಿಕ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ.
10: ನಿಲ್ಲಿಸಿದರೆ ಮಾತ್ರ ಉಳಿಯುತ್ತದೆ. ತಿಳಿಯೋಣ ಇಂಧನ ಪೋಲು ಪ್ರಗತಿಯ ಸೋಲು. ವಿವೇಚನೆಯಿಂದ ಇಂಧನ ಬಳಸೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ನಾರ್ವೆ ಪ್ರಧಾನಿಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ಉಭಯ ದೇಶಗಳ ನಡುವೆ ಸಹಕಾರ ಬಲವರ್ಧನೆಗೆ ಸಮ್ಮತಿ. ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಕ್ರಿಯೆಯಿಂದ ದೊಡ್ಡ ಪ್ರಮಾಣದಲ್ಲಿ ವೆಚ್ಚ ಕಡಿತ, ಜೆಪಿಸಿ ಅಧ್ಯಕ್ಷ ಪಿಪಿ ಚೌಧರಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಮಹಾರಾಷ್ಟ್ರದಲ್ಲಿ ತರಬೇತಿ ಕೇಂದ್ರದ ನಿರ್ದೇಶಕನ ಬಂಧನ. ಐಪಿಎಲ್ ಟಿ20 ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಟಾಸ್ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಓಸ್ಲೋದಲ್ಲಿ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ಸ್ಟೋರ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಮಾತುಕತೆಯ ನಂತರ ಜಂಟಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು, ಕಳೆದ ವರ್ಷ ಜಾರಿಗೆ ಬಂದ ಭಾರತ ಇಎಫ್ಟಿಎ ವ್ಯಾಪಾರ ಮತ್ತು ಆರ್ಥಿಕ ಪಾಲುದಾರಿಕೆ ಒಪ್ಪಂದವು ಭಾರತ ಮತ್ತು ನಾರ್ವೆ ನಡುವಿನ ಹಂಚಿಕೆಯ ಪ್ರಗತಿ ಮತ್ತು ಸಮೃದ್ಧಿಗೆ ನೀಲನಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತದೆ.

0: ಮಾಡುತ್ತಿದೆ ಎಂದು ಹೇಳಿದರು. ಇಂಡೋ ಪೆಸಿಫಿಕ್ ಸಾಗರ ಉಪಕ್ರಮಕ್ಕೆ ಸೇರುವ ನಾರ್ವೆಯ ನಿರ್ಧಾರವನ್ನು ಪ್ರಧಾನಿ ಸ್ವಾಗತಿಸಿದರು. ಎರಡು ಪ್ರಮುಖ ಕಡಲ ರಾಷ್ಟ್ರಗಳಾಗಿ ಭಾರತ ಮತ್ತು ನಾರ್ವೆ ಕಡಲ ಆರ್ಥಿಕತೆ, ಕಡಲ ಭದ್ರತೆ ಮತ್ತು ಸಾಮರ್ಥ್ಯ ವೃದ್ಧಿಯಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುತ್ತವೆ ಎಂದು ಅವರು ತಿಳಿಸಿದರು. ಇದಕ್ಕೂ ಮೊದಲು ಪಂಚರಾಷ್ಟ್ರಗಳ ಪ್ರವಾಸದ ಭಾಗವಾಗಿ ನಾರ್ವೆಯ ಓಸ್ಲೋಗೆ ಆಗಮಿಸಿದ ಪ್ರಧಾನಿಯವರನ್ನು ಭಾರತೀಯ ಸಮುದಾಯದವರು ಆತ್ಮೀಯವಾಗಿ ಸ್ವಾಗತಿಸಿದರು. ಪ್ರಧಾನಿ ಮೋದಿಯವರು ನಾರ್ವೆಗೆ ಮೊದಲ ಬಾರಿಗೆ ಭೇಟಿ ನೀಡಿದ್ದಾರೆ. ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ನಾರ್ವೆಗೆ ಭೇಟಿ ನೀಡಿರುವುದು ಇದೇ ಮೊದಲು. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ನಾರ್ವೆ ರಾಜ 5ನೇ ಹೆರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ನಂತರ ಅವರು ಭಾರತ ನಾರ್ವೆ ವ್ಯವಹಾರ ಮತ್ತು ಸಂಶೋಧನಾ ಶೃಂಗಸಭೆ ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಳೆ ಪ್ರಧಾನಿಯವರು 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಭಾರತ ಮತ್ತು 5 ನಾರ್ಡಿಕ್ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರವು ಪ್ರಸ್ತುತ 19 ಶತಕೋಟಿ ಡಾಲರ್ಗಳಷ್ಟಿದೆ. ಇದರಲ್ಲಿ ನಾವೀನ್ಯತೆ, ರಕ್ಷಣೆ ಮತ್ತು ಜನರ ನಡುವಿನ ಸಂಪರ್ಕದಂತಹ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳು ಸೇರಿವೆ. ಈ ಭೇಟಿಯು ನಾರ್ಡಿಕ್ ದೇಶಗಳೊಂದಿಗೆ ಭಾರತದ ಸೌಹಾರ್ದಯುತ ಸಂಬಂಧಗಳನ್ನು ಗಾಢವಾಗಿಸುವ ನಿರೀಕ್ಷೆ ಇದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ವಿಯೆಟ್ನಾಂನ ಹನೋಯ್ ತಲುಪಿದ್ದಾರೆ. ಅವರು ಇಂದಿನಿಂದ ವಿಯೆಟ್ನಾಂ ಮತ್ತು ದಕ್ಷಿಣ ಕೊರಿಯಾಕ್ಕೆ 2 ರಾಷ್ಟ್ರಗಳ ಭೇಟಿಯಲ್ಲಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ರಾಜನಾಥ್ ಸಿಂಗ್ 2 ಏಷ್ಯಾ ರಾಷ್ಟ್ರಗಳಿಗೆ ಭೇಟಿಯ ಸಮಯದಲ್ಲಿ ಕಾರ್ಯತಂತ್ರದ ಮಿಲಿಟರಿ ಸಹಕಾರವನ್ನು ಮತ್ತಷ್ಟು ಬಲಗೊಳಿಸುವುದು, ರಕ್ಷಣಾ ಕೈಗಾರಿಕಾ ಪಾಲುದಾರಿಕೆಯನ್ನು ವಿಸ್ತರಿಸುವುದು, ಕಡಲ ಸಹಯೋಗವನ್ನು ಹೆಚ್ಚಿಸುವುದು ಹಾಗೂ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಉತ್ತೇಜಿಸುವುದರ ಕಡೆಗೆ ಕೇಂದ್ರೀಕರಿಸಲಾಗುವುದು ಎಂದು ತಿಳಿಸಿದ್ದಾರೆ. ವಿಯೆಟ್ನಾಂ ಭೇಟಿಯ ವೇಳೆ ರಾಜನಾಥ್ ಸಿಂಗ್ ಅವರು ವಿಯೆಟ್ನಾಂ ರಕ್ಷಣಾ ಸಚಿವ ಜನರಲ್ ಫಾನ್ ವ್ಯಾನ್ ಗಿಯಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ದಕ್ಷಿಣ ಕೊರಿಯಾ ಪ್ರವಾಸದ ಸಂದರ್ಭದಲ್ಲಿ ಅಲ್ಲಿನ ರಕ್ಷಣಾ ಸಚಿವ ಅನ್ ಗ್ಯೂ ಬಾಕ್ ಅವರೊಂದಿಗೆ ಮಾತುಕತೆ ನಡೆಸಲಿರುವ ರಾಜನಾಥ್ ಸಿಂಗ್ ರಕ್ಷಣಾ ಸಹಕಾರದ ಪ್ರಗತಿಯನ್ನು ಪರಾಮರ್ಶಿಸಲಿದ್ದಾರೆ ಹಾಗೂ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಲಿದ್ದಾರೆ. ಸಂವಿಧಾನದ 129ನೇ ತಿದ್ದುಪಡಿ ಮಸೂದೆ 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ತಿದ್ದುಪಡಿ ಮಸೂದೆ 2024 ಕುರಿತ ಜಂಟಿ ಸಂಸದೀಯ ಅಧ್ಯಯನ ಸಮಿತಿಯು ಇಂದು ಬೆಂಗಳೂರಿನಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಸಂವಾದ ಏರ್ಪಡಿಸಿತ್ತು. ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ ಅವರು ಪದ್ಮ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಅಭಿಪ್ರಾಯ ಸಂಗ್ರಹಿಸಿದರು. ಸಂವಾದದಲ್ಲಿ ಮಾತನಾಡಿದ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ, ದೇಶದಲ್ಲಿ ಒಂದು ವರ್ಷಕ್ಕೆ 5-6 ವಿಧಾನಸಭಾ ಚುನಾವಣೆಗಳು ನಡೆಯುತ್ತವೆ. ಇದರಿಂದ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ವಿವಿಧ ವಲಯಗಳ ಜನರ ಮೇಲೆ ಪರಿಣಾಮ ಬೀರುತ್ತಿದೆ. ಈ ಹಿನ್ನೆಲೆಯಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಜಾರಿಯಾದಾಗ ಶಿಕ್ಷಕರು, ಆರಕ್ಷಕರು, ಇತರ ಚುನಾವಣಾ ಸಿಬ್ಬಂದಿಯ ಹೊರೆ ಕಡಿಮೆಯಾಗುತ್ತದೆ ಎಂದು ಹೇಳಿದರು. ಚುನಾವಣೆ ಸುರಕ್ಷಿತವಾಗಿ ನಡೆಯುವುದಕ್ಕೆ ಚುನಾವಣಾ ಆಯೋಗ, ಗೃಹ ಸಚಿವಾಲಯ, ಇವಿಎಂ ಯಂತ್ರಗಳ ಸಿದ್ಧತೆ, ಅಂಚೆ ಮತಗಳು ಹೀಗೆ ವಿವಿಧ ರೀತಿಯ ಸಹಯೋಗ ಅವಶ್ಯಕ. ಒಂದು ರಾಷ್ಟ್ರ ಒಂದು ಚುನಾವಣೆಯಿಂದ ಚುನಾವಣೆಯ ವೆಚ್ಚ ಸಹ ದೊಡ್ಡ ಪ್ರಮಾಣದಲ್ಲಿ ತಗ್ಗಿಸಬಹುದು ಎಂದು ಅವರು ತಿಳಿಸಿದರು. ಇದೇ ವೇಳೆ ಪದ್ಮ ಪುರಸ್ಕೃತರು, ಮಾಧ್ಯಮ ಪ್ರತಿನಿಧಿಗಳು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಾರಾಷ್ಟ್ರದ ಲಾತೂರ್ನ ಆರ್ಸಿಸಿ ತರಬೇತಿ ಕೇಂದ್ರದ ನಿರ್ದೇಶಕ ಶಿವರಾಜ್ ಮೊಟೆಗಾಂವ್ಕರ್ ಅವರನ್ನು ಕೇಂದ್ರ ತನಿಖಾ ದಳ ಸಿಬಿಐ ಬಂಧಿಸಿದೆ. ನೀಟ್ ಪರೀಕ್ಷಾ ಹಗರಣದ ತನಿಖೆಯ ಭಾಗವಾಗಿ ಸಿಬಿಐ ಶುಕ್ರವಾರ ಅವರನ್ನು ಸುಮಾರು 11 ಗಂಟೆಗಳ ಕಾಲ ವಿಚಾರಣೆ ನಡೆಸಿತ್ತು. ವಿಚಾರಣೆ ನಂತರ ಸಿಬಿಐ ತಂಡ ಲಾತೂರ್ನಲ್ಲಿರುವ ಅವರ ತರಬೇತಿ ಸಂಸ್ಥೆಯಲ್ಲಿ ಶೋಧ ನಡೆಸಿತು. ಈ ವೇಳೆ ಪ್ರಮುಖ ದಾಖಲೆಗಳು, ಕಂಪ್ಯೂಟರ್ಗಳು ಮತ್ತು ಮೊಬೈಲ್ ಫೋನ್ಗಳನ್ನು ಅಧಿಕಾರಿಗಳು ವಶಪಡಿಸಿಕೊಂಡರು. ನಂತರ ಶಿವರಾಜ್ ಅವರನ್ನು ಪುಣೆಯ ಸಿಬಿಐ ಕಚೇರಿಗೆ ಕರೆದೊಯ್ಯಲಾಯಿತು. ಅಲ್ಲಿ ಹೆಚ್ಚಿನ ವಿಚಾರಣೆಯ ನಂತರ ಅವರನ್ನು ಬಂಧಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇರಳಂನ 13ನೇ ಮುಖ್ಯಮಂತ್ರಿಯಾಗಿ ಹಿರಿಯ ಕಾಂಗ್ರೆಸ್ ನಾಯಕ ವಿ ಡಿ ಸತೀಶನ್ ಅವರು ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಇದರೊಂದಿಗೆ ಕಳೆದ 10 ವರ್ಷಗಳ ಬಳಿಕ ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ UDF ಸರ್ಕಾರ ಅಧಿಕಾರಕ್ಕೆ

0: ಬಂದಂತಾಗಿದೆ. ತಿರುವನಂತಪುರಂನ ಕೇಂದ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಸತೀಶನ್ ಅವರಿಗೆ ಅಧಿಕಾರ ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಮುಖ್ಯಮಂತ್ರಿಯವರೊಂದಿಗೆ ಐಯುಎಂಎಲ್ನ ಪಿಕೆ ಕುಂಜಾಲಿಕುಟ್ಟಿ, ಕಾಂಗ್ರೆಸ್ನ ರಮೇಶ್ ಚೆನ್ನಿತಲ ಮತ್ತು ಸನ್ನಿ ಜೋಸೆಫ್ ಸೇರಿದಂತೆ ಒಟ್ಟು 21 ಸದಸ್ಯರ ಸಚಿವ ಸಂಪುಟ ಪ್ರಮಾಣ ವಚನ ಸ್ವೀಕರಿಸಿತು. ಇನ್ನೊಂದೆಡೆ ಕೇರಳದಲ್ಲಿ ನೂತನ ಯುಡಿಎಫ್ ಸರ್ಕಾರ ರಾಜ್ಯ ಸಾರಿಗೆ ಬಸ್ಗಳಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಉಚಿತ ಪ್ರಯಾಣವನ್ನು ಜಾರಿಗೆ ತರಲು ನಿರ್ಧರಿಸಿದೆ ಎಂದು ಮುಖ್ಯಮಂತ್ರಿ ವಿಡಿ ಸತೀಶನ್ ತಿಳಿಸಿದ್ದಾರೆ. ನೂತನ ಸರ್ಕಾರದ ಮೊದಲ ಸಚಿವ ಸಂಪುಟ ಸಭೆಯ ನಂತರ ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಈ ತಿಂಗಳ 21 ಹೊಸ ಸದಸ್ಯರ ಪ್ರಮಾಣ ವಚನ ಸ್ವೀಕಾರ ಮತ್ತು ಸ್ಪೀಕರ್ ಆಯ್ಕೆಗಾಗಿ ವಿಧಾನಸಭಾ ಅಧಿವೇಶನ ನಡೆಯಲಿದೆ. ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರು ಹಾಗೂ ಅಡುಗೆ ಕೆಲಸಗಾರರಿಗೆ ವೇತನ ಹೆಚ್ಚಿಸಲಾಗುವುದು ಎಂದು ಅವರು ಮಾಹಿತಿ ನೀಡಿದರು. ಪಶ್ಚಿಮ ಬಂಗಾಳ ಸಚಿವ ಸಂಪುಟವು ರಾಜ್ಯ ಸರ್ಕಾರಿ ನೌಕರರು, ಸರ್ಕಾರಿ ನಿಗಮ ಮತ್ತು ಮಂಡಳಿಗಳ ಸಿಬ್ಬಂದಿ, ರಾಜ್ಯ ಅನುದಾನಿತ ಸಂಸ್ಥೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ 7ನೇ ವೇತನ ಆಯೋಗದ ರಚನೆಗೆ ತಾತ್ವಿಕ ಅನುಮೋದನೆ ನೀಡಿದೆ. ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯ ಸರ್ಕಾರ ಹಲವಾರು ನಿರ್ಧಾರಗಳನ್ನು ತೆಗೆದುಕೊಂಡಿತು. ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ಸಮಾಜ ಕಲ್ಯಾಣ ಸಚಿವ ಅಗ್ನಿಮಿತ್ರ ಪಾಲ್, ರಾಜ್ಯಾದ್ಯಂತ ಮಹಿಳೆಯರಿಗೆ ಉಚಿತ ಸಾರಿಗೆ ಸೌಲಭ್ಯಕ್ಕೆ ಸಚಿವ ಸಂಪುಟ ಅನುಮೋದಿಸಿದೆ ಎಂದು ತಿಳಿಸಿದರು. ಮುಂದಿನ ತಿಂಗಳು 1 ಪ್ರಾರಂಭವಾಗಲಿರುವ ಅನ್ನಪೂರ್ಣ ಭಂಡಾರ್ ಯೋಜನೆಯಡಿಯಲ್ಲಿ ಅರ್ಹ ಮಹಿಳೆಯರು ನೇರ ಪ್ರಯೋಜನ ವರ್ಗಾವಣೆಯ ಮೂಲಕ 3,000 ರೂಪಾಯಿಗಳನ್ನು ಪಡೆಯುತ್ತಾರೆ. ಯೋಜನೆಯಡಿಯಲ್ಲಿ ದಾಖಲಾತಿಗಾಗಿ ಮೀಸಲಾದ ಪೋರ್ಟಲ್ ಅನ್ನು ಪ್ರಾರಂಭಿಸಲಾಗುವುದು ಎಂದು ಅವರು ಮಾಹಿತಿ ನೀಡಿದರು. ಸ್ವಿಟ್ಜರ್ಲೆಂಡ್ನ ಜಿನಿವಾದಲ್ಲಿ ನಡೆಯುತ್ತಿರುವ 79ನೇ ವಿಶ್ವ ಆರೋಗ್ಯ ಸಭೆಯ ಸಂದರ್ಭದಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರು ಇಂದು ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕ ಡಾ ಟೆಡ್ರೋಸ್ ಅದಾನೊಮ್ ಘೆಬ್ರಿಯಾಸಸ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತದ ಆರೋಗ್ಯ ವಲಯದ ಸುಧಾರಣೆಗಳು ಮತ್ತು ಜಾಗತಿಕ ಆರೋಗ್ಯ ಪಾಲುದಾರಿಕೆಯಲ್ಲಿನ ನಾಯಕತ್ವವನ್ನು ಅವರು ಶ್ಲಾಘಿಸಿದ್ದಾರೆ. ಹಂಚಿಕೆಗಳ ಆದ್ಯತೆಗಳ ಕುರಿತು WHO ಜೊತೆ ಸಹಯೋಗವನ್ನು ಮತ್ತಷ್ಟು ಬಲಪಡಿಸುವ ಬದ್ಧತೆಯನ್ನು ವ್ಯಕ್ತಪಡಿಸಿದ್ದಾರೆ. ಭಾರತದ ಶುದ್ಧ ಇಂಧನ ಪರಿವರ್ತನೆಯನ್ನು ಮುನ್ನಡೆಸುವ ಮಾರ್ಗಸೂಚಿಯನ್ನು ಚರ್ಚಿಸಲು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಂದು ಇಂಧನ ಸಚಿವಾಲಯದ ಅಧಿಕಾರಿಗಳು, ಅಂತಾರಾಷ್ಟೀಯ ಸೌರ ಒಕ್ಕೂಟ ಮತ್ತು ನವೀಕರಿಸಬಹುದಾದ ಇಂಧನ ಪರಿಸರ ವ್ಯವಸ್ಥೆಯ ಪ್ರಮುಖ ಪಾಲುದಾರರನ್ನು ಭೇಟಿಯಾದರು. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಆಮದು ಅಡಚಣೆಯ ಹೊರತಾಗಿಯೂ ದೇಶದಲ್ಲಿ ಸಂಸ್ಕರಣಾಗಾರಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಮತ್ತು ಭಾರತದಲ್ಲಿ ಸಾಕಷ್ಟು ಕಚ್ಚಾ ತೈಲ ದಾಸ್ತಾನುಗಳಿವೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾರ್ವೆ ಪ್ರಧಾನಿಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ಉಭಯ ದೇಶಗಳ ನಡುವೆ ಸಹಕಾರ ಬಲವರ್ಧನೆಗೆ ಸಮ್ಮತಿ. ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಕ್ರಿಯೆಯಿಂದ ದೊಡ್ಡ ಪ್ರಮಾಣದಲ್ಲಿ ವೆಚ್ಚ ಕಡಿತ, ಜೆಪಿಸಿ ಅಧ್ಯಕ್ಷ ಪಿಪಿ ಚೌಧರಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಮಹಾರಾಷ್ಟ್ರದಲ್ಲಿ ತರಬೇತಿ ಕೇಂದ್ರದ ನಿರ್ದೇಶಕನ ಬಂಧನ. ಐಪಿಎಲ್ T20 ಕ್ರಿಕೆಟ್, ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ಟಾಸ್ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಮಂಗಳೂರು. ಇದೀಗ ಹಿಂದಿ ಚಿತ್ರಗೀತೆಗಳು. ಬಡೆ ಮಿಯಾ ಛೋಟೆ ಮಿಯಾ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಮತ್ತು ಸುದೇಶ್ ಭೋಸ್ಲೆ ಹಾಡಿರುವ ಸಮೀರ್ ಅವರ ಗೀತೆ, ಸಂಗೀತ ವಿಜು ಶಾ

ಈಗ ಬಂಧನ್ ಚಿತ್ರದ ಗೀತೆ ಹಾಡಿದ ಕಲಾವಿದರು ಉದಿತ್ ನಾರಾಯಣ್ ಮತ್ತು ಕವಿತಾ ಕೃಷ್ಣಮೂರ್ತಿ. ಭೈರವ್ ಅರುಣ್ ಅವರ ಈ ಗೀತೆಗೆ ಸಂಗೀತ ಆನಂದ್ ರಾಜ್ ಆನಂದ್.

ಬಂಟಿ ಅವರ್ ಬಬ್ಲಿ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಮತ್ತು ಸುನಿಧಿ ಚೌಹಾನ್ ಹಾಡಿರುವ ಗುಲ್ಜಾರ್ ಅವರ ಗೀತೆ, ಸಂಗೀತ ಶಂಕರ್ ಎಹ್ಸಾನ್ ಲಾಯ್.

0: ಹಿಂದಿ ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.
1: ಆಕಾಶವಾಣಿ ಮಂಗಳೂರು. ಯುವವಾಣಿ. ನಮ್ಮೆಲ್ಲ ಪ್ರೀತಿಯ ಯುವ ಕೇಳುಗರಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.

ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಸ್ತ್ರೀ ಎಂದರೆ ಅಷ್ಟೇ ಸಾಕಿ ಸಂಯೋಜಿತ ಕಾರ್ಯಕ್ರಮ ಪ್ರಸ್ತುತಪಡಿಸುವ

ಯತ್ರ ನಾರಿಸ್ತು ಪೂಜೆಂತೆ ರಮಂತೆ ತತ್ರ ದೇವತಾ ಎಂಬುದು ವೇದದ ಮಾತು. ವಿದ್ಯೆಯಲ್ಲಿ ಪುರುಷರಷ್ಟೇ ಸಮಾನತೆ ಹೊಂದಿ ಪಾಂಡಿತ್ಯವಿದ್ದ ಗಾರ್ಗಿ, ಮೈತ್ರೇಯಿ, ಲೋಪಮುದ್ರೆ, ವಾದದಲ್ಲಿ ಶಂಕರಾಚಾರ್ಯ ಸಮಾನ ಚರ್ಚಿಸಿದ ಉಭಯ ಭಾರತಿ, ಇವರ ಉದಾಹರಣೆಗಳು ಅಂದಿನ ಕಾಲದಲ್ಲಿದ್ದ ಸ್ತ್ರೀ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿಯುತ್ತದೆ. ಪರಂಪರಾನುಗತವಾಗಿ ಭಾರತದಲ್ಲಿ ಮಹಿಳೆಯರ ಸ್ಥಾನ ಉಚ್ಚಮಟ್ಟದಲ್ಲಿಯೇ ಇತ್ತು. ನಂತರದ ಪರಕೀಯ ಆಳ್ವಿಕೆಯ ಆಕ್ರಮಣಗಳಲ್ಲಿ ಹೆಣ್ಣನ್ನು ನಾಲ್ಕು ಗೋಡೆಗಳ ಮಧ್ಯೆ ರಕ್ಷಿಸುವ ನೆಪದಲ್ಲಿ ಹಾಗೂ ಅನ್ಯ ಸಂಸ್ಕೃತಿಗಳ ಪ್ರಭಾವದಲ್ಲಿ ಸ್ತ್ರೀಯರಿಗಿದ್ದ ಪ್ರಾಮುಖ್ಯತೆ ಕಡಿಮೆಯಾಗುತ್ತಾ ಪುರುಷರಿಗಿಂತ ಕೀಳು ಎಂದು ಬಿಂಬಿಸಲ್ಪಟ್ಟಿತು. ಇದಿಷ್ಟು ಬ್ರಿಟಿಷರ ಕಾಲದಲ್ಲಿದ್ದ ಮಹಿಳೆಯರ ಪರಿಸ್ಥಿತಿಯಾಗಿತ್ತು. ಸಮಾನತೆ ಇರದ, ವಿದ್ಯಾಭ್ಯಾಸ ದೊರಕದ, ಸತೀ ಪದ್ಧತಿ, ವರದಕ್ಷಿಣೆ, ಬಾಲ್ಯ ವಿವಾಹ, ವಿಧವೆಯರ ಕೇಶಮುಂಡನ, ಬಹುಪತ್ನಿತ್ವ ಮುಂತಾದ ಸಾಮಾಜಿಕ ಅನಿಷ್ಟಗಳ ಕಪಿಮುಷ್ಟಿಯಲ್ಲಿ ವನಿತೆ ಸಿಕ್ಕು ನಲುಗುತ್ತಿದ್ದಳು. ಈ ಎಲ್ಲಾ ಪಡಿಪಾಟುಗಳಿಗೆ ಸಿಕ್ಕಿ ನಲುಗುವುದಕ್ಕಿಂತ ಹೆಣ್ಣು ಸಂತಾನವೇ ಬೇಡ ಎಂಬ ಭಾವನೆಯೂ ಉದ್ಭವವಾಗಿತ್ತು. ಹಿಂದಿನಿಂದಲೂ ಈ ಸಮಾಜದಲ್ಲಿ ಪುರುಷರಿಗೆ ಹೆಚ್ಚು ಪ್ರಾಧಾನ್ಯತೆ ನೀಡುತ್ತಾ ಬರಲಾಗುತ್ತಿದೆ. ಇಂದು ಈ ಸಮಾಜ ಎಷ್ಟೇ ಮುಂದುವರೆದಿದ್ದರೂ ಒಬ್ಬ ಮಹಿಳೆ ತಾನು ಏನನ್ನಾದರೂ ಸಾಧಿಸುತ್ತೇನೆ ಎಂದರೆ ಆಕೆಯನ್ನು ಪ್ರೋತ್ಸಾಹಿಸುವವರಿಗಿಂತ ಟೀಕಿಸುವವರೇ ಹೆಚ್ಚು. ಸಮಾಜ ಬದಲಾದರೂ ಜನರ ಮನಸ್ಥಿತಿ ಇನ್ನೂ ಬದಲಾಗಿಲ್ಲ. ಪುರುಷರಂತೆ ಮಹಿಳೆಯರೂ ಕೂಡ ಸಮಾನರು ಎಂದು ಹೆಚ್ಚಿನವರು ಒಪ್ಪಿಕೊಂಡಿಲ್ಲ. ಮಹಿಳೆಯರು ಪುರುಷರಂತೆ ಕಾನೂನುಬದ್ಧವಾಗಿ ಸಮಾನ ಹಕ್ಕುಗಳನ್ನು ಪಡೆದಿರಬಹುದು, ಆದರೆ ಸಮಾಜದಲ್ಲಿ ಯಾವ ಸ್ಥಾನಮಾನದ ಬಗ್ಗೆ ಅಸಮಾನತೆ ಇದೆ? ಪುರುಷರಿಗೆ ಹೋಲಿಸಿದರೆ ಹೆಣ್ಣಿನ ಬಗ್ಗೆ ದ್ವಂದ್ವ ಮನೋಭಾವ ಜನರ ಮನಸ್ಸಿನಲ್ಲಿದೆ. ಒಂದು ಜೀವವನ್ನು ಸೃಷ್ಟಿಸುವ ಶಕ್ತಿ ಮಹಿಳೆಗೆ ಇದೆ ಎಂದಾದರೆ ಖಂಡಿತವಾಗಿ ಅವಳಲ್ಲಿ ಅನಂತವಾದ ಶಕ್ತಿ ಇದೆ ಎಂದರ್ಥ. ಮಾತೃಶಕ್ತಿ, ವಾತ್ಸಲ್ಯ, ಸಹನೆ, ಪ್ರೀತಿ, ತಾಳ್ಮೆ, ಆರೈಕೆ, ಸತ್ಕಾರ, ಸನ್ಮಾನ, ಸಾಂತ್ವನ ಗುಣಗಳು ಆಕೆಯ ಹುಟ್ಟಿನಿಂದಲೇ ಮೇಳೈಸಿಕೊಂಡು ಬಂದಿರುತ್ತದೆ. ಸ್ತ್ರೀ ಕನಸೂ ಹೌದು, ವಾಸ್ತವವೂ ಹೌದು. ಪ್ರಕೃತಿಗೂ ಸ್ತ್ರೀಗೂ ಅವಿನಾಭಾವ ಸಂಬಂಧವಿದೆ. ಆಕೆ ಭೂಮಿಯಾಗಿ, ಮಿಗಿಲಾಗಿ, ಮೇರು ಪರ್ವತವಾಗಿ ಬೆಳೆದು ನಿಂತಿದ್ದಾಳೆ. ಹಾಗಾಗಿ ಸ್ತ್ರೀಯನ್ನು ಸಮೃದ್ಧಿಯ ಸಂಕೇತವೆಂದು ಪರಿಭಾವಿಸಲಾಗುತ್ತದೆ. ಇಡೀ ವಿಶ್ವವೇ ಆರೋಗ್ಯಕರ ಮನೋಭಾವ ಹೊಂದಲು ಸಹಕಾರ ಶಕ್ತಿ ಸ್ತ್ರೀಯಾಗಿದ್ದಾಳೆ. ನಿಸರ್ಗದಲ್ಲಿ ಹಲವು ಬಗೆಯ ವೈವಿಧ್ಯಗಳಿರುವಂತೆ ಸ್ತ್ರೀಯರಲ್ಲೂ ಹಲವು ವಿಧದ ಮಹಿಳೆಯರನ್ನು ಕಾಣಬಹುದು. ಚರಿತ್ರೆಯಲ್ಲಿ ಹಿಂದೆ ಮಾತೃಪ್ರಧಾನ ಕುಟುಂಬಗಳಿತ್ತೆಂಬುದನ್ನು ಸ್ಮರಿಸಬಹುದಾಗಿದೆ. ಈಗ ತಾಯಿಯ ಬಗ್ಗೆ ಒಂದು ಹಾಡನ್ನು ಕೇಳೋಣ.

ಮಣ್ಣು ಮಾಯೆ, ಹೆಣ್ಣು ಮಾಯೆಯಲ್ಲ, ಹೊಣ್ಣು ಮಾಯೆಯಲ್ಲ, ಮಣ್ಣು ಮಾಯೆಯಲ್ಲ, ಮನದ ಮುಂದನ ಆಸೆ ಮಾಯಾಕನ ಎಂದು ಅಲಮಪ್ರಭು ಹೇಳಿದ್ದಾರೆ. ಹೆಣ್ಣು ಗಂಡು ಎಂಬ ತಾರತಮ್ಯ ಎಷ್ಟೋ ಕುಟುಂಬಗಳಲ್ಲಿವೆ. ಕೆಲವರು ಗಂಡು ಅಂದರೆ ಶ್ರೇಷ್ಠ, ಹೆಣ್ಣೆಂದರೆ ಶೋಷಣೆಗೆ ಹುಟ್ಟಿದವಳು ಎಂಬ ದೃಷ್ಟಿಯಿಂದ ನೋಡುತ್ತಿದ್ದಾರೆ. ಇಂಥ ದೃಷ್ಟಿಕೋನಕ್ಕೆ ಹೆಣ್ಣಿನಿಂದಲೇ ಬೆಂಬಲ ಸಿಗುತ್ತಿರುವುದು ಮತ್ತೊಂದು ದುರಂತ. ಹೆಣ್ಣು ನೀ ಹೆಚ್ಚು ಓದಬೇಕಾಗಿಲ್ಲ ಎಂದು ಗಂಡು ಸಮಾಜ ಹೇಳಿದರೆ ಅದುವೇ ನಿಯಮವೆಂದು ಆ ಹೆಣ್ಣನ್ನು ಒಪ್ಪಿಸಲು ಮತ್ತೊಂದು ಹೆಣ್ಣು ಮುಂದಾಗುತ್ತಾರೆ. ಆದ್ದರಿಂದ ತುಂಬಾ ಹೆಣ್ಣು ಮಕ್ಕಳಿಗೆ ತಮ್ಮ ಕಾಲಿನ ಮೇಲೆ ನಿಲ್ಲಲು ಸಾಧ್ಯವಾಗುವುದಿಲ್ಲ. ಮಹಿಳೆಯರ ಮೇಲೆ ಆಗುತ್ತಿರುವ ಶೋಷಣೆ ನಿಲ್ಲಬೇಕಾಗಿದೆ. ಹೆಣ್ಣು ಭ್ರೂಣ ಹತ್ಯೆ ಹೊರ ಜಗತ್ತಿಗೆ ತಿಳಿಯದೆ ನಡೆಯುತ್ತಿದೆ. ಹೆಣ್ಣು ಮಗುವೆಂದು ಹೆಸೆದು ಹೋಗುವ ಮೃಗ ಮನಸ್ಸಿನ ಪೋಷಕರಿದ್ದಾರೆ. ಹೆಣ್ಣು ಮನೆ ಕೆಲಸಕ್ಕೆ ಮಾತ್ರ ಸೀಮಿತ ಎಂದು ನೋಡುತ್ತಿರುವ ಗಂಡಸರಿದ್ದಾರೆ. ಎಷ್ಟೋ ಹೆಣ್ಣು ಮಕ್ಕಳ ಮೇಲೆ ಪ್ರತಿನಿತ್ಯ ಲೈಂಗಿಕ ದೌರ್ಜನ್ಯ ಎಸಗಲಾಗುತ್ತಿದೆ. ಕೆಲಸದ ಸ್ಥಳದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿದ್ದರೆ ಅದನ್ನು ಹೊಟ್ಟೆ ಕಿಚ್ಚಿನಿಂದ ನೋಡುವ ಗಂಡಸರಿದ್ದಾರೆ. ಹೀಗೆ ಹೆಣ್ಣನ್ನು ಪ್ರತಿಯೊಂದು ಹಂತದಲ್ಲಿ ತುಳಿಯುವ ರಾಕ್ಷಸರೂ ಈ ಸಮಾಜದಲ್ಲಿ ಇದ್ದಾರೆ. ಇಂಥವರ ನಡುವೆ ಹೆಣ್ಣು ಬೆಳೆಯಬೇಕಾಗಿದೆ. ಇವೆಲ್ಲ ನೋಡುವಾಗ ಮಹಿಳೆ ಸಮಾನತೆ ಎಂಬುದು ಒಂದು ಘೋಷವಾಕ್ಯವಾಗಿಯೇ ಉಳಿದು ಹೋಗಿದೆ ಎಂದು ಅನಿಸುವುದು ಸಹಜ ಅಲ್ವಾ? ಮನೆಯೇ ಮೊದಲ ಪಾಠಶಾಲೆ ಅಂತಾರೆ ಅಲ್ವಾ? ಹಾಗೆಯೇ ಮನೆಯಲ್ಲಿ ಹೆಣ್ಣೆಂಬ ತಾರತಮ್ಯ ಮಾಡದೇ ಬೆಳೆಸಬೇಕು. ಆಗ ಅವಳಿಗೆ ಸಮಾಜ ಅವಳನ್ನು ಅಬಲೆ ಎಂದು ನೋಡುವ ದೃಷ್ಟಿ ಬದಲಾಯಿಸಲು ಸಾಧ್ಯವಾಗುವುದು. ಹೆಣ್ಣು ಮಕ್ಕಳು ತಾನು ಹೆಣ್ಣೆಂದು ಮೂಲೆ ಸರಿಯದೆ ಮುನ್ನುಗ್ಗುವ ಧೈರ್ಯ ತೋರಬೇಕು. ಆಗ ಮಾತ್ರ ಮಹಿಳಾ ಸಮಾನತೆ ಸಾಧ್ಯ. ಗ್ರಾಮ ಪಂಚಾಯತ್ ಸದಸ್ಯೆಯಿಂದ ಹಿಡಿದು ದೇಶದ ರಾಷ್ಟ್ರಪತಿಯವರೆಗೆ, ಸಣ್ಣ ಕೆಲಸದಿಂದ ಹಿಡಿದು ದೊಡ್ಡ ಕೆಲಸದವರೆಗೆ ಈಗ ಮಹಿಳೆಯರು ಬೆಳೆಯುತ್ತಿದ್ದಾರೆ. ಹೌದು, ಹಲವಾರು ವರ್ಷಗಳ ಹಿಂದೆ ಮಹಿಳೆಯರಿಗೆ ಸಮಾಜದಲ್ಲಿ ಸಮಾನತೆ ಇರಲಿಲ್ಲ. ಆದರೆ ಇದೀಗ ಮಹಿಳೆಯರು ಪುರುಷರಂತೆ ಸಮಾನರಾಗಿ ಬಾಳುತ್ತಿದ್ದಾರೆ. ಇದರಿಂದಾಗಿ ಮಹಿಳೆಯರು ಇದೀಗ ಎಲ್ಲಾ ಕ್ಷೇತ್ರಗಳಲ್ಲಿ ಛಾಪು ಮೂಡಿಸುತ್ತಿದ್ದಾರೆ. ಎಲ್ಲಾ ಕ್ಷೇತ್ರಗಳಲ್ಲಿ ಇಂದು ಮಹಿಳೆಯರು ತಮ್ಮನ್ನು ತೊಡಗಿಸಿಕೊಂಡು ಸ್ವಾವಲಂಬಿ ಜೀವನವನ್ನು ನಡೆಸುತ್ತಿದ್ದಾರೆ. ಮಹಿಳೆಯರು ಮಾಡಿದ ಸಾಧನೆಗಳನ್ನು ಗುರುತಿಸಲು ಪ್ರತಿ ವರ್ಷ ಆಗಸ್ಟ್ 26ರಂದು ಮಹಿಳಾ ಸಮಾನತೆ ದಿನವನ್ನಾಗಿ ಆಚರಿಸಲಾಗುತ್ತದೆ. ಮಹಿಳಾ ಸಬಲೀಕರಣವನ್ನು ಉತ್ತೇಜಿಸುವುದು ಮತ್ತೊಂದೆಡೆ ಮಹಿಳೆಯರ ಮೇಲೆ ಹೆಚ್ಚುತ್ತಿರುವ ದೌರ್ಜನ್ಯಗಳು, ತಾರತಮ್ಯ ಸೇರಿದಂತೆ ಅನೇಕ ವಿಷಯಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸುವುದು ಉದ್ದೇಶವಾಗಿದೆ. ಮಹಿಳೆಯರ ಹಕ್ಕುಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಮಹಿಳಾ ಸಂಘಟನೆಗಳು ಅಭಿಯಾನವನ್ನು ನಡೆಸುತ್ತವೆ. ಜೊತೆಗೆ ರಾಜಕೀಯ, ವ್ಯಾಪಾರ, ಇತರ ಕ್ಷೇತ್ರಗಳಲ್ಲಿ ಮಹಿಳೆಯರು ತಮ್ಮ ಛಾಪನ್ನು ಮೂಡಿಸಲು ಅವಕಾಶವನ್ನು ನೀಡುತ್ತದೆ. ಹೆಣ್ಣಿನ ಸಾಧನೆಗೆ ಸಂದೇಶವನ್ನು ನೀಡುವ ಹಾಡೊಂದನ್ನು ಕೇಳೋಣ.

ಮಹಿಳೆಯರ ಹಕ್ಕು, ಸ್ವಾತಂತ್ರ್ಯ ಇವುಗಳ ದೃಷ್ಟಿಯಿಂದ ನೋಡುವುದಾದರೆ ಈ ದಿನಗಳು ತುಂಬಾ ಮಹತ್ವದ್ದಾಗಿದೆ. ಇಂದು ಮಹಿಳೆಯರು ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ. ಮಹಿಳೆಯರಿಂದ ಅಸಾಧ್ಯ ಎಂದು ಹೇಳುತ್ತಿದ್ದ ಎಷ್ಟೋ ಕಾರ್ಯಗಳನ್ನು ಸಾಧಿಸಿ ತೋರಿಸಿದ್ದಾರೆ. ಆದರೆ ಮಹಿಳಾ ಸಮಾನತೆ ಎಂಬುದು ಇಂದಿಗೂ ಬಿಸಿಲ ಕುದುರೆಯಾಗಿದೆ. ಕೆಲ ಮಹಿಳೆಯರ ಸಾಧನೆ ನೋಡುವಾಗ ಮಹಿಳೆಯರಿಗೆ ಈ ಸಮಾಜದಲ್ಲಿ ಸಮಾನತೆ ಸಿಕ್ಕಿದೆ ಎಂದು ಅನಿಸಬಹುದು. ಆದರೆ ಸಮಾನತೆ ಎಂಬುದು ಇಂದಿಗೂ ಎಷ್ಟೋ ಮಹಿಳೆಯರ ಕನಸಾಗಿದೆ. ಸದ್ಯ ಅನೇಕ ದೇಶಗಳಲ್ಲಿ ಮಹಿಳೆಯರನ್ನು ಸಮಾನರಾಗಿ ನೋಡಲಾಗುತ್ತಿದೆ. ಎಲ್ಲ ವಿವಿಧ ದೇಶಗಳಲ್ಲಿ ಮಹಿಳೆಯರು ಪುರುಷರಂತೆ ಸಮಾನ ಗೌರವ ಪಡೆಯುತ್ತಿದ್ದಾರೆ. ಭಾರತದಲ್ಲಿ ಸದ್ಯ ಮಹಿಳೆಗೆ ಅವಕಾಶ ಸಿಗುತ್ತಿದೆ. ಭಾರತದಲ್ಲಿ ರಾಷ್ಟ್ರಪತಿ ಮಹಿಳೆಯೇ ಆಗಿದ್ದಾರೆ. ಕೆಲ ದೇಶಗಳಲ್ಲಿ ಪ್ರಮುಖ ಹುದ್ದೆಗಳಲ್ಲಿ ಮಹಿಳೆಯರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದಲ್ಲದೆ ಮಹಿಳೆಯರಿಗೆ ಸಮಾನ ವೇತನ ಹಕ್ಕು, ಮಹಿಳೆಯರ ಲೈಂಗಿಕ ಕಿರುಕುಳ ಕಾಯ್ದೆ, ವಿಚ್ಛೇದನಕ್ಕೆ ಸಂಬಂಧಿಸಿದ ಕಾನೂನು ಸೇರಿದಂತೆ ಹಲವು ಹಕ್ಕುಗಳ ಮೂಲಕ ಮಹಿಳೆಯರನ್ನು ಸಮಾನರಾಗಿ ನೋಡುವ ಕೆಲಸ ಆಗುತ್ತಿದೆ. ಇನ್ನು ಮಹಿಳೆಯರ ಮೀಸಲು ವ್ಯವಸ್ಥೆ ಕೂಡ ಇದೆ. ಆಧುನಿಕ ಮಹಿಳೆಯರು ಇನ್ನು ಮುಂದೆ ಪುರುಷರ ಮೇಲೆ ಅವಲಂಬಿತವಾಗಬೇಕಿಲ್ಲ. ಮಹಿಳೆ ಇಂದು ಯಶಸ್ವಿಯಾಗಲು ಮುಖ್ಯ ಕಾರಣ ಶಿಕ್ಷಣ. ಹಿಂದಿನ ಶಿಕ್ಷಣದಲ್ಲಿ ಮಹಿಳೆ ಕಲಿತು ತನ್ನ ಸ್ವಂತ ಬಲದಿಂದ ಬದುಕುವಂತಾಗಿದ್ದಾಳೆ. ಈ ಪ್ರಯತ್ನಕ್ಕೆ ಕಾಣದ ನೂರಾರು ಜನ ಕಸೂರಿಗಾರರಿದ್ದಾರೆ. ಯಶಸ್ವಿ ಮಹಿಳೆಯರು ಎಂದು ಬಂದಾಗ ಚಾರಿತ್ರಿಕವಾಗಿ ಹಲವಾರು ಮಹಿಳೆಯರು ಯಶಸ್ಸು ಸಾಧಿಸಿದ್ದಾರೆ. ಕೆಳದಿ ಚೆನ್ನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮುಂತಾದವರನ್ನು ಉದಾಹರಿಸಬಹುದು.

ಮಹಿಳೆ ಎಂದರೆ ಅರ್ಥಪೂರ್ಣ ಜೀವವನ್ನು ಸೃಷ್ಟಿಸುವ ಜ್ಞಾನ ಮತ್ತು ಮನೋಧರ್ಮ ಹೊಂದಿರುವ ವ್ಯಕ್ತಿ. ಮಹಿಳಾ ಶಿಕ್ಷಣವನ್ನು ಉತ್ತೇಜಿಸುವುದು ಉಸಿರಾಟಕ್ಕೆ ಆಮ್ಲಜನಕ ಎಷ್ಟು ಅಗತ್ಯವೋ ಅಷ್ಟೇ ಅಗತ್ಯ ಮತ್ತು ಉಪಯುಕ್ತವಾಗಿದೆ. ಭಾರತವು ಕೇವಲ ಪ್ರಸಿದ್ಧ ಮಹಿಳಾ ನಾಯಕಿಯರನ್ನು ಸೃಷ್ಟಿಸಲು ಸಾಧ್ಯವಾಗಿದೆ, ಆದರೂ ದೇಶದ ಹೆಚ್ಚಿನ ಭಾಗಗಳಲ್ಲಿ ಮಹಿಳೆಯರು ಇನ್ನೂ ಶಿಕ್ಷಣ ಪಡೆಯುವ ಪ್ರಯೋಜನವನ್ನು ಹೊಂದಿಲ್ಲ ಮತ್ತು ಅವರ ಮೂಲಭೂತ ಸೌಲಭ್ಯಗಳು ಮತ್ತು ಹಕ್ಕುಗಳಿಂದ ವಂಚಿತರಾಗಿದ್ದಾರೆ. ಆಧುನಿಕ ಮಹಿಳೆಯರು ಇನ್ನು ಮುಂದೆ ಪುರುಷರ ಮೇಲೆ ಅವಲಂಬಿತವಾಗಬೇಕಾಗಿಲ್ಲ, ಏಕೆಂದರೆ ಅವಳು ಸ್ವಾತಂತ್ರ್ಯ ಮತ್ತು ಪ್ರತಿಯೊಂದು ಅಂಶವನ್ನು ಆತ್ಮವಿಶ್ವಾಸವನ್ನು ಹೊಂದಿದ್ದಾಳೆ ಮತ್ತು ಪುರುಷರಿಗೆ ಸಮಾನವಾಗಿ ಎಲ್ಲವನ್ನು ಮಾಡಲು ಸಮರ್ಥಳಾಗಿದ್ದಾಳೆ. ಅಲ್ಲದೆ ನಾವು ಪ್ರತಿಯೊಬ್ಬರನ್ನು ಗೌರವಿಸಬೇಕು, ಲಿಂಗದ ಕಾರಣದಿಂದಲ್ಲ, ಆದರೆ ಅವರ ಸ್ವಂತ ಗುರುತಿಗಾಗಿ. ಇದಲ್ಲದೆ ಮನೆ ಮತ್ತು ಸಮಾಜದ ಸುಧಾರಣೆಗೆ ಮಹಿಳೆಯರು ಮತ್ತು ಪುರುಷರು ಇಬ್ಬರೂ ಸಮಾನವಾಗಿ ಕೊಡುಗೆ ನೀಡುತ್ತಾರೆ ಎಂಬುದನ್ನು ನಾವು ಒಪ್ಪಿಕೊಳ್ಳಬೇಕು. ಬದುಕನ್ನು ತರುವಳು ಹೆಂಗಸು ಮತ್ತು ಪ್ರತಿ ಮಹಿಳೆ ಅಸಾಧಾರಣಳಲ್ಲ. ಅವಳು ಎಲ್ಲಿ ಕೆಲಸ ಮಾಡಿದರೂ, ಅದು ಮನೆಯಾಗಿರಲಿ ಕಚೇರಿಯಾಗಿರಲಿ, ಅವರು ತಮ್ಮ ಸುತ್ತಲಿನ ಪ್ರಪಂಚಕ್ಕೆ ವ್ಯತ್ಯಾಸವನ್ನು ಮಾಡುತ್ತಿದ್ದಾರೆ ಮತ್ತು ಮುಖ್ಯವಾಗಿ ಅವರು ಮಕ್ಕಳನ್ನು ಬೆಳೆಸುವಲ್ಲಿ ಮತ್ತು ಮನೆ ನಡೆಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿದ್ದಾರೆ. ತಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸುವ ಮತ್ತು ಇತರ ಮಹಿಳೆಯರು ಮತ್ತು ಅವರ ಸುತ್ತಲಿರುವವರ ಜೀವನವನ್ನು ಯಶಸ್ಸನ್ನು ತರುವ ಮಹಿಳೆಯರನ್ನು ಗೌರವಿಸುವುದು ಮತ್ತು ಪ್ರಶಂಸಿಸುವುದು ನಮ್ಮ ಜವಾಬ್ದಾರಿ.

ಮಹಿಳೆಯರು ನೋಡಲು ಸುಂದರವಾಗಿರುತ್ತಾರೆ ಅಷ್ಟೇ, ಆದರೆ ಅವರು ಯಾವುದೇ ಗಂಭೀರ ಕೆಲಸಗಳನ್ನು ಮಾಡಲಾರರು ಎಂಬ ಧೋರಣೆ ಇತ್ತು. ಅವರಿಗೂ ಸಮಾನತೆ ನೀಡುವ ಮೂಲಕ ಈ ಧೋರಣೆಗಳನ್ನು ನಿವಾರಿಸಲಾಗಿದೆ. ಮಹಿಳೆಯರಿಗೆ ಸಮಾನತೆ ನೀಡುವ ಮೂಲಕ ಅವರ ಸಾಧನೆ, ಅವರ ಪ್ರಗತಿ, ಅವರ ಸೃಜನಶೀಲತೆಯ ಬಗ್ಗೆ ಜನರಿಗೆ ಅರಿವು ಬಂದಿದೆ. ಗೆಳೆಯರೇ, ಪ್ರಕೃತಿ ಇದ್ದರೆ ಮಾತ್ರ ಪುರುಷ, ಸ್ತ್ರೀ ಇದ್ದರೆ ಮಾತ್ರ ಬದುಕು. ಸೋದರಿಯಾಗಿ, ತಾಯಿಯಾಗಿ, ಪತ್ನಿಯಾಗಿ, ಗೆಳತಿಯಾಗಿ, ಆ ಮೂಲಕ ನಾಗರಿಕತೆಯ ವಿಕಾಸದ ಶಕ್ತಿಯಾಗಿದ್ದಾಳೆ ಹೆಣ್ಣು.

ಕೇಳುಗರೆ, ಇದುವರೆಗೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸಂಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಅಕ್ಷತಾ. ಕೇಳುಗರೆ, ಇದು ಇಂದಿನ ಯುವ ವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

ಇನ್ನು ಮುಂದೆ 8:30 ತುಳು ಕಾರ್ಯಕ್ರಮದಲ್ಲಿ ಸರ್ವಮಂಗಳ ಬಿಟ್ಲ ಅವರಿಂದ ಭಾಷಣ, ಪ್ರಕೃತಿ ಬೊಕ್ಕ ಪೊಂಜೋವುಲು. ಒಂಬತ್ತು ಗಂಟೆ 15 ನಿಮಿಷಕ್ಕೆ ಸ್ಪಾಟ್ಲೈಟ್, 9:30 ಕನ್ನಡ ಚಿತ್ರಗೀತೆಗಳು, 10 ಗಂಟೆಗೆ ಶಾಸ್ತ್ರೀಯ ಸಂಗೀತ, ನೀಲಾ ರಾಮಗೋಪಾಲ್ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. 10:30 ಹಿಂದಿ ಚಿತ್ರಗೀತೆಗಳು.

ಆಕಾಶವಾಣಿ ಮಂಗಳೂರು. ಸೊಲ್ಮೆಲು ಶ್ರೋತೃಲೆ, ಇತ್ತೆ ನಮ್ಮ ಸರ್ವಮಂಗಳ ವಿಟ್ಲ ಮೆರೆಡ್ದು ಪ್ರಕೃತಿ ಬೊಕ್ಕ ಪೊಂಜೌಲು ಪನ್ಪಿನ ಇಸೆದ ಬಗ್ಗೆಟ್ಟು ಪಾತೆರ ಕೇನಗ.

ಜೀವನದ ಪರಿಪೂರ್ಣ ದರ್ಶನವ ಹೊಂದಿಹುದು. ಭೂವ್ಯೋಮ ವಿಸ್ತರದ ಮಿತಿಯ ಮೀರ್ದುದದು. ದೇವ ನರ ಪಶು ಸಸಿಗಳೆಲ್ಲ ಕುಣಿಯುವರಲ್ಲಿ ಭಾವಿಸಾ ಚಿತ್ರವನು ಮಂಕುತಿಮ್ಮ. ದೇವ ನರ ಪಶು ಸಸಿಗಳೆಲ್ಲ ಕುಣಿಯುವರಲ್ಲಿ ಭಾವಿಸಾ ಚಿತ್ರವನು ಮಂಕುತಿಮ್ಮ ಅಂದ್ ನಂಕ್ ಜೀವನದ ಪೂರ್ಣವಾಯಿನ ದರ್ಶನ ಆಪುನೆ ಪ್ರಕೃತಿಡು. ಈ ಪ್ರಕೃತಿಡು ದೇಬೇರು ನರಮಾನಿ ಪಶು ಪಕ್ಷಿಲು ನಲಿಪೇರು ಪನ್ಪಿನ ಅದ್ಭುತ ಕಲ್ಪನೆ ಮೇರು ಕವಿ ಶ್ರೀ DVG ಇಂಬೇರ್ನವು. ಈ ಭೂಮಿದ ಸೌಂದರ್ಯ ನಂಕ್ ವರ್ಣಿಸಯರ ಸಾಧ್ಯ ಇದ್ದಿ. ಪೃಥ್ವಿಡು ಒಂಜಿ ಪುರಿ ಪುಟ್ಟದ ಸೈಪುನೆ, ಭೂಮಿ ಕರಾದು ಸಮುದ್ರದ ಭಾಗ ಆಪುನೆ, ನನೊಂಜಿ ಕಡೆ ದ್ವೀಪ ಪುಟ್ಟುನೆ, ಇಂಚಿನ ಸಾವಿರ ಕ್ರಿಯಲು ನಡಪುವ ಅತ್ತೆ ಇಂದೆಟು ನರಮಾನಿನ ಲೇಸು ದಾದ ಉಂಡು ಉಡುರ.

ಸೋಮೇಶ್ವರ, ಈ ಅತಿ ಅದ್ಭುತ ಸೃಷ್ಟಿಡ್ ಕಾಲಗ ಸರಿಯಾದ ಮಾತ ನಡಪ್ಪುಂಡು. ಆಂಡಲ ನರಮಾನಿ ಯಾನೇ ಮಾತೆಕ್ಕಲಾ ಕಾರಣ ಪಂಡುದ್ ಅಹಂಕಾರ ಮಳ್ತೊಂದುಳ್ಳೆ. ಅಭಿವೃದ್ಧಿ ಪಂಪಿನ ನೆಪಟ್ಟು ಪ್ರಕೃತಿನೇ ಅಯ್ಯ ಹಾಳ್ ಮಂತೊಂದುಳ್ಳೆ. ಪ್ರಮಾಣಬದ್ಧವಾಯಿನ ಸಮಗ್ರ ವಿಕಸನನೇ ನಮ್ಮ ಪ್ರಕೃತಿದ ಸ್ವಭಾವ. ಅವು ಹಾಳ ಆಂಡ ಅಯ್ಯನ ಸರಿ ಮನ್ಪನ ಶಕ್ತಿ ಆ ಪ್ರಕೃತಿ ಮಾತಡ ಉಂಡು. ಪ್ರಕೃತಿ ಇಜ್ಜಂದೆ ನಂಕು ಬದುಕಿರನೇ ಕಷ್ಟ. ಆಂಡ ನಮನ ದೂರ ಮಾಂತಲ ಲೋಕ ತನ್ನನೇ ಆಯಿನ ಸಾದಿಡು ನಡಪ್ಪು. ಶ್ರೀ ಮಹಾತ್ಮ ಗಾಂಧಿ ಪಂಡಿಲೆಕ್ಕ ಈ ಭೂಮಿ ಮಾತೆರನ ಆಸೆಗಳನ್ನು ಈಡೇರಿಸುಂಡು. ಆಂಡ ದುರಾಸೆಗಳನ್ನು ಅತ್ತು. ಇನಿ ನಮ್ಮವು ಬುಲ್ಡೋಜರ್ ಸಂಸ್ಕೃತಿ ಆತಂಡು. ದೂರತ ಕಾಡು ಮಾತ ನಾಶ ಆಪುಂಡು ಬಂಡದು ಸುದ್ದಿ ಕೇಣದಲ್ಲ ನಮ್ಮ ಚೌಳಿ ನೀರಡು ಮೀಯರ ಪೋಪುಜ್ಯ. ಆಂಡ ನರಮಾನಿ ಬುಕ್ಕ ಪ್ರಕೃತಿದ ಸಂಬಂಧ ಇನಿ ಕೋಡದವು ಅತ್ತು. ಹಿಂದೆಕ್ಕ ಕೇರಿ ಇದ್ದಿ. ಪ್ರಕೃತಿಡು ದೇವೇರ್ನ ರೂಪತೂವಿನ ಸನಾತನ ಸಂಸ್ಕೃತಿ ನಮ್ಮವು. ಪುಳ್ಯಕಾಂಡಲಕ್ಕದು ಭೂಮಿಗೆ ಅಡ್ಡ ಬೋರಿನಕ್ಳು ನಮ್ಮ ಪೂರ್ವಜರು. ಇಲ್ಲದ ದುಂಬು ತುಳಸಿ ದೈ ನಡೆದು ಆರಾಧನೆ ಮಾಡ್ತೀನಾಕ್ಳು. ಸಮುದ್ರ ವಸನೇ ದೇವಿ ಪರ್ವತಸ್ತನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಾಮಿ ಪಂಪಿನ ಶ್ಲೋಕದ ಹಿನ್ನೆಲೆ ದುಂಬುದಾಗ್ಲೇನ ಭಕ್ತಿ ಪರಿಸರ ರಕ್ಷಣೆನೇ ಆತಂಡ್ ಅತ್ತೆ. ಪ್ರಕೃತಿನ ಏಪಲ ನಮ್ಮ ಅಪ್ಪೆನ ಲೆಕ್ಕ ತೂಪ್ನೆ ಸರಿಯಾಯಿನ ವಿಚಾರ. ಪ್ರತಿಯೊಂಜಿ ಪುಣ್ಣುಗಲ ಮಗಲಾದ ಮೆಗ್ದಿ ಪರ್ದಿಯಾದ ದೋಸ್ತಿಯಾದ ಬುಡದಿಯಾದ ಅಪ್ಪೆ ಆದ ಜೀವನ ಸಾಗುಂಡು. ಆಳಿನ ಶಕ್ತಿ ಅಪಾರ. ಇನಿತ್ತ ದಿನಟ್ ಒಂಜಿ ಮಹಿಳೆ ಸಾಧನೆ ಮಲ್ಪಾಂತಿನ ಕ್ಷೇತ್ರನೇ ಇಜ್ಜಿ. ಒಂಜಿ ಇಲ್ಲದ ಎಡ್ಡೆಪ್ಪು ಆ ಇಲ್ಲದ ಪುಣ್ಣನ ಕೈಟ್ಟು ಉಂಡು. ಒಂಜಿ ಪುಣ್ಣು ಬಗೆ ಬಗೆತ್ತ ಕ್ರಮಟ್ಟು ತನ್ನ ಪರಿಸರನ ಎಡ್ಡೆ ಆಪಿಲಕ್ಕ ಮಾಲ್ಪ್ಯರ ಸಾಧ್ಯ ಉಂಡು. ಬಿತ್ತಿಲಡು ಒಂಜಿ ಎಲ್ಲಿಯ ಕೈತೋಟ ನಿರ್ಮಾಣ ಮಾಲ್ಪ್ಯರ ಆಳೆಡ್ದು ಖಂಡಿತ ಆಪುಂಡು. ತಾನು ಮಾಲ್ಪನಾಗ ಜೋಕಳಿನ ಲಾಲೆತ್ತೊಂದು ಪೋಂಡ ಆಕ್ಲೇನ ಆಸಕ್ತಿ ಜಾಸ್ತಿ ಆಪುಂಡು. ಪಚ್ಚೆ ಪಚ್ಚೆ ಪಂತಿ ಆ ಕಮ್ಮೆನ ಮರಕ್ಕಲು ದೈಲು ತೂನಗ ಜೋಕುಲೆಗು ಗೊಬ್ಬುದ ಒಟ್ಟುಗು ಕಲಿಕೆಲ ಆಪುಂಡು. ಇಲ್ಲದ ಜೋಕುಳು ದಿನಾ ದೈತ್ತಗಿಟ್ಟ ಪೋದು ಪಾತೆರಿನ ಪೂ ಅಂಡ ಪಂಡದ ತೂಪಿನ ನಂಕ ಬೊಕ್ಕ ಅಕ್ಳೆಗಲ ಮಲ್ಲ ಕುಸಿ ಹಿಂದೆಡ್ದು ತಿಕ್ಕುಂಡು. ಅತ್ತಂದೆ ಜೋಕುಳಿನ ಜ್ಞಾನ ಆಸಕ್ತಿ ಆರೋಗ್ಯ ವೃದ್ಧಿಲ ಆಪುಂಡು. ಜೋಕುಳು ತೂದು ಕಲ್ಪನ ಜಾಸ್ತಿ. ಮೊಬೈಲ್ ಬೊಕ್ಕ ಟಿವಿ ಅಪ್ಪೆಡಿಕ್ಳು ಕಮ್ಮಿ ಮಾಲ್ತಂಡ ಜೋಕ್ಳೆಗಲ ಅವೇ ಅಭ್ಯಾಸ ಆಪುಂಡು. ನಟ್ಟಿಕಾಯಿ ಪೂತದೈ ಮಾತ ಇಲ್ಲಲ ನಡುಂಡ ಅಯ್ಯನ ಕೊಯ್ಯರ ಕೊಣೆಯರ ಜೋಕ್ಲೆಗ ಅಭ್ಯಾಸ ಆಪುಂಡು. ಕೆಲವು ಜೋಕ್ಲೆಗ ತಿಮರೇ ಪಂಡದಾದ ಗರಿಕೆ ಪಂಡದಾದ ಪಂಡದು ಗೊತ್ತುಪ್ಪುಜಿ. ಹಿರಿಯರು ನಮ್ಮ ಪಂಡದು ತೆರಿಪಾವುಡು ಅಕ್ಲೆಗ. ಇಲ್ಲದ ವಿಚಾರ ಜೋಕುಲು ಅಕ್ಲೆನ ದೋಸ್ತಿನೊಟ್ಟುಗ ಪಟೊನ್ವೇರು. ಅಪ್ಪೆ ಎಡ್ಡೆ ಅಭ್ಯಾಸ ಕಲ್ಪಾಂಡ ದುಂಬಾಗ ಎಡ್ಡೆ ಆಪುಂಡು. ಒಂಜಿ ಟೀಚರ್ ಆದ ಮಹಿಳೆನ ಜವಾಬ್ದಾರಿ ಜಾಸ್ತಿನೇ ಉಂಡು. ಬಿರುಸತ್ತಿಗೆಡು ಒಂಜಿ ಶಿಕ್ಷೆಗೆ ಜೋಕ್ಲೆಗ ಪರಿಸರದ ಪ್ರಾಜೆಕ್ಟ್ ಮಲ್ಪಾವಲಿ ಖಜವು ಅಲ್ಪಲ್ಪ ದಕ್ಕಾಂದಿ ಲೆಕ್ಕ ಪಾಠ ಪಣಲಿ. ದಿಂಜ ಜೋಕುಳು ಸಾದಿಟ್ ಇತ್ತದ ಕುರುಕುರೆ ಚಾಕ್ಲೇಟ್ ಕಾಕಾಜಿ ಪಾಡದು ಬಲಿಪುವೆರು. ಅಕ್ಲೆಗ ದಂಡ ಕಟ್ಟಿಯರ ಪಣ್ಣುಡು ಸ್ಕೂಲುಡು. ಇಲ್ಲಾಳು ಅಪ್ಪೆಲ ಖಜವು ಪಾಡೆಂದಿ ಲೆಕ್ಕ ಜಾಗ್ರತೆ ಮಲ್ಪೋಡು. ನಿರೆಕ್ಕರೆದಕ್ಳು ಎಡ್ಡೆಡೆ ಇತ್ತಂಡ ಒಟ್ಟುಗು ಸೇರದು ಬೇಲೆ ಮಾಡ್ಪವಳಿ. ಇಲ್ಲು ತೂದು ಮಾತೆರ್ಲ ಪುಗರನ ಲೆಕ್ಕ ಅಯ್ನು ಸ್ವಚ್ಛತೆ ದಿಡೋಳಿ. ಆಯ್ತ ಒಟ್ಟಿಗು ಜೋಕ್ಲೆಗಲ ಸ್ವಚ್ಛತೆದ ಪಾಠ ಕಲ್ಪಾವಳಿ. ಪರಿಸರದ ಜಾಗೃತಿದ ಈ ವಿಚಾರದೆತ್ತೊಂದು ಪುಂಜೋಕ್ಲು ಸೇರೊಂದು ನಾನಾ ಬಗೆಟ್ ಜೋಕ್ಲೆಗ ಸ್ಪರ್ಧೆ ಏರ್ಪಡಿಸಾವುಡು. ಜೋಕ್ಲೆನ ಗುಂಪು ಗುಂಪು ಮಾಲ್ಪಾದ ಆ ಗುಂಪುಗಳಿಗ ಬೇತೆ ಬೇತೆ ಬಗೆತ್ತ ಬೇಲೆ ಪಂಡದು. ನಮ ಇಲ್ಲದ ಕುರೆದೆಪ್ಪಿಯರ ಬುಕ್ಕ ನಿರೆಕ್ಕರ ಬುಕ ಶ್ರಮದಾನ ಶಿಬಿರ ಇಂಚ ಮಾತ ಕೂಡುದು ನಮ್ಮ ಪ್ರಕೃತಿ ಒರಿಪಾವಡು. ಮೂಜಿ ಲೋಕದ ಏಕೈಕ ರಕ್ಕೆ ಸೇಪಂಡ ಅವೇ ಪ್ಲಾಸ್ಟಿಕ್. ಇನಿ ನಮ್ಮ ಭೂಮಿ ಕರಾಂಡಲ ಮುಗಿಯಂದಾತ ಉಂಡು ಪ್ಲಾಸ್ಟಿಕ್ ತ್ಯಾಜ್ಯ. ಮದಿಮೆ ಇಲ್ಲ ಸಾವುದ ಇಲ್ಲ ಬಾಣಂತಿ ಇಲ್ಲ ಇಂಚ ತೂಯಿನಲ್ಪ ಮಾತ ಪ್ಲಾಸ್ಟಿಕ್. ರಡ್ ಮೂಜಿ ದಶಕ ದುಂಬು ಜೋಕ್ಲೆನ ಕೈಟ್ ದೇಸಿ ಗೊಬ್ಬುನ ಗೊಬ್ಬುನ ಸಾಮಾನು ಪಂಡ ಪಿಪಿ ಗಾಲಿ ಬಂಡಿ ಕೊಳಲು ಬೊಕ್ಕ ಮಣ್ಣದ ಕರ ಇಂಚ ಮಾತ ಉತ್ತುಂಡು. ಇನಿ ಇಡೀ ಊರದ ತಿಪ್ಪೆ ಅಡಿತ್ತು ವಿದಾಯಿ ಪಾಂಡಲ ಅವು ಹಿಮಾಲಯದ ಎತ್ತರಡು ಕಜವುದ ರಾಸಿ ಉಪ್ಪು. ದುಂಬಗು ಪ್ಲಾಸ್ಟಿಕ್ ಭೂಮಿಡು ಪುಟ್ಟು ಇಂಚಿನ ಮಾತ ಸಂಗತಿ ಜೋಕ್ಲೆಡ ಪಣ್ಣುಡು. ಅಟ್ಟಿಲಡು ಪ್ಲಾಸ್ಟಿಕ್ ದ ಪಗರ ಪಾಲೆದ ತಟ್ಟೆ ಉಪಯೋಗ

ಮಲ್ಪೊಲಿ. ಪ್ಲಾಸ್ಟಿಕ್ ಚೀಲನ್ನು ಬುಡದು ಪರಿಸರ ಸ್ನೇಹಿ ಚೀಲ ದೆತ್ತೊಂದ ಎಡ್ಡೆ. ಇಲ್ಲಳು ಸಾಕು ಪ್ರಾಣಿಲೇನು ಸಾಂಕೊಡು, ಕೈಕಂಜಿ ಪೆತ್ತ ಪುಚ್ಚೆ ನಾಯಿ ನಮ ಸಾಕುಂಡ ಜೋಕ್ಲೆಗ್ ಐತ ಕಷ್ಟ ಗೊಂತಾಪುಂಡು ಬೊಕ್ಕ ಪ್ರೀತಿಲ ಬರ್ಪುಂಡು. ಈತ ಮಾತ ಸಮಸ್ಯೆಗ್ ಕಾರಣದಾಯ್ತ ಅಂಚಾಂಡ ನಮಕ್ ಇತ್ತೆ ತಿಕ್ಕುನ ಸೌಕರ್ಯ ಜಾಸ್ತಿ ಆಂಡೆ ಇಜ್ಜಾಂಡ ಈತ್ ಏಳಿಗೆ ಆಯಿನೆ ಯಾರು ಪಂಡದ ಮಾತ ಬೇಲೆ ಉಂತಾವಡೆ. ನಮ್ಮ ಪೃಥ್ವಿದ ಮಿತ್ ದೀಡ್ದಿನ ಅತಿಯಾಯಿನ ನಂಬಿಕೆ ಐಕ್ ಅಪಾಯ ಆತಂಡ ಅತ್ತೆ. ನಮಕ್ ಪ್ರಕೃತಿನು ಸಾಕ್ಷಾರ ಮಲ್ಪರ ಅಂತರ್ದೃಷ್ಟಿ ಬೋರ್ಡ್ ನರಮನಿನ ಗುಲಾಮ ಮಣ್ಪಿನ ತಂತ್ರಜ್ಞಾನ ಬೋಡ. ಬೆಂಗಳೂರು ಪಣ್ಪಿನ ಮಲ್ಲ ಪೇಂಟೆಡ್ ಇನಿ ಒಂಜಿ ತಿಂಗಳುಡು ದಕ್ಕನ ಬ್ಯಾಟರಿ ಗೆಂಟದ ಪಾಂಡ 4 ಲಕ್ಷಗೆ ಇಂದೆತ್ತ ವಿಲಾವರಿ ಎಂಚ ಸಾಧ್ಯ ಪನ್ಲೆ. ಇನಿತ್ತ ವೈಜ್ಞಾನಿಕ ಏಳಿಗೆನೆ ಇಂದೆಕ್ ಮಾತ ಕಾರಣನ. ಬೆಚ್ಚ ಬೆಚ್ಚ ಕಾಪಿ ಪರ್ಪುನ ಆಸೆಡ್ ನಾಲಯ ಪೊತ್ತರ ಬಲ್ಲಿ ಅತ್ತೆ. ಐಕ್ ಈ ತಂತ್ರಜ್ಞಾನನ ಪರಿಸರ ಪ್ರೇಮಿ ತಂತ್ರಜ್ಞಾನ ಮಲ್ಪೊಡು. ಪ್ರಕೃತಿಡು ದಾದ ಮಾತ ಧರ್ಮಗು ತಿಕ್ಕುಂಡು ಐನ ಮಾತ ಮಿತಿ ಮೀರ್ದು ದೆತ್ತು ನೀರ ಬಲ್ಲಿ. ಇಂಗು ಗುಂಡಿ ಜಪ್ಪನ ಬರ್ಸದ ನೀರು ಬುಕ ಮಾತದಾಯ್ತ ವ್ಯವಸ್ಥೆ ಉಂಡ ಐನ ಮಾತ ಒರಿಪ್ಪಾವನ ವ್ಯವಸ್ಥೆ ನಮ್ಮ ಮಣ್ಪೊಡು. ಶಾಲೆಡು ಟೀಚರ್ ನಕ್ಳು ಹೆಚ್ಚಲ ಪುಂಜೋಲ್ ನಕ್ಲೆ ಉಪ್ಪುನೆ. ಅಪ್ಪೆ ಲೆಕ್ಕ ಜೋಕ್ಲೆಗ್ ನಮ್ಮ ಪ್ರಕೃತಿದ ಮಹಿಮೆ ಪನಿಯರ ಅಕ್ಲೆಗ್ ಸುಲಭ. ಜೋಕ್ಲೆಗ್ ಶಾಲೆಡ್ ನುಪ್ಪು ನೀರು ಕಜಿಪ್ಪು ಇಂದೆತ್ತ ಮಾತ ಸಂಗತಿ ಪಣ್ಣುಡು. ಅಡಕ್ಕದ ತಿನಿಯರ ಬಲ್ಲಿ ಪಣ್ಣುಡು. ತನ್ನ ನೋಡಲಿ ಎಂದು ಕನ್ನಡಿ ಕರೆವದೆ ತನ್ನಲ್ಲಿ ಜ್ಞಾನ ಉದಿಸಿದ ಮಹಾತ್ಮನು ಕನ್ನಡಿಯು ಜಗಕ್ಕೆ ಸರ್ವಜ್ಞ. ಪಂಡದ ತೆರಿನಕಳು ಪಣ್ಪೆರು ಇತ್ತೆದ ಕಾಲೆಡು ಸ್ತ್ರೀ ಶಕ್ತಿ ದಿಂಜ ಬಲ ಇತ್ತುನವು. ಅಕ್ಲೆನ ಸಂಘದ ಒಗ್ಗಟ್ಟು ವಾಕಾರ್ಯಲ ನಡಪಾವುಂಡು. ಸಂಘದ ಅಡಿಟ್ ಸೈಕಲಿಂಗ್ ಸ್ಪರ್ಧೆ ಮನ್ಪಾವಳಿ ರೀಸೈಕಲಿಂಗ್ ಸ್ಪರ್ಧೆಲ ಮಲ್ತಂಡ ಎಡ್ಡೆ. ಜೋಕ್ಲೆಗ ಇಂದು ಮಾತ ಇಷ್ಟ ಆಪುಂಡು ಜಾಗೃತಿಲ ಆಪುಂಡು. ಮುಖ್ಯವಾದ ಪುಂಜೋಕ್ಳು ಇಲ್ಲಿ ಇಲ್ಲಡು ಜೋಕ್ಲೆನ ಪುಟ್ಟಿದ ಪರ್ಬಗು ಒಂಜುಂಜಿ ದೈ ನಡಿಯರ ಎಜ್ಜಾಂಡ ಜೋಕ್ಲೆನ ಒಟ್ಟು ಸೇರ್ಸಾದು ಪೂತ ದೈ ನಟ್ಟಿ ಕಾಯ್ದ ದೈ ಮಾತ ನಡೊಲಿ. ಜೋಕ್ಲೆಗ ಎಡ್ಡೆ ರೀತಿಡು ಮರ್ದಗ ಆಪುನೆ ದೈಕುಲೆನ ಗುರ್ತ ಮಲ್ಪಾವುಡು. ಪ್ರಕೃತಿ ಪಂಡ ನಮ್ಮ ನುಪ್ಪುದ ಬಟ್ಟಲು ಐನು ಮೋಕೆಡು ತುವನುಗ ಪಂಡದ ಜೋಕ್ಲೆಡ ಪಣ್ಕ. ಅಂಚಾಂಡ ನಂಕ್ ಒಂಜಿ ಜಾಗೃತಿ ವಿವೇಕಿ ಹೊಸ ಪೀಳಿಗೆ ಬೋಡು. ಅವು ನಮ್ಮ ಭೂಮಿನ ರಕ್ಷಣೆ ಮಲ್ಪೊಡು. ಪುಂಜೋಕುಲು ಸೇರಂದು ಪ್ರತಿದಿನಲ ಪರಿಸರ ದಿನ ಮಲ್ಪೊಡು. ನಮ್ಮ ಪೃಥ್ವಿದ ರಕ್ಷಣೆ ನಮ್ಮ ಗುರಿ ಆವುಡು. ಸಾರ್ವಜನಿಕ ಆಸ್ತಿನು ಒರಿಪಾವುಡು. ನರಮನಿಗೂ ಇಂದೇ ಭೂಮಿ ಆವಡಾತೆ ಅತ್ತೆ ಬದುಕಿಯರ. ಹಿರಿಯ ಕವಿ ಶ್ರೀ ಬಿ ಆರ್ ಲಕ್ಷ್ಮಣರಾವ್ ಇಂಬೇರನ ಕವಿತದ ಲೆಕ್ಕ ನಮ್ಮ ಚಿಂತನೆ ಮಲ್ಪುಗ ಅತ್ತೆ. ಚಿಮ್ಮಲೆ ಹಚ್ಚನೆ ಹಸಿರು

ಶ್ರೋತೃಲೆ ಇದ ಮುಟ ಸರ್ವಮಂಗಳ ವಿಟ್ಲ ಮೆರಿಡ್ದು ಪ್ರಕೃತಿ ಬೊಕ್ಕ ಪೊಂಜೋಲು ಪನ್ಪಿ ಇಸೇದ ಬಗೆಟ್ಟು ಪಾತೆರ ಕೆಂಡರು ನನತ್ತ ಎಗ್ಗೆಡು ಕುಡತಿಕ್ಕಗ ಸೊಲ್ಮೆಲು.

ಪ್ರಿಯ ಕೇಳುಗರೇ, ನಾಳೆ ಬೆಳಿಗ್ಗೆ ಎನ್ ಪ್ರಕಾಶ್ ಅವರಿಂದ ಚಿಂತನವಿದೆ 6:30. 6:40 ತತ್ವಪದ ಆಲಿಸುವಿರಿ. 6:45 ಆರೋಗ್ಯ ಮಂಥನ. ಪ್ರಸ್ತುತಿ ಡಾಕ್ಟರ್ ಶಿಲ್ಪಾ ಸೂರ.

ರೈತರಿಗೆ ಸಲಹೆ 6:50 7:15 ಪ್ರಾಯೋಜಿತ ಕಾರ್ಯಕ್ರಮ ಜಂಡು ಆಯುರು ಸಿಂಚನ ಯೋಗದ ಮಹತ್ವ ಕುರಿತು SDM ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ಉಡುಪಿ ಇಲ್ಲಿನ ಸಹಾಯಕ ಪ್ರಾಧ್ಯಾಪಕರು ಸ್ವಾಸ್ಥ್ಯ ವೃತ ಮತ್ತು ಯೋಗ ವಿಭಾಗದ ಮುಖ್ಯಸ್ಥರಾಗಿರುವ ಡಾಕ್ಟರ್ ವಿಜಯ ನೆಗಳೂರು ಅವರೊಂದಿಗೆ ಸಂದರ್ಶನವಿದೆ. 8:30 ಭಾರತ್ ಸ್ಕೌಟ್ಸ್ ಗೈಡ್ಸ್ನ ಮುಡಿಪು ರಾಮರಾವ್ ಅವರೊಡನೆ ಸಂದರ್ಶನವಿದೆ. ಸಂದರ್ಶಕರು ಲತೀಶ್ ಪಾಲ್ದನೆ.

0: ನಾಳೆ ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಪಾರಂಪರಿಕ ಕೃಷಿ ವಿಕಾಸ ಯೋಜನೆ ಈ ಕುರಿತು ಮಾಹಿತಿ ಮೂಡಿಬರಲಿದೆ. ಒಂದು ಗಂಟೆ 20 ನಿಮಿಷಕ್ಕೆ ಸ್ವರಮಾಧುರ್ಯ ಕಾರ್ಯಕ್ರಮದಲ್ಲಿ HS ಮುಕುಂದ ಹಾಡಿರುವ ವಚನಗಳನ್ನು ಆಲಿಸುವಿರಿ.
1: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
2: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ,
1: ಜಾಹೀರಾತು ಮುಖಾಂತರ
2: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
1: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
2: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
1: ಡಯಲ್ ಮಾಡಿ 8700014242
2: 8700042242.

0: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ.
1: ಈಗ ಸಮಯ 8:45 ಆಗಲಿದೆ. ಇನ್ನು ಮುಂದೆ ಸಮಾಚಾರ ಸಂಧ್ಯಾ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಮಂಗಳೂರು. ಈಗ ಕನ್ನಡ ಚಿತ್ರಗೀತೆಗಳು. ನಾನಿ ಚಿತ್ರಕ್ಕಾಗಿ ಅನನ್ಯ ಭಗತ್ ಹಾಡಿರುವ ರಾಘವೇಂದ್ರ ಗೊಲ್ಲಹಳ್ಳಿ ಅವರ ಗೀತೆ, ಸಂಗೀತ ಎಂ ಎಸ್ ತ್ಯಾಗರಾಜ್.

ಮುಂದಿನ ಗೀತೆ ಗಿಲ್ಲಿ ಚಿತ್ರದ್ದು. ಗಾಯಕರು ಕಾರ್ತಿಕ್, ಸಾಹಿತ್ಯ ರಾಮನಾರಾಯಣ್, ಸಂಗೀತ ಶಂಕರ್ ಯುವನ್ ರಾಜ್.

0: ಬಹದ್ದೂರ್ ಚಿತ್ರದ ಗೀತೆ. ಹಾಡಿದ ಕಲಾವಿದರು ಸಂತೋಷ್ ವೆಂಕಿ ಮತ್ತು ಅಪೂರ್ವ ಶ್ರೀಧರ್. ಚೇತನ್ ಕುಮಾರ್ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ.
1: ಎಂಟಾಣಿ ಜೇಬಲ್ ಇಟ್ಕೊಂಡು ನಾಲ್ಕಾಣಿ ಆಟ ಆಡೋ 10 ಪೈಸೆ ಜನದ ಹತ್ರ 5 ಪೈಸದ ಪ್ರೀತಿನೂ ಎಕ್ಸ್ಪೆಕ್ಟ್ ಮಾಡಬಾರ್ದಂತೆ. ನಾನು ಮಾಡೋಣ ಅನ್ಕೊಂಡಿದ್ದೀನಿ, ನೀವೇನು ಹೇಳ್ತೀರಾ? ಹಾಂ,

ಮಾಸ್ತಿ ಗುಡಿ ಚಿತ್ರಕ್ಕಾಗಿ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಹಾಡಿದ ಕಾವ್ಯರಾಜ್ ಅವರ ಗೀತೆ, ಸಂಗೀತ ಸಾಧು ಕೋಕಿಲ.

ವಿ ಹರಿಕೃಷ್ಣ ಅವರು ಸಂಗೀತ ನೀಡಿ ಹಾಡಿದ ಬುಲ್ಬುಲ್ ಚಿತ್ರದ ಗೀತೆ. ಸಾಹಿತ್ಯ ಕವಿರಾಜ್, ಸಂಗೀತ ವಿ ಹರಿಕೃಷ್ಣ.

ಕಾರ್ಯಕ್ರಮದ ಕೊನೆಯಲ್ಲಿ ಹರಿಹರನ್ ಹಾಡಿರುವ ಮಾಂಜ್ರಾ ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಚಿನ್ಮಯ ಎಂ ರಾವ್.

ಆಕಾಶವಾಣಿ ಮಂಗಳೂರು. ಈಗ ಶಾಸ್ತ್ರೀಯ ಸಂಗೀತ. ನೀಲಾ ರಾಮಗೋಪಾಲ್ ಅವರ ಹಾಡುಗಾರಿಕೆ. ಪಕ್ಕವಾದ್ಯ ಸಹಕಾರ ಎ.ಆರ್. ಕೃಷ್ಣಮೂರ್ತಿ ಪಿಟೀಲು. ಮೃದಂಗ ಕೆ. ಹರಿಶ್ಚಂದ್ರನ್. ಘಟ ಟಿ.ವಿ. ವಾಸನ್. ಮೊದಲಿಗೆ ಮುತ್ತಯ್ಯ ಭಾಗವತರ್ ಅವರ ಕೃತಿ ಮಾತೆ ಮಲಯ ಧ್ವಜ, ಕಮಾಜ್ ರಾಗ, ಆದಿತಾಳ.

ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ನೀಲಾ ರಾಮಗೋಪಾಲ್ ಅವರ ಹಾಡುಗಾರಿಕೆ ಪ್ರಸಾರವಾಯಿತು. ಪಕ್ಕವಾದ್ಯದಲ್ಲಿ ಪೆಟೇಲು ಎ.ಆರ್. ಕೃಷ್ಣಮೂರ್ತಿ, ಮೃದಂಗ ಕೆ. ಹರಿಶ್ಚಂದ್ರನ್, ಘಟ ಟಿ.ವಿ. ವಾಸನ್.

ಆಕಾಶವಾಣಿ ಮಂಗಳೂರು. ಈಗ ಹಿಂದಿ ಚಿತ್ರಗೀತೆಗಳು. ಸಡಕ್ ಚಿತ್ರಕ್ಕಾಗಿ ಕುಮಾರ್ ಸಾನು ಮತ್ತು ಅನುರಾಧಾ ಪೌದ್ವಾಲ್ ಹಾಡಿರುವ ಸಮೀರ್ ಅವರ ಗೀತೆ, ಸಂಗೀತ ನದೀಮ್ ಶ್ರವಣ್.

ಲಾಲ್ ಸಿಂಗ್ ಚಡ್ಡಾ ಚಿತ್ರಕ್ಕಾಗಿ ಅರಿಜಿತ್ ಸಿಂಗ್ ಮತ್ತು ಶಿಲ್ಪಾ ರಾವ್ ಹಾಡಿದ ಅಮಿತಾಭ್ ಭಟ್ಟಾಚಾರ್ಯ ಅವರ ಗೀತೆ. ಸಂಗೀತ ನೀಡಿದವರು ಪ್ರೀತಮ್.

ಸನಾಮ್ ರೇ ಚಿತ್ರಕ್ಕಾಗಿ ಅರ್ಮಾನ್ ಮಲ್ಲಿಕ್ ಮತ್ತು ಪಲಾಕ್ ಮೊಚಾಲ್ ಹಾಡಿರುವ ಮನೋಜ್ ಯಾದವ್ ಅವರ ಗೀತೆ, ಸಂಗೀತ ಅಮಾಲ್ ಮಲ್ಲಿಕ್.

ಪ್ರಿಯ ಕೇಳುಗರೇ, ನಮ್ಮ ನಾಳಿನ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ವಂದನ, 6:30 ಚಿಂತನ, ಪ್ರಸ್ತುತಿ ಎನ್ ಪ್ರಕಾಶ್, 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಶಿಲ್ಪಾ ಸೂರಜ್, ರೈತರಿಗೆ ಸಲಹೆ 6:50, 7:15 ಪ್ರಾಯೋಜಿತ ಕಾರ್ಯಕ್ರಮ ಜಂಡು ಆಯುರು ಸಿಂಚನ, ಯೋಗದ ಮಹತ್ವ ಕುರಿತು SDM ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ಉಡುಪಿ ಇಲ್ಲಿನ ಸಹಾಯಕ ಪ್ರಾಧ್ಯಾಪಕರು ಹಾಗೂ ಯೋಗ ವಿಭಾಗದ ಮುಖ್ಯಸ್ಥರಾಗಿರುವ ಡಾಕ್ಟರ್ ವಿಜಯ ನೆಗಳೂರು ಅವರೊಂದಿಗೆ ಸಂದರ್ಶನ. ರಾಗರಂಜನಿ 7:45, 8:30 ಭಾರತ್ ಸ್ಕೌಟ್ಸ್ ಗೈಡ್ಸ್ನ ಮುಡಿಪು ರಾಮರಾವ್ ಅವರೊಡನೆ ಸಂದರ್ಶನವಿದೆ. ಸಂದರ್ಶಕರು ಲತೀಶ್ ಪಾಲ್ದನೆ. 9:05 ವಿಜ್ಞಾನ ಭಾರತಿ ಕಾರ್ಯಕ್ರಮ, ಪರ್ಯಾಯ ಇಂಧನ ಹಾಗೂ ನವೀಕರಿಸಬಹುದಾದ ಇಂಧನ, ಇಂದಿನ ಅಗತ್ಯ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಎನರ್ಜಿ ಸ್ಪೆಷಲಿಸ್ಟ್ ಅನಿಲ್ ಕುಮಾರ್ ನಾಡಿಗೇರ್ ಮತ್ತು ಸೋಲಾರ್ ಎನರ್ಜಿ ಕನ್ಸಲ್ಟೆಂಟ್ ವಿಶ್ವಜಿತ್ ಎಲ್. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಬೇದ್ರಿ ಮಂಜುನಾಥ್. ರಾಜ್ಯವ್ಯಾಪಿ ಪ್ರಸಾರದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 9:35 ಹಿಂದಿ ಚಿತ್ರಗೀತೆಗಳು, 10:00 CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30

ನಿಮಿಷಕ್ಕೆ ಹೃದಯರಾಗ ಕೇಳುಗರ ಕೋರಿಕೆಯ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಪಂಡಿತ್ ಡಿ ಕೆ ದಾತಾರ್ ಅವರಿಂದ ವಯೋಲಿನ್ ವಾದನ ರಾಗ್ ಆಹಿರ್ ಭೈರವ್ ಮತ್ತು ಮಿಶ್ರ ಭೈರವಿ. ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ವನಿತಾ ವಿಹಾರ ಮಿಸ್ ಪ್ಲಸ್ ಸೈಜ್ 2026 ಈ ಕಿರೀಟವನ್ನು ಮುಡಿಗೇರಿಸಿಕೊಂಡ ಮೈಸೂರಿನ ಅಂಜಲಿ ಬಿ ಗುಪ್ತಾ ಅವರೊಂದಿಗೆ ಮಾತುಕತೆ. ಭಾಗವಹಿಸುತ್ತಾರೆ ಕೀರ್ತನಾವಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಒಂದು ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಪಾರಂಪರಿಕ ಕೃಷಿ ವಿಕಾಸ ಯೋಜನೆ ಕುರಿತು ಮಾಹಿತಿ ಮೂಡಿಬರಲಿದೆ. ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ ಇದು. ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸ್ವರಮಾಧುರ್ಯ ಎಚ್ ಎಸ್ ಮುಕುಂದ ಹಾಡಿರುವ ವಚನಗಳು. ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳು. ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಭಜನ್ಗಳು. ನಾಳೆ ಸಂಜೆಯ ಪ್ರಸಾರದಲ್ಲಿ ಐದು ಗಂಟೆಗೆ ಹಿಂದಿ ಚಿತ್ರಗೀತೆಗಳು, ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಸಂಸ್ಕೃತ ಪಾಠ, ಗುರುಗಳು ಶಂಭು ಭಟ್, ವಿದ್ಯಾರ್ಥಿಗಳು ಅನಂತಮೂರ್ತಿ ಹೊಳ್ಳ ಮತ್ತು ಪಲ್ಲವಿಡಿ. ಐದು ಗಂಟೆ ನಲವತ್ತೈದು ನಿಮಿಷಕ್ಕೆ ಕನ್ನಡ ಚಿತ್ರಗೀತೆಗಳು, ಆರು ಗಂಟೆ ಹತ್ತು ನಿಮಿಷಕ್ಕೆ ಭಕ್ತಿಗೀತೆಗಳು, ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಅವಲೋಕನ. ಈಗ ಸಮಯ ಹನ್ನೊಂದು ಗಂಟೆ ಐದು ನಿಮಿಷ ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.